ಆಕಾಶವಾಣಿ ಮಂಗಳೂರು. ಇಂದು ಶುಕ್ರವಾರ, 1948 ಶಕವರ್ಷ, ಜ್ಯೇಷ್ಠ ಮಾಸದ 15 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 5 ತಾರೀಖು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್ಸ್, 1089 ಕಿಲೋಹರ್ಟ್ಸ್, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಇಂದಿನ ಈ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ, ಸುಪ್ರಭಾತ. ನಿಮ್ಮೊಂದಿಗೆ ಈ ಪ್ರಸಾರ ಕಾರ್ಯದಲ್ಲಿ ನಾನು ಸಿದ್ದಕಟ್ಟೆ ಮಲ್ಲಿಕಾ ಅಜಿಶೆಟ್ಟಿ.

ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇದೀಗ ಎಚ್ ಆರ್ ಲೀಲಾವತಿ ಮತ್ತು ಕೆಜೆ ಕನಕಲಕ್ಷ್ಮಿ ಹಾಡಿರುವ ಬಸವೇಶ್ವರ ವಚನ ಇದು.

ಇದೀಗ ವೃಂದಗಾನದಲ್ಲಿ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರ ರಚನೆ, ನಾವೇ ಹುಟ್ಟು ಹಾಕಿ ಪೂಜೆ ಮಾಡಿದಂಥ ಗುಡಿಗಳು.

0: ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ ನರೇಂದ್ರ ರೈದೇರ್ಲಾ ಅವರಿಂದ.
1: ಜ್ಞಾನ ಗಳಿಸುವುದು ಹೇಗೆ? ಎಲ್ಲಿಂದಲೋ ಆಶ್ರಮಕ್ಕೆ ಬಂದ ಆ ಹುಡುಗ ಗುರುಗಳನ್ನು ಕೇಳಿದ. ನಗುವನ್ನುಳಿದು ಗುರುಗಳಲ್ಲಿ ಬೇರೆ ಉತ್ತರವಿರಲಿಲ್ಲ. ಶಿಷ್ಯ ಎರಡನೆಯ ಬಾರಿಯೂ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳಿದ. ಜ್ಞಾನ ಎಂದರೇನು? ಅದು ನನಗೆ ಬೇಕಾಗಿತ್ತು, ಹುಡುಗ ಮತ್ತೆ ಮತ್ತೆ ಅವಸರಿಸಿದ. ಗುರು ಅವನನ್ನು ಒಂದು ಸುಂದರ ಕೆರೆಯ ಹತ್ತಿರ ಕರೆದೊಯ್ದರು. ಕೆಳಗೆ ನೋಡು ಮಗು, ನೀರಲ್ಲಿ ಏನಿದೆ ನೋಡು ಎಂದರು. ಹೌದು, ನೀರೊಳಗು ನಾನೇ ಕಾಣಿಸುವೆ, ಶಿಷ್ಯ ಹೇಳಿದ. ಗುರು ಶಿಷ್ಯನನ್ನು ಕರೆದು ಮತ್ತೆ ಆಶ್ರಮಕ್ಕೆ ಸಾಗಿದರು. ಶಿಷ್ಯ ಮತ್ತದೇ ಪ್ರಶ್ನೆ ಕೇಳಿದ. ಮತ್ತೆ ಮತ್ತೆ ಜ್ಞಾನ ಬೇಕು ಎಂದ. ಜ್ಞಾನ ಎಂದರೇನು? ಅದು ಎಲ್ಲಿ ಸಿಗುತ್ತದೆ? ಹೇಗೆ ಸಿಗುತ್ತದೆ? ಮತ್ತೆ ಕೆರೆಯ ನೀರು ನೋಡು ಎಂದರು ಗುರುಗಳು. ಈ ಬಾರಿ ಕೆರೆಗೆ ಇಣುಕಿದ ಶಿಷ್ಯ ಹೇಳಿದ. ನನಗೆ ನೀರೊಳಗಡೆ ಮೀನು ಕಪ್ಪೆಗಳೆಲ್ಲ ಕಾಣಿಸುತ್ತಿವೆ. ಮರುದಿನ ಅದೇ ನೀರಿಗೆ ಮತ್ತೆ ಶಿಷ್ಯ ಇಣುಕಿದ. ಹೌದು, ನನಗೆ ಈ ಬಾರಿ ನೀರಿನಾಳದಲ್ಲಿ ಗಿಡಗಂಟಿಗಳು, ನಯವಾಗಿ ಚದುರುವ ಬಳ್ಳಿಗಳು ಕಾಣಿಸುತ್ತವೆ ಗುರುಗಳೇ ಎಂದ. ಸರಿ, ಈಗ ನಿನಗೆ ಕಲಿಯುವ ಯೋಗ್ಯತೆ ಬಂದಿದೆ. ಇನ್ನು ನೀನು ಆಶ್ರಮದಲ್ಲಿ ಪಾಠ ಕೇಳಬಹುದು. ನಾನು ನಿನಗೆ ಪಾಠ ಆರಂಭಿಸುತ್ತೇನೆ ಎಂದರು ಗುರುಗಳು. ಯಾವತ್ತೂ ಕನ್ನಡಿಯಲ್ಲಿ, ನೀರಿನಲ್ಲಿ ನಮಗೆ ನಮ್ಮದೇ ಮುಖ ಕಾಣಿಸುವುದು ಹೊಸದಲ್ಲ. ತಮ್ಮದಲ್ಲದ ಇನ್ನೇನನ್ನೋ ನಮ್ಮ ಬಿಂಬದಡಿಯಲ್ಲಿ ತಮ್ಮನ್ನು ತಾವು ಮರೆತು ಹುಡುಕಬೇಕು. ಅದೇ ನಿಜವಾದ ಜ್ಞಾನ ಮಾರ್ಗ. ಈ ಝೆನ್ ಕತೆ ನೆನಪಾಗಲು ಒಂದು ಕಾರಣವಿದೆ. ವ್ಯವಸಾಯವೂ ಹೀಗೆಯೇ. ನೆಲ, ಹಸಿರು, ತಮ್ಮದಲ್ಲದ ಆತ್ಮಮೋಹರಹಿತ ನೂರಾರು ಸಂಗತಿ ವಿಸಂಗತಿಗಳನ್ನು ಕೃಷಿ ತೆರೆದಿಡುತ್ತದೆ. ಅದು ಯಾವತ್ತೂ ನೆಲದ ಮೇಲಿನ ಹಸಿರಲ್ಲಿ ಇರುವುದಿಲ್ಲ. ಮರಗಿಡ ಬಳ್ಳಿ ಕೊಡುವ ಹಣ್ಣು, ಹೂವು, ಸ್ವಾದ, ಸುಗಂಧಗಳಲ್ಲಿ ಮಾತ್ರ ಕೃಷಿಯ ಸುಖ ಇದೆ ಎಂದು ಭ್ರಮಿಸುವುದು ತರವಲ್ಲ. ಗಿಡ ಉದುರಿಸುವ ದುಡ್ಡು ಕ್ಷಣಿಕ. ನೀರು ಮಣ್ಣಿನಾಲದ ಬೇರಿಗಿಳಿದು ಮೌನದ ಸದ್ದು ಹುಡುಕುವ ಕೇಳುವ ಕಿವಿ, ಕಣ್ಣು, ಚರ್ಮ ಇದ್ದರೆ ಮಾತ್ರ ಕೃಷಿ ಮರ ಉದುರಿಸುವ ಹಣದ ಆಚೆಗೆ ಅದ್ಭುತ ಸುಖವನ್ನು ನೀಡಬಲ್ಲದು. ಕೃಷಿ ಭೋಗ ಎಂದರೆ ಅದು ಕೇವಲ ಗಿಡ ಬಳ್ಳಿ ಮರಗಳಿಗೆ ತಿನ್ನಲು ಕುಡಿಯಲು ಕೊಟ್ಟು ತಾವು ಪ್ರತಿಫಲ ಪಡೆಯುವುದಲ್ಲ. ಅದು ತಾವು ಬದುಕುವ, ತಿನ್ನುವ, ಅನ್ನದ ಮೂಲ ಅರಿಯುವ ಒಂದು ದೈವಿಕ ಅನುಸಂಧಾನ. ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಕೃಷಿಗೆ ಇಳಿಯುವುದು ಎಂದಿದ್ದಾರೆ. ಅದು ಯಾವತ್ತೂ ಏರುವುದಲ್ಲ, ಮಣ್ಣಿನ ಆಚೆಗೆ ಹೊರಳುವುದಲ್ಲ, ಬೇರಿಗೆ ಇಳಿಯುವುದು. ಬೇರಿಗೆ ಇಳಿಯುವುದೆಂದರೇನು? ಒಂದು ಮರ ನಿಂತ ಕ್ರಮವನ್ನು ಆಲಿಸುವುದು, ಸೂರ್ಯನ ಬೆಳಕು, ಮಳೆಯ ನೀರು, ಇಳೆಗೆ ಇಳಿಯುವ ಶಬ್ದವನ್ನು ಗ್ರಹಿಸುವುದು. ಇದೇ ನಾನು ಮೇಲೆ ಹೇಳಿದ ಮೌನದ ಶಬ್ದ, ಮಣ್ಣಿನ ಭಾಷೆ. ನಿಂತು ಆಲಿಸುವುದಲ್ಲ, ಮಣ್ಣಿಗೆ ನೀರಿಗೆ ಕಿವಿಯನ್ನು ಕಣ್ಣನ್ನು ತಗುಲಿಸಿ ಕೇಳಲು ಸಾಧ್ಯವಿರುವ ನಿನಾದವದು. ನೆಲದಿಂದ ಹೊರಗಡೆ ಬಂದಷ್ಟು ನಿಮಗೆ ಈ ನಾದ ಕೇಳಲಾಗದು. ಈ ಕಾರಣಕ್ಕಾಗಿಯೇ ಮೇಟಿಯನ್ನು ನಮ್ಮ ಹಿರಿಯರು ಆರಂಭ ಎಂದು ಕರೆದದ್ದು. ಕೃಷಿ ಸಂಸ್ಕೃತಿಯೇ ಈ ಜಗತ್ತಿನ ಮೂಲ ಸಂಸ್ಕೃತಿ. ಬೇಟೆ ವಲಸೆಯ ನಂತರದ ಮನುಷ್ಯ ಸುಸ್ಥಿರಗೊಂಡದ್ದು ಈ ನೆಲೆಯಲ್ಲಿ, ಕೃಷಿಯಲ್ಲಿ.
0: ಇದುವರೆಗೆ ನರೇಂದ್ರ ರೈದೇರ್ಲಾ ಅವರಿಂದ ಚಿಂತನ ಕೇಳಿದರೆ. ಆಕಾಶವಾಣಿ ಮಂಗಳೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈಗ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶ್ರುತಿ, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು, 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು, ಭಾಗವಹಿಸ್ತಾರೆ ನಿವೃತ್ತ ನಾಯಕ್, ಎಕೆ ಶಂಕರ್ ಪರಿಕಲ್ಪನೆ ಪ್ರಸ್ತುತಿ ನೂತನ್ ಎಸ್ ಕದಂ ನಿರ್ಮಾಣ, ನಂದನ್ ಕುಮಾರ್ ಎಲ್ವೋ. 9:30 ಭಾವಗಾನ ತಿಂಗಳ ಹಾಡು, ಡಾಕ್ಟರ್ ರಾಘವೇಂದ್ರ ರಾವ್ ಅವರ ರಚನೆಗೆ ಸಂಗೀತ ಸಂದೀಪ್ ಆರ್ ಬಲ್ಲಾಳ್, ಹಾಡುವವರು ಎಂ ಪಂಚಮಿ ಭಟ್.

ಒಂಬತ್ತು ಗಂಟೆ 40 ನಿಮಿಷಕ್ಕೆ ಗಾಂಧಿ ಸ್ಮೃತಿ, 9:50ಕ್ಕೆ ಸುಗಮ ಸಂಗೀತ, ವಿನಯ ಪದ್ಯಾಣ ಮತ್ತು ರಮೇಶ್ ಚಂದ್ರ ಹಾಡಿರುವ ಭಾವಗೀತೆಗಳು, 10:00ಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್, 10:30ಕ್ಕೆ ತುಳು ಕಾರ್ಯಕ್ರಮ ಉಡಲ್ದ ಪಾತಿರ, ಅತಿಥಿ ಮೊಹಮ್ಮದ್ ಯಾಸಿನ್, ಕಲ್ಲಡ್ಕ ಮ್ಯೂಸಿಯಂ ಸ್ಥಾಪಕರು ಸಂದರ್ಶಕರು ಅಕ್ಷತಾ ರಾಜ್ ಪೆರ್ಲಾ, 11:00ಗೆ ವನಿತಾ ವಾಣಿ, ಪರಿಸರ ದಿನಾಚರಣೆ ಅಂಗವಾಗಿ ಚೈತನ್ಯ ಸಹೋದರಿಯರ ಬಳಗ ಮಂಗಳೂರು ಇವರಿಂದ ಪ್ರಕೃತಿ ಬೆಳೆಸಿ ಸಮಾಜ ಉಳಿಸಿ ಕಾರ್ಯಕ್ರಮ ವೈವಿಧ್ಯ. 11:30ಕ್ಕೆ ಹಿಂದಿ ಚಿತ್ರಗೀತೆಗಳು, 12:05ಕ್ಕೆ ವನಿತಾ ವಿಹಾರ. ಕಲಬುರಗಿಯ ಹೋಂ ನಗರದ ವೈಭವಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಕುರಿತು ಡಾಕ್ಟರ್ ಹರ್ಷಕುಮಾರ್ ಎಚ್ಎಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 1:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಪ್ರಸ್ತುತಿ ರವೀಶ್ ಆಚಾರ್ಯ. ದಕ್ಷಿಣ ಕನ್ನಡ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರು ಮರೋಳಿ ಉಡುಪಿ ಮತ್ತು ಅರುಣ್ ಆಚಾರ್ಯ ಪೆರಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಸ್ವರಮಾಧುರಿಯ, ಜಯವಂತಿ ದೇವಿ ಹಾಡಿರುವ ಭಕ್ತಿಗೀತೆಗಳು. 1:30ಕ್ಕೆ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು. 2:40ಕ್ಕೆ ಕನ್ನಡ ಚಿತ್ರಗೀತೆಗಳು. ಇನ್ನು ಸಂಜೆ 5:00ಗೆ ಚಿತ್ರಗೀತೆಗಳು. 5:30ಕ್ಕೆ ಸಿನಿಮಾ ಎಕ್ಸ್ಪ್ರೆಸ್, ಸ್ಯಾಂಡಲ್ವುಡ್ ನಟ ರವಿಚಂದ್ರನ್ ವಿಶೇಷ, ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10ಕ್ಕೆ ತುಳು ಕಾರ್ಯಕ್ರಮ ಪದರಂಗಿತ ಅವಲೋಕನ. 6:30ಕ್ಕೆ 6:50ಕ್ಕೆ ಕೃಷಿರಂಗ, ಕೇಶವ ಪ್ರಸಾದ್ ಕೊಡುವಕೆರೆ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು. 8:00ಗೆ ವಾರದ ಅತಿಥಿ ನಾದಸ್ವರ ವಾದಕರು ವಿದ್ವಾನ್ ನಾಗೇಶ್ ಎ ಬಪ್ಪನಾಡು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. 8:30ಕ್ಕೆ ಕನ್ನಡದಲ್ಲಿ ಭಾಷಣ ರಾಜಲಕ್ಷ್ಮಿ ಕೋಡಿಬೆಟ್ಟು ಅವರಿಂದ. ವಿಷಯ ಮನುಷ್ಯರಿಗೋಸ್ಕರ ಪರಿಸರದ ರಕ್ಷಣೆ ಎಂಬ ಅರಿವು. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಯಕ್ಷಗಾನ ತಾಳಮತ್ತಳೆ ಕಾರ್ಯಕ್ರಮ. ಯಕ್ಷಸಿರಿ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುವವರು ಕಲಾಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು. 10:30ಕ್ಕೆ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಮಹಿಳಾ ಸಶಕ್ತೀಕರಣ. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು. ಇದೀಗ ಸಿ ಅಶ್ವಥ್ ಹಾಡಿರುವ ಸಂತ ಶಿಶುನಾಳ ಶರೀಫರ ರಚನೆಯ ತತ್ವಪದ. ತೇರ ನೆಳೆಯುತ್ತಾರೆ ತಂಗಿ, ತೇರ ನೆಳೆಯುತ್ತಾರೆ.

0: ಪ್ರಸ್ತುತಿ ಡಾಕ್ಟರ್ ಶ್ರುತಿ.
1: ನರರೋಗ ಸಮಸ್ಯೆ ಮಕ್ಕಳಲ್ಲಿ ಅಂತಂದ್ರೆ ಮೂರ್ನಾಲ್ಕು ರೀತಿಯಲ್ಲಿ ಕಾಣ್ಲಿಕ್ಕೆ ಸಿಗ್ಬಹುದು. ಒಂದು ಬೆಳವಣಿಗೆಯಲ್ಲಿನ ಸಮಸ್ಯೆಗಳು, ನಾರ್ಮಲ್ ಆಗಿ ಮಗು ಬೆಳೀತಾ ಇರುತ್ತಲ್ಲ ಅದರಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ, ಅಥವಾ ಒಂದು ಬೆಳವಣಿಗೆ ಒಂದು ಸ್ಟೇಜಿಗೆ ಬಂದು ನಿಂತೋಯ್ತು, ಅಥವಾ ಬೆಳವಣಿಗೆ ಒಂದು ಸ್ಟೇಜ್ವರೆಗೂ ಚೆನ್ನಾಗೇ ಇತ್ತು ಬಟ್ ಆಮೇಲಿಂದ ಹಿಂದೇಟ್ ಆಗ್ತಾ ಇದೆ ಮಗು, ಆ ಥರ ಬೆಳವಣಿಗೆಯ ಸಮಸ್ಯೆಗಳು. ಅಥವಾ ಬಿಹೇವಿಯರ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ, ಆಟಿಸಮ್, ಹೈಪರ್ ಆಕ್ಟಿವಿಟಿ ಇಂಥ ಡಿಸೀಸಸ್, ಬಿಹೇವಿಯರ್ ಸಮಸ್ಯೆಗಳಿರ್ಬೋದು. ಅಥವಾ ನರರೋಗ ಸಮಸ್ಯೆಗಳು ಪ್ರೆಡಾಮಿನೆಂಟ್ ಆಗಿ ನ್ಯೂರಾಲಜಿಕಲ್ ಅಂತಂದರೆ ಮೆದುಳಿನ ಸಮಸ್ಯೆಗಳು ಅಥವಾ ಸ್ಪೈನಲ್ ಕಾರ್ಡ್ ಅಥವಾ ಮಸಲ್ಸ್ ಇದ್ದು ನರ್ವ್ಸ್ ಇದ್ದು ಪ್ರಾಬ್ಲಮ್, ಆ ಥರ ಏನಾದರೂ ಸ್ಪೆಸಿಫಿಕ್ ಆಗಿ ನರ್ವ್ಸಿಗೆ ಸಂಬಂಧಪಟ್ಟದ್ದು ಅಥವಾ ನ್ಯೂರಾಲಜಿಕಲ್ ಅಷ್ಟೇ ಇದ್ದರೆ ಅದನ್ನು ನಾವು ಮೇನಾಗಿ ನೋಡ್ತೇವೆ ಇಂಥ ಸಮಸ್ಯೆಗಳನ್ನ. ಬೆಳವಣಿಗೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಮನ್ ಆಗಿ ಕಾಣಲಿಕ್ಕೆ ಸಿಗೋದು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳ್ತೇವೆ. ಹುಟ್ಟುವ ಟೈಮಲ್ಲಿ ಮಗುವಿನ ಬ್ರೈನಿಗೆ ಮೆದುಳಿಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಅದು ಮುಂದೆ ಮಗುವಿನ ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ನಾರ್ಮಲ್ ಟೈಮಿಗೆ ಮಗು ಒಂದೊಂದೇ ಕೆಲಸವನ್ನು ಮಾಡೋದಿಲ್ಲ, ಮತ್ತು ಕೈಕಾಲಲ್ಲಿ ಟೈಟ್ನೆಸ್ ಅಥವಾ ಸ್ಟಿಫ್ನೆಸ್, ಸ್ವಲ್ಪ ಜಾಸ್ತಿ ಚಲನೆಯಲ್ಲಿ ಪ್ರಾಬ್ಲಮ್, ಅಂಥರದ್ದೇನಾದರೂ ಇದ್ದರೆ ಸೆರೆಬ್ರಲ್ ಪಾಲ್ಸಿಯಲ್ಲಿ ನಮಗೆ ಅದು ಕಾಣಲಿಕ್ಕೆ ಸಿಗುತ್ತೆ. ಮತ್ತು ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸ್ಟೇಜ್ವರೆಗೂ ಬೆಳವಣಿಗೆ ಚೆನ್ನಾಗೇ ಇರುತ್ತೆ, ಅದಾದಮೇಲೆ ಬೆಳವಣಿಗೆ ನಿಂತೋಗುತ್ತೆ, ಮುಂದೆ ಏನು ಬೆಳವಣಿಗೆ ಆಗಲ್ಲ. ಮತ್ತೆ ಏನು ಕಲ್ತಿದಾರೋ ಮಕ್ಕಳು ನಡೀಲಿಕ್ಕೆ ಕಲ್ತಿರುತ್ತೆ ಬಟ್ ಆ ಮಗು ಹಿಂದೇಟ್ ಹಾಕುತ್ತೆ, ಮರ್ತು ಬಿಡುತ್ತೆ. ಸೊ ಅದಕ್ಕೆ ನ್ಯೂರೋ ರಿಗ್ರೆಷನ್ ಅಂತ ಹೇಳ್ತೇವೆ. ಸೊ ಆ ಥರ ಪ್ರಾಬ್ಲಮ್ಸ್ ಕೂಡ ಬೆಳವಣಿಗೆಯಲ್ಲಿ ನಮಗೆ ಮಗುವಲ್ಲಿ ಕಾಣಲಿಕ್ಕೆ ಸಿಗುತ್ತೆ, ಹಲವಾರು ಕಾರಣಗಳಿರ್ತವೆ ಅದಕ್ಕೆ. ಸೊ ಅದನ್ನು ನಾವು ಬೆಳವಣಿಗೆ ಪ್ರಾಬ್ಲಮ್ಸಲ್ಲಿ ಮೇಯ್ನಾಗಿ ನೋಡ್ತೇವೆ. ಡೆವಲಪ್ಮೆಂಟಲ್ ಡೀಲೆ ಅಂತ ಹೇಳ್ತೇವೆ, ಇಲ್ಲದಿದ್ದರೆ ಡೆವಲಪ್ಮೆಂಟಲ್ ರಿಗ್ರೆಷನ್ ಅಂತ ಹೇಳ್ತೇವೆ. ಹುಟ್ಟುವ ಟೈಮಲ್ಲಿ ಮಗುವಿಗೆ ತೊಂದರೆ ಆಯಿತು, ಆಕ್ಸಿಜನ್ ಕಡಿಮೆ ಆಯಿತು, ಇಲ್ಲ ಶುಗರ್ ಕಡಿಮೆ ಆಯಿತು, ಇನ್ಫೆಕ್ಷನ್ ಆಯಿತು ಹುಟ್ಟಿದ ತಕ್ಷಣ ಒಂದು ಶುರುವಿನ ಕೆಲವು ದಿನಗಳಲ್ಲಿ, ಆ ಥರ ಆಯಿತು ಅಂತಂದರೆ ಹಾಗೆ ಆಗ್ಬೋದು. ಇಲ್ಲ ಬೆಳೀತಾ ಇರುವ ಮಗುವಿನ ಬ್ರೈನ್ ಮೇಲೆ, ಅಂದರೆ ಮಗುವಿನ ಬ್ರೈನ್ ಏನಾಗುತ್ತೆ 2 ಇಯರ್ಸ್ವರೆಗೂ ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ ಆಗುತ್ತೆ. 90% ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗೋದು ಫಸ್ಟ್ 2 ಇಯರ್ಸಲ್ಲಿ. ಸೊ ಆ 2 ಇಯರ್ಸಲ್ಲಿ ಮಗುವಿಗೆ ತಲೆಯಲ್ಲಿ ಇನ್ಫೆಕ್ಷನ್ ಆಯಿತು, ನ್ಯೂರೋ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ, ಇಲ್ಲ ಏನಾದರೂ ಏಟ್ ಬಿತ್ತು ಟ್ರಾಮಾ ಅಂತ ಹೇಳ್ತೇವೆ, ಇಲ್ಲ ಏನಾದರೂ ಬೇರೆ ರೀತಿಯಲ್ಲಿ ಕಾಯಿಲೆಗಳು, ಲೈಕ್ ನಮ್ಮ ಜೆನೆಟಿಕ್ ಕಾಯಿಲೆಗಳು ಕೆಲವು ಇರುತ್ತೆ, ಹೆರಿಡಿಟ್ರಿ ಆಗಿ ಬರುವ ಕಾಯಿಲೆಗಳಿರ್ತಾವಲ್ಲ, ಆ ಥರ ಏನಾದರೂ ಬ್ರೈನಿಗೆ ಎಫೆಕ್ಟ್ ಆಯಿತು ಅಂತಂದರೆ ಅವೆಲ್ಲವೂ ಡೆವಲಪ್ಮೆಂಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದಲ್ಲದೆ ಕೂಡ ಕೆಲವು ಸ್ಟ್ರೋಕ್ ಅಥವಾ ರಕ್ತ ಸಂಬಂಧ ಕಾಯಿಲೆಗಳಿಂದಾಗಿ ಕೂಡ ಮೆದುಳಿಗೆ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಬೇರೆ ಕಾಯಿಲೆಗಳಿಂದ, ನಮ್ಮ ಶರೀರದಲ್ಲಿರುವ ಬೇರೆ ಕಾಯಿಲೆಗಳಿಂದ ಮೆದುಳಿಗೆ ಸೆಕೆಂಡ್ರಿ ಆಗಿ ತೊಂದರೆಗಳು ಆಗಬಹುದು. ಅಂಥವೆಲ್ಲದರಲ್ಲೂ ಕೂಡ ಮಗುವಿನ ಬೆಳವಣಿಗೆ ಮೇಲೆ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರುತ್ತೆ. ಮಗು ಗರ್ಭದಲ್ಲಿರುವಾಗಲೇ ತಾಯಿಗೆ ಏನಾದರೂ ತೊಂದರೆ ಆಯಿತು ಅಥವಾ ಆಕ್ಸಿಡೆಂಟ್, ಬ್ಲೀಡಿಂಗ್ ಆಗುತ್ತೆ ಕೆಲವೊಂದ್ಸಲ, ಇಲ್ಲ ತಾಯಿಯಲ್ಲಿ ತುಂಬಾ ಅನಿಮಿಯಾ ಇರುತ್ತೆ, ತಾಯಿ ಏನಾದರೂ ಔಷಧ ತಗೊಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಆ ಥರ ಏನಾದರೂ ಇದ್ದ ಸಂದರ್ಭದಲ್ಲಿ, ಇಲ್ಲ ತಾಯಿಗೆ ಇನ್ಫೆಕ್ಷನ್ ಆಯಿತು ತುಂಬ ಜಾಸ್ತಿ, ಇನ್ಫೆಕ್ಷನ್ ಸಿವಿಯರ್ ಇನ್ಫೆಕ್ಷನ್ ಆಯಿತು ಮಗು ಗರ್ಭದಲ್ಲಿರುವಾಗ ಅಂತಂದರೆ, ತಾಯಿಗೆ ತೊಂದರೆ ಆದರೂ ಕೂಡ ಗರ್ಭದಲ್ಲಿರುವ ಶಿಶುವಿಗೆ ತೊಂದರೆ ಆಗುವ ಚಾನ್ಸಸ್ ಇರ್ತದೆ. ಸೊ ಡಿಪೆಂಡಿಂಗ್ ಅಪಾನ್ ಯಾವ ಟೈಮಲ್ಲಿ ತೊಂದರೆ ಆಯಿತು, ಫಸ್ಟ್ 3 ತಿಂಗಳಲ್ಲ ಅಥವಾ ಲಾಸ್ಟಿಗೆ ಆಗಬೇಕಾದ್ರೂ ತೊಂದರೆ ಆಯಿತಾ ಹೇಗೆ ಅನ್ನೋದು, ಟೈಮ್ ಆಫ್ ಇನ್ಸಲ್ಟ್ ಅಂತ ಹೇಳ್ತೇವೆ, ಅದರ ಬೇಸಿಸ್ ಮೇಲೆ ಮಗುವಿನಲ್ಲಿ ನಮಗೆ ತೊಂದರೆಗಳು ಕಾಣಲಿಕ್ಕೆ ಸಿಗ್ತದೆ. ಯಾವ ಟೈಮಲ್ಲಿ ಇನ್ಫೆಕ್ಷನ್ ಆಯಿತು ಅದರ ಬೇಸಿಸ್ ಮೇಲೆ ನಮಗೆ ಒಂದೊಂದೇ ತೊಂದರೆಗಳು ಮಗು ಹುಟ್ಟಿದ ಮೇಲೆ ಕಾಣಲಿಕ್ಕೆ ಸಿಗುವ ಚಾನ್ಸಸ್ ಇರುತ್ತೆ.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮಕ್ಕಳಲ್ಲಿ ನರರೋಗ, ಪ್ರಸ್ತುತಿ ಡಾಕ್ಟರ್ ಶ್ರುತಿ, ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಎಂದು ಇಂಗ್ಲಿಷ್ನಲ್ಲಿ ಮ್ಯಾರಿಗೋಲ್ಡ್ ಎಂದು, ಸಂಸ್ಕೃತದಲ್ಲಿ ಸ್ಥೂಲ ಪುಷ್ಪ, ತೆಲುಗಿನಲ್ಲಿ ಬಂಟಿಪೆಟ್ಟು, ತಮಿಳಿನಲ್ಲಿ ತುಲುಕ್ಯ ಸಮಂಡಿ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ. ಹಲವಾರು ಪ್ರಕಾರಗಳ ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣಿನಲ್ಲಿ ಇದನ್ನು ಬೆಳೆಯಬಹುದಾದರೂ 5-6 ಅಥವಾ 6-6.5 ರಸಸಾರ ಅಂದರೆ pH ಇರುವಂತಹ ಮರಳು ಮಿಶ್ರಿತ ಗೋಡು ಮಣ್ಣಿನಲ್ಲಿ ಇದು ಉತ್ತಮವಾಗಿ ಬೆಳೆಯುತ್ತದೆ. ಈ ಹೂವನ್ನು ವರ್ಷವಿಡೀ ಬೆಳೆ ಮಾಡಬಹುದಾದರೂ ಮಳೆಗಾಲದಲ್ಲಿ ಈ ಹೂವಿನ ಬೇಸಾಯ ಮಾಡಿ ಉತ್ತಮ ಇಳುವರಿಯನ್ನು ಪಡೆಯಲು ಸಾಧ್ಯ. ಸಾಮಾನ್ಯವಾಗಿ ಚೆಂಡು ಹೂವು ನಾಟಿ ಮಾಡಲು ಮೇ ಜೂನ್ ತಿಂಗಳು ಸೂಕ್ತ. ಚೆಂಡು ಹೂವಿನಲ್ಲಿ ಮುಖ್ಯವಾಗಿ ಆಫ್ರಿಕನ್ ಹಳದಿ, ಚೈನ್ ಡಬಲ್, ಆರೆಂಜ್ ಮುಂತಾದ ಪ್ರಮುಖ ತಳಿಗಳು ಇವೆ. ಈ ಹೂವಿನ ಸಸಿ ಪಡೆಯಲು 4 ಏರುಮಡಿಗಳಲ್ಲಿ 6 ಮೀಟರ್ ಉದ್ದ, 1.2 ಮೀಟರ್ ಅಗಲ ಹಾಗೂ 10 ಸೆಂಟಿಮೀಟರ್ ಎತ್ತರ ಇರುವ ಪ್ರದೇಶದಲ್ಲಿ ಬೀಜಗಳನ್ನು ಹಾಕಿ ಸಸ್ಯಾಭಿವೃದ್ಧಿ ಮಾಡಬೇಕು. ಸಸಿ ಮಡಿಗೆ ಕೊಟ್ಟಿಗೆ ಗೊಬ್ಬರ ಮತ್ತು 15:15:15 ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಕೂಡ ಕೊಡಬಹುದು. ಚೆಂಡು ಹೂವು ಬೇಸಾಯ ಮಾಡಲು ಮುಖ್ಯ ಬೆಳೆ ಮಾಡುವ ಪ್ರದೇಶವನ್ನು ಯೋಗ್ಯ ರೀತಿಯಿಂದ ಉಳುಮೆ ಮಾಡಿ ಸ್ವಚ್ಛಗೊಳಿಸಬೇಕು. ನಂತರ ಪ್ರತಿ ಹೆಕ್ಟೇರಿಗೆ 20 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಬೆರೆಸಿ ಹದ ಮಾಡಿದ ನಂತರ 60 ಸೆಂಟಿಮೀಟರ್ ಅಂತರದಲ್ಲಿ ಬದುಗಳನ್ನು ತಯಾರಿಸಿ ಅವುಗಳಲ್ಲಿ ಒಂದು ಬದಿಯಲ್ಲಿ 45 ಸೆಂಟಿಮೀಟರ್ ಅಂತರದಲ್ಲಿ ಸಸಿ ಮಡಿಯಲ್ಲಿ ಬೆಳೆಸಿದ 4 ವಾರವಾದ ಸಸಿಗಳನ್ನು ನಾಟಿ ಮಾಡಬೇಕು. ನಾಟಿ ಸಮಯದಲ್ಲಿ ಈ ಹೂವಿನ ಬೇಸಾಯದಲ್ಲಿ ಪ್ರತಿ ಹೆಕ್ಟೇರಿಗೆ 11.5 ಕಿಲೋಗ್ರಾಂ ಸಾರಜನಕ, 60 ಕಿಲೋಗ್ರಾಂ ರಂಜಕ, 60 ಕಿಲೋಗ್ರಾಂ ಪೊಟ್ಯಾಷ್ ಯುಕ್ತ ಗೊಬ್ಬರವನ್ನು ಕೊಡುವುದು ಉತ್ತಮ. ನಾಟಿ ಮಾಡಿದ 30-45 ತಿಂಗಳ ನಂತರ ತುದಿ ಚಿವುಟುವ ಸಮಯದಲ್ಲಿ ಮತ್ತೆ ಮೇಲುಗೊಬ್ಬರವಾಗಿ ಸಾರಜನಕ ಪೋಷಕಾಂಶದ ಗೊಬ್ಬರವನ್ನು ಕೊಡಬೇಕಾಗುತ್ತದೆ. ಈ ಬೆಳೆ ಪ್ರತಿ 4-6 ದಿನಕ್ಕೊಮ್ಮೆ ಮಣ್ಣು ಹಾಗೂ ಹವೆಗೆ ಅನುಗುಣವಾಗಿ ನೀರನ್ನು ಕೊಡಬೇಕಾಗುತ್ತದೆ. ಪ್ರತಿ ತಿಂಗಳಲ್ಲಿ 2-3 ಬಾರಿ ಕಳೆ ಕಸ ತೆಗೆದು ಹೂ ಬೆಳೆಯುವ ಪ್ರದೇಶವನ್ನು ಸ್ವಚ್ಛ ಮಾಡಿ ಇಡಬೇಕು. ಚೆಂಡು ಹೂವಿನ ಸಸಿಗಳನ್ನು ನಾಟಿ ಮಾಡಿದ 30-40 ದಿನಗಳ ನಂತರ ಸಸಿಗಳ ತುದಿಗಳನ್ನು ಚಿವುಟಬೇಕು. ಇದರಿಂದ ಹೂ ಬಿಡಲು ಸ್ವಲ್ಪ ತಡ ಆದರೂ ಗಿಡದಲ್ಲಿ ಹೆಚ್ಚು ಕವಲುಗಳು ಒಡೆದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಚೆಂಡು ಹೂವನ್ನು ಪಡೆಯಲು ಸಾಧ್ಯ. ಚೆಂಡು ಹೂವಿನಲ್ಲಿ ಬುಡ ಕೊಳೆಯುವ ರೋಗ, ಜಿಗಿ ಹುಳುಗಳ ಬಾಧೆ, ಎಲೆ ಮುರುಟುವ ರೋಗ ಬರುವಂತಹ ಸಾಧ್ಯತೆ ಇರುತ್ತದೆ. ಕೀಟ ಮತ್ತು ರೋಗ ಲಕ್ಷಣ ಕಂಡುಬಂದರೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು. ಚೆಂಡು ಹೂವಿನ ಬೆಳೆ ಮಾಡಿದ 2.5 ತಿಂಗಳುಗಳಲ್ಲಿ ಹೂಗಳು ಕೊಯ್ಲಿಗೆ ಸಿದ್ಧಗೊಳ್ಳುತ್ತವೆ. ನಂತರ 2.5 ತಿಂಗಳುಗಳವರೆಗೆ ಹೂಗಳು ದೊರೆಯುತ್ತವೆ. ಸಾಮಾನ್ಯವಾಗಿ ಆಗಸ್ಟ್ನಿಂದ ಅಕ್ಟೋಬರ್ವರೆಗೂ ಈ ಚೆಂಡು ಹೂಗಳನ್ನು ಪಡೆಯಬಹುದು. ಹೂಗಳನ್ನು ಯಾವಾಗಲೂ ಸಾಯಂಕಾಲ ಸಮಯದಲ್ಲಿ ಕೊಯ್ಲು ಮಾಡುವುದು ಸೂಕ್ತ. ಹೂಗಳನ್ನು ತೆಗೆಯುವಾಗ ಹೂವಿನ ಜೊತೆ ಸ್ವಲ್ಪ ದಂಟನ್ನು ಇರುವಂತೆ ನೋಡಿಕೊಳ್ಳಬೇಕು. ಪ್ರತಿ ಹೆಕ್ಟೇರ್ ಪ್ರದೇಶದಲ್ಲಿ ಸಾಮಾನ್ಯ 8,000 ಕಿಲೋಗ್ರಾಂನಿಂದ 10,000 ಕಿಲೋಗ್ರಾಂ ಚೆಂಡು ಹೂಗಳ ಇಳುವರಿಯನ್ನು ಈ ರೀತಿಯಲ್ಲಿ ನಾವು ಪಡೆಯಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಸಂಜೆ 6:50 ಕೃಷಿ ರಂಗದಲ್ಲಿ ಕೇಶವ ಪ್ರಸಾದ್ ಕೊಡುಕರೆ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಆ ಬಳಿಕ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ರೈತರಿಗೆ ಸಲಹೆ.
1: ಚೆಂಡು ಹೂವು ಇದು ಕಂಪೋಸಿಟೆ ಕುಟುಂಬಕ್ಕೆ ಸೇರಿದ ಸಸ್ಯ. ಇದು ವಾಣಿಜ್ಯ ಪುಷ್ಪಗಳಲ್ಲಿ ಒಂದು. ತೋಟದ ಅಲಂಕಾರಕ್ಕಾಗಿ, ಔಷಧೀಯ ಉದ್ದೇಶದಿಂದ, ಬಣ್ಣ ತಯಾರಿಕೆಗಾಗಿ ಈ ಹೂವನ್ನು ಉಪಯೋಗಿಸಲಾಗುತ್ತದೆ. ಈ ಹೂವಿಗೆ ಕನ್ನಡದಲ್ಲಿ ಸೀಮೆ ಹೂ

0: ನಮೋ ಚಿಕಿತ್ಸಾಲಯಸ್ಯ ಚ ನೂತನ ಭವನ ಸಹಿತಂ ಪ್ರಾಯಃ ಚತ್ವಾರಿಂಶದುತ್ತರ ತ್ರಿಶತಾಧಿಕ ಏಕಸಹಸ್ರ ಕೋಟಿ ರೂಪ್ಯಕಾಣಾಂ ಪರಿಯೋಜನಾನಾಂ ಉದ್ಘಾಟನಂ ಸಂಪರ್ಕಂ ಚ ಅಪಿ ಕರಿಷ್ಯತಿ. ನೂತನ ವಿಮಾನಸ್ಥಾನಕ ಟರ್ಮಿನಲ್ ಇತ್ಯನೇನ ಕ್ಷೇತ್ರೀಯ ವಾಯು ಸಂಪರ್ಕಃ ಮಹತ್ವಪೂರ್ಣ ರೂಪೇಣ ವರ್ಧಿಷ್ಯತಿ. ಅಪಿ ಚ ಅಸ್ಯ ಪ್ರದೇಶಸ್ಯ ಆರ್ಥಿಕ ವೃದ್ಧಿ ಚ ಸುಕರಾ ಭವಿಷ್ಯತಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ಯೇತತ್ ದ್ವೈಮಾಸಿಕ್ಯಾಃ ಮೌದ್ರಿಕ ನೀತ್ಯಾಃ ಘೋಷಣಾಂ ಕರಿಷ್ಯತಿ. RBI ಇತ್ಯಸ್ಯ ಪ್ರಮುಖ ಸಂಜಯ್ ಮಲ್ಹೋತ್ರಾ ಅದ್ಯ ಪ್ರಾತಃ ಮೌದ್ರಿಕ ನೀತಿ ಸಮಿತ್ಯಾ ಕೃತಾನಾಂ ನಿರ್ಣಯಾನಾಂ ಉದ್ಘೋಷಣಾಂ ಕರಿಷ್ಯತಿ. SBI ರಿಸರ್ಚ್ ರಿಪೋರ್ಟ್ ಇತ್ಯಸ್ಯ ಅನುಸಾರಂ ವರ್ಧಮಾನ ಮುದ್ರಾಸ್ಫೀತಿಃ ಕ್ರೂಡ್ ಮೂಲ್ಯಾನಿ ಅವಮೂಲ್ಯನ ರೂಪ್ಯಕಾಣಿ ಸಂಭಾವ್ಯ ದುರ್ಬಲಂ ವರ್ಷಾಕಾಲಂ ಇತ್ಯಾದೀನಾಂ ಸಮಸ್ಯಾನಾಂ ನಿವಾರಣಾರ್ಥಂ ರೇಪೋ ಇತ್ಯಸ್ಯ ಮಿತೌ ವೃದ್ಧಿ ಸಮುಚಿತೋಪಾಯಃ ನ ಭವಿಷ್ಯತಿ ತದ್ವಿಹಾಯ RBI ಅಲ್ಪಕಾಲಿಕ ಲಾಭಾಂಶ ಮಿತಿ ಸಾಧನಾನಿ ದ್ರವ್ಯತಾ ಉಪಾಯಾಂಚ ಉಪಯುಜ್ಯ ವಿಪಣ್ಯಾಃ ವಿಕೃತಿ ಪರಿಹರ್ತುಂ ವಿತ್ತೀಯ ಸ್ಥಿರತಾಂಚ ಸಮರ್ಥಯಿತುಂ ಶಕ್ನೋತಿ. SBI ಇತ್ಯನೇನ ಸಂಸೂಚಿತಂ ಯತ್ ಭಾರತಂ ಸಾಪೇಕ್ಷಕ ರೂಪೇಣ ಪ್ರಬಲಂ ಸಮಷ್ಟಿ ಆರ್ಥಿಕ ಮೂಲ್ಯಂ ನಿರಂತರಂ ಅನುಭವತಿ ತಥಾ ಚ ವರ್ತಮಾನ ಮುದ್ರಾಸ್ಫೀತಿ ಪ್ರತಿಸಂಧಿ ಬಹುದಾ ಬಾಹ್ಯ ಕಾರಣಾನಾಂ ವಿಶೇಷತಃ ಪಶ್ಚಿಮ ಏಷಿಯಾಯಾಃ ಭೂರಾಜನೈತಿಕ ಸಮಸ್ಯೆಯ ಅಶೋಧಿತ ಮೂಲ್ಯಾನಾಂ ವರ್ಧನೇನ ಚ ಪ್ರೇರಿತಾ ಅಸ್ತಿ. ಲೋಕಸಭಾಯಾಃ ಪೂರ್ವ ಮಹಾಸಚಿವಃ ಸಂವೈಧಾನಿಕ ವಿಶೇಷಜ್ಞಃ ಚ ಸುಭಾಷ್ ಸಿ ಕಶ್ಯಪಃ ದೀರ್ಘಕಾಲಂ ಯಾವತ್ ಅಸ್ವಸ್ಥತಾಯಾಃ ಅನಂತರಂ ಗತದಿನೇ ರಾಜಧಾನ್ಯಾಂ ನವದೆಹಲ್ಯಾಂ ನಿಧನಂ ಉಪಗತಃ. ಅಸೌ 97 ವರ್ಷೀಯಃ ಆಸೀತ್. ಏಕಂ ರಾಷ್ಟ್ರಂ ಏಕ ನಿರ್ವಾಚನಂ ಇತಿ ವಿಧೇ ನಿರ್ಮಾಣಾಯ ಸಂಘಟಿತಾಯಾಃ ಉಚ್ಚಸ್ತರೀಯ ಸಮಿತ್ಯಾಃ ಸದಸ್ಯಃ ಅಪಿ ಆಸೀತ್ ಡಾಕ್ಟರ್ ಕಶ್ಯಪಃ. ಅಧಿಕ ಪುಸ್ತಕಾನಾಂ ಲೇಖಕಃ ಸಹ ಗತಶತಾಬ್ದಸ್ಯ 83 ತಮಾಬ್ದಾತ್ 90 ತಮ ಶತಾಬ್ದಂ ಯಾವತ್ ಲೋಕಸಭಾಯಾಃ ಮಹಾಸಚಿವ ರೂಪೇಣ ಕಾರ್ಯಂ ಕೃತವಾನ್. ಪ್ರವರ್ತನ ನಿದೇಶಾಲಯೇನ ಮಿಜೋರಂ ರಾಜ್ಯಸ್ಯ ಚಂಪಾಯಿ ಕ್ಷೇತ್ರೆ ನವ ಪರಿಸರೇಷು ಅನ್ವೇಷಣಂ ಕೃತಂ. ಏತತ್ ಅನ್ವೇಷಣಂ ಧನಶೋಧನ ಸಂಬದ್ಧಸ್ಯ ಪ್ರಕರಣಸ್ಯ ಸಂದರ್ಭೆ ವರ್ತತೆ ಯತ್ರ 70-90 ಕೋಟಿ ರೂಪ್ಯಕಾಣಾಂ ಅಪರಾಧಸ್ಯ ಆಯಃ ಸಮ್ಮಿಲಿತಃ ಅಸ್ತಿ. ಪ್ರವರ್ತನ ನಿದೇಶಾಲಯೇನ ಉಕ್ತಂ ಯತ್ ಅನ್ವೇಷಣೇನ ಜ್ಞಾತಂ ಯತ್ ಬರ್ಮಾ ದೇಶಸ್ಯ ನಾಗರಿಕಾಃ ಜೋಖಾವಥರ್ ಚಂಪಾಯಿ ನಗರಯೋಃ ಮಾಧ್ಯಮೇನ ಸೀಮಾ ಶುಲ್ಕಂ ವಿನಾ ತೀಔ ನದ್ಯಾಃ ಪಾರಂ ಭಾರತೆ ಶುಷ್ಕವೃಕ್ಷಾಣಾಂ ತಸ್ಕರಣಂ ವಿಧಾಯ ಸೀಮಾಯಾಂ ಸ್ಥಾನೀಯ ಸುಗಮಕರ್ತಾಭ್ಯ ಚ ವಸ್ತುವಾಹನಾನಿ ಸಮರ್ಪಯಂತಿ ಸ್ಮ. ವಿದೇಶ ಮಂತ್ರಿ ಡಾಕ್ಟರ್ ಜಯಶಂಕರ ಯ ನವದೆಹಲ್ಯಾಂ ವೆನೆಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೇಲ್ಸಿ ರೋಡ್ರೀಸ್ ಇತ್ಯನೇನ ಸಹ ಅಮಿಲತ್. ದ್ವಾವೇವ ನೇತಾರೋ ಭಾರತ ವೆನೆಜುವೆಲಾ ದೇಶಯೋ ಸಂಬಂಧ ವಿಷಯ ಚರ್ಚಾಂ ಕೃತವಂತೌ. ಊರ್ಜಾ ವ್ಯಾಪಾರ ನಿವೇಶ ಸ್ವಾಸ್ಥ್ಯ ಸೇವಾ ವಾಹನ ಚ ಇತ್ಯಾದಿ ಕ್ಷೇತ್ರಾಣಿ ಅಧಿಕೃತ್ಯ ಸಹಯೋಗಂ ವರ್ಧಯಿತುಂ ನೂತನಾನ್ ಅವಸರಾನ್ ಚ ಅನ್ವಿಷ್ಯತಾಂ. ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
3: ದೇವಾದಿ ದೇವರೇ, ತ್ರಿಮೂರ್ತಿಗಳು ನೀವು, ಲೋಕನಾಯಕರು, ಲೋಕ ರಕ್ಷಕರು. ನಿಮ್ಮನ್ನು ನಾನು ಮಣಿಸಿದೆ ದಣಿಸಿದೆ, ಅದಕ್ಕಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು. ವರವನ್ನು ಬೇಡು ಎನ್ನುತ್ತಿರಲ್ಲ.
4: ಸರಿ,
3: ಹೌದು, ನನಗೊಂದು ಅಪೇಕ್ಷೆ ಇದೆ.
4: ಏನದು?
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30

ಸಮಯ 7:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕೇಳುಗ್ರೆ, ಈ ಬೆಳಿಗ್ಗೆ 10:30 ತುಳು ಕಾರ್ಯಕ್ರಮ ಉಡಲ್ದ ಪಾತೆರ ಪ್ರಸಾರವಾಗಲಿದೆ. ಅತಿಥಿ ಮೊಹಮ್ಮದ್ ಯಾಸಿನ್, ಕಲ್ಲಡ್ಕ ಮ್ಯೂಸಿಯಂ ಸ್ಥಾಪಕರು, ಸಂದರ್ಶಕರು ಅಕ್ಷತಾ ರಾಜ್ ಪೆರ್ಲಾ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
1: ಸಂಗೀತ ನಿರ್ದೇಶಕರು,
2: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
2: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
2: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿ ಇದ್ದಂತೆ.
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರದ ಎಲ್ಲಾ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಮಹತ್ವದ ಸಭೆ ನಡೆಸಿ ಮಾತನಾಡಿದ ಅವರು, ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಬೆಳಿಗ್ಗೆ 10 ಗಂಟೆಗೆ ಕಚೇರಿಯಲ್ಲಿ ಹಾಜರಿರಬೇಕು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ, ಒತ್ತಡಗಳಿಗೆ ಮಣಿದು ಕಾನೂನುಬಾಹಿರ ಕೆಲಸ ಮಾಡಬೇಡಿ, ಕಾನೂನಿನಲ್ಲಿ

0: ಅವಕಾಶವಿಲ್ಲದಿದ್ದರೆ ನೇರವಾಗಿ ತಿಳಿಸಿ ಎಂದರು. ರಾಜ್ಯದಲ್ಲಿ ಸದ್ಯ ಖಾಲಿ ಇರುವ 50,000 ಶಿಕ್ಷಕರ ಕೊರತೆಯನ್ನು ಹಂತ ಹಂತವಾಗಿ ನೀಗಿಸಲಾಗುವುದು. ಇದುವರೆಗೆ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಾಗಿದ್ದ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಇನ್ನು ಮುಂದೆ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ರೈತರು ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಲಾದ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಮೂಲಕ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಾಗುತ್ತಿದೆ ಎಂದರು. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ, ಕೌಶಲಾಭಿವೃದ್ಧಿ ಹಾಗೂ ಕೃಷಿ ಸಂಸ್ಕರಣಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಹಣಕಾಸು ಸಚಿವರು ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ, ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದಾರೆ. ಖಾತೆ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಅವರ ವಿವೇಚನೆಗೆ ಬಿಟ್ಟದ್ದು ಎಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರಿಗೆ ಯಾವ ಖಾತೆ ನೀಡಬೇಕು ಎನ್ನುವ ಕುರಿತು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ. ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ಬದ್ಧನಾಗಿರುತ್ತೇನೆ ಎಂದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಉತ್ತಮ ಕೆಲಸ ಮಾಡಲಿದ್ದೇವೆ. ಮುಂದಿನ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಜನಪರ ಆಡಳಿತ ನೀಡಲಾಗುವುದು ಎಂದು ಅವರು ಹೇಳಿದರು. ರಾಜ್ಯದ ಬಡ ಹಿರಿಯ ನಾಗರಿಕರಿಗೆ ಆಸರೆಯಾಗಿದ್ದ ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ವಿಷಯ ಪ್ರಸ್ತಾಪಿಸಿರುವ ಅವರು, 3.93 ಲಕ್ಷ ಮಂದಿಗೆ ಕಳೆದ 3 ತಿಂಗಳಿನಿಂದ ಮಾಶಾಸನ ನೀಡಿಲ್ಲ ಎಂದಿದ್ದಾರೆ. ಸಮೀಕ್ಷೆ ಎಂಬ ನೆಪದಲ್ಲಿ ತಿಂಗಳುಗಟ್ಟಲೆ ಪಿಂಚಣಿ ಸ್ಥಗಿತಗೊಳಿಸಿರುವುದು ಅಮಾನವೀಯ ಕ್ರಮ. ಔಷಧಿ ಕೊಳ್ಳಲು ದಿನನಿತ್ಯದ ಖರ್ಚು ನಿರ್ವಹಿಸಲು ಈ ಮಾಶಾಸನವನ್ನೇ ನಂಬಿಕೊಂಡಿರುವ ಸಾವಿರಾರು ಹಿರಿಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ಬಿಡುಗಡೆ ಮಾಡಬೇಕು ಎಂದು ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ 2025ರಲ್ಲಿಯೇ ಅಮೆರಿಕ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮನೆ ಮೇಲ್ಛಾವಣಿ ಘಟಕ, ಕೃಷಿ ಪಂಪ್ ಸೌರೀಕರಣದಿಂದ ಹಿಡಿದು ಬೃಹತ್ ಸೌರ ಪಾರ್ಕ್ಗಳ ಸ್ಥಾಪನೆಯವರೆಗೂ ಭಾರತ ಮುಂಚೂಣಿಯಲ್ಲಿದ್ದು ವಿಶ್ವದ 2ನೇ ಅತಿದೊಡ್ಡ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತ ಶುದ್ಧ ಇಂಧನ ಪರಿವರ್ತನೆಯಲ್ಲಿ ಹೊಸ ಹೆಜ್ಜೆ ಇರಿಸಿದ್ದು ಸೌರಶಕ್ತಿ, ಪವನ ವಿದ್ಯುತ್, ಜೈವಿಕ ಇಂಧನ, ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಮೂಲಕ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಬೇಡಿಕೆಯ 203 ಗಿಗಾವ್ಯಾಟ್ನಲ್ಲಿ ಶೇಕಡ 51.5% ಪೂರೈಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 5 ರಂದು

0: ಅಂದು ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆ ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡುತ್ತಿವೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಪರಿಸರ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಹವಾಮಾನ ಬದಲಾವಣೆಯಿಂದ ಪ್ರಕೃತಿಯ ಸಮತೋಲನಕ್ಕೆ ಧಕ್ಕೆ ಉಂಟಾಗುತ್ತಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರವಾದಿ ಹಾಗೂ ಇಕೋವಾಚ್ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಹೆಬ್ಳೀಕರ್ ಅವರು.
1: ನಮ್ಮ ದೇಶದಲ್ಲಿ ಪರಿಸರ ಉಳಿಬೇಕು ಅಂತಂದ್ರೆ ಇದಕ್ಕೆ ಜೂನ್ 1-5 ತಾರೀಕಿಗೆ ನಾವು ಒಂದು ಅದರ ಬಗ್ಗೆ ಮಾತನಾಡಿದ್ರೆ ಆಗಲ್ಲ. ಪ್ರತಿ ನಿಮಿಷ ಪ್ರತಿ ದಿನ ನಾವು ಯೋಚಿಸಬೇಕು, ಯಾಕಂದ್ರೆ ನಾವು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಾವು ಜೀವಿಸ್ತಾ ಇದ್ದೇವೆ ಈ ಪೃಥ್ವಿ ಮೇಲೆ. ನಮಗೆ ನೀರು ಬೇಕು ಕುಡಿಲಿಕ್ಕೆ, ಉಸಿರಾಡಿಸ್ಲಿಕ್ಕೆ ಹವೆ ಬೇಕು, ಮಲಗಲಿಕ್ಕೆ ಜಾಗ ಬೇಕು. ತಂದಕ್ಕೂ ನಾವು ಈ ಪರಿಸರದ ಅಮೂಲ್ಯ ಸ್ವತ್ತುಗಳನ್ನ ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ. ನಾವು ಯಾವುದೇ ಪ್ರಗತಿಯ ಬೆನ್ನು ಹತ್ತಿದಾಗ ಅದು ನಮಗೆ ಬೇಕಾ, ಎಷ್ಟು ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ. ಸೊ ಅನೇಕ ರೀತಿಯಿಂದ ನಾವು ಇವತ್ತು ಯೋಚನೆ ಮಾಡಿ ಎಸ್ಪೆಷಲಿ ಮಕ್ಕಳಿಗೆ ಸ್ಕೂಲ್ನಿಂದನೇ ನಾವು ಪರಿಸರದ ವಿಷಯದ ಬಗ್ಗೆ ಹೆಚ್ಚು ಕಲಿಸಬೇಕು, ಯಾಕಂತಂದ್ರೆ ಅವರೇ ದೊಡ್ಡವರಾಗಿ ಪರಿಸರ ಕಾಪಾಡುವಂತಹ ಒಂದು ಸ್ವತ್ತುಗಳು ನಮ್ಮ ದೇಶಕ್ಕೆ ಆಗ್ತವೆ. ಒಂದು ಹೊಸ ಜಗತ್ತನ್ನ, ಹೊಸ ನಾಗರಿಕತೆಯನ್ನ ಕಟ್ಟುವಂತಹ ಒಂದು ಯೋಜನೆ ನಮ್ಮಲ್ಲಿ ಬಂದಾಗ ಬಹುಶಃ ನಮ್ಮ ಪರಿಸರನ ಉಳಿಯುತ್ತೆ, ಈ ಪೃಥ್ವಿನ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ.
0: ಕಲುಷಿತ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪರಿಸರ ಕುರಿತು ಕಾಳಜಿ ಅಗತ್ಯ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾಡಳಿತ ಆಯೋಜಿಸಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಾಯು ಮಾಲಿನ್ಯವನ್ನು ತಡೆಯಲು ಮತ್ತು ಪರಿಸರವನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡಬೇಕಿದೆ ಎಂದು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆ ನಗರದ ಪವಿತ್ರವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕೊಟ್ಟಿಗೆಹಾರದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಪರಿಸರಕ್ಕೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿವಿಧ ತಳಿಯ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದಿನಿಂದ 7ರವರೆಗೆ ಆಯೋಜಿಸಲಾಗಿದೆ. ಸಂಪುಟ ದರ್ಜೆ ಸಚಿವ ಕೆಎಚ್ ಮುನಿಯಪ್ಪ ಮೇಳಕ್ಕೆ ಚಾಲನೆ ನೀಡಲಿದ್ದು, ಮೇಳದಲ್ಲಿ 50ಕ್ಕೂ ಹೆಚ್ಚು ವಿವಿಧ ತಳಿಗಳ ಮಾವು, ಹಲಸು ಹಾಗೂ ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಸಸ್ಯ ಸಂತೆ ಎಂಬ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ನೂತನ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಂಗಳೂರು. ಇದೀಗ ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಅನುರಾಧ ಭಟ್ ಹಾಡಿರುವ ಸುಬ್ರಾಯ ಚೊಕ್ಕಾಡಿ ಅವರ ರಚನೆ ನೆಲಜಲ ಕಾಡಿನ ಸಂಬಂಧ.

ವೃಂದಗಾನದಲ್ಲಿ ಕೇಳಿ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ ತಾಯಿ ಭೂಮಿ ತಾಯೇ ಸದೈ ಅಭಯದಾಯೇ.

ಈಗ ಕೇಳಿ ಭೂಮಿಯ ಒಡಲಿಗೆ ಹಸುರಿನ ಉಡುಗೆಯ ವಿನಯ ಪದ್ಯಾಣ ಹಾಡಿರುವ ರಾಧಾಕೃಷ್ಣ ಕಲ್ಚಾರ್ ಅವರ ರಚನೆ ಇದು.

ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ ಒಂದು

0: ಗಂಟೆ 30 ನಿಮಿಷಕ್ಕೆ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560000.
1: ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆತ್ಮೀಯ ಕೇಳುವರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಅಡಿಕೆ ತೋಟದ ಹಸಿರ ಹಂದರದಲ್ಲಿ ಸಹಕಾರದ ಹೊಸ ಭಾಷ್ಯ ಬರೆದ ಚೇತನ, ರೈತ ಮನದ ಸ್ಪಂದನ, ಕೃಷಿ ಲೋಕದ ಚಂದನ, ಕ್ಯಾಂಪ್ಕೋ ಸಂಸ್ಥೆಯ ಸಾರಥ್ಯವನ್ನು ಮುನ್ನಡೆಸುತ್ತಿರುವ ಧೀಮಂತ ನಾಯಕ ಎಸ್.ಆರ್. ಸತೀಶ್ ಚಂದ್ರ.
1: ನಾವು 260 ಅಡಿಕೆ ಧಾರಣೆಯನ್ನು ಪ್ರಾರಂಭಿಸಿದೆವು ಮತ್ತು ವಾರದಲ್ಲಿ ಒಬ್ಬನಿಗೆ 1 ಕ್ವಿಂಟಾಲ್ ಅಂತ ನಿಶ್ಚಯ ಮಾಡಿದೆವು. ಇದರ ಪರಿಣಾಮದ ಸದಸ್ಯರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಅಡಿಕೆ ಖರೀದಿ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ನಮಗೆ ಸೋಲಿಕೆ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತು ರೈತರಿಗೆ ಧೈರ್ಯ ವಿಶ್ವಾಸವನ್ನು ತುಂಬಿದ ಕಾರಣ ಮುಂದೆ ಅದು 480 ರೂಪಾಯಿವರೆಗೆ ಅಡಿಕೆ ಧಾರಣೆ ಹೋಗಿ ಸ್ಟೆಬಿಲೈಸರ್ ಆಗಿ ಇವತ್ತು 400ಕ್ಕಿಂತಲೂ ಮೇಲೆ ಅಡಿಕೆ ಧಾರಣೆ ವ್ಯವಸ್ಥಿತವಾಗಿದೆ. 15-20ರವರೆಗೆ ನಮಗೆ ಸಿಕ್ಕಿದ ಚಾಲೆಂಜಸ್ ಏನಿದೆ ಅದನ್ನು ಒಂದು ಟೀಮ್ ಆಗಿ ನಾವು ಸ್ವೀಕಾರ ಮಾಡಿದ ಪದರೂಪವಾಗಿ ಅದ್ಭುತವಾಗಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು.
0: ಕೃಷಿ ಲೋಕದ ಸವಾಲುಗಳು, ಸಹಕಾರಿ ರಂಗದ ಸಾಧನೆಗಳು ಮತ್ತು ಕ್ಯಾಂಪ್ಕೋ ಸಂಸ್ಥೆಯ ಭವಿಷ್ಯದ ದೃಷ್ಟಿಕೋನದ ಕುರಿತು ಮುಕ್ತ ಸಂವಾದ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಿರಿ
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಇಬ್ಬರೂ ನಾಯಕರು ದ್ವಿಪಕ್ಷೀಯ ಸಂಬಂಧ, ಇಂಧನ, ವ್ಯಾಪಾರ, ಹೂಡಿಕೆ, ಆರೋಗ್ಯ ರಕ್ಷಣೆ ಮತ್ತು ವಾಹನೋದ್ಯಮ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಸಹಕಾರದ ಹೊಸ ಮಾರ್ಗಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡಿದ್ದು, ಇಂಧನ, ನಿರ್ಣಾಯಕ ಖನಿಜಗಳು, ತಂತ್ರಜ್ಞಾನ, ಕೃಷಿ, ಆರೋಗ್ಯ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳಲ್ಲಿ

0: ಅಲ್ಲಿ ಸಹಕಾರವನ್ನು ವಿಸ್ತರಿಸುವ ಕುರಿತು ವ್ಯಾಪಕ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಲ್ಯಾಟಿನ್ ಅಮೆರಿಕಾದಲ್ಲಿ ಮೌಲ್ಯಯುತ ಪಾಲುದಾರನಾಗಿ ವೆನಿಜುವೆಲಾದೊಂದಿಗಿನ ಭಾರತದ ನಿಕಟ ಸಹಕಾರ ಜಾಗತಿಕ ದಕ್ಷಿಣ ಭಾಗಕ್ಕೆ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎರಡೂ ದೇಶಗಳ ಜನರ ಪರಸ್ಪರ ಪ್ರಯೋಜನಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಮಾತುಕತೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಪೂರ್ವ ವಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ವೆನಿಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪ ಹೊಂದಿದೆ. ವೆನಿಜುವೆಲಾದ ಇಂಧನ ವಲಯವು ಮೂಲಭೂತ ಪರಿವರ್ತನೆಗೆ ಒಳಗಾಗುತ್ತಿರುವುದರಿಂದ ಎರಡೂ ದೇಶಗಳ ನಡುವೆ ಇಂಧನ ಪಾಲುದಾರಿಕೆಯನ್ನು ರೂಪಿಸುವತ್ತ ಇಂದಿನ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ವೆನಿಜುವೆಲಾ ಭಾರತವನ್ನು ಮುಂಬರುವ ಹಲವು ವರ್ಷಗಳವರೆಗೆ ಸ್ಥಿರ ಬೇಡಿಕೆದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ಹೇಳಿದರು. ವೆನಿಜುವೆಲಾ ಈಗಾಗಲೇ ಮೂರನೇ ಅತಿದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ರಾಷ್ಟವಾಗಿ ಹೊರಹೊಮ್ಮಿದೆ. ಇಂಧನ ಪಾಲುದಾರಿಕೆಯ ಜೊತೆಗೆ ಪಶುಸಂಗೋಪನೆ, ಸಾರಿಗೆ, ಕೃಷಿ ಉಪಕರಣಗಳು, ವಾಹನ ವಲಯ ಮತ್ತು ಔಷಧೀಯ ವಸ್ತುಗಳಂತಹ ಆರ್ಥಿಕ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಎಂದು ಟಂಡನ್ ಮಾಹಿತಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಭಾರತ ವನ ಯೋಜನೆಗೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮದಡಿ ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳೊಂದಿಗೆ ಪರಿಸರದ ಮಹತ್ವದ ಬಗ್ಗೆ ಸಂವಾದ ನಡೆಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಮಾತನಾಡಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ಹಣಕಾಸು ಸಚಿವರು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯು ಮಹತ್ವಾಕಾಂಕ್ಷಿ ಜಿಲ್ಲೆಯ ಪಟ್ಟಿಯಿಂದ ಆದಷ್ಟು ಬೇಗನೆ ಹೊರಬರಲಿದೆ ಎಂದರು. ಭಾರತ ವನ ಯೋಜನೆಯಡಿ ಒಟ್ಟು 60,000 ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ 10,000 ಸಸಿಗಳು ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣಾ ಘಟಕ ಪ್ರದೇಶದಲ್ಲಿ 50,000 ಸಸಿಗಳನ್ನು ನೆಡಲಾಗುತ್ತದೆ ಎಂದರು. ಇದಕ್ಕೂ ಮುನ್ನ ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರ ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18ರಂದು ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಡಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ ನಾಲ್ವರು ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ

0: ಲ್ಲಿಸಲಿದ್ದಾರೆ. ಏಳು ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಐದನೇ ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಆದೇಶ ಜಾರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಣಕಾಸು, ಸಂಪುಟ ವ್ಯವಹಾರಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತದಳ ಹಾಗೂ ಹಂಚಿಕೆಯಾಗದ ಎಲ್ಲ ಖಾತೆಗಳ ಉಸ್ತುವಾರಿ ನೋಡಿಕೊಳ್ಳಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಮತ್ತು ಕ್ರೀಡೆ, ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳು, ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, ಎಂಬಿ ಪಾಟೀಲ್ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ, ಮೂಲಭೂತ ಸೌಕರ್ಯ ಇಲಾಖೆ, ರಾಮಲಿಂಗಾರೆಡ್ಡಿ ಭಾರಿ ಮತ್ತು ಮಧ್ಯಮ ನೀರಾವರಿ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ, ಕೃಷ್ಣ ಬೈರೇಗೌಡ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ, ಗ್ರೇಟರ್ ಮಹಾನಗರ ಪಾಲಿಕೆಯ ಜವಾಬ್ದಾರಿ, ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಬಿಎಂಆರ್ಸಿಎಲ್, ಪ್ರಿಯಾಂಕ್ ಖರ್ಗೆ ಗೃಹ, ಐಟಿಬಿಟಿ ಇಆಡಳಿತ, ಯುಟಿ ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ, ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕೆಯುಐಡಿಎಫ್ಸಿ, ಬೆಂಗಳೂರು ನಗರ ಹೊರತುಪಡಿಸಿ ಉಳಿದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಮತ್ತು ಸ್ಥಳೀಯ ಯೋಜನಾ ಪ್ರಾಧಿಕಾರಗಳು, ಭೈರತಿ ಸುರೇಶ್ ಸಾರಿಗೆ, ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಭಾರತ ಜಿಂಬಾಬ್ವೆ ಜಂಟಿ ರಕ್ಷಣಾ ಸಮಿತಿಯ ಸಭೆ ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಭಾರತ ಮತ್ತು ಜಿಂಬಾಬ್ವೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ವ್ಯಾಪಕಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿವೆ. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಮತ್ತು ಜಿಂಬಾಬ್ವೆಯ ಖಾಯಂ ಕಾರ್ಯದರ್ಶಿ ಆರ್ಎನ್ ಡೇನಿಯಲ್ ಟೊಂಡೆ ನೆಹಪೆರ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಯೋಗವು ಮಾನವೀಯತೆಗೆ ಭಾರತದ ಶಾಶ್ವತ ಕೊಡುಗೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಹಮದಾಬಾದ್ನ ಏಕಾ ಅರೆನಾದಲ್ಲಿ ನಡೆಯುತ್ತಿರುವ ವಿಶ್ವ ಯೋಗ ಚಾಂಪಿಯನ್ಶಿಪ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಧಾನಿ, ಯೋಗ ಮನಸ್ಸು, ದೇಹ ಮತ್ತು ಚೈತನ್ಯವನ್ನು ಒಂದುಗೂಡಿಸುತ್ತದೆ, ಆರೋಗ್ಯಕರ ಮತ್ತು ಹೆಚ್ಚು ಸಾಮರಸ್ಯದ ಜಗತ್ತನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಜಕಾರ್ತದಲ್ಲಿ ನಡೆಯುತ್ತಿರುವ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ತೀವ್ರ ಪೈಪೋಟಿಯ ಪಂದ್ಯದಲ್ಲಿ ಭಾರತೀಯ ಜೋಡಿ ಮಲೇಷ್ಯಾದ ಆರನ್ ತಾಯ್ ಮತ್ತು ಕಾಂಗ್ ಖೈ ಸಿಂಗ್ ಅವರನ್ನು 16-21, 21-15 ಮತ್ತು 21-19 ಅಂತರದಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್, ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಫೀಸು, ಆ ಬುಕ್ಸು.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
9: ಹಿಂಗೆ ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
10: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
9: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
11: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇದೀಗ ರಾಗರಂಜನಿ ಕನ್ನಡ.

ಚಿತ್ರಗೀತೆಗಳು. ಸಂಸಾರ ನೌಕೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಬೆಂಗಳೂರು ಲತಾ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ರಚನೆ ಇದು. ಸಂಗೀತ ಎಂ ರಂಗರಾವ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಇದೀಗ ನೀನೆ ಬರೀ ನೀನೆ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್. ಜಯಂತ್ ಕಾಯ್ಕಿಣಿ ಅವರ ರಚನೆ, ಸಂಗೀತ ಮನೋಮೂರ್ತಿ.

0: ಹೇಗೆ
1: ಯಾಕ್ರಿ? ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದೀಗ ನೀನೇ ಬರೀ ನೀನೇ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್, ಜಯಂತ್ ಕಾಯ್ಕಿಣಿ ಅವರ ರಚನೆ, ಸಂಗೀತ ಮನು ಮೂರ್ತಿ.

0: unbeaten in the group stage and will face China today. And now for a look at today's newspapers, it's over to VC Pramod.
1: Thank you, Naresh. On its front page, under the headline Push for India-Venezuela Ties, Hindustan Times carries a picture of Prime Minister Narendra Modi and Venezuela's acting president Delcy Rodríguez. The paper says the two leaders held talks on forging a long-term energy partnership and collaboration in pharmaceuticals and critical minerals. India-Venezuela vow deeper energy ties, writes the Tribune. As a court sent Lokesh Bajaj, owner of the hotel where 21 people were killed in a devastating fire, to police custody, the Delhi government said it would withdraw its bed and breakfast policy, reports the Pioneer. A picture on its front page shows family members at the last rites of the victims of the fire under the headline, Eight Fires, One Broken Family. Still seething with anger at the Congress ditching it and switching over to the TVK immediately after the Tamil Nadu Assembly elections, the DMK announced its decision to boycott the INDIA block meeting slated for the 8th of June, says a top headline in the Statesman. Rebel Rita Brata's expulsion from TMC void, writes the Asian Age, quoting the West Bengal Assembly Speaker, adding that there are 61 MLAs in the rebel camp. In its editorial titled Funding India's Climate Future, a $1 trillion question, the Hindu writes that India will require roughly $2.5 trillion by 2030 to meet its nationally determined contributions. Over the longer term, the cost of achieving net zero emissions by 2070 is estimated at $10.1 trillion, nearly three times India's current GDP. And finally, in what climbers are calling a miracle, 52-year-old Sherpa guide, who was presumed dead at Mount Everest after he vanished during descent on May 29th, was found alive 6 days after base camp, reports the Times of India under the headline, Sherpa survives 6-day Everest ordeal, sans food, oxygen. And with that, it's back to you, Naresh.
0: Thank you, Pramod. And now before we end the bulletin, the headlines once again. Prime Minister Narendra Modi to visit Gujarat and Daman today to launch multiple development projects worth around 21,800 crore rupees. Prime Minister calls upon athletes participating in World Yogasana Championship to become ambassadors of Ayush Ministry's Yog 365 campaign. Reserve Bank of India to announce its bi-monthly monetary policy today. Former Lok Sabha Secretary General and constitutional expert Subhash C. Kashyap passes away in New Delhi. Russian President Vladimir Putin says US pressure will not affect India-Russia ties, describes India as a reliable partner, and India to take on arch rivals Pakistan in semi-final of men's under 18 Asia Cup hockey tournament in Japan today. And with that, we end the morning news. Have a nice day.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಂಗಳೂರು. ಜುಲೇಖಾ ಏನಪ್ಪಯ್ಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಏನಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
6: ಮಂಗಳೂರು ಕರಾವಳಿಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ವಿಶ್ವಾಸದ ಹೆಸರು ಜುಲೇಖಾ ಏನಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ.
7: ಭಾರತದ ಹೆಸರಾಂತ ಟಾಟಾ ಟ್ರಸ್ಟ್ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆಯಲ್ಲಿ ಪರಿಣಿತ ತಜ್ಞ ವೈದ್ಯರ ತಂಡದಿಂದ ಉನ್ನತ ಮಟ್ಟದ ಚಿಕಿತ್ಸೆ ಲಭ್ಯ.
6: ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ರೇಡಿಯೋಥೆರಪಿ, ಪ್ರತಿಬಂಧಕ ಚಿಕಿತ್ಸೆ ಹಾಗೂ ಆಧುನಿಕ ರೋಗ ಪತ್ತೆ ಸೌಲಭ್ಯಗಳಾದ ಪೆಟ್ ಸ್ಕ್ಯಾನ್, ನ್ಯೂಕ್ಲಿಯರ್ ಮೆಡಿಸಿನ್, ಘಾಮಾ ಕ್ಯಾಮರಾ, ರೇಡಿಯೋ ಐಸೋಟೋಪ್ ಥೆರಪಿ ಎಲ್ಲವೂ ಒಂದೇ ಕಡೆ ಅತ್ಯಂತ ಮಿತ ದರದಲ್ಲಿ.
7: ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686985055.
2: ಇಂದಿನ ಕಾರ್ಯಕ್ರಮದಲ್ಲಿ ಓರಲ್ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಡಾಕ್ಟರ್ ನೂರ್ ಮೊಹಮ್ಮದ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

0: ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನೂರ್ ಮೊಹಮ್ಮದ್ ಅವರು. ಅವರು ಎನೆಪೋಯ ಮೆಡಿಕಲ್ ಕಾಲೇಜಿನ ಜುಲೇಖಾ ಎನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಸರ್ಜಿಕಲ್ ಆಂಕಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ.
1: ನಮಸ್ಕಾರ
0: ಡಾಕ್ಟ್ರೆ. ಈಗ ನಾವು ಇವತ್ತು ಮಾತಾಡುವಂತಹ ವಿಷಯ ಓರಲ್ ಕ್ಯಾನ್ಸರ್ ಅಥವಾ ಬಾಯಿಯ ಕ್ಯಾನ್ಸರ್. ಈ ಬಾಯಿಯ ಕ್ಯಾನ್ಸರ್ ಅಂತ ಹೇಳಿದರೆ ಸಾಮಾನ್ಯ ಎಲ್ಲಿಂದ ಎಲ್ಲಿವರೆಗೆ ಈ ಕ್ಯಾನ್ಸರ್ ಬರ್ತದೆ?
1: ನಾವೀಗ ಈ ಬಾಯಿಯ ಕ್ಯಾನ್ಸರ್ ಅನ್ನುವಾಗ ಬಾಯಿ ಅಂದರೆ ಈ ತುಟಿಯಿಂದ ನಾಲಿಗೆ ಮೂರರಲ್ಲಿ ಎರಡರಷ್ಟು, ಮುಂದಿನ ಮೂರರಲ್ಲಿ ಎರಡನೇ ಭಾಗದಷ್ಟು ಬಾಯಿಗೆ ಸೇರ್ತದೆ, ಅದರ ಹಿಂದಿನ ಭಾಗ ಗಂಟಲಿಗೆ ಸೇರ್ತದೆ. ಸೊ ಬಾಯಿಯ ಕ್ಯಾನ್ಸರ್ ಅನ್ನುವಾಗ ಈ ತುಟಿಯಿಂದ ನಾಲಿಗೆಯ ಮೂರರಲ್ಲಿ ಎರಡರಷ್ಟು ಭಾಗದಲ್ಲಿ ಬರುವ ಕ್ಯಾನ್ಸರಿಗೆ ಬಾಯಿಯ ಕ್ಯಾನ್ಸರ್ ಅಂತ ಹೇಳ್ತೇವೆ. ಇದರಲ್ಲಿ ಬೇರೆ ಒಂದು ಪಾರ್ಟ್ಸ್ ಇರ್ತದೆ. ಪಾರ್ಟ್ಸ್ ಅಂದರೆ ಒಂದು ತುಟಿ, ಇನ್ನೊಂದು ಕೆನ್ನೆಯ ಒಳಭಾಗದ ಪರದೆ ಅಂದರೆ ಬಕ್ಕಲ್ ಮ್ಯೂಕಸ್ ಅಂತೇವೆ ಅದು, ಮತ್ತಿನ್ನೊಂದು ದವಡೆಗಳು, ಮೇಲಿನ ದವಡೆ ಕೆಳಗಿನ ದವಡೆ, ನಾಲಿಗೆ, ಮತ್ತು ನಾಲಿಗೆ ಮತ್ತು ದವಡೆಯ ಮಧ್ಯದಲ್ಲಿರುವ ಭಾಗ, ಅದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಫ್ಲೋರ್ ಆಫ್ ಮೌತ್ ಅಂತ ಹೇಳ್ತೇವೆ. ಮತ್ತು ಹಲ್ಲಿನ ಹಿಂದಿನ ವಿಭಾಗ, ಹಲ್ಲಿನ ಹಿಂದಿರುವ ವಿಭಾಗ, ಅದು ರೆಟ್ರೋಮೊಲಾರ್ ಟ್ರೈಗೋನ್ ಅಂತ ಹೇಳ್ತೇವೆ. ಇಷ್ಟು ಭಾಗಗಳು, ಮತ್ತು ಅದಲ್ಲದೆ ಪ್ಯಾಲೆಟ್, ಪ್ಯಾಲೆಟ್ ಅಂದರೆ ಬಾಯಿಯ ಮೇಲಿನ ಭಾಗ, ಇಷ್ಟು ಭಾಗ ಬಾಯಿಯಲ್ಲಿ ಬರ್ತದೆ.
0: ಈ ಭಾಗದಲ್ಲಿ ಬರುವ ಕ್ಯಾನ್ಸರ್
1: ಬಾಯಿಯ ಕ್ಯಾನ್ಸರ್ ಅಂತ ಹೇಳ್ತೇವೆ.
0: ಈಗ ಈ ಬಾಯಿಯ ಕ್ಯಾನ್ಸರ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಅದು ಹೇಗೆ ಕಂಡು ಬರ್ತದೆ, ಅದರ ಲಕ್ಷಣಗಳು ಯಾವ ಥರ ಕಂಡು ಬರ್ತದೆ?
1: ಬಾಯಿಯ ಕ್ಯಾನ್ಸರ್ ಅಂದರೆ ಹೆಚ್ಚಿನಂಶವಾಗಿ ಗಾಯ ಆಗಿ ಕಂಡು ಬರ್ತದೆ, ಕೆಲವೊಮ್ಮೆ ಗುಳ್ಳೆಯಾಗಿ ಕಂಡು ಬರ್ತದೆ. ಈ ಎರಡು ಟೈಪಲ್ಲಿ ಮೋಸ್ಟ್ ಕಾಮನ್ಲಿ ಹೆಚ್ಚಿನ ಅಂಶ ಈ ರೀತಿಯಲ್ಲಿ ಕಂಡು ಬರುತ್ತದೆ.
0: ಇದು ಸಾಮಾನ್ಯ ಯಾವ್ಯಾವ ಭಾಗಗಳಲ್ಲಿ ಹೆಚ್ಚು ಕಂಡು ಬರುವಂತಹ ಚಾನ್ಸಸ್ಗಳುಂಟು?
1: ನಾನೀಗ ಹೇಳಿದ ಹಾಗೆ ಬಾಯಿಯ ಎಲ್ಲ ಭಾಗದಲ್ಲಿ, ಯಾವ ಭಾಗದಲ್ಲಿ ಸಹ ಕಂಡು ಬರ್ಬೋದು, ಕಾಮನ್ ಆಗಿ ನೋಡ್ತೇವೆ ಇದು. ಇದರಲ್ಲಿ ಸಹ ಹೆಚ್ಚಾಗಿ ಬರುವುದು ಇಂಡ್ಯದಲ್ಲಿ ದವಡೆಯ ಕ್ಯಾನ್ಸರ್, ಮತ್ತು ಬಕ್ಕಲ್ ಮ್ಯೂಕೋಸ್ ಅಂದರೆ ಒಳಪರದಿನ ಕ್ಯಾನ್ಸರ್, ಮತ್ತು ನಾಲಿಗೆಯ ಕ್ಯಾನ್ಸರ್, ಮತ್ತು ಇನ್ನೊಂದು ಭಾಗ ಅಂದರೆ ರೆಟ್ರೋಮೊಲಾರ್ ಟ್ರೈಗೋನ್ ಅಂದರೆ ಹಲ್ಲಿನ ಹಿಂದಿನ ಭಾಗ, ಈ ಇಷ್ಟು ಜಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ.
0: ಇದು ಸಾಮಾನ್ಯವಾಗಿ ಇದನ್ನು ಗುರುತಿಸುವುದು ಹೇಗೆ ಮತ್ತು ಯಾವಾಗ ಇದು ಗುರುತಿಸಲ್ಪಡ್ತದೆ?
1: ಬಾಯಿಯ ಕ್ಯಾನ್ಸರ್ ಗುರುತಿಸುವುದಂದರೆ ಒಂದು ಅಂದರೆ ಸಿಂಪ್ಟಮ್, ಈಗ ಒಂದು ರೋಗಿಗೆ ಸಿಂಪ್ಟಮ್ ಅಥವಾ ಯಾವುದಾದ್ರೂ ಚಿಹ್ನೆ ಬಂದರೆ ಅವರು ಬರಬೇಕು, ಆವಾಗ ನೋಡ್ಬೋದು. ಇಲ್ಲಾದರೆ ಸ್ಕ್ರೀನಿಂಗ್, ಸ್ಕ್ರೀನಿಂಗ್ ಅಂದರೆ ತಪಾಸಣೆ ಮಾಡೋದು, ಏನೂ ಅವರಿಗೆ ಪ್ರಾಬ್ಲಮ್ ಇಲ್ಲದವರಿಗೆ ತಪಾಸಣೆ ಮಾಡಿದರೂ ಸಹ ಕೆಲವೊಮ್ಮೆ ಕಂಡುಹಿಡಿಬೋದು. ಈಗ ಯಾವ ಚಿಹ್ನೆಗಳು ಬಂದರೆ ರೋಗಿ ಬಾಯಿಯ ಕ್ಯಾನ್ಸರನ್ನ ಇದೆಯೋ ಇಲ್ಲವೋ ತಪಾಸಣೆಗೆ ಬರ್ಬೋದು. ಇಲ್ಲಿ ಬಾಯಿನ ಯಾವುದೇ ಭಾಗದಲ್ಲಿ ಗಾಯ ಆದರೂ, ಇಲ್ಲ ಒಂದು ಗುಳ್ಳೆ ಅಂದರೆ ಮಾಸ್ ಲಂಪಾಗಿ ಬಂದರೂ, ಇದಲ್ಲದೆ ಬಾಯಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಬಾಯಿ ತೆರೀಲಿಕ್ಕೆ ಆಗೋದಿಲ್ಲ, ಇದು ಸಹ ಹೀಗೆ ಸಹ ಆಗ್ಬೋದು. ಅಥವಾ ಅತಿಯಾದ ನೋವಾಗಬಹುದು, ಅಥವಾ ಲೂಸ್ ಟೂತ್, ಲೂಸ್ ಟೂತ್ ಅಂದರೆ ಅಲಗಾಡುವ ಹಲ್ಲು, ಕೆಲವೊಮ್ಮೆ ಈ ಥರ ಚಿಹ್ನೆಯಾಗಿ ಸಹ ಬರ್ಬೋದು. ಇದು ಯಾವುದೇ ಸಿಂಪ್ಟಮ್ ಆದರೆ, ರೋಗ ಲಕ್ಷಣಗಳು ಬಂದರೆ ಸೂಕ್ತವಾದ ಡಾಕ್ಟರನ್ನು ಕಾಣುವುದು ಒಳ್ಳೆಯದು. ಇದಲ್ಲದೆ ಹೈ ರಿಸ್ಕ್ ಅಂದರೆ ತಂಬಾಕು ಸೇವಿಸುವವರು, ಇಲ್ಲ ಹೈ ರಿಸ್ಕ್ ಇರುವವರು, ಜನರಲ್ಲಿ ಸಾಮಾನ್ಯ ಮನುಷ್ಯ ಕೂಡ ಕೆಲವೊಮ್ಮೆ ಹೋಗಿ ಹಲ್ಲಿನ ಡಾಕ್ಟರ್ ಅಥವಾ ಸೂಕ್ತವಾದ ಡಾಕ್ಟರ್ ಹತ್ರ ಹೋಗಿ ತಪಾಸಣೆ ಮಾಡಿಸೋದು ಒಳ್ಳೆಯದು.
0: ಈಗ ಈ ಕ್ಯಾನ್ಸರ್ ಬರಲಿಕ್ಕೆ ಇಂಥದ್ದೇ ಕಾರಣ ಅಂತ ಉಂಟಾ ಹೇಗೆ?
1: ಹೌದು ಹೌದು, ಇದರಲ್ಲಿ ಈಗ ಒಂದು ಕ್ಯಾನ್ಸರ್ ಬಂದರೆ ಅವರಿಗೆ ಯಾವ ಕಾರಣ ಬಂದಿರಬಹುದು ಅಂತ ಹೇಳೋದು ಭಾರಿ ಕಷ್ಟ. ಈಗ ಕ್ಯಾನ್ಸರಿಗೆ ಹೈ ರಿಸ್ಕ್ ಅಂತ ಹೇಳ್ತೇವೆ, ಕ್ಯಾನ್ಸರ್ ಆಗುವ ಅದಕ್ಕೆ ಆಗಿರುವ ಕಾಸಸ್ ಆಗಿರ್ಬೋದು, ಇಟಿಯೋಲಜಿ ಅಂದರೆ ಒಂದು ಕ್ಯಾನ್ಸರ್ ಆಗಿರುವ ಕಾರಣಗಳು, ಕೆಲವೊಂದು ಕಾರಣಗಳಿರ್ತದೆ. ಈ ಕಾರಣಗಳಿಂದ ಒಬ್ಬರಿಗೆ ಕ್ಯಾನ್ಸರ್ ಆಗಬಹುದು. ಒಂದು ರೋಗಿಗೆ ಯಾಕೆ ಕ್ಯಾನ್ಸರ್ ಬಂತು ಹೇಳೋದು ಕೆಲವೊಮ್ಮೆ ಕಷ್ಟ ಆಗ್ತದೆ. ಕೆಲವೊಮ್ಮೆ ಅವರಿಗೆ ಯಾವುದೂ ಕಾರಣಗಳಿಲ್ಲದೆ ಕ್ಯಾನ್ಸರ್ ಬರ್ಬೋದು. ಬಟ್ ಈ ಇದರಲ್ಲಿ ನಾವು ಈಗ ಬಾಯಿಯ ಕ್ಯಾನ್ಸರಲ್ಲಿ ಮೇಯ್ನ್ಲಿ ಇಂಪಾರ್ಟೆಂಟ್ ಕಾಸಸ್ ಮೇಯ್ನ್ ಅಂದರೆ ಟೊಬ್ಯಾಕೋ, ತಂಬಾಕು. ತಂಬಾಕು ಸೇವನೆಯಿಂದ ಬಾಯಿಯ ಕ್ಯಾನ್ಸರ್ ಅತಿಯಾಗಿ ಬರ್ತದೆ. ತಂಬಾಕು ಅಂದರೆ ಅದು ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ಗುಟ್ಕಾ ಅಥವಾ ಪಾನ್ ಹಾಕಿ ತಿನ್ನುವ ಟೈಪಲ್ಲಿ ತಂಬಾಕು ಆಗಿರ್ಬೋದು, ಅಥವಾ ಬೇರೆ ಯಾವ ಟೈಪಲ್ಲಿ ತಂಬಾಕು ತಿಂದರೂ, ತಂಬಾಕು ಸೇವಿಸಿದರೂ ಕೂಡ ಬಾಯಿಯ ಕ್ಯಾನ್ಸರ್ ಬರ್ಬೋದು. ಇದರ ಜೊತೆಗೆ ಆಲ್ಕೋಹಾಲ್ ಅಂದರೆ ಮದ್ಯಪಾನ, ಅದು ಸಹ ಕ್ಯಾನ್ಸರಿಗೆ ರಿಸ್ಕ್. ಇದಲ್ಲದೆ ಹ್ಯೂಮನ್ ಪ್ಯಾಪಿಲೋಮ ವೈರಸ್ ಅಂತ ಹೇಳ್ತೇವೆ, ಇದೊಂದು ಲೈಂಗಿಕ ಕ್ರಿಯೆಯಿಂದ ಹರಡುವ ವೈರಾಣು, ಇದರಿಂದ ಸಹ ಬಾಯಿಯ ಕ್ಯಾನ್ಸರ್. ಬಾಯಿಗಿಂತ ಜಾಸ್ತಿ ಇದರಲ್ಲಿ ಗಂಟಲಿನ ಕ್ಯಾನ್ಸರ್, ಅದರ ಜೊತೆಗೆ ಬಾಯಿಯ ಕ್ಯಾನ್ಸರ್ ಕೂಡ ಆಗ್ಬೋದು. ಇದಲ್ಲದೆ ಚೂಪಾಗಿರುವ ಹಲ್ಲು, ಕೆಲವೊಮ್ಮೆ ನಾಲಿಗೆಗೆ ಮತ್ತೆ ಮತ್ತೆ ಕೆಲವು ವರ್ಷಗಳಿಂದ ತಾಗಿ ಗಾಯ ಮಾಡುತ್ತಿದ್ದರೆ ಅದರಲ್ಲಿ ಸಹ ಕ್ಯಾನ್ಸರ್ ಆಗ್ಬೋದು. ಮತ್ತು ಹಲವಾರು ರೀಸನ್, ಅಡಕ್ಕೆ ಸುಪಾರಿ ತಿನ್ನುವುದು, ಪೂವರ್ ಓರಲ್ ಹೈಜಿನ್ ಅಂದರೆ ಬಾಯಿ
0: ಸರಿಯಾಗಿ
1: ಕ್ಲೀನ್ ಕ್ಲೀನ್ಲೆಸ್ ಇಲ್ಲ,

0: ಇಲ್ಲದೇ ಇರುವುದು, ಇದರಿಂದ ಸಹ ಬಾಯಿಯ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಇರ್ತದೆ.
1: ಸಾಮಾನ್ಯವಾಗಿ ಇದನ್ನು ನಾವು, ನೀವು ಕೆಲವು ಲಕ್ಷಣಗಳನ್ನೆಲ್ಲ ಹೇಳಿದ್ರಿ, ಈ ರೀತಿ ಇದ್ರೆ ಎಲ್ಲ ಕ್ಯಾನ್ಸರ್ ಅಂತ ಹೇಳಿ, ಜನರು ಯಾವಾಗ ಇದನ್ನು ಗುರುತಿಸಿ ಡಾಕ್ಟ್ರಲ್ಲಿಗೆ ಬರ್ತಾರೆ?
0: ನಮ್ಮ ದೇಶದ ಇದರಲ್ಲಿ ಬರುವುದು ಸ್ವಲ್ಪ ಲೇಟ್ ಕಾಮನ್, ಬಟ್ ನಾವು ಹೇಗೆ ಹೇಳ್ತೀವಿ ಅಂದರೆ, ಬಾಯಿಯಲ್ಲಿ ಯಾವುದೇ ತೊಂದರೆ ಆದರೂ ಸಹ ಅಥವಾ ದೇಹದಲ್ಲಿ ಯಾವುದೇ ತೊಂದರೆ ಆದರೂ ಸಹ ನಾರ್ಮಲ್ಗಿಂತ ಚೇಂಜಸ್ ಆದರೆ ವೈದ್ಯರನ್ನು ಭೇಟಿಯಾಗುವುದು ಉತ್ತಮ. ಸ್ಪೆಸಿಫಿಕಲಿ ಬಾಯಿಯ ಕ್ಯಾನ್ಸರಿಗೆ 2-3 ವಾರದೊಳಗೆ ವಾಸಿಯಾಗದಲ್ಲಿರುವ ಗಾಯವನ್ನು ಸಸ್ಪಿಷನ್ ಅಂದರೆ ಕ್ಯಾನ್ಸರ್ ಇರಬಹುದು ಅಂತ ನೋಡಬೇಕಾಗ್ತದೆ, ಬಯಾಪ್ಸಿ ಮಾಡಬೇಕಾಗ್ತದೆ. ಇದು ತುಂಬ ಇಂಪಾರ್ಟೆಂಟ್.
1: ಸಾಮಾನ್ಯವಾಗಿ ಬೇರೆ ಬೇರೆ ಕ್ಯಾನ್ಸರ್ಗಳಲ್ಲಿ ಕೆಲವು ಥರ ಗೆಡ್ಡೆಗಳು ಈ ಥರ ಎಲ್ಲ ಹೊರಗಡೆ ನಾವು ಕಾಣುವಂಥದ್ದು ಕೆಲವು ಎಲ್ಲ ಇರ್ತದೆ, ಇದರಲ್ಲೂ ಕೂಡ ಬಾಯಿಯೊಳಗೆ ಈ ಥರ ಗೆಡ್ಡೆಗಳೆಲ್ಲ ಬರುವಂಥದ್ದು ಉಂಟು?
0: ಹೌದು ಹೌದು, ಗೆಡ್ಡೆಯಾಗಿ ಬರ್ಬೋದು, ಗೆಡ್ಡೆಯಾಗಿ ಗಾಯ ಆಗ್ಬೋದು ಅಥವಾ ಗಾಯ ಆಗಿ ಬರ್ಬೋದು, ಇಲ್ಲ ಬ್ಲೀಡಿಂಗ್ ಒಳಗಿಂದ ಗಾಯ ಆಗಿ ರಕ್ತ ಬರುವ ಹಾಗೆ ಬರ್ಬೋದು, ಅಥವಾ ಬಿಳಿಯ ಪರದೆ ಹಾಗೆ ಕಾಣಿಸಿಕೊಳ್ಬೋದು, ಅಥವಾ ಕಲರ್ ಚೇಂಜ್ ಆಗ್ಬೋದು, ಇಲ್ಲ ಒಂದು ಹಲ್ಲು ಕೀಳಿರುವ ಗಾಯ ಒಣಗದಲೆ ಇರುವುದು ಅದು ಹಾಗೆ ಸಹ ಬರ್ಬೋದು. ತುಂಬ ದಿನ ಆದರೂ ಹಲ್ಲು ಕೀಳಿದ ಗಾಯ ಒಣಗುವುದಿಲ್ಲ, ಅದು ಒಂದು ಕ್ಯಾನ್ಸರ್ ಆಗಿರ್ಬೋದು. ಆ ಕ್ಯಾನ್ಸರಿಂದಾಗಿ ಹಲ್ಲು ಲೂಸಾಗಿ ಬಿದ್ದದಾಗಿರ್ಬೋದು, ಅದು ಅದರ ಕೆಳಗಿರುವ ಗಾಯ ಒಣಗುವುದಿಲ್ಲ, ಹಾಗೆ ಸಹ ಬರ್ಬೋದು.
1: ಇದರಲ್ಲಿ ಬೇರೆ ಬೇರೆ ಸ್ಟೇಜ್ಗಳು ಅಂತ ಏನಾದರೂ ಉಂಟಾ ಕ್ಯಾನ್ಸರ್ ಅಂತ ಹೇಳುವಾಗ? ನಮ್ಮಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತೆಲ್ಲ.
0: ಹೌದು ಹೌದು, ಬಾಯಿ ಕ್ಯಾನ್ಸರಲ್ಲಿ ಸಹ 1, 2, 3, 4 ಅಂದರೆ 1-4 ಸ್ಟೇಜ್ ಉಂಟು. 1ನೇ ಸ್ಟೇಜಲ್ಲಿ ನಾವು ಕಾಣುವ ರೋಗಿಗಳು ಬಹಳ ಕಡಿಮೆ. 2-3, 4 ಸ್ಟೇಜ್ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಬರ್ತಾರೆ.
1: ಇವರು ನಿಮ್ಮಲ್ಲಿಗೆ ಬರಲಿಕ್ಕೆ ಮುಖ್ಯವಾಗಿ ಕಾರಣ ಈ ರೀತಿಯ ಗಾಯಗಳು ಅಂತಲೇ ಅಥವಾ ಬೇರೆ ಏನಾದರೂ ಕಾರಣಕ್ಕಾಗಿ ಬರುವಂಥವರಿದ್ದಾರೆ?
0: ಹೆಚ್ಚಾಗಿ ಬಾಯಲ್ಲಿ ಗಾಯ ಅಥವಾ ನೋವು, ಬಾಯಿ ತಿನ್ನಲಿಕ್ಕೆ ಆಗುವುದಿಲ್ಲ, ಬಾಯಿ ಓಪನ್ ಮಾಡಲಿಕ್ಕೆ ಆಗುವುದಿಲ್ಲ, ಹೀಗೆ ಬರ್ತಾರೆ. ಬಟ್ ಅದೇ ನಮ್ಮ ದೇಶದಲ್ಲಿ ಅವರಿಗೆ ತಡೀಲಿಕ್ಕೆ ಆಗದಲ್ಲೇ ಇರುವಾಗ ಬರುವುದು ಹೆಚ್ಚು. ಬಟ್ ನಾವು ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೇವೆ ಅಂದರೆ, ಹುಟ್ಟುವವರೆಗೆ ಕಾಯಬಾರದು, ಫಸ್ಟ್ ಸ್ವಲ್ಪ ತೊಂದರೆ ಆದರೂ ಸಹ ಬರಬೇಕು. ಯಾಕಂದರೆ ಮೊದಲನೇ ಹಂತದಲ್ಲಿ ನಮಗೆ ಗೊತ್ತಾದರೆ ಚಿಕಿತ್ಸೆ ಕೂಡ ಸುಲಭವಾಗಿರ್ತದೆ, ಚಿಕಿತ್ಸೆಯ ಫಲ ಕೂಡ ಉತ್ತಮವಾಗಿರ್ತದೆ. ಲೇಟಾಗಿ ಬಂದಾಗ ಚಿಕಿತ್ಸೆ ಕೂಡ ಕಷ್ಟವಾಗಿರ್ತದೆ, ಅದರ ಫಲ ಕೂಡ ಕಮ್ಮಿ ಇರ್ತದೆ.
1: ಈಗ ಮೊದಲ ಸ್ಟೇಜಲ್ಲಿ ಸಾಮಾನ್ಯ ಜನ ಬರುವುದಿಲ್ಲ ಅಂತ ಹೇಳಿ ನೀವು ಯಾಕೆ ಅಂತ ಅದಕ್ಕೆ ಕಾರಣ ಅಂತ ಅನಿಸ್ತದೆ?
0: ಇದು ಹೇಳೋದು ಭಾರಿ ಕಷ್ಟ, ಬಟ್ ಅವೇರ್ನೆಸ್ ಅಂದರೆ ಜನರಿಗೆ ತಿಳುವಳಿಕೆಯ ಕೊರತೆ ಇರ್ತದೆ, ಹಾಗೆ ಸಹ ಇರ್ತದೆ. ಕೆಲವೊಮ್ಮೆ ಸೋಷಿಯಲ್ ಸ್ಟಿಗ್ಮಾ ಅಂದರೆ ಜನರಿಗೆ ಸೊಸೈಟಿಯ ಒಂದು ಒಬ್ಬರಿಗೆ ಕ್ಯಾನ್ಸರ್ ಬಂದರೆ ಅವರು ಕೀಳಾಗಿ ನೋಡ್ತಾರೆ, ಹೀಗೆ ಸಹ ಇರ್ತದೆ. ಮತ್ತು ಕೆಲವರಿಗೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಅರಿವು ಇರುವುದಿಲ್ಲ, ಮತ್ತು ಇಂಪಾರ್ಟೆನ್ಸ್ ಕೊಡುವುದಿಲ್ಲ, ಹೀಗೆ ಸಹ ಇರ್ತದೆ. ಅಥವಾ ಬೇರೆ ಕಾರಣಗಳಿಂದ ಅವರಿಗೆ ಮನೆಯಲ್ಲಿ ಇರುವ ಬೇರೆ ಕೆಲಸಕ್ಕೆ ಆದ್ಯತೆ ಜಾಸ್ತಿ ಕೊಡ್ತಾರೆ. ತನಗೆ ಕ್ಯಾನ್ಸರ್ ಬಂದರೂ ಸಹ ಗಂಡನಿಗೆ ಸಣ್ಣ ಜ್ವರ ಬಂದರೂ ಸಹ ಅದಕ್ಕೆ ಆದ್ಯತೆ ಕೊಡ್ತಾರೆ, ಇಲ್ಲ ಮಕ್ಕಳು ಸ್ಕೂಲಿಗೆ ಆದ್ಯತೆ. ಹೀಗೆ ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ, ಅದರ ಇಂಪಾರ್ಟೆನ್ಸ್ ಎಷ್ಟು ಅಂತ ಇರುವುದಿಲ್ಲ. ಹಾಗೆ ಅದು ಮುಂದುವರೆದರೆ ಅದು ಯಾವ ಹಂತಕ್ಕೆ ಹೋಗ್ಬೋದು, ಎಷ್ಟು ಕಷ್ಟ ಆಗ್ಬೋದು, ಅದು ಅವರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಇದು ಈ ಕಾರಣದಿಂದಾಗಿ ಜನರಿಗೆ ತಿಳುವಳಿಕೆ ಕೊಡುವುದು ಬಹಳ ಮುಖ್ಯ.
1: ಈಗ ಈ ಕ್ಯಾನ್ಸರ್ ಉಂಟು ಅಂತ ನಿಮ್ಮಲ್ಲಿಗೆ ಬಂದಾಗ ಒಂದು ಗೊತ್ತಾಯಿತು ಅಂತ ಇಟ್ಕೊಳ್ಳಿ, ಆಗ ನೀವು ಏನು ಮೊದಲನೆಯ ಪ್ರಯತ್ನವಾಗಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತೀರಿ?
0: ನಮಗೆ ಈಗ ಒಂದು ರೋಗಿ ಕ್ಯಾನ್ಸರಿನ ಒಂದು ಚಿಹ್ನೆಯಿಂದ ಬಂದರೆ ಫಸ್ಟ್ ನಾವು ಅದನ್ನು ಪ್ರೂವ್ ಮಾಡಬೇಕು, ಅಂದರೆ ಅವರಿಗೆ ಕರೆಕ್ಟಾಗಿ ಕ್ಯಾನ್ಸರ್ ಇದೆ ಅಥವಾ ಇಲ್ಲ, ಹೀಗೆ ನಾವು ಅದನ್ನು ಪ್ರೂವ್ ಮಾಡಬೇಕು. ಫಸ್ಟ್ ಅದಕ್ಕೆ ಟೆಸ್ಟ್ ಅಂದರೆ ಬಯಾಪ್ಸಿ. ಬಯಾಪ್ಸಿ ಅಂದರೆ ಅದೊಂದು ಸಣ್ಣ ತುಂಡು ತೆಗೆದು ಅದನ್ನು ಟೆಸ್ಟಿಗೆ ಕಳಿಸೋದು. ಇದರಿಂದ ಕೆಲವು ಜನ ಈ ತುಂಡು ತೆಗೆದರೆ ಬಯಾಪ್ಸಿ ಮಾಡಿದರೆ ಜಾಸ್ತಿ ಆಗ್ತದೆ ಅಥವಾ ಬೇರೆ ಏನೋ ಸೈಡ್ ಎಫೆಕ್ಟ್ ಆಗಿ ಆಗ್ತದೆ ಅಂತ, ಹಾಗೇನು ಆಗುವುದಿಲ್ಲ, ಸಾಮಾನ್ಯವಾಗಿ ಹಾಗೇನು ಆಗುವುದಿಲ್ಲ. ಸೊ ಫಸ್ಟ್ ಟೆಸ್ಟ್ ಬಯಾಪ್ಸಿ. ಫಸ್ಟ್ ಬಯಾಪ್ಸಿಯಲ್ಲಿ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಆದರೆ, ನೆಕ್ಸ್ಟ್ ಗೊತ್ತಾದರೆ ನೆಕ್ಸ್ಟ್ ಸ್ಟೇಜ್, ಸ್ಟೇಜ್ ಅಂದರೆ ಯಾವ ಸ್ಟೇಜ್ನಲ್ಲಿದೆ ಅಂತ ಕಂಡುಹಿಡಿಯೋದು. ಅದಕ್ಕೆ ಸ್ಕ್ಯಾನ್ ಮಾಡಬೇಕಾಗ್ತದೆ, ಸಿ ಟಿ ಸ್ಕ್ಯಾನ್ ಅಥವಾ ಪೆಟ್ ಸ್ಕ್ಯಾನ್ ಎಲ್ಲ ಮಾಡ್ತೇವೆ. ಸಾಮಾನ್ಯವಾಗಿ ಸಿ ಟಿ ಸ್ಕ್ಯಾನ್ ಮಾಡ್ತೇವೆ, ಕೆಲವೊಮ್ಮೆ MRI ಬೇಕಾಗ್ತದೆ, ಬೇರೆ ಬೇರೆ ಸ್ಕ್ಯಾನ್ ಅದಕ್ಕೆ ಸೂಕ್ತವಾದ ಬೇರೆ ಬೇರೆ ಸ್ಕ್ಯಾನ್ ಉಂಟು, ಹಾಗೆ ಮಾಡ್ತೇವೆ. ಒಂದು ಈ ಬಯಾಪ್ಸಿಯಲ್ಲಿ ಪ್ರೂವ್ ಆಗಿ ಯಾವ ಸ್ಟೇಜಲ್ಲಿ ಉಂಟು, ಯಾವ ಹಂತದಲ್ಲಿ ಉಂಟು ಅಂತ ಗೊತ್ತಾದ ಮೇಲೆ ನಾವು ಪೇಷಂಟಿನ ಕಂಡೀಷನ್ ನೋಡಿ ಅದರ ಪ್ರಕಾರ ಅವರಿಗೆ ಚಿಕಿತ್ಸೆ ಪ್ಲ್ಯಾನ್ ಮಾಡಿ ಚಿಕಿತ್ಸೆ ಕೊಡ್ತೇವೆ.
1: ಇದು ಇಂಥ ಏಜ್ನಲ್ಲೇ ಬರುವುದು, ಈ ಪ್ರಾಯದಲ್ಲಿ ಹೆಚ್ಚು ಬರುವುದು ಅಂತ ಏನಾದರೂ ಉಂಟಾ?
0: ಇದರಲ್ಲಿ ಬಾಯಿಯ ಕ್ಯಾನ್ಸರ್

0: ಅಡಲ್ಟ್ಸ್ ಅಂದರೆ ಒಂದು 30-35 ವರ್ಷದ ಮೇಲೆ ಅವರಿಗೆ ಅಡಲ್ಟ್ಸ್, ಯಂಗ್ ಅಡಲ್ಟ್ಸ್ ಮತ್ತು ಓಲ್ಡ್ ಏಜಲ್ಲಿ ಸಹ ವಯಸ್ಸಾದವರಲ್ಲಿ ಸಹ ಕಾಣಿಸ್ತದೆ. ಸಣ್ಣ ವಯಸ್ಸಿನಲ್ಲಿ ಸ್ವಲ್ಪ ಕಡಿಮೆ, ಬಟ್ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾವು 20 ವರ್ಷಕ್ಕಿಂತ ಕೆಳಗಿರುವ ಜನರಲ್ಲಿ ಸಹ ಬಾಯಿ ಕ್ಯಾನ್ಸರ್ ನೋಡಿದ್ದೇವೆ. ಹಾಗಾಗಿ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಬಟ್ ಸಾಮಾನ್ಯವಾಗಿ 30-35 ಮೇಲಿನ ಜನರಲ್ಲಿ, ಬಟ್ ನಾವು ಈಗ ನೋಡುವ ಹಾಗೆ ಸ್ವಲ್ಪ ಕಮ್ಮಿ ವಯಸ್ಸಿನಲ್ಲಿ ಬರುವುದು ಹೆಚ್ಚಾಗುವ ಹಾಗೆ ಕಾಣ್ತಾ ಉಂಟು. ಬಟ್ ಇದು ನಾವು ನೋಡಿರುವ ನಮ್ಮ ಎಕ್ಸ್ಪೀರಿಯೆನ್ಸಿಂದ ಹೇಳುವುದು, ಪ್ರೂವ್ ಆಗಿ ನಾನು ಹೇಳಲಿಕ್ಕೆ ಆಗುವುದಿಲ್ಲ.
1: ಈಗ ನೀವು ಹೇಳಿದರೆ ಬಯೋಪ್ಸಿ ಮಾಡಿದ್ವಿ ಅಂತೇಳಿ, ಅದರಲ್ಲಿ ಯಾವ್ಯಾವ ಸ್ಟೇಜಿಗೆ ನೀವು ಯಾವ ಥರದ ಚಿಕಿತ್ಸೆಗಳನ್ನು ಕೊಡುವಂಥ ವ್ಯವಸ್ಥೆಗಳು?
0: ಈಗ ಒಂದು ಪೇಷಂಟ್ ಫಸ್ಟ್ ಸ್ಟೇಜಲ್ಲಿ ಬಂದರೆ, ಅದೊಂದು ಆಪರೇಷನಿಗೆ ಅವರು ಫಿಟ್ನೆಸ್ ಇದ್ದರೆ ಫಸ್ಟ್ ಸ್ಟೇಜಲ್ಲಿ ಯೂಶ್ವಲಿ ಆಪರೇಷನ್ ಮಾಡಿ ಅದನ್ನು ಸರಿ ಮಾಡ್ತೇವೆ. ಕೆಲವೊಮ್ಮೆ ರೇಡಿಯೇಷನ್ ಬೇಕಾಗಿ ಬರ್ಬೋದು. ಫಸ್ಟ್ ಸೆಕೆಂಡ್ ಸ್ಟೇಜ್ ಆದಮೇಲೆ ರೇಡಿಯೇಷನ್ ಅಂದರೆ ಕ್ಷಕಿರಣ ಚಿಕಿತ್ಸೆ, ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಅದು ಅಗತ್ಯವಾಗಿ ಬರ್ಬೋದು. ಈ ಕ್ಯಾನ್ಸರಲ್ಲಿ 3 ಟೈಪ್ನ ಟ್ರೀಟ್ಮೆಂಟ್ ಇರ್ತದೆ. ಮೇಯ್ನ್ಲಿ ಒಂದು ಆಪರೇಷನ್ ಶಸ್ತ್ರಚಿಕಿತ್ಸೆ, ಎರಡನೇದು ರೇಡಿಯೇಷನ್ ಟ್ರೀಟ್ಮೆಂಟ್, ಮೂರನೇದು ಕೀಮೊಥೆರಪಿ. ಕೀಮೊಥೆರಪಿ ಅಂದರೆ ಅದು ಔಷಧಿ, ಕ್ಯಾನ್ಸರನ್ನು ಕಮ್ಮಿ ಮಾಡಲಿಕ್ಕೆ ಕೊಡುವ ಔಷಧಿ ಕೀಮೊಥೆರಪಿ ಅಂತ ಹೇಳ್ತೇವೆ. ಈ 3 ಟೈಪ್ದ ಟ್ರೀಟ್ಮೆಂಟ್ ಇರ್ತದೆ. ಬಾಯಿ ಕ್ಯಾನ್ಸರಲ್ಲಿ ಮೇಯ್ನ್ಲಿ ಹೆಚ್ಚಿನಾಗಿ ಬರುವುದು ಆಪರೇಷನ್ ಮತ್ತು ರೇಡಿಯೇಷನ್. ಮೊದಲನೇ ಹಂತದಲ್ಲಿ ಒಂದು ಟೈಪಿನ ಟ್ರೀಟ್ಮೆಂಟು ಹೆಚ್ಚಾಗಿ ಸಾಕಾಗ್ತದೆ. ಅಂದರೆ ಈಗ ಆಪರೇಷನ್ ಮಾಡಿದರೆ ಆಪರೇಷನಲ್ಲಿಯೇ ಕಮ್ಮಿಯಾಗುವ ಚಾನ್ಸಸ್ ಇರ್ತದೆ. ಕೆಲವೊಮ್ಮೆ ಕೆಲವು ತುಟಿಯ ಕ್ಯಾನ್ಸರಲ್ಲೆಲ್ಲ ಬರೀ ರೇಡಿಯೇಷನ್ ಕೊಟ್ಟರು ಸಹ ಕಮ್ಮಿಯಾಗ್ಬೋದು. ಎರಡನೇ ಮೂರನೇ ಹಂತದಲ್ಲಿ ಬಂದಾಗ ಎರಡು ಟ್ರೀಟ್ಮೆಂಟ್ ಬೇಕಾಗ್ತದೆ, ಅಂದರೆ ಆಪರೇಷನ್ ಅಲ್ಲದೆ ರೇಡಿಯೇಷನ್ ಕೂಡ, ಅಥವಾ ರೇಡಿಯೇಷನ್ ಆದ ಮೇಲೆ ಆಪರೇಷನ್ ಕೂಡ. ಹೀಗೆ ಎರಡು ಟೈಪ್ನ ಟ್ರೀಟ್ಮೆಂಟ್ ಸಹ ಬೇಕಾಗ್ತದೆ.
1: ಅದು ಯಾಕಾಗಿ?
0: ಅದು ಯಾಕೆ ಅಂದರೆ ಈ ಮೊದಲನೇ ಹಂತ ಕ್ಯಾನ್ಸರಲ್ಲಿ ಒಂದು ಟೈಪ್ನ ಟ್ರೀಟ್ಮೆಂಟಲ್ಲೇ ವಾಸಿಯಾಗುವ ಚಾನ್ಸ್ ಹೆಚ್ಚಿರ್ತದೆ. ಎರಡನೇ ಟ್ರೀಟ್ಮೆಂಟ್ ಆ್ಯಡ್ ಮಾಡೋದು, ಅದಕ್ಕೆ ಮತ್ತೆ ಆ್ಯಡ್ ಮಾಡುವ ಅಗತ್ಯ ಬರುವುದಿಲ್ಲ. ಎರಡನೇ ಹಂತದಲ್ಲಿ ಒಂದು ಟ್ರೀಟ್ಮೆಂಟ್, ಈಗ ಆಪರೇಷನ್ ಮಾತ್ರ ಮಾಡಿ ಎರಡನೇ ಅಥವಾ ಮೂರನೇ ಹಂತದ ಕ್ಯಾನ್ಸರನ್ನು ಬರೀ ಆಪರೇಷನ್ ಮಾಡಿದ್ದರೂ ಸಹ ಮತ್ತೆ ಬರುವ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ಅದನ್ನು ಆ ಚಾನ್ಸ್ ಕಮ್ಮಿ ಮಾಡಲಿಕ್ಕೆ ರೇಡಿಯೇಷನ್ ಸಹ ಕೊಡಬೇಕು. ಹಾಗೆ
1: ಈಗ ಈ 2 ಮತ್ತು 3ನೇ ಹಂತದಲ್ಲಿ ಹೇಳಿದ್ರಿ, ನಾಲ್ಕನೇ ಹಂತ
0: ಅಂದರೆ ಯೂಶ್ವಲಿ ಹೇಳುದು ಸ್ಪ್ರೆಡ್ ಆಗಿರೋ ಕ್ಯಾನ್ಸರ್ಗೆ 4ನೇ ಹಂತ ಹೇಳ್ತೇವೆ. ಅಂದರೆ ಈಗ ಬಾಯಿಯ ಕ್ಯಾನ್ಸರ್ ಲಂಗಿಗೆ ಅಥವಾ ಲಿವರಿಗೆ ಅಥವಾ ಬೋನಿಗೆ ಎಲ್ಲಾದರೂ ಸ್ಪ್ರೆಡ್ ಆಗಿದೆ, ಅದನ್ನು 4ನೇ ಹಂತ ಹೇಳ್ತೇವೆ. ಆ ಸಿಚುವೇಶನಲ್ಲಿ ಅದಕ್ಕೆ ಕ್ಯೂರ್ ಅಂತ ಹೇಳುವುದಿಲ್ಲ. ಇರುವುದಕ್ಕೆ ನಾವು ಅವರಿಗೆ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್, ಮತ್ತು ಅವರು ಇರುವ ದಿನದಲ್ಲಿ ಒಳ್ಳೆಯದಾಗಿರಬೇಕು, ಆಗುವುದಾದರೆ ಅವರ ಜೀವನ ಸುಧಾರಣೆ, ಸ್ವಲ್ಪ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚು ಮಾಡಲಿಕ್ಕೆ ಆದರೆ ಮಾಡ್ಬೋದು, ಬಟ್ ಕ್ಯೂರ್ ಆಗೋದು ಸ್ವಲ್ಪ ಕಮ್ಮಿ.
1: ಅದಕ್ಕೂ ಕೂಡ ಇದೇ ಥರದ ಟ್ರೀಟ್ಮೆಂಟ್ಗಳ ಹೇಗೆ?
0: 4ನೇ ಹಂತದ ಕ್ಯಾನ್ಸರ್ನಲ್ಲಿ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್, ಯೂಶ್ವಲಿ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅವರ, ಅದು ನಾನು ಹೇಳಿದ ಹಾಗೆ ಜೀವನವನ್ನು ಸುಧಾರಣೆ ಮಾಡುವುದು. ಅದಕ್ಕಾಗಿ ಯೂಶ್ವಲಿ ಯಾವ ಟ್ರೀಟ್ಮೆಂಟ್ ಕೊಟ್ಟರೂ ಸಹ ಅದು ಪೂರ್ತಿಯಾಗಿ ಹೋಗುವುದಿಲ್ಲ. ಅವರಿಗೆ ನೋವಿದೆ ಅಥವಾ ಬ್ಲೀಡಿಂಗ್ ಆಗ್ತಾ ಇದ್ದರೆ ಅದಕ್ಕೆ ಅದು ಕಮ್ಮಿ ಮಾಡಲಿಕ್ಕಾಗಿ ಇರುವ ನೋವಿನ ಔಷಧಿ ಅಥವಾ ಕೆಲವೊಮ್ಮೆ ರೇಡಿಯೇಷನ್. ದೊಡ್ಡದಾದ ಸರ್ಜರಿ ಎಲ್ಲ ಅವಾಯ್ಡ್ ಮಾಡ್ತೇವೆ ಈ ಹಂತದಲ್ಲಿ. ಮತ್ತು ಕೆಲವೊಮ್ಮೆ ಟಾರ್ಗೆಟೆಡ್ ಥೆರಪಿ, ಕೀಮೊಥೆರಪಿಯ ಸಣ್ಣ ಟೈಪಿನ ಟಾರ್ಗೆಟೆಡ್ ಥೆರಪಿ ಅಂತ ಬರುತ್ತೆ, ಟ್ಯಾಬ್ಲೆಟ್ ಫಾರ್ಮ್ ಅದು, ಅಥವಾ ಸಣ್ಣ ಮಟ್ಟಿನ ಕೀಮೊಥೆರಪಿ ಹೀಗೆ ಕೊಟ್ಟು ಅದನ್ನು ಆಗುವಷ್ಟು ಕಂಟ್ರೋಲ್ ಮಾಡ್ತೇವೆ. ಸೈಡ್ ಎಫೆಕ್ಟ್ ಸಹ ಜಾಸ್ತಿ ಆಗಬಾರ್ದು, ಮತ್ತು ಅವರ ಜೀವನ ಆದಷ್ಟು ಸುಧಾರಣೆ ಆಗುವಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ.
1: ಈಗ ಮೊದಲ 2 ಮತ್ತು 3ನೇ ಹಂತದಲ್ಲಿ ನೀವು ಹೇಳಿದ್ರಿ ಅದಕ್ಕೆ ಆಪರೇಷನ್ ಸರ್ಜರಿ ಅನ್ನುವಂಥದ್ದು ಮಾಡಬೇಕು. ಈ ಸರ್ಜರಿ ಅನ್ನುವಂಥದ್ದು ತುಂಬ ದೊಡ್ಡ ಸರ್ಜರಿಯ ಅಥವಾ ಬೇಗ ಆಗುವಂಥದ್ದ ಹೇಗೆ? ಅದು
0: ಯಾವ ಭಾಗದಲ್ಲಿ ಕ್ಯಾನ್ಸರ್ ಆಗಿದೆ ಮತ್ತು ಯಾವ ಹಂತದಲ್ಲಿದೆ, ಇದರ ಪ್ರಕಾರ ಅದು ಸರ್ಜರಿಯ ಎಷ್ಟು ದೊಡ್ಡ ಸಣ್ಣ ಸರ್ಜರಿ ಆಗ್ತದೋ ಅಥವಾ ದೊಡ್ಡ ಸರ್ಜರಿ ಆಗ್ತದೋ ಅಂತ ಹೇಳಲಿಕ್ಕೆ ಆಗೋದು. ಬಟ್ ಈಗಿರುವ ನಮ್ಮ ಫೆಸಿಲಿಟೀಸಲ್ಲಿ ಮುಂಚಿನ ಹಾಗೆಲ್ಲ, ಇದಕ್ಕೆ ರಿಸಲ್ಟ್ಸು ಒಳ್ಳೆ ರಿಸಲ್ಟ್ಸ್. ಕೆಲವೊಮ್ಮೆ ಯಾವ ಟ್ರೀಟ್ಮೆಂಟಲ್ಲಿ ಸಹ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ರಿಸಲ್ಟ್ಸ್ ಮುಂಚಿನ ಹಾಗೆ ಅಲ್ಲ. ಇವಾಗಿರುವ ICU ಅನೆಸ್ಥೀಷಿಯಾ ಡೆವಲಪ್ಮೆಂಟ್ ಎಲ್ಲ ಆದಮೇಲೆ ಒಳ್ಳೆಯ ರಿಸಲ್ಟ್ ಉಂಟು, ಅಷ್ಟು ಹೇಳ್ಬೋದು.
1: ಈಗ ಬಾಯಿ ಅನ್ನುವಂಥದ್ದು ನಮ್ಮ ದೇಹದ ಒಂದು ಹೊರಗಿನ ಒಂದು ಭಾಗ ಅಂತ ಅನಿಸಿದ್ರೂ ಕೂಡ ಅದಕ್ಕೆ ಯಾವುದಾದ್ರೂ ಕೂಡ ಈ ರೀತಿಯ ಗೆಡ್ಡೆ ಆದರೆ ಅದರ ಆಪರೇಷನ್ ಅನ್ನುವಂಥದ್ದು ತುಂಬ ಕಷ್ಟ ಅಂತ ಜನರಿಗೆ ತೋರ್ತದೆ. ಇದು ಕಷ್ಟಕರವಾದಂಥ ಆಪರೇಷನ್?
0: ಕೆಲವು ಹಂತದಲ್ಲಿ ಕಷ್ಟ ಇರ್ತದೆ ಆಪರೇಷನ್. ಹಾಗೆ ಹೇಳಿ ಎಲ್ಲ ಆಪರೇಷನ್ ಸಹ ಕಷ್ಟ ಅಂತ ಅಲ್ಲ. 90% ಹೆಚ್ಚು ಆಪರೇಷನ್ನಲ್ಲಿ ಹುಷಾರಾಗಿ

0: ಹೋಗ್ತಾರೆ.
1: ಈಗ ಈ ಎಷ್ಟು ಸಮಯದ ಕಾಲ ಈ ರೋಗಿ ಈ ಟ್ರೀಟ್ಮೆಂಟಿಗೆ ಆಸ್ಪತ್ರೆಯಲ್ಲಿ ಬರಬೇಕಾಗ್ತದೆ, ಮತ್ತು ಅವನು ಏನಾದರೂ ಕೂಡ ಆ ಸಂದರ್ಭದಲ್ಲಿ ಅವನಿಗೆ ಪ್ರಿಕಾಷನ್ಸ್ ಅಂತ ಮಾಡಬೇಕಾಗಿ?
0: ಹೌದು ಹೌದು, ಇದು ತುಂಬ ಇಂಪಾರ್ಟೆಂಟ್. ಈಗ ಒಂದ್ಸಲ ಟ್ರೀಟ್ಮೆಂಟ್ ಮುಗಿದ ಮೇಲೆ ಅದು ಅಷ್ಟು ಆಯಿತು ಅಂತಲ್ಲ, ಮತ್ತೆ ಅವರ ಜೀವನ ಶೈಲಿ ಸುಧಾರಿಸಬೇಕಾಗ್ತದೆ. ಮತ್ತೆ ಹೋಗಿ ಮದ್ಯಪಾನ ಮಾಡೋದು ಅಥವಾ ಧೂಮಪಾನ ಮಾಡೋದು ಅಥವಾ ತಂಬಾಕು ಉಪಯೋಗಿಸೋದೆಲ್ಲ ಮಾಡಬಾರ್ದು. ಮತ್ತು ಕರೆಕ್ಟ್ ಫಾಲೋಅಪ್ ಅಂದರೆ, ಅವರು ನಾವು ಟ್ರೀಟ್ಮೆಂಟ್ ಮುಗಿದ ಮೇಲೆ ಜನ್ರಲ್ಲಾಗಿ 3 ವರ್ಷದವರೆಗೆ 3 ತಿಂಗಳಿಗೊಮ್ಮೆ, ಮೊದಲನೇ ವರ್ಷದಲ್ಲಿ 1 ರಿಂದ 3 ತಿಂಗಳಿಗೊಮ್ಮೆ ಬಂದು ತೋರಿಸಲಿಕ್ಕೆ ಹೇಳ್ತೇವೆ. ಅದಾದಮೇಲೆ 3 ವರ್ಷದವರೆಗೆ 3 ತಿಂಗಳಿಗೊಮ್ಮೆ ಬರಬೇಕು, 3 ವರ್ಷದ ಮೇಲೆ 6 ತಿಂಗಳಿಗೊಮ್ಮೆ ಬರಬೇಕು, 5 ವರ್ಷ ಆದಮೇಲೆ ಪ್ರತಿ ವರ್ಷ ಒಮ್ಮೆ ಬಂದು ತೋರಿಸಲಿಕ್ಕೆ ಹೇಳ್ತೇವೆ. ಇದು ಇಂಪಾರ್ಟೆಂಟ್. ಇದು ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್, ಅವರ ಚಿಕಿತ್ಸೆ ಕಂಪ್ಲೀಟ್ ತಗೊಳ್ಬೇಕು. ಅರ್ಧ ಚಿಕಿತ್ಸೆಯಿಂದ ಅದು ಅವರ ಸಕ್ಸಸ್, ಅಂದರೆ ಈ ನಾವು ಕೊಡುವ ಟ್ರೀಟ್ಮೆಂಟಿನ ಚಿಕಿತ್ಸೆಯ ಫಲ ಕರೆಕ್ಟ್ ಆಗುವುದಿಲ್ಲ.
1: ಈಗ ಚಿಕಿತ್ಸೆ ಅಂತ ಹೇಳಿದರೆ ಇದು ಎಷ್ಟು ದೊಡ್ಡ ಚಿಕಿತ್ಸೆ, ಮತ್ತು ಅವರ ದೈನಂದಿನ ಕ್ರಮ ಹೇಗಿರ್ತದೆ, ಮತ್ತು ಆಸ್ಪತ್ರೆಯಲ್ಲಿ ಎಷ್ಟು ದಿವಸ ಇರಬೇಕಾಗ್ತದೆ ಅವರು?
0: ಆಪರೇಷನ್, ಈಗ ಆಪರೇಷನ್ ಮಾಡಿದರೆ ಆಪರೇಷನ್ ಮಾಡಿ ಅವರು ಹುಷಾರಾಗುವವರೆಗೆ ನಿಲ್ಲಿಸ್ತೇವೆ. ಅದು ಕೆಲವೊಮ್ಮೆ 1 ವಾರ ಅಥವಾ 10 ದಿನ ಅಥವಾ ಕೆಲವೊಮ್ಮೆ 2 ವಾರ ತನಕ ಎಲ್ಲ ಇರಬೇಕಾಗ್ಬೋದು, 1 ವಾರ 10 ದಿನ ಅಥವಾ 2 ವಾರ. ಬಟ್ ರೇಡಿಯೇಷನ್ ಕೆಲವೊಮ್ಮೆ 25 ರಿಂದ 1 ತಿಂಗಳವರೆಗೆ ಇರಬೇಕಾಗ್ತದೆ. ಟೈಮ್ವರೆಗೆ ಅವರು
1: ಆಸ್ಪತ್ರೆಯಲ್ಲೇ ಇರಬೇಕು?
0: ಆಸ್ಪತ್ರೆಯಲ್ಲಿ ಇರಬೇಕಂತಿಲ್ಲ, ಬಟ್ ಅವರಿಗೆ ದಿನ ಬಂದು ಹೋಗುವ ವ್ಯವಸ್ಥೆ ಇರುವಾಗೆ ಇರಬೇಕಾಗ್ತದೆ.
1: ಈಗ ಇದರ ಜೊತೆ ಕೀಮೋಥೆರಪಿ ಕೂಡ ಕೆಲವುದಕ್ಕೆ ನೀವು?
0: ಹಾಂ, ಕೆಲವುದಕ್ಕೆ ಅಂದರೆ ಅವರು ಈಗ ನಾನು ಹೇಳಿದ ಹಾಗೆ ಆಪರೇಷನ್ ರೇಡಿಯೇಷನ್ ಆಗುವ ಸಿಚುವೇಶನ್ ಇಲ್ಲದಿದ್ದಾಗ ಕೆಲವೊಮ್ಮೆ ಕೀಮೋಥೆರಪಿ ಕೊಡಬೇಕಾಗ್ತದೆ.
1: ಆ ಕೀಮೋಥೆರಪಿ ಕೂಡ ಎಫೆಕ್ಟಿವ್ ಹೇಗೆ?
0: ಒಳ್ಳೆ ಎಫೆಕ್ಟಿವ್ ಇರ್ತದೆ, ಬಟ್ ಅದರ ಫೈನಲ್ ರಿಸಲ್ಟ್ ಎಷ್ಟು ಬರ್ತದೆ ಅಂತ ಹೇಳೋದು ಬಹಳ ಕಷ್ಟ. ಬಟ್ ಎಫೆಕ್ಟಿವ್ ಇರ್ತದೆ, ಅಟ್ಲೀಸ್ಟ್ ಅವರಿಗೆ ಏನು ಚಿಕಿತ್ಸೆ ಮಾಡದಲ್ಲೇ ಇರುವುದಕ್ಕಿಂತ ಏನಾದರೂ ಚಿಕಿತ್ಸೆ ಮಾಡಿದರೆ ಅವರ ವಾಸಿಯಾಗುವುದೋ ಇಲ್ಲವೋ ಅದು ಗೊತ್ತಿಲ್ಲ, ಅದು ದೇವರಿಗೆ ಬಿಟ್ಟಿದ್ದು. ಬಟ್ ಅವರ ಜೀವನ ಶೈಲಿಯಲ್ಲಿ ಸುಧಾರಣೆ ಆಗುವುದು ಹೆಚ್ಚಾಗಿ ಆಗ್ತದೆ.
1: ಈಗ ಈ ಆಪರೇಷನ್ ಅನ್ನುವಂಥದ್ದು ಒಂದೇ ಸಲ ಮಾಡಿ ಮುಗಿಯುತ್ತದೆ ಅಥವಾ ಪುನಃ ಬರಬೇಕಾಗ್ತದೆ ಇದಕ್ಕೆ?
0: ಸಾಮಾನ್ಯವಾಗಿ ಆಪರೇಷನ್ ಮಾಡು 1 ಸಲ ಮಾಡ್ತೇವೆ. 2ನೇ ಸಲ ಆಪರೇಷನ್ ಚಿಕಿತ್ಸೆಗಾಗಿ ಮಾಡುವುದು ಹೆಚ್ಚಿನ ಕಮ್ಮಿ. ಈಗ ಒಬ್ಬರಿಗೆ ಬಾಯಿಯಲ್ಲಿ 1 ಕ್ಯಾನ್ಸರ್ ಬಂತು, ಕೆಲವು ವರ್ಷ ಕಳೆದ ಮೇಲೆ ಇನ್ನೊಂದು ಕ್ಯಾನ್ಸರ್ ಬಂದರೆ ಅದನ್ನು ಮತ್ತೆ ಆಪರೇಷನ್ ಮಾಡಬೇಕಾಗಿ ಬರ್ಬೋದು. ಅಥವಾ ಈಗ ನಾವು ಆಪರೇಷನ್ ಮಾಡಿ ಒಂದು ಭಾಗದಲ್ಲಿ ಕರೆಕ್ಟಾಗಿ ಒಣಗೋದು ಸರಿಯಾಗಿ ಒಣಗಲಿಲ್ಲ ಆದರೆ ಅದನ್ನು ಸರಿಪಡಿಸಲಿಕ್ಕಾಗಿ ಇನ್ನೊಂದು ಆಪರೇಷನ್ ಮಾಡಬೇಕಾಗಿ ಬರ್ಬೋದು. ಅದಲ್ಲದೆ ಒಂದೇ ಕ್ಯಾನ್ಸರಿಗೆ 2 ಆಪರೇಷನ್ ಆಗಿ ಪ್ಲ್ಯಾನ್ ಮಾಡಿ ಮಾಡುವುದು ಬಹಳ ಕಮ್ಮಿ.
1: ಈಗ ಇವರು ಈ ಟ್ರೀಟ್ಮೆಂಟ್ನ ಸಮಯದಲ್ಲಿ ಮತ್ತು ಅದರ ನಂತರ ಅವರ ಫುಡ್ ಹ್ಯಾಬಿಟ್ಸಲ್ಲಿ ಅಥವಾ ತಗೊಳ್ಳೋದ್ರಲ್ಲಿ ಏನಾದರೂ ಕೂಡ ವ್ಯತ್ಯಾಸ ಮಾಡಬೇಕಾಗ್ತದೆ ಹೇಗೆ?
0: ಈಗ ಟ್ರೀಟ್ಮೆಂಟ್ ಸಮಯದಲ್ಲಿ ಅಂದರೆ ಈಗ ನಾವು ಆಪರೇಷನ್ ಮಾಡಿದ ಮೇಲೆ ಬಾಯಿ ಆಪರೇಷನ್ ಆದರೆ ಸಹಜವಾಗಿ ಬಾಯಿಯಲ್ಲಿ ತಿನ್ನುವುದು ಸ್ವಲ್ಪ ಕಷ್ಟ ಆಗ್ತದೆ ಫಸ್ಟ್ ಸ್ವಲ್ಪ ದಿನದವಾಗೆ. ಆವರೆಗೆ ನಾವು ಹೊಟ್ಟೆಗೆ ಟ್ಯೂಬ್ ಹಾಕಿ ಫೀಡಿಂಗ್ ಮಾಡುವ ವ್ಯವಸ್ಥೆ ಮಾಡಿಕೊಟ್ಟಿರ್ತೇವೆ. ಒಮ್ಮೆ ಬಾಯಿಯ ಗಾಯ ಎಲ್ಲ ಒಣಗಿದ ಮೇಲೆ ಬಾಯಿಯಲ್ಲಿ ಕೊಡಲಿಕ್ಕೆ ಶುರು ಮಾಡ್ತೇವೆ. ಹೆಚ್ಚಿನ ಪೇಷಂಟ್ ಮೆಲ್ಲ ಮೆಲ್ಲನೆ ಸರಿಪಟ್ಕೊಂಡು ಬರ್ತಾರೆ. ಕೆಲವೊಬ್ಬರಿಗೆ ನಾವು ಸ್ವಾಲೋಯಿಂಗ್ ಥೆರಪಿ ಅಂತ, ಅದು ತಿನ್ನೋದು ಇದಕ್ಕೆ ಎಕ್ಸಸೈಸಸ್ ಎಲ್ಲ ಹೇಳಿಕೊಟ್ಟು ಮಾಡುವುದು, ಅದು ಸಹ ಮಾಡಿಸ್ತೇವೆ ಕೆಲವೊಬ್ಬರಿಗೆ.
1: ಅದು ಮನೆಯಲ್ಲೇ ಮಾಡಬಹುದಾ ಹೇಗೆ?
0: ಅದು ನಾವು ಫಸ್ಟ್ ಅವರಿಗೆ ಕಳಿಸಿಕೊಡ್ತೇವೆ ಮನೆಯಲ್ಲಿ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತೇವೆ. ನಮ್ಮ ಅದಕ್ಕೆ ಸ್ಪೆಷಲಿಸ್ಟ್ ಸ್ವಾಲೋಯಿಂಗ್ ಥೆರಪಿಸ್ಟ್ ಅಂತ ಇರ್ತಾರೆ, ಸ್ಪೀಚ್ ಆ್ಯಂಡ್ ಸ್ವಾಲೋಯಿಂಗ್ ಥೆರಪಿಸ್ಟ್ ಅಂತ ಇರ್ತಾರೆ, ಅವರು ಹೇಳಿಕೊಡ್ತಾರೆ. ನೆಕ್ಸ್ಟ್ ಅವರು ಮನೆಯಲ್ಲಿ ಹೇಗೆ ಅದನ್ನು ಎಕ್ಸಸೈಸ್ ಮಾಡಬೇಕು, ತಿನ್ನುವ ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ತಿನ್ನಬೇಕು ಅದೆಲ್ಲ ಹೇಳಿಕೊಡ್ತಾರೆ. ಅದರ ಪ್ರಕಾರ ಅವರು ಮಾಡಿಕೊಂಡು ಬಂದರೆ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತದೆ.
1: ಈಗ ಈ ಬಾಯಿಯ ಕ್ಯಾನ್ಸರ್ಗೆ ನೀವು ಹೇಳಿದರೆ ಒಂದು 5 ವರ್ಷದವರೆಗೆ ನೀವು ಚೆಕಪ್ಪಿಗೆ ಪುನಃ ಬರಬೇಕು ಅಂತ. ಇಂಥ ಸಂದರ್ಭದಲ್ಲಿ ನೀವು ಮದ್ಯಪಾನ ಮತ್ತು ಧೂಮಪಾನದ ಒಂದು ಟೊಬ್ಯಾಕೋ ಸೇವನೆ ಅಥವಾ ಈ ತಂಬಾಕು ಸೇವನೆಯ ಬಗ್ಗೆ ನೀವು ಮಾತಾಡಿದರೆ, ಇದಲ್ಲದೆ ಬೇರೆ ಏನು ಅವರ ದೈನಂದಿನ ಜೀವನದಲ್ಲಿ ಅವರು ಅಡ್ಜಸ್ಟ್ ಮಾಡಿಕೊಳ್ಬೇಕು?
0: ಬೇರೆ ಅಂತ ಹೇಳಿದರೆ ಕ್ಯಾನ್ಸರ್ ರೋಗಿಗೆ ಅಂತಲೇ ಅಲ್ಲ, ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಮಾಡೋದು ಒಳ್ಳೆಯದು. ವೆಯ್ಟ್ ಆಪ್ಟಿಮಮ್ ವೆಯ್ಟ್, ತುಂಬ ತೂಕನೂ ಇರಬಾರ್ದು ತುಂಬ ವೀಕು ಇರಬಾರ್ದು. ಫಿಸಿಕಲ್ ಆ್ಯಕ್ಟಿವಿಟಿ, ಒಂದಿಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಡೈಲಿ ಮಾಡಬೇಕು. ಹೆಲ್ದಿ ಫುಡ್, ಅಂದರೆ ಈಗ ಅತಿಯಾಗಿ ಮಾಂಸ ತಿನ್ನೋದು ಅಥವಾ ಬೇರೆ ಈಗ ಡ್ರಿಂಕ್ಸ್

0: ಧೂಮಪಾನ ಮದ್ಯಪಾನ ಹೇಳಿದಾಗ ಅದು ಅದೆಲ್ಲ ಸ್ಟಾಪ್ ಮಾಡಿಸಬೇಕು. ಮತ್ತು ಈ ಕ್ಯಾನ್ಸರಿಗೆಲ್ಲ ಬೇರೆ ಎಲ್ಲರಿಗೂ ಈಗ ಹೊರಗಿನ ಊಟ ಅಂದರೆ ಜಂಕ್
1: ಫುಡ್
0: ಎಲ್ಲ ಕಮ್ಮಿ ಮಾಡಬೇಕು, ಹೆಲ್ದಿ ಲೈಫ್ ಸ್ಟೈಲ್ ಮಾಡೋದು ಒಳ್ಳೆಯದು.
1: ಈಗ ನೀವು ಇತ್ತೀಚಿನ ದಿನಗಳಲ್ಲಿ ಒಂದು ನೋಡಿದ ಲೆಕ್ಕದಲ್ಲಿ ಯುವ ಜನರಲ್ಲೂ ಕೂಡ ಇದು ಜಾಸ್ತಿ ಆಗ್ತದೆ ಹೇಳಿದ್ರಿ, ಅದಕ್ಕೆ ಈ ಲೈಫ್ ಸ್ಟೈಲ್ ಕೂಡ ಕಾರಣ ಆಗಿರಬಹುದಾ? ಹೇಗೆ
0: ಆಗಿರಬಹುದು? ಸ್ಪೆಸಿಫಿಕಲಿ ಈಗ ಬಾಯಿ ಕ್ಯಾನ್ಸರ್ ಹೇಳಿದರೆ ಧೂಮಪಾನ ಮದ್ಯಪಾನ ಮತ್ತು ತಂಬಾಕು ಸೇವನೆ ಮಾಡುವ ಜನರಲ್ಲಿ ಹೆಚ್ಚಾಗಿ ಬರ್ತದೆ. ಕೆಲವೊಬ್ಬರು ನಾವೀಗ ನೋಡ್ತೇವೆ, ಕೆಲವೊಬ್ಬರು ಈಗ ಡೈಲಿ ವರ್ಕರ್ಸ್ ಇವರೆಲ್ಲ ಸಣ್ಣ ವಯಸ್ಸಿನಲ್ಲಿ ಕೆಲಸ ಮಾಡುವ ಸಹ ವರ್ಕರ್ಸ್ ಜೊತೆಗೆ ಸೇರಿ ಸಣ್ಣ ವಯಸ್ಸಿನಲ್ಲೇ ಗುಟ್ಕಾ ಅಥವಾ ತಂಬಾಕು ಸೇವನೆ ಮಾಡುವ ಕಾರ್ಯ ಮಾಡ್ತಾರೆ. ಹೀಗಾಗಿ ಅವರಲ್ಲಿ ಸಹ ಸಣ್ಣ ವಯಸ್ಸಿನಲ್ಲಿ ಸಹ ಬರುವ
1: ಸಾಧ್ಯತೆಗಳು
0: ಜಾಸ್ತಿ ಇರ್ತದೆ.
1: ನೀವು ಈ 5 ವರ್ಷದವರೆಗೆ ಒಂದು ಟ್ರೀಟ್ಮೆಂಟಿನ ಒಂದು ವ್ಯವಸ್ಥೆ
0: ಫಾಲೋಅಪ್
1: ಅಂತ ಹೇಳಿದ್ರಿ, ಆ ಸಂದರ್ಭದಲ್ಲಿ ಅವರಿಗೆ ಬೇರೆ ಯಾವುದಾದ್ರೂ ಇದರಿಂದಾಗಿ ಕಾಯಿಲೆ ಬರುವಂತಹ ಚಾನ್ಸ್ಗಳುಂಟ? ಕ್ಯಾನ್ಸರ್ ಬಂದಿದ್ದರಿಂದಾಗಿ
0: ಕ್ಯಾನ್ಸರ್ ಬಂದಿದ್ದಾಗಿಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅವರು ಕ್ಯಾನ್ಸರ್ ವ್ಯಕ್ತಿಗೆ ಒಂದು ಕ್ಯಾನ್ಸರ್ ಬಂದರೆ ಎರಡನೇ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರ್ತದೆ. ಅದನ್ನು ನಾವು ಪತ್ತೆ ಹಚ್ಚಬೇಕು. ಈಗ ಬಾಯಿಯ ಒಂದು ಭಾಗದಲ್ಲಿ ಕ್ಯಾನ್ಸರ್ ಆದರೆ ಬಾಯಿಯ ಇನ್ನೊಂದು ಭಾಗದಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಹೆಚ್ಚಿರ್ತದೆ. ಯಾಕಂದರೆ ಈಗ ಹೇಳುವುದಾದರೆ ತಂಬಾಕು ಸೇವನೆಯಿಂದ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಬಾಯಿಯ ಎಲ್ಲ ಭಾಗದಲ್ಲಿ ವ್ಯತ್ಯಾಸ ಆಗಿರ್ತದೆ. ಈಗ ಅದರಲ್ಲಿ ಒಂದು ಭಾಗದಲ್ಲಿ ಒಬ್ಬನಿಗೆ ಕ್ಯಾನ್ಸರ್ ಬಂತು, ಅದನ್ನು ನಾವು ಚಿಕಿತ್ಸೆ ಮಾಡಿದ್ವಿ, ಚಿಕಿತ್ಸೆ ಮಾಡಿ ಅದು ಸರಿಯಾಯಿತು. ಬಟ್ ಇನ್ನೊಂದು ಭಾಗದಲ್ಲಿ ಆಲ್ರೆಡಿ ಚೇಂಜಸ್ ಆಗಿದೆ, ಆ ಜಾಗದಲ್ಲಿ ಸಹ ಎರಡನೇ ಕ್ಯಾನ್ಸರ್ ಬರ್ಬೋದು. ಅದು ಯಾವಾಗ ಬರ್ತದೆ, ಹೇಗೆ ಬರ್ತದೆ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೇನಾದರೂ ಬಂದರೆ ಅದನ್ನು ಸಹ ಚಿಕಿತ್ಸೆ ಮಾಡಬೇಕಾಗ್ತದೆ. ಅಲ್ಲದೆ ಈಗ ತಂಬಾಕುವಲ್ಲಿ ಬಾಯಿಯಲ್ಲದೆ ಗಂಟಲಿನ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಎಲ್ಲ ಅದು ಇದರ ಸಾಧ್ಯತೆಗಳು ಹೆಚ್ಚಿರ್ತವೆ. ಹಾಗಾಗಿ ಬಾಯಿ ಕ್ಯಾನ್ಸರ್ ಬಂದವನಿಗೆ ಗಂಟಲಿನ ಕ್ಯಾನ್ಸರು ಬರುವ ಸಾಧ್ಯತೆ ಇರ್ತದೆ, ಬೇರೆ ಭಾಗದಲ್ಲೂ ಬರುವ ಕ್ಯಾನ್ಸರ್ ಇರ್ತದೆ. ಇದೆಲ್ಲ ತಪಾಸಣೆ ಮಾಡ್ತಾ ಇರಬೇಕು. ರೋಗಿ ಬಂದಾಗ ಅವರಿಗೆ ಅದರ ಯಾವುದಾದ್ರೂ ಚಿಹ್ನೆಗಳುಂಟ ಅಂತ ಕೇಳಿ ಅಗತ್ಯವಾದಲ್ಲಿ ಸ್ಕ್ಯಾನ್ ಅಥವಾ ಟೆಸ್ಟ್ ಮಾಡಿ ನೋಡಿ ಮಾಡಬೇಕಾಗ್ತದೆ. ರೇಡಿಯೇಷನ್ ಮಾಡಿದವರಿಗೆ ಕೆಲವೊಮ್ಮೆ ಥೈರಾಯ್ಡ್ ಅಂಶ ಕಮ್ಮಿ ಇರ್ತದೆ, ಅದು ಸಹ ಅದರದ್ದು ಸಹ ಔಷಧಿ ಕೊಡಬೇಕಾಗ್ತದೆ.
1: ಈಗ ಈ ರೇಡಿಯೇಷನ್ ಥೆರಪಿ ಮತ್ತು ನಿಮ್ಮ ಸರ್ಜರಿ ಇದರಿಂದ ಮತ್ತು ಕೀಮೋ ಇದನ್ನು ಕೊಡುವಾಗ ದೇಹದಲ್ಲಿ ಸ್ವಲ್ಪ ವೀಕ್ನೆಸ್ಸು ಬದಲಾವಣೆಗಳೆಲ್ಲ ಆಗ್ತವೆ ಅಂತ ಹೇಳಿ ಜನರು ಹೆದರ್ತಾರೆ. ಇದು ಅದನ್ನು ಹೇಗೆ ಅವರು ಅಡ್ಜಸ್ಟ್ ಮಾಡಿಕೊಳ್ಬೇಕಾಗ್ತದೆ?
0: ಇದೊಂದು ಟೆಂಪರರಿ ಅಂದರೆ ಕೀಮೋಥೆರಪಿ ಅಂದರೆ ಅದು ಕೀಮೋಥೆರಪಿ ತಗೊಂಡು ಒಂದು ಮೂರು ವಾರದಿಂದ 4 ವಾರ ಮ್ಯಾಕ್ಸಿಮಮ್ ಒಂದು ತಿಂಗಳವರೆಗೆ ವೀಕ್ನೆಸ್ ಇರ್ಬೋದು. ಆ ಟೆಂಪರರಿ ಟೈಮ್ವರೆಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗ್ತದೆ. ತಲೆ ಕೂದಲು ಉದುರುವುದೆಲ್ಲ ಆಗ್ಬೋದು, ಬಟ್ ಅದು ಆಮೇಲೆ ಬರ್ತದೆ ಅದು. ಹಾಗಾಗಿ ಬರೀ ತಲೆ ಕೂದಲು ಉದುರುವುದು ಅಂತ ಜೀವ ಕಳೆದುಕೊಳ್ಳೋದು ಕರೆಕ್ಟ್ ಅಲ್ಲ. ನಮ್ಮ ರೋಗಿಗಳಿಗೆ ಹಾಗೆ ಹೇಳುದು, ತಲೆ ಕೂದಲು ಮತ್ತೆ ಬರ್ತದೆ ಟೆಂಪರರಿ, ಬಟ್ ಅದರಿಂದಾಗಿ ನೀವು ಜೀವ ಕಳೆದುಕೊಳ್ಳಬಾರದು ಅಂತ.
1: ಈಗ ಈ ತಂಬಾಕು ಸೇವನೆಯಿಂದಾಗಿ ಈ ಏನು TB ಇಂತಹ ಕಾಯಿಲೆಗಳು ಬರ್ತವೆ, ಈ TB ಕಾಯಿಲೆಗಳು ಮುಂದೆ ಈ ರೀತಿಯ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವ ಅವಕಾಶ
0: ಇಲ್ಲ? ಇಲ್ಲ, ಆ TBಯಿಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇಲ್ಲ. ಬಟ್ ಈಗ ತಂಬಾಕು ಸೇವನೆ ಮಾಡುವವನಿಗೆ TB ಬಂದರೂ ತಂಬಾಕುಯಿಂದ ಕ್ಯಾನ್ಸರ್ ಸಹ ಬರ್ಬೋದು, ಹಾಗೆ ಇರ್ಬೋದು. ಅಲ್ಲದೆ TBಯಿಂದಾಗಿ ಕ್ಯಾನ್ಸರ್ ಅಂತ
1: ಇಲ್ಲ
0: ಕಮ್ಮಿ.
1: ಈಗ ಮೊದಲನೇ ಸ್ಟೇಜಲ್ಲೇ ನಿಮ್ಮಲ್ಲಿಗೆ ಅಥವಾ ಎರಡನೇ ಸ್ಟೇಜಲ್ಲಿ ಬಂದರೆ ಇದು ಹರಡುವಂಥ ಚಾನ್ಸ್ಗಳು ಕಮ್ಮಿಯಾ? ಹೇಗೆ
0: ಮೊದಲನೇ ಸ್ಟೇಜಲ್ಲಿ ಬಂದರೆ ಹರಡುವ ಚಾನ್ಸ್ ನಾವು 80-90% ಹರಡುವುದಿಲ್ಲ ಅಂತ, ಮತ್ತೆ ಬರೋ ಚಾನ್ಸ್ ಕಮ್ಮಿ ಅಂತ ಹೇಳ್ಬೋದು. ಬಟ್ ಒಂದು ಪೇಷಂಟ್ ರೋಗಿಗೆ ಒಂದನೇ ಸ್ಟೇಜ್ ಆಗಿರಲಿ 4ನೇ ಸ್ಟೇಜ್ ಆಗಿರಲಿ ಮತ್ತೆ ಬರುವುದಿಲ್ಲ ಅಂತ ಗ್ಯಾರಂಟಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅದರ ಚಾನ್ಸ್ ಕಮ್ಮಿ ಇರ್ತದೆ ಮೊದಲನೇ ಸ್ಟೇಜ್ನಲ್ಲಿ.
1: ಈ ಕ್ಯಾನ್ಸರ್ ಮುಖ್ಯವಾಗಿ ಓರಲ್ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ನಿಮ್ಮಂತಹ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಲ್ಲಿ ಅದು ಡೆವಲಪ್ಮೆಂಟ್ ಆಗಿದೆ?
0: ಈಗ ನಮ್ಮ ಆಸ್ಪತ್ರೆ ಹೇಳಿದರೆ ನಾವೀಗ ಇರುವ ಎಲ್ಲ ಅತ್ಯಾಧುನಿಕ ರೇಡಿಯೇಷನ್ ಆಗಲಿ ಅಥವಾ ಸರ್ಜರಿ ಆಗಲಿ, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಅತ್ಯಾಧುನಿಕ ಟೆಕ್ನಿಕ್ಸ್, ಫ್ರೀ ಈಗ ಆಪರೇಷನಲ್ಲಿ ಫ್ರೀ ಫ್ಲ್ಯಾಪ್ ಅಂತ ಹೇಳ್ತೀವಿ, ಬೇರೆ ಕಡೆಯಿಂದ ಈಗ ಚರ್ಮ ಅಥವಾ ಮೂಳೆ ಭಾಗ ತೆಗೆದು ಬಾಯಿಗೆ ಹಾಕೋದು, ಇದೆಲ್ಲ ಟೈಪಿನ ಟ್ರೀಟ್ಮೆಂಟ್ ಮಾಡ್ತೇವೆ.
1: ಅದು ಯಾಕಾಗಿ ಮಾಡುವಂಥದ್ದು?
0: ಅದು ಈಗ ದವಡೆ ಕ್ಯಾನ್ಸರ್ ಹೇಳಿದರೆ, ದವಡೆ ಕ್ಯಾನ್ಸರ್ ಇದ್ದರೆ ಕೆಲವೊಮ್ಮೆ ನಮಗೆ ಈ ದವಡೆಯ ಮೂಳೆಯನ್ನು ತೆಗಿಬೇಕಾಗಿ ಬರ್ತದೆ. ಮೂಳೆಯನ್ನು ತೆಗೆದರೆ ಅವರ ಬಾಯಿಯ ಒಂದು ಶೇಪ್ ಅಲ್ಲದೆ ಅವರಿಗೆ ತಿನ್ನುವುದು ಮತ್ತು ಬಾಯಿ ಓಪನ್ ಕ್ಲೋಸ್ ಮಾಡುವುದು ಅದು ಕರೆಕ್ಟಾಗಿ ಆಗುವುದಿಲ್ಲ. ಹಾಗಾಗಿ

0: ಅದು ಮೂಳೆ ತೆಗೆದ್ರ ಮೇಲೆ ಮೂಳೆ ಇಡುವ ಆಪರೇಷನ್ ಮಾಡಿದರೆ ಉತ್ತಮ. ಅದು ಅದಕ್ಕಾಗಿ ಕಾಲಿನ ಸಣ್ಣ ಮೂಳೆಯನ್ನು ತೆಗೆದು ಇಡುವುದು, ಆ ಆಪರೇಷನ್ ಕೂಡ ಮಾಡ್ತೇವೆ. ಇದೆಲ್ಲ ನಾವು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಥ್ಯಾಂಕ್ಸ್ ಟು ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ನಮ್ಮ ಸೀನಿಯರ್ಸ್ ಇವರಿಗಿಂದಾಗಿ ಅದು ಗೌರ್ಮೆಂಟ್ ಸ್ಕೀಮ್ ಏನಿದೆ ಅದರಲ್ಲಿ ನಾವು
1: ಟ್ರೀಟ್ಮೆಂಟ್ ಮಾಡ್ತೀವಿ,
0: ಟ್ರೀಟ್ಮೆಂಟ್ ಮಾಡುವ ವ್ಯವಸ್ಥೆ ಉಂಟು. ಎಲ್ಲ ರೇಡಿಯೇಷನ್ನಲ್ಲಿ ಸಹ ಅತ್ಯಾಧುನಿಕ ವ್ಯವಸ್ಥೆಗಳು ಉಂಟು.
1: ಒಟ್ಟಾರೆಯಾಗಿ ನೀವು ಹೇಳುದಿದ್ರೆ ಈಗ ಈ ಬಾಯಿಯ ಕ್ಯಾನ್ಸರ್ ಬಾರದಂತೆ ಜನರು ಯಾವ ರೀತಿಯಲ್ಲೆಲ್ಲ ಪ್ರಿಕಾಷನನ್ನು ತಗೊಳ್ಬೇಕು, ಅದೇ ರೀತಿಯಲ್ಲಿ ಬಂದರೆ ಏನು ಮಾಡಬೇಕು ಅಂತ?
0: ಪ್ರಿಕಾಷನ್ ಅಂದರೆ ಈಗ ಮೋಸ್ಟ್ ಇಂಪಾರ್ಟೆಂಟ್, ಕೆಲವು ಬಾರಿ ಹೇಳಿದೆ, ತಂಬಾಕು ಸೇವನೆ ಕಡಿತ ಮಾಡಬೇಕು. ಅದಲ್ಲದೆ ತಂಬಾಕು ಇಲ್ಲದೇ ಇರೋದು ಸುಪಾರಿ, ಅಡಕೆ ಸುಪಾರಿ ಅಥವಾ ಪಾನ್ ಇದು ತಿನ್ನೋದು ಸಹ ಸ್ಟಾಪ್ ಮಾಡಬೇಕು. ಯಾವುದೇ ಇರಿಟೆಂಟ್ ಇದ್ದರೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವ ಸಾಧ್ಯತೆ ಇರ್ತದೆ. ಮತ್ತು ಓರಲ್ ಹೈಜೀನ್, ಬಾಯಿಯ ಹೈಜೀನ್ ಒಳ್ಳೆಯದಾಗಿ ಇಡಬೇಕಂದ್ರೆ ಕ್ಲೀನ್ ಇಡಬೇಕು.

0: ತಂಬಾಕು ಇಲ್ಲದೇ ಇರೋದು ಸುಪಾರಿ, ಅಡಕೆ ಸುಪಾರಿ ಅಥವಾ ಪಾನ್ ಇದು ತಿನ್ನೋದು ಸಹ ಸ್ಟಾಪ್ ಮಾಡಬೇಕು. ಯಾವುದೇ ಇರಿಟೆಂಟ್ ಇದ್ದರೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವ ಸಾಧ್ಯತೆ ಇರ್ತದೆ. ಮತ್ತು ಓರಲ್ ಹೈಜಿನ್, ಬಾಯಿಯ ಹೈಜಿನ್ ಒಳ್ಳೆಯದಾಗಿ ಇಡಬೇಕು, ಅಂದರೆ ಕ್ಲೀನ್ ಇಡಬೇಕು. ಮತ್ತು ಬಾಯಿಯ ತಪಾಸಣೆ, ಏನಾದರೂ ತೊಂದರೆ ಇದ್ದರೆ ತಪಾಸಣೆ ಮಾಡಿಸಬೇಕು. ಬಾಯಿಯೊಳಗೆ ಏನಾದರೂ ಬಿಳಿಯ ಪರದೆ ಹಾಗೆ ಏನಾದರೂ ಕಾಣಿಸಿಕೊಂಡ್ರೆ ಅಥವಾ ಕೆಂಪು ಕಲರಿನ ಪರದೆ ಹಾಕಿ ಕಾಣಿಸಿಕೊಂಡ್ರೆ ಅದು ಅದನ್ನು ಇಮಿಡಿಯೇಟ್ ತಪಾಸಣೆ ಮಾಡಿಸಬೇಕು. ಬೇಸಿಕಲಿ ಹೇಳುವುದಾದರೆ ಬಾಯಿಯಲ್ಲಿ ಏನಾದರೂ ತೊಂದರೆ ಇದ್ದರೂ ಸಹ ಸೂಕ್ತವಾದ ಡಾಕ್ಟರನ್ನು ಕಂಡು ತಪಾಸಣೆ ಮಾಡಬೇಕು. ಅಥವಾ ಯಾವುದಾದ್ರೂ ಭಾಗದಲ್ಲಿ ಗುಳ್ಳೆ ಅಥವಾ ಬಾಯಿ ತೆರೀಲಿಕ್ಕೆ ಓಪನ್ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ಹಲ್ಲು ಹೋದ ಮೇಲೆ ಹಲ್ಲು ಹೋದ ಜಾಗ ಒಣಗುವುದಿಲ್ಲ, ಅದು ಬೇರೆ ಯಾವುದಾದ್ರೂ ಸಿಂಪ್ಟಮ್, ನಾಲಿಗೆ ಹಚ್ಚಿ ಹಾಕಲಿಕ್ಕೆ ಆಗುವುದಿಲ್ಲ, ತುಂಬ ಅತಿಯಾದ ನೋವು, ಹೀಗೇನಾದರೂ ಇದ್ದರೆ ಅದನ್ನು ಸೂಕ್ತವಾಗಿ ತೋರಿಸಿ ಅವರಿಗೆ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡಿ ಅದನ್ನು ಸೂಕ್ತವಾಗಿ ಚಿಕಿತ್ಸೆ ಮಾಡಬೇಕು.
1: ಒಳ್ಳೆಯದು ಡಾಕ್ಟರ್ ನೂರ್ ಮೊಹಮ್ಮದ್ ಅವರೇ. ಮುಖ್ಯವಾಗಿ ಈ ಓರಲ್ ಕ್ಯಾನ್ಸರ್ ಅಥವಾ ಬಾಯಿಯ ಕ್ಯಾನ್ಸರ್ನ ಗುಣಲಕ್ಷಣಗಳು ಮತ್ತು ಯಾವ ರೀತಿಯಲ್ಲೆಲ್ಲ ಈಗ ಚಿಕಿತ್ಸೆ ಇದೆ, ಯಾವ ರೀತಿಯಲ್ಲೆಲ್ಲ ಅದು ಬಾರದ ಹಾಗೆ ಕೂಡ ಅವರು ತಡೆದುಕೊಳ್ಳಬಹುದು, ತಡೆಗಟ್ಟಬಹುದು ಅನ್ನುವ ಮಾಹಿತಿಯನ್ನು ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ನಾನು ಆಲ್ ಇಂಡಿಯಾ ರೇಡಿಯೋ ಮತ್ತು ನಮ್ಮ ಜುಲೇಖಾ ಏನಪ್ಪ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸಂಸ್ಥೆಗೆ ನನಗೆ ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.
2: ಇದುವರೆಗೆ ಜುಲೇಖಾ ಏನಪ್ಪಯ್ಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ಓರಲ್ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಡಾಕ್ಟರ್ ನೂರ್ ಮೊಹಮ್ಮದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಏನಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
3: ಮಂಗಳೂರು ಕರಾವಳಿಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ವಿಶ್ವಾಸದ ಹೆಸರು ಜುಲೇಖಾ ಏನಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ.
4: ಭಾರತದ ಹೆಸರಾಂತ ಟಾಟಾ ಟ್ರಸ್ಟ್ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆಯಲ್ಲಿ ಪರಿಣಿತ ತಜ್ಞ ವೈದ್ಯರ ತಂಡದಿಂದ ಉನ್ನತ ಮಟ್ಟದ ಚಿಕಿತ್ಸೆ ಲಭ್ಯ.
3: ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ರೇಡಿಯೋಥೆರಪಿ, ಪ್ರತಿಬಂಧಕ ಚಿಕಿತ್ಸೆ ಹಾಗೂ ಆಧುನಿಕ ರೋಗ ಪತ್ತೆ ಸೌಲಭ್ಯಗಳಾದ ಪೆಟ್ ಸ್ಕ್ಯಾನ್, ನ್ಯೂಕ್ಲಿಯರ್ ಮೆಡಿಸಿನ್, ಘಾಮಾ ಕ್ಯಾಮರಾ, ರೇಡಿಯೋ ಐಸೋಟೋಪ್ ಥೆರಪಿ, ಎಲ್ಲವೂ ಒಂದೇ ಕಡೆ ಅತ್ಯಂತ ಮಿತ ದರದಲ್ಲಿ.
4: ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686985055.
2: ಆಕಾಶವಾಣಿ ಮಂಗಳೂರು.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು.
3: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ನಾನು ಅಯ್ಯಪ್ಪ ಸ್ವಾಮಿ ಯಾವಾಗೂ ನಾನು ನೆನೆಸ್ತಾ ಇರ್ತೇನೆ. ನಾನು ಒಂದು ಸಲ ಮಾಲೆ ಹಾಕಿ ಮಕರ ಸಂಕ್ರಮಣಕ್ಕೆ ಹೋಗಿದ್ದೇನೆ. ಅಯ್ಯಪ್ಪ ಸ್ವಾಮಿ ತುಂಬಾ ಇಷ್ಟ, ಅದಕ್ಕೋಸ್ಕರ ಈ ಹಾಡನ್ನು ಹೇಳ್ತೇನೆ.

0: ವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಕೇಳುಗರೆ, ಈ ಬೆಳಿಗ್ಗೆ 10:30 ತುಳು ಕಾರ್ಯಕ್ರಮದಲ್ಲಿ ಉಡಲ್ದ ಪಾತೆರ ಪ್ರಸಾರವಾಗಲಿದೆ. ಇವತ್ತಿನ ಅತಿಥಿ ಮೊಹಮ್ಮದ್ ಯಾಸಿನ್, ಕಲ್ಲಡ್ಕ ಮ್ಯೂಸಿಯಂ ಸ್ಥಾಪಕರು. ಸಂದರ್ಶಕರು ಅಕ್ಷತಾ ರಾಜ್ ಪೆರ್ಲಾ.

ಈ ಬೆಳಿಗ್ಗೆ 11 ಗಂಟೆಗೆ ವನಿತಾ ವಾಣಿ ಪರಿಸರ ದಿನಾಚರಣೆ ಅಂಗವಾಗಿ ಚೈತನ್ಯ ಸಹೋದರಿಯರ ಬಳಗ ಮಂಗಳೂರು ಇವರಿಂದ ಪ್ರಕೃತಿ ಬೆಳೆಸಿ ಸಮಾಜ ಉಳಿಸಿ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ.

ಸಮಯ 9:05 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎಕೆ ಶಂಕರ್ ಅವರು
1: ಶ್ರೋತೃಗಳೇ ನಮಸ್ಕಾರ ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾವು ಕಳೆದ ವಾರ ಇದೇ ಹೊತ್ತಿಗೆ ನಾಯಕ್ ಎಕೆ ಶಂಕರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಾಯಕ್ ಎಕೆ ಶಂಕರ್ ಅವರೇ ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಜೈ ಹಿಂದ್ ಸರ್
2: ಜೈ ಹಿಂದ್
1: ಶಂಕರ್ ಅವರೇ ಚೀನಾ ಗಡಿಯಲ್ಲಿ ಎರಡು ಬಾರಿ ಇರುವಂತಹ ಅವಕಾಶ ಸಿಕ್ತು ನಿಮಗೆ ಒಂದು ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ಗಡಿ ಇನ್ನೊಂದು ನೇಫಾ ಗಡಿಯಲ್ಲಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ತು ಮೊದಲಿಗೆ ನೀವು ಆರಂಭ ಮಾಡಿದ್ದು ಪಾಕಿಸ್ತಾನದಲ್ಲಿ ಮತ್ತೆ ನಿಮಗೆ ಪಾಕಿಸ್ತಾನದಲ್ಲಿ ಮಾಡುವಂತಹ ಅವಕಾಶ ಸಿಕ್ಕಿದ್ದು ಗುಜರಾತ್ಗೆ ರನ್ ಆಫ್ ಕಚ್ಗೆ ನಿಮಗೆ ಪೋಸ್ಟಿಂಗ್ ಆದಾಗ ರನ್ ಅಲ್ಲಿ ಹೋಗುವಂತಹ ಅವಕಾಶ ನಿಮಗೆ ಸಿಕ್ತು ಕಣ್ಣು ಹಾಯಿಸು ಉದ್ದಕ್ಕೂ ಬಿಳಿ ಮರಳು ಸಿಕ್ಕಾಪಟ್ಟೆ ಬಿಸಿಲು ಎಲ್ಲೆಲ್ಲೂ ನೀರಿಲ್ಲ ಹಸಿರಿಲ್ಲ ಏನೂ ಇಲ್ಲದೆ ಇರುವಂತ ಕಡೆಯಲ್ಲಿ ಭಾರತೀಯ ಸೈನಿಕರು ನಿತ್ತು ಗಡಿಯನ್ನ ಕಾಯ್ತಾರೆ
2: ಅಲ್ಲಿ ನಮ್ದು ಈಗ ಅಹಮದಾಬಾದ್ ಆದ್ಮೇಲೆ ಗಾಂಧಿಧಾಮ್ ಅಂತ ಬರುತ್ತೆ ಗಾಂಧಿಧಾಮ್ ಆದ್ಮೇಲೆ ಭುಜ್ ಬರುತ್ತೆ
1: ಭುಜಿಂದ ಮುಂದಕ್ಕೆ
2: ಆದ್ರೆ ನಾವು ಭುಜ್ಜಲ್ಲಿ ಇರ್ತಿದ್ದು ಮೂರು ತಿಂಗಳಿಗೆ ಒಂದ್ಸಲ ಮೂವ್ ಸ್ಕೀಮ್ ಅಂತ ಆಗುತ್ತೆ ಇದ್ದದ್ದು ತಯಾರಿ ಅಂತ ಆಗುತ್ತೆ ಆಗ ನಾವು ರನ್ ಆಫ್ ಕಚ್ಗೆ ಹೋಗ್ತಿವಿ ರನ್ ಆಫ್ ಕಚ್ಚಲ್ಲಿ ನಾವೇ ಎಲ್ಲ ಅಂಡರ್ಗ್ರೌಂಡ್ ಎಲ್ಲ ಡಿಗ್ಗಿಂಗ್ ಮಾಡ್ಕೊಂಡು ಅದ್ರೊಳಗೆ ಇರ್ತೀವಿ ನಾವು ಮೇಲೆ ಕ್ಯಾಮೆಪ್ಲೈಸ್ ಅಂಡ್ ಕನ್ಸಲ್ಟ್ಮೆಂಟ್ ಅಂತ ಇರುತ್ತೆ ಮೇಲೆ ಏರ್ ಅವ್ರಿಗೆ ಏನು ಗೊತ್ತಾಗಬಾರ್ದು ಅಂತೇಳಿ ಆ ತರ ಎಲ್ಲ ರೀತಿಯಿಂದ ಯುದ್ಧದಲ್ಲಿ ಏನ್ ಮಾಡ್ಬೇಕು ಆ ಇದನ್ನ ನಾವಲ್ಲಿ
1: ಪ್ರಾಕ್ಟೀಸ್
2: ಮಾಡ್ತೀವಿ ರನ್ ಆಫ್ ಕಚ್ಚಲ್ಲಿ

0: ಹೇಗಿತ್ತು ಅಲ್ಲಿ ಅನುಭವ ಹೇಗಿತ್ತು?
1: ನಮಗೆ ಅಲ್ಲಿ ಕ್ಯಾಮಲ್ಸ್ ಒಂಟೆಗಳದ್ದು ಒಂದು ಸಹಕಾರ ಇದೆ. ಆ ಒಂಟೆಗಳು ಯಾವ ದಾರಿಯಲ್ಲಿ ನಡೀತದೆ ಆ ದಾರಿಯಲ್ಲೇ ನಡಿಬೇಕು ನಾವು. ಬೇರೆ ಆ ಕಡೆ ಈ ಕಡೆ ಎಲ್ಲೂ ನಮಗೆ ನಡೀಕಾಗಲ್ಲ. ಆದರೂ ಕೂಡ ನಮ್ಮ ಬೆಟಾಲಿಯನ್ಗಿಂತ ಮೊದಲು ಬೆಟಾಲಿಯನ್ ಹೋದವರು ಕೂಡ ನಮಗೊಂದು ರೂಟ್ ಮಾಡಿರ್ತಾರೆ. ಆ ರೂಟಲ್ಲೇ ಹೋಗಬೇಕು, ಆ ರೂಟಲ್ಲೇ ಬರಬೇಕು, ಅಲ್ಲಿಯೇ ಇದು ಮಾಡಬೇಕು. ಇನ್ನು ಬೇರೆ ಕಡೆ ಹೋದರೆ ಅದು ಎಷ್ಟು ಆಳ ಹೊರಟೋಗ್ತೀವೋ ನಮಗೆ ಗೊತ್ತಾಗೋದಿಲ್ಲ. ಆ ಥರ ಉಸುಕು ಮರಳಿರುತ್ತೆ.
0: ಹೌದು, ಕಾಲು ಸಿಕ್ಕಾಕೊಂಡ್ಬಿಟ್ರೆ ಮೇಲೆ ಹೇಳಕ್ಕಾಗಲ್ಲ,
1: ಏನಾಗ
0: ಕೆಳಗೂ ಹೋಗಲ್ಲ. ಅದು ಅಲ್ಲೇ ಉಸಿರು ಕಟ್ಟಿ
1: ಲ್ಯಾಂಡ್ ಮಾರ್ಕ್ ಮಾಡಿರ್ತಾರೆ ನಮಗೆ. ಆ ಲ್ಯಾಂಡ್ ಮಾರ್ಕಲ್ಲೇ ಹೋಗ್ತೀವಿ, ಆ ಲ್ಯಾಂಡ್ ಮಾರ್ಕಲ್ಲೇ ಬರ್ತೀವಿ. ಈ ಕೂಡ ನಮ್ಮ ಟ್ರಕ್ಗಳು ಕೂಡ ಆ ಲ್ಯಾಂಡ್ ಮಾರ್ಕಲ್ಲೇ ಮೂವ್ಮೆಂಟ್ ಆಗ್ತವೆ.
0: ಈಗ ಅಲ್ಲಿ ಸುವ್ಯವಸ್ಥಿತವಾದ ರಸ್ತೆ ಆಗಿದೆ ಅಲ್ಲಿ ತನಕ. ಈಗೆಲ್ಲ ಬಹಳಷ್ಟು ಬದಲಾವಣೆಗಳು ಆಗಿದಾವೆ. ಅಲ್ಲಿನು 3 ವರ್ಷ ಇದ್ರಿ?
1: ಗುಜರಾತ್ ಏರಿಯಾದಲ್ಲಿ 3 ವರ್ಷ ಇದ್ದೆ. ಅಲ್ಲಿ ನಮ್ಮ ಬುಜ್ಜಲ್ಲಿ ಇದ್ದೆ. ನಂದು 2ನೇ ಮಗ ಹುಟ್ಟಿದ್ದು ಅಲ್ಲೇನೆ, ಅಲ್ಲಿ ಕರ್ಕೊಂಡೋಗಿದೆ, ಮದುವೆಯಾಗಿ ಅಲ್ಲಿ ಕರ್ಕೊಂಡೋಗಿದೆ. ಬುಜ್ ಟ್ರೈನಿಂಗ್ ಅಂದರೆ ಅಲ್ಲಿ ಏನೇ ಇದ್ರೂ ಕೂಡ ನಮಗೆ ಏನು ಆರ್ಡರ್ ಬರುತ್ತೆ ಆರ್ಡರ್ನ ಫಾಲೋ ಮಾಡ್ಕೊಂಡು.
0: ಕೊಡಗಿನಂತಹ ತಂಪಿನ ಜಾಗದಿಂದ ಗುಜರಾತದಂತಹ ಸುಡುವ ಜಾಗಕ್ಕೆ.
1: ಅಲ್ಲಿ ಸುಡೋದು ಜಾಗ ಅಂದರೆ 42ಕ್ಕಿಂತ ಮೇಲೆ ಇರುತ್ತೆ ಟೆಂಪರೇಚರ್. ಮೈ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗೆ ಎಲ್ಲ ಗುಳ್ಳೆಗಳು ಬಂದ್ಬಿಡ್ತವೆ.
0: ಬೆಳಿಗ್ಗೆ 6 ಗಂಟೆಗೆ 36 ಇರುತ್ತೆ.
1: ಹಾಗೆ 42-44 ರೇಂಜಲ್ಲಿ ಇರುತ್ತೆ. ಇದರಲ್ಲಿ
0: ಅಂದ್ರೆ ನಾ ಹೇಳಿದ್ದು ನಿಮ್ಮ ಸೈನಿಕರ ಜೀವನ ಏನೇನೆಲ್ಲ ನಿಮಗೆ ಕಲಿಸುತ್ತೆ, ಎಷ್ಟೆಲ್ಲ ತೋರಿಸಿಕೊಡುತ್ತೆ.
1: ಈಗ ನೋಡಕ್ಕೆ ಹೋದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ, ಜೀವನವನ್ನು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡುವನೇ ಒಬ್ಬ ಸೈನಿಕ ಮಾತ್ರ. ತನ್ನ ಜೀವವನ್ನು ಪಣಕ್ಕಿಟ್ಟಿದ್ದಾನೆ ಅವನು, ಪಣಕ್ಕಿಟ್ಟು ಓಡಾಡುತ್ತಾರೆ.
0: ಯಾವ ಹೊತ್ತಿಗೂ ಸಾವು
1: ಯಾವತ್ತೊಬ್ಬರು
0: ಮನೆ ಬಾಗ್ಲಲ್ಲೇ ಇರುತ್ತೆ,
1: ಮನೆ ಬಾಗ್ಲಲ್ಲಿ ಇರುತ್ತೆ. ಅವನ ಜೀವನವನ್ನ ಪಣಕ್ಕಿಟ್ಟಿದ್ದಾನೆ
0: ಅದು ದೇಶಕ್ಕಾಗಿ.
1: ದೇಶಕ್ಕಾಗಿ ಅಂದ್ರೆ ಅವನೊಬ್ಬನೇ ಜೀವನವನ್ನು ಪಣಕ್ಕಿಟ್ಟು ಓಡಾಡುವಂದ್ರೆ ಅವನು ಸೈನಿಕ. ಅವನು ಯಾವುದೇ ಇದರಲ್ಲಿ ಇರಬಹುದು.
0: ಮತ್ತೆ ಭಾರತದ ಎಲ್ಲಾ ಭಾಗಗಳಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕರೂ ಯಾವುದೇ ಸೈನಿಕನಿಗೂ ಒಂದು ಬಾರಿಯಾದರೂ ಜಮ್ಮು ಮತ್ತು ಕಾಶ್ಮೀರ ಗಡಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಅಭಿಲಾಷೆ ಇರುತ್ತೆ. ಎಲ್ಲೇ ಮಾಡಿದ್ರು ಅಲ್ಲಿ ಮಾಡಿಲ್ಲ ಅಂತಂದ್ರೆ ಏನೋ ಒಂದು ಕಳ್ಕೊಂಡೆ ನಾನು ಅನ್ನೋ ಥರದಲ್ಲಿ. ಅಷ್ಟು ಜಮ್ಮು ಮತ್ತು ಕಾಶ್ಮೀರದ ಸೇವೆ ಅಂದರೆ ಅಷ್ಟು ಪ್ರೀತಿ ಸೈನಿಕರಿಗೆ. ನಿಮಗೆ ಅವಕಾಶ ಸಿಕ್ತ
1: ಈ ಜಮ್ಮು ಕಾಶ್ಮೀರದ ಈ ಮೆಡಲ್ ಇದು ಕಾಣ್ತಾ ಇದೆಯಲ್ಲ, ಅಲ್ಟಿಟ್ಯೂಡ್ ಮೆಡಲ್ ಅಂತ ಕರೀತಾರೆ. ಇದು ಪೂರ್ತಿ ಲೇಲದ ಇರೋದು. ಇದು ಸಿಯಾಚಿನ್ ಗ್ಲೇಷಿಯರ್ ಅಂತೇಳಿ ಯಾವುದು ಈ ಮೆಡಲ್. ಪ್ರಪಂಚದ ಅತಿ ಎತ್ತರದ ಯುದ್ಧ ಭೂಮಿ, -60°C ಎತ್ತರ. ಇದು ವಿದೇಶಿ ಸೇವಾ ಮೆಡಲ್,
0: ಭೂತಾನ್ದು.
1: ಇದು ಬೆಂಗಾಲ್ ಅಂಡ್ ಸಿಕ್ಕಿಂ. ಇದು 9 ಇಯರ್ಸ್ ಆದ್ಮೇಲೆ ಒಂದು ಮೆಡಲ್ ಸಿಗುತ್ತೆ. ಹಾಗೆ ಇವೆಲ್ಲ ಇದು ನೇಫಾ, ನ್ಯಾಷನಲ್ ಫಾರ್ವರ್ಡ್ ಈಸ್ಟಿಂಗ್ ಫಾರ್ವರ್ಡ್ ಲೈನ್. ಹಾಗೆ ಇವೆಲ್ಲ ಒಂದೊಂದು ನಮಗೆ
0: ಎಲ್ಲ ಮೆಡಲ್ಗಳನ್ನ ನೀವು ಹೃದಯದ ಮೇಲ್ಭಾಗದಲ್ಲಿ ಹಾಕೊಂಡಿರ್ತೀರ. ಯಾಕೆಂದ್ರೆ ನಿಮ್ಮ ಸೇವೆಗೂ ಹೃದಯಕ್ಕೆ ಹತ್ತಿರವಾಗಿರುತ್ತೆ, ಮತ್ತೆ ಈ ಮೆಡಲ್ಗಳು ಕೂಡ ನಿಮ್ಮ ಜೀವನಕ್ಕೆ ವ್ಯಕ್ತಿತ್ವಕ್ಕೆ ಒಂದು ಶೋಭೆ ಕೊಡೋ ಹಾಗೆ ಹೃದಯದ ಮೇಲ್ಭಾಗದಲ್ಲಿ ಸದಾ ಸೈನಿಕರಲ್ಲಿ ಇರುತ್ತೆ. ಅದು ನೋಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ನಮಗೆ. ಹೇಗಿತ್ತು ಅಲ್ಲಿ ಜಮ್ಮು ಮತ್ತು ಕಾಶ್ಮೀರ
1: ನೋಡಿ? ಅಲ್ಲಿ ಕಣಿವೆ ಪ್ರದೇಶ, ನಾವು ಒಂದ್ಸಲ ಸೂಸ್ ಹಾಕ್ಬಿಟ್ರೆ ಅದು 24 ಗಂಟೆ ಇರ್ಬೋದು ಅಥವಾ 48 ಗಂಟೆ ಇರ್ಬೋದು, ಬಿತ್ತಲಿಕ್ಕಾಗಲ್ಲ. ಸ್ನಾನ ಮಾಡಬೇಕಿದ್ರು 3 ದಿನಕ್ಕೋ 4 ದಿನಕ್ಕೋ ಒಂದ್ಸಲ ಸ್ನಾನ, ಆ ಪರಿಸ್ಥಿತಿಯಲ್ಲಿ ಇರ್ತೀವಿ. ಹಾಗೆ ಆದರೆ ಅದು ಲೇ ಲದಾಖ್ ಆದಮೇಲೆ ಅಲ್ಲಿದ್ದೇ ಬೇರೆ ಒಂದು ವಾತಾವರಣ, ಇಲ್ಲಿದೆ ಒಂದು ವಾತಾವರಣ. ಆದರೆ ಲೇ ಲದಾಖ್ ಆದಮೇಲೆ ತ್ರಿಶೂಲ್ ಅಂತಿದೆ ಆ ಜಾಗ. ಅದೇ ಪಾಕಿಸ್ತಾನಕ್ಕೆ ಈಗ POK ಇದೆಯಲ್ಲ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಆ ಪ್ಲೇಸು ಚೈನಾ ಕಾರಕೋರಂ ಪಾಸ್ ಅಂತ ಹೇಳ್ತಾರೆ. ಅಲ್ಲಿ ಭಾಳ ಕಷ್ಟ, 3 ತಿಂಗಳಿಗೊಂದ್ಸಲಿ ನಾವು ಸ್ನಾನ ಮಾಡ್ತೀವಿ. ಅಲ್ಲಿವರೆಗೆ ಸ್ನಾನ ಇಲ್ಲ, ಐಸ್ ಬೀಳುವಂಥ ಪ್ಲೇಸು. ಅಲ್ಲಿ ಒಂದು ಒಳಗಡೆ ಸೇರಿಕೊಂಡು ಐಸ್ ಕಡಿದು ನೀರು ಮಾಡಿಕೊಂಡು ಟವಲ್ ಹಾಕ್ಕೊಂಡು ಮೈ ಉಜ್ಜಿಕೊಳ್ತೀವಿ ಅಷ್ಟೇ, ಇನ್ನೇನು ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ.
0: ಅದು ತಣ್ಣಗಿರುತ್ತೆ.
1: ಸ್ಟವಲ್ಲಿ ಬಿಸಿ ಮಾಡಿಕೊಂಡು ಬೆಚ್ಚಿಗೆ ಅದು ಟವಲ್ನ ಹಾಕೊಂಡು ಮೈ ಸೇಟ್ಕೊಳ್ತೀವಿ. ಸ್ವಲ್ಪ ಕೂಡ ಗಾಳಿಗೆ ಮೈ ತಗೊಳ್ಬಾರ್ದು.
0: ಹೌದು ಹೌದು,
1: ಆ ಥರದಲ್ಲಿ. ಅಲ್ಲಿ ಏನು ಪ್ಯಾಕೆಟ್ ಟಿನ್ನಡ್ ಫುಡ್ಗಳು ಎಲ್ಲ ಇಲ್ಲಿ ಮೈಸೂರಲ್ಲಿ ಡಿಫೆನ್ಸ್ ರಿಸರ್ಚ್ ಫುಡ್ ಸೆಂಟರ್ ಇದೆ, CFTR ಸೆಂಟರ್ ಇದೆ, ಎಲ್ಲ ಪ್ಯಾಕೆಟಲ್ಲಿ ಬಂದು ಕ್ಲೈಮೇಟ್ ಕ್ಲಿಯರ್ ಇದ್ದಾಗ
0: ಡ್ರಾಪ್
1: ಮಾಡ್ತಾರೆ. ನಾವು ಹೋಗಿ ಎತ್ಕೊಂಡು ಅದನ್ನು ಒಳ್ಳೆ ಪ್ಲೇಸಲ್ಲಿ ಸ್ನೋ ಸ್ಕೂಟರ್ ಅಂತಿದೆ, ಅದ್ರಲ್ಲಿ ಹೋಗಿ ಎತ್ಕೊಂಡು ಬರ್ತೀವಿ. ನೋಡೋ ನಮ್ಮೂರಿಂದ ಕಳಿಸಿದ್ದಾರೆ ತಿನ್ಲಿಕ್ಕೆ, ತಿನ್ರು ಅಂತ ಹೇಳ್ತೀವಿ.
0: ನಮ್ಮೂರಿಂದ
1: ಬಂದಿದ್ದೆ ನಿನಗೆ, ನೋಡಿ ತಗೊಳ್ಳಿ ಅಂತೇಳಿ ಅಲ್ಲಿ ಮೇಲೆ ಬರ್ದಿರ್ತಾರೆ ವೆಜಿಟೇಬಲ್ ಅಂತೇಳಿ.

0: ಅದನ್ನು ಸ್ವಲ್ಪ ಐಸ್ ನೀರು ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ವೆಜಿಟೇಬಲ್ ಬಾತ್ ಆಗೋಯ್ತು. ಹಾಗೆ ಎಲ್ಲ ನಾನಾ ಥರದಲ್ಲಿ ಉಪ್ಪಿಟ್ಟು ಅದನ್ನ ನೀರು ಮಾಡಿಕೊಂಡು ಅದರೊಳಗೆ ಹಾಕೊಂಡು
1: ಆಯ್ತು.
0: ಆ ಥರದಲ್ಲಿ ನಮಗೆ ಆ ಟೈಮಲ್ಲಿ ಇತ್ತು. ಇದರಲ್ಲಿ
1: ಅಲ್ಲಿ ಬಹಳ ಕಡಿಮೆ
0: ಅಂದ್ರೆ ನಾವು ಸಿಯಾಚಿನ್ ಗ್ಲೇಷಿಯರ್ಲಿ ಒಂದು ಪೋಸ್ಟ್ ಅಲ್ಲಿ 3 ತಿಂಗಳು ಇರಬೇಕು. 3 ತಿಂಗಳು ಆದ್ಮೇಲೆ ಅವನ್ನ ಕೆಳಗಡೆ ನನ್ನ ರಿಲೀವರ್ ಬರ್ತಾರೆ, ಬೇಸ್ ಕ್ಯಾಂಪ್ ಬರಬೇಕು. ಅಲ್ಲಿ ಬೇಸ್ ಕ್ಯಾಂಪ್ ಬಂದು ಅಲ್ಲೆಲ್ಲ ನಾವು ಎಲ್ಲ ಅಕ್ಲಮೈಜೇಷನ್ ಅದಾದ್ಮೇಲೆ ಅಲ್ಲಿಂದ ನಾವು ಚಂಡೀಗಢದಿಂದ ಬೈ ಏರ್ ಈ ಕಡೆ ಬರ್ತೀವಿ.
1: ಹಾಗೆ ಹಾಗೆ ಒಂದು ವರ್ಷ ಈ ತರ
0: ಒಂದು ಟರ್ನ್ ಓವರ್
1: ಬಹಳ ಕಡಿಮೆ ಸಮಯ. ಅಲ್ಲಿ ತುಂಬಾ ಜಾಸ್ತಿ ಸಮಯ ಅಲ್ಲಿ ನೀವೇ ಹೇಳಿದ್ರಿ -60 ಡಿಗ್ರಿ ಇತ್ತು ಅಂತ. ನೀವೇ ಶೂ ಹಾಕಿದ್ರೆ ಬಿಚ್ಚಕ್ಕಾಗಲ್ಲ ಅಂತ ಹೇಳಿದ್ರಿ. ಅಲ್ಲಿ ನಿಮಗೆ ದೈಹಿಕವಾಗಿ ತೊಂದರೆ ಆಯ್ತು, ಅದು ಪರ್ಮನೆಂಟ್ ಆಗಿ ನಿಮ್ಮ ಒಟ್ಟಿಗೆ ಉಳಿತು.
0: ಅಂದ್ರೆ ಅಲ್ಲಿ ಚಿಲ್ ಬೆನ್ಸ್ ಫ್ರಾಸ್ಪೈಟ್ ಅಂತ ಆಗುತ್ತೆ. ಹ್ಯಾಂಡ್ ಗ್ಲೌಸ್ ತೆಗೆದುಬಿಟ್ಟು ಏನಾದ್ರೂ ನಾವು ಕಬ್ಬಿಣ ಮುಟ್ಟಿದ್ರೆ ಅದಲ್ಲೇ ರಕ್ತ ಸಂಚಾರ ಕಳ್ಕೊಳ್ಳುತ್ತೆ. ಕಾಲು ಅಷ್ಟೆ ಚಿಲ್ ಬೆನ್ಸ್ ಅಂತ ಆಗಿದೆ. ಚಿಲ್ ಬೆನ್ಸ್ ಅಂತ ಆಗ್ಬಿಟ್ಟು ಅಂಗಾಲ್ಗಳನ್ನ ಈ ಸುಗರ್ ಗ್ರ್ಯಾಂಗ್ಲಿನ್ ಟೈಪಲ್ಲಿ ಆಗ್ಬಿಡುತ್ತೆ. ಕಾಲು ಕತ್ತರಿಸಬೇಕಾಗುತ್ತೆ. ಅಲ್ಲಿ ನಮ್ದು ಚಂಡಿ ಮಂಡಿರ್ ಪಂಜಾಬಲ್ಲಿ ನಮ್ದು ಕಮಾಂಡ್ ಹಾಸ್ಪಿಟಲ್ ಇದೆ, ಎಲ್ಲರನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಎಲ್ಲ ಕೆಲವರು ಅಲ್ಲೇ ಕಾಲು ಕೈ ಕಣ್ಣು ಈ ಒಂದೊಂದ್ಸಲಿ ಬಿಸಿಲಿಗೆ ಸೂರ್ಯಕಿರಣ ಬಿದ್ದಾಗ ರಿಫ್ಲೆಕ್ಟ್ ಆಗುತ್ತೆ ಐಸ್, ಅದನ್ನ ನೋಡಿದ್ರೆ ಕಣ್ಣು ಹಾಳಾಗುತ್ತೆ. ಹಾಗೆ ಎಲ್ಲ ಕೆಲವೊಂದು ತುಂಬಾ ಸಮಸ್ಯೆ, ತುಂಬಾ ಅಂದ್ರೆ ತುಂಬಾ ಸಮಸ್ಯೆ. ನನಗೆ ಚಿಲ್ ಬ್ಯಾನ್ಸ್ ಆಗಿ ನಾನು ಕಾಲು ಕಳ್ಕೊಳ್ಬೇಕಾಯ್ತು. ಆಮೇಲೆ ನಮ್ಮನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮೆಡಿಕಲ್ IL-2 ಮೆಡಿಕಲ್ ಅನ್ಫಿಟ್ ಮಾಡಿ ಕೆಳಗಡೆ ಕಳಿಸ್ಬಿಡ್ತಾರೆ ಹಾಸ್ಪಿಟಲ್ ಇಂದ, ಇವನಿಗೆ ಈ ತರ ಆಗಿದೆ. ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ನಮ್ಮನ್ನ ಮೆಡಿಕಲ್ ಕ್ಯಾಟಗರಿಯಲ್ಲಿ ಇಟ್ಟಿರ್ತಾರೆ. ಲಾಸ್ಟಿಗೆ ಏನ ಕಾಣದೆ ಏನ್ ಮಾಡ್ತಂದ್ರೆ ತೆಗಿಬೇಕಾಗುತ್ತೆ. ಹಾಗಾಗಿ ನಾನು ತನ್ನ ಎಡಗಾಲು ಕಳ್ಕೊಂಡಿದ್ದೀನಿ.
1: ಅಂದ್ರೆ ನೀವು ಶೂ ಹಾಕೊಂಡಿದ್ರು ಐಸ್ ಒಳಗಡೆ ಹೋಗುತ್ತೆ, ಅದರಿಂದ ಆಗುತ್ತೆ.
0: ಒಳಗಡೆ ಬೆವರು ಏನು ಬೆವರುತ್ತೆ ಅದೇ ಐಸ್ ಆಗೋಗುತ್ತೆ,
1: ಗಟ್ಟಿ ಆಗ್ಬಿಡುತ್ತೆ.
0: ಹಾಗೆ ಈಗ ಶ್ವಾಸ ಬಿಟ್ರೆ ಇಲ್ಲಿ ಮೂಗಿನ ಮೇಲೆನೆ ಬೆಟ್ಟ ತರ ಐಸ್ ನಿಂತ್ಕೊಳ್ಳುತ್ತೆ ಅಂತ ಪ್ಲೇಸ್ ಅದು.
1: ನಿಮ್ಮ ಅದೃಷ್ಟ ಅಂತಂದ್ರೆ ಈ ಸಿಯಾಚಿನ್ ಪ್ರಪಂಚದ ಅತ್ಯಂತ ಎತ್ತರದ
0: ಯುದ್ಧ ಭೂಮಿ. ಹೌದು,
1: ಅದೇ ತರ ಲೇ ಲದಾಖು ಪ್ರಪಂಚದ ಅತ್ಯಂತ ಎತ್ತರದ ಮೋಟರೇಬಲ್ ರೋಡ್ ಅಂತ. ಅಂದ್ರೆ ಅದಕ್ಕಿಂತ ಎತ್ತರದಲ್ಲಿ ರಸ್ತೆ ಮೇಲೆ ವಾಹನ ಹೋಗೋದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆ ಎಲ್ಲ ಎರಡೂ ಕಡೆನೂ ನೀವು ಕೆಲಸ ಮಾಡಿದ್ರಿ, ಎರಡೂ ಕಡೆ ಒಳ್ಳೆ ಅನುಭವ ಆಯ್ತು. ನಿಮ್ಮ ಏನು ಸೇವೆ ಇತ್ತು ಅದಕ್ಕೆ ಸರ್ಕಾರ ಗುರುತಿಸಿ ಸಾಕಷ್ಟು ಪುರಸ್ಕಾರಗಳನ್ನು ನಿಮಗೆ ಕೊಡ್ತು. ಅವುಗಳಲ್ಲಿ ಹಲವನ್ನ ನಾವು ಈಗ ನಿಮ್ಮ ಎದೆಯ ಮೇಲ್ಭಾಗದ ಇದರಲ್ಲಿ ಹಾಕೊಂಡಿದ್ದೀರಾ ನೀವು. ಆ ಎಲ್ಲ ಮೆಡಲ್ಗಳನ್ನ ನೋಡಬಹುದು. ಈಗಾಗಲೇ ಹೇಳಿದ್ರಿ ಇದು ಈ ಮೆಡಲ್ಲು, ಇದು ಈ ಮೆಡಲ್ಲು ಅಂತ ಕೆಲವುದರ ಪರಿಚಯ ಮಾಡಿಕೊಟ್ರಿ. ಆಪರೇಷನ್ ಮೇಘದೂತ್ ಸಿಯಾಚಿನ್ನಲ್ಲಿ ಏನಿದ್ರಿ ನೀವು, ಅದಕ್ಕೆ ನಿಮ್ಗೊಂದು ಪದಕ, ಅದು ಹೈಯೆಸ್ಟ್ ಆಲ್ಟಿಟ್ಯೂಡ್ ಅಲ್ಲಿ ಇರುವಂತಹ
0: ವಾರ್
1: ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡಿರೋದು.
0: ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಇಂದ ಅಕಾಮಡೇಷನ್ ಕಾರ್ಡ್ ಅಂತ ಬರುತ್ತೆ, ಅದು ಕೂಡ ಕೊಟ್ಟಿದ್ದಾರೆ.
1: ಅದು ಶ್ಲಾಘನಾ ಪತ್ರ ಅದು ಸಿಕ್ಕಿದೆ ನಿಮಗೆ. ಆಮೇಲೆ ಹೈ ಆಲ್ಟಿಟ್ಯೂಡ್ ಮೆಡಲ್ ಕೂಡ ಮತ್ತೆ ಇನ್ನೊಂದು ಸಿಕ್ಕಿದೆ. ಅಸ್ಸಾಂ ಮತ್ತು ಬೆಂಗಾಲ್ ಸಿಕ್ಕಿಂನಲ್ಲಿ ಕೆಲಸ ಮಾಡೋದಕ್ಕೂ ಒಂದು ಮೆಡಲ್ ಇದೆ. ಮತ್ತೆ ಆಪರೇಷನ್ ಬ್ಯಾಟ್ಲ್ಯಾಕ್ಸ್
0: ಪರಶುರಾಮನ ಕೊಡ್ಲಿ ಅಂತ ಹೇಳ್ತಾರೆ, ಹಾಗೆ ಬ್ಯಾಟ್ಲ್ಯಾಕ್ಸ್ ಅದು ರಾಜಸ್ಥಾನದ್ದು ಶೇರ್ಗಡ್ಡ ಅಂದ್ರೆ ನಮ್ದು ಯುದ್ಧ ನಮ್ಮ ಬೆಟಾಲಿಯನ್ಗೆ ಒಂದು ಪ್ಲೇಸ್, ನಿಗದಿತ ಪ್ಲೇಸ್. ಏನಾದ್ರೂ ನಾಳೆ ಯುದ್ಧ ಆದ್ರೆ ಈ ಪ್ಲೇಸ್ ಅಲ್ಲಿ ಬಂದು ನೀವು ಯುದ್ಧ ಮಾಡ್ಬೇಕು ಅಂತೇಳಿ. ಅಲ್ಲಿ ರಾಜಸ್ಥಾನದ್ದು ಜೋಧ್ಪುರಿಂದ 100 ಕಿಲೋಮೀಟರ್ಸ್ ದೂರ ಇದೆ, ಅಲ್ಲಿ ಕೂಡ ನಾವು ಯುದ್ಧ ಮಾಡಿ ಬಂದಿದ್ದೀವಿ.
1: ಅದಕ್ಕೆ ಬ್ಯಾಟ್ಲ್ಯಾಕ್ಸ್ ಅಂತ ಹೇಳಿ
0: ಬ್ಯಾಟ್ಲ್ಯಾಕ್ಸ್ ಒಂದೊಂದು ಇದಕ್ಕೆ ಒಂದೊಂದು ಆಪರೇಷನ್ಗೆ ಒಂದೊಂದು ಹೆಸರು.
1: ಪರಶುರಾಮನ ಕೊಡಲಿ ಅಂತ ಅದಕ್ಕೆ
0: ಬ್ಯಾಟ್ಲ್ಯಾಕ್ಸ್ ಅಂದ್ರೆ ಪರಶುರಾಮನ ಕೊಡಲಿ ಅಂತ ಹೆಸರು.
1: ಅಂದ್ರೆ ನಮ್ಮ ಪರಂಪರೆಯಲ್ಲಿ ಎಷ್ಟು ಶೂರರಿದ್ರು ಅವರೆಲ್ಲರ ಹೆಸರುಗಳನ್ನ
0: ಪರಂಪರೆ ಯಾವುದೇ ಒಂದು ಇದ್ರು ಕೂಡ ಈಗ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಎಲ್ಲದಕ್ಕೂ ನಮ್ಮ ಪರಂಪರೆ ಹೆಸರುಗಳಿದೆ.
1: ಜೊತೆ
0: ಬ್ರಹ್ಮೋಸ್ ಅಂತ ಹೇಳ್ತಾರೆ, ಇದು ಹೊಸದಾಗಿ ನಮ್ಮಲ್ಲೇ ತಯಾರಾಗಿದ್ದು ಅದಕ್ಕೆ ಬ್ರಹ್ಮೋಸ್ ಅಂತ ಹೆಸರಿಟ್ರು. ಅದೇ ತರ ಅದು ಕೆಲಸ ಮಾಡ್ತಾ ಇದೆ, ಎಲ್ಲಾ ವಿದೇಶಗಳಲ್ಲಿ ಅದ್ರ ಬೇಡಿಕೆ ಹೆಚ್ಚಾಗಿದೆ. ಹಾಗೆ
1: ಅದೇ ತರ ನೀವು ವಿದೇಶಿ ಸೇವೆಯನ್ನು ಕೂಡ ಮಾಡಿದ್ರಿ ಭೂತಾನಲ್ಲಿ.
0: ಹೌದು,
1: ಹೀಗೆ ಬಹಳ ವಿಶಿಷ್ಟವಾದ ಅನುಭವ ನಿಮಗೆ ನಿಮ್ಮ ವೃತ್ತಿಯ ಒಂದು 18 ವರ್ಷಗಳ ಸೇವೆ ಏನಿದೆ ಅದರಲ್ಲಿ ನಿಮಗೆ ಸಿಕ್ತು. 18 ವರ್ಷದಲ್ಲಿ ನೀವು 108 ಅನುಭವಗಳನ್ನು ಪಡೆದುಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಯಿತು ಅಂತ ಅನ್ಕೋತೀನಿ ನಾನು. ಬೇಕಾದಷ್ಟು ಅನುಭವ

0: ಮಕ್ಕಳಾಯ್ತು.
1: ಅಂದರೆ ಇನ್ನೊಂದು ಏನು ಅಂತಂದರೆ, ತಂದೆ ತಾಯಿ ಹೆಂಡತಿ ಮಕ್ಕಳು ಇವರೆಲ್ಲ ಸಪೋರ್ಟ್ ಇರೋದ್ರಿಂದ ನಾವು ಒಬ್ಬ ಸೈನಿಕ ಅಲ್ಲಿ ಯುದ್ಧ ಮಾಡಬಹುದು.
0: ನೀವು ಎಲ್ಲೆಲ್ಲಿ ಸೇವೆಗೆ ಹೋದ್ರು ಅವಾಗೆಲ್ಲ ನಿಮ್ಮ ಫ್ಯಾಮಿಲಿ ಮತ್ತೆ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ರು?
1: ಇಲ್ಲೇ ಇದ್ರು, ಕೊಡಗಿನಲ್ಲೇ ಇದ್ರು. ಅದೇ ಅದು ನಾ ಹೇಳಿದ್ನಲ್ಲ, ಕಚ್ಚಿ ಬುಜ್ಜಲ್ಲಿ ಹೋದಾಗ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಬುಜ್ಜಲ್ಲಿದ್ದೆ ನಾನು. ಬುಜ್ಜಲ್ಲಿದ್ದಾಗ ನಮ್ದು ಯಥ ಪ್ರಕಾರ ಏನೋ ಡ್ಯೂಟಿ ಡ್ಯೂಟಿ ಮಾಡ್ಕೊಂಡಿರ್ತಿದ್ದು, ಮತ್ತೆ ಆರ್ಡರ್ ಬರುತ್ತೆ ಇಂಥ ಜಾಗಕ್ಕೆ ಹೋಗ್ಬೇಕು ಅಂಥ ಜಾಗಕ್ಕೆ ಹೋಗ್ಬೇಕು. ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ಅದೆಲ್ಲ ಆರ್ಮಿಯವರು ಎಲ್ಲ ಸೌಕರ್ಯ ಚೆನ್ನಾಗಿ ನೋಡ್ಕೊಳ್ತಾರೆ, ಆ ಥರ ಏನೂ ತೊಂದರೆ ಇರೋದಿಲ್ಲ. ಆವಾಗ ನಾವು 3 ತಿಂಗಳು 4 ತಿಂಗಳು ಈ ಥರ ಟ್ರೈನಿಂಗ್ ಹೊರಗಡೆ ಹೋಗ್ತೀವಿ.
0: ಈಗ ನೀವು ಆರ್ಮಿಗೆ ಸೇರಬೇಕಾದ್ರೆ ನಿಮಗೆ ಬೆಳಗಾವಿಗೆ ಬಂತಲ್ಲ ಟ್ರೈನಿಂಗು, ಅವಾಗ ನೀವು ಮನೆಯಲ್ಲಿ ಹೇಳಿರಲಿಲ್ಲ, ಮಡಿಕೇರಿಯಲ್ಲಿ ಆದ ತಕ್ಷಣ ನೀವು ಬೆಳಗಾವಿಗೆ ಹೋಗ್ಬಿಟ್ರಿ.
1: ಮಡಿಕೇರಿಗೆ ಆದ ತಕ್ಷಣ ಹೋಗ್ಬಿಟ್ಟು, ಆವಾಗ ಒಂದು ಇನ್ಲೈಂಡ್ ಶೀಟ್ ಅಂತ ಬರ್ತಿತ್ತು, ಇನ್ಲೈಂಡ್ ಶೀಟ್ ಅಂತೇಳಿ
0: ಲೆಟರ್,
1: ಆ ಲೆಟರ್ ನಾನು ಬರೆದು ಪೋಸ್ಟ್ ಮಾಡಿದ್ದೆ
0: ಬೆಳಗಾವಿಯಿಂದ.
1: ಇವ್ ಮನೆಯವ್ರಿಗೆಲ್ಲ ಗಾಬರಿ ಆಯಿತು, ಎಲ್ಲಿ ಹೋಗ್ಬಿಟ್ರು ಏನಾಯಿತು ಏನು ಅಂತೆಲ್ಲ ಗಾಬರಿ ಇತ್ತು, ಗೊತ್ತಾಯಿತು. ಅದನ್ನು ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ ಸಿಕ್ಕಿ ನಮ್ಮ ತಂದೆಯವ್ರಿಗೆ ಹೇಳಿದೆವು, ನಿನ್ನ ಮಗ ಆರ್ಮಿಗೆ ಜಾಯ್ನ್ ಆಗಿಬಿಟ್ಟಿದ್ದಾನೆ, ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತೇಳಿ. ಆಗ ಯಾವ ತಂದೆಗೆ ತನ್ನ ಮಗ ಆರ್ಮಿಗೆ ಹೋಗಿದ್ದಾನೆ ಅಂದರೆ ಆ ಸೊಸೈಟಿ ಒಳಗಡೆ ಅಂದರೆ
0: ಗೌರವ
1: ಗೌರವ
0: ಹೆಚ್ಚು.
1: ಹೆಚ್ಚು ನಮ್ಮ ಕಡೆ ಎಲ್ಲ ತುಂಬ ಬಡತನ ಇದ್ದಿತ್ತು ಇದರಲ್ಲಿ. ಆವಾಗ ಆವಾಗ ಆರ್ಮಿಯಿಂದ ಹೋದ್ಮೇಲೆ ಸ್ವಲ್ಪ ನಮ್ಮ ಮನೆಯವ್ರ ಕೂಡ ಸ್ವಲ್ಪ ಆರ್ಥಿಕವಾಗಿ ಎಲ್ಲ
0: ಉನ್ನತಿ ಆಯಿತು,
1: ಉನ್ನತಿ ಆಗುತ್ತೆ.
0: ತುಂಬ ಸಂತೋಷ ಆಯ್ತು ಆಮೇಲೆ ತಂದೆ ತಾಯಿ ಅವರಿಗೆ.
1: ಹೌದೌದು, ಅವ್ರಿಗೆಲ್ಲ ಸಂತೋಷ ಆಗಿದೆ. ರಜೆ ಬಂದು ಹೋಗುವಾಗ ಎಲ್ಲ ದುಃಖ ಪಡ್ತಿದ್ರು, ಹೋದ್ಮೇಲೆ ಆಮೇಲೆ ಆಮೇಲೆ ಎಲ್ಲಾದರೂ ಇದಾಯಿತು. ಕೊಡಗಿನಲ್ಲಿ ಈಗ ನಾನಿದ್ರು ಕೂಡ ನನ್ನ ಮಗ ಹೋಗ್ಲಿಲ್ವಲ್ಲ ಆರ್ಮಿಗೆ ಸೇರ್ಲಿಲ್ವಲ್ಲ ಅಂತ ಒಂದು ಬೇಜಾರು. ಯಾರೋ ಒಬ್ರು ಇರಲೇಬೇಕು, ಪರಂಪರೆ ಇದು ಕೊಡಗಿನ ಕುಟುಂಬಗಳಲ್ಲಿ. ಅವರು ಯಾವುದೇ ಇದಕ್ಕೆ ಸೇರಿರಲಿ, ಆದರೆ ಮನೆಗೊಬ್ಬ ಸೈನ್ಯದಲ್ಲಿ ಇರೋದು ಒಂದು ಪರಂಪರೆನೇ ಅದು.
0: ಹೀಗೆ 18 ವರ್ಷ ಸೇವೆ ಸಲ್ಲಿಸಿದರೂ ಕೂಡ ನಂತರ ನಿವೃತ್ತಿ ಆದಮೇಲೆ ನಿಮಗೆ ಇನ್ನೊಂದು ಮೆಡಲ್ ಜೊತೆಗೆ ಬಂದ್ರಿ ನೀವು, ಅಂದರೆ ನಿಮ್ಮ ಎಡಗಾಲನ್ನು ಕಳ್ಕೊಂಡ್ರಿ, ಅದು ಒಂದು ಮೆಡಲ್ಲೇ ಅಂತ ಯಾವುದೇ ಸೈನಿಕನಿಗೆ
1: ಹೇಳ್ತಾರಲ್ಲ,
0: ಒಂದು ಮೆಡಲ್ಲೇ ಅಂತ ನನಗೆ ಅನಿಸುತ್ತೆ.
1: ದೇಶಕ್ಕಾಗಿ ನೀನೇನು ಮಾಡಿದ್ಯಾ ಅಂತ ಕೇಳಿದ್ರೆ, ದೇಶಕ್ಕಾಗಿ ನನ್ನ ಕೈಗಾಲುಗಳನ್ನೇ ಅರ್ಪಣೆ ಮಾಡಿದ್ದೀನಿ, ಇದಕ್ಕಿಂತ ಇನ್ನೇನು ಬೇಕು? ಅದೊಂದು ಮನಸ್ಸಿಗೆ ಒಂದು ನೆಮ್ಮದಿ ಇದೆ, ದೇಶಕ್ಕಾಗಿ ನಾನು ಮಾಡಿದ್ದೀನಿ.
0: ಹಾಗೆ ಅದಕ್ಕೆ ನಾನು ಹೇಳಿದ್ದು, ಅದು ಕೂಡ ಒಂದು ಮೆಡಲ್ಲು.
1: ಹೌದೌದು.
0: ಮತ್ತೆ ನಿಮ್ಮ ಸೇವೆಯನ್ನು ಹಾಗೆ ಮುಂದುವರಿಸಿದ್ದೀರಾ, ನೀವು ಇವತ್ತಿಗೂ ಕೂಡ ಯುವಜನತೆಗೆ ಮಾರ್ಗದರ್ಶನ ಕೊಡ್ತೀರಾ, ಸೈನ್ಯಕ್ಕೆ ಹೇಗೆ ಸೇರ್ಬೇಕು, ಹೇಗೆ ಸೇವೆ ಮಾಡಬೇಕು, ಎಲ್ಲೆಲ್ಲ ಅವಕಾಶಗಳಿದೆ, ಈ ಥರದ ಎಲ್ಲ ಮಾರ್ಗದರ್ಶನವನ್ನು ನೀವು ಮಾಡ್ತಾ ಇದ್ದೀರಿ.
1: ಶಾಲಾ ಕಾಲೇಜುಗಳಲ್ಲಿ ಹೋಗಿ ಈ ಕಾರ್ಗಿಲ್ ಡೇ ಆಗ್ಬೋದು, ಇಂಡಿಪೆಂಡೆಂಟ್ ಡೇ ಆಗ್ಬೋದು, ರಿಪಬ್ಲಿಕ್ ಡೇ ಆಗ್ಬೋದು, ನಮ್ಮ ಕೈಯಿಂದನೇ ಎಲ್ಲ ಫ್ಲಾಗ್ ಹಾಸ್ಟಿಂಗ್ ಮಾಡಿಸ್ತಾರೆ. ಅವಾಗೊಂದು ಭಾಷಣ ಮಾಡ್ತೀವಿ, ಹೌ ಟು ಜಾಯಿನ್ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ, ಯಾವ ಥರ ಸೇರ್ಕೋಬೇಕು, ಏನು ಓದ್ಕೋಬೇಕು, ಯಾವ ರೀತಿಯಿಂದ ನೀವು ಪಿ ಯು ಸಿ ಆದಮೇಲೆ ನೀವು ಯಾವ ಥರ ನೀವು ಜಾಯ್ನ್ ಆಗಬೇಕು, ಅದಕ್ಕೆಲ್ಲ ಯಾವ ಥರದ ಬುಕ್ಗಳು ಸಿಗ್ತವೆ, ನೀವು ಯಾವ ಥರ ಫಿಸಿಕಲ್ ಫಿಟ್ನೆಸ್ ಇಟ್ಕೋಬೇಕು ಅಂತೆಲ್ಲ ನಾನು ಸ್ವಲ್ಪ ಮಕ್ಕಳಿಗೆ ಒಂದು ಮೋಟಿವೇಶನ್ ಕೊಡ್ತೀನಿ ನಾನು.
0: ತುಂಬ ಸಂತೋಷ ಆಗುತ್ತೆ ನಾಯಕ್ ಎ ಕೆ ಶಂಕರ್ ಅವರೇ, ತುಂಬ ವಿಭಿನ್ನವಾದ ಅನುಭವವನ್ನು ನೀವು ಈ 18 ವರ್ಷಗಳಲ್ಲಿ ಪಡೆದಿದ್ದೀರಾ, ಮತ್ತು ಇವತ್ತಿಗೂ ಕೂಡ ನೀವು ಪಡೆದ ಅನುಭವವನ್ನು ಮಕ್ಕಳಿಗೆ ಯುವಜನತೆಗೆ ಕೊಡ್ತಾ ಅವರನ್ನು ಕೂಡ ಪ್ರೇರೇಪಿಸ್ತಾ ಇದ್ದೀರಾ. ನಾನು ಮೊದಲೇ ಹೇಳಿದ ಹಾಗೆ ಕೊಡಗು ಯಾವತ್ತೂ ಕರ್ನಾಟಕದಲ್ಲಿ ವೀರರ ನಾಡು ಅಂತ ಕರೆಸ್ಕೊಳ್ಳುತ್ತೆ. ಅಂತಹ ಕೊಡಗಿನ ಮೂಲದ ನೀವು ಭಾರತೀಯ ಸೇನೆಗೆ ಸೇವೆ ಸಲ್ಲಿಸುವುದರ ಮೂಲಕ ಕರ್ನಾಟಕದ ಹೆಸರನ್ನು ಭಾರತೀಯ ಸೇನೆಯಲ್ಲಿ ಚಿರಸ್ಥಾಯಿಗೊಳಿಸಿದ್ದೀರಿ. ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವವನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಿವೃತ್ತ ನಾಯಕ್ ಎ ಕೆ ಶಂಕರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಂಗಳೂರು. ಇದೀಗ ಭಾವಗೀತೆ ಕೇಳೋಣ. ಸಿ ಅಶ್ವಥ್ ಹಾಡಿದ್ದಾರೆ, ನಲ್ಲೇ ನಿನ್ನ ಮರೆಯಲು.

ಇದುವರೆಗೆ ಸಿ ಅಶ್ವಥ್ ಹಾಡಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯ ಭಾವಗೀತೆ ಕೇಳಿದಿರಿ.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
1: ದೇವಾದಿ ದೇವರೇ, ತ್ರಿಮೂರ್ತಿಗಳು ನೀವು, ಲೋಕನಾಯಕರು ಲೋಕ ರಕ್ಷಕರು. ನಿಮ್ಮನ್ನು ನಾನು ಮಣಿಸಿದೆ ದಣಿಸಿದೆ, ಅದಕ್ಕಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು. ವರವನ್ನು ಬೇಡು ಎನ್ನುತ್ತಿರಲ್ಲ.
2: ಸರಿ,
1: ಹೌದು, ನನಗೊಂದು ಅಪೇಕ್ಷೆ ಇದೆ.
2: ಏನದು?
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
3: ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸ್ವಲ್ಪ ಹೊತ್ತಿನಲ್ಲಿ.
4: ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
5: ನಿಂತ್ಕೋ ಬಿದ್ದು.
4: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
5: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
4: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ಆಕಾಶವಾಣಿ ಮಂಗಳೂರು. ಭಾವಗಾನ ತಿಂಗಳ ಹಾಡು. ಇಂದಿನ ಕಾರ್ಯಕ್ರಮದಲ್ಲಿ ಜೂನ್ ತಿಂಗಳ ಹಾಡನ್ನು ಕೇಳಲಿದ್ದೀರಿ. ಡಾಕ್ಟರ್ ರಾಘವೇಂದ್ರ ರಾವ್ ಅವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಎಂ ಪಂಚಮಿ ಭಟ್. ಮೊದಲಿಗೆ ಕವಿವಾಣಿ, ನಂತರ ಹಾಡು.
10: ಈ ಇರುಳಿಗೆ ಕವಿತೆಯೊಳಗಿನ ಭಾವಧಾರೆ ಹೀಗಿದೆ. ಪ್ರಕೃತಿಯ ಸೊಬಗನ್ನು ವೀಕ್ಷಿಸಲು ಕೇವಲ ಹೊರಗಣ್ಣು ಸಾಕಾಗಲಾರದು, ಅದಕ್ಕೆ ಒಳಗಣ್ಣನ್ನು ತೆರೆಯಲೇಬೇಕು. ಆಗಲೇ ಅರ್ಥವಾಗುತ್ತದೆ, ಪ್ರಕೃತಿ ಎಂದರೆ ಕೇವಲ ಸೌಂದರ್ಯದ ರಾಶಿ ಮಾತ್ರವಲ್ಲ, ಅದು ಲೋಕ ಕಲ್ಯಾಣದ ನಿಧಿ ಎಂಬುದು. ಜಗದೊಳಿತಿಗೆ ಪ್ರಕೃತಿ ನೀಡುವ ಕೊಡುಗೆ ಪ್ರೇಮ ಪ್ರವಾಹವಲ್ಲದೆ ಮತ್ತೇನೂ ಅಲ್ಲ. ಋತು ಮಾಸದ ಜೊತೆಯಲ್ಲಿಯೇ ಹೊಸ ಹೊಸ ಚಿತ್ತಾರಗಳನ್ನು ಬಿಡಿಸುವ ಈ ಪ್ರಕೃತಿಯನ್ನು ಹತ್ತಿರದಿಂದ ಅವಲೋಕಿಸುತ್ತಲೇ ಮಾನವನ ಹೃದಯ ಸಂತಸದ ಕಡಲಾಗುತ್ತದೆ. ಅವ್ಯಕ್ತವಾದ ಭಾವತರಂಗಗಳು ಅಲ್ಲಿ ಒಂದರ ಮೇಲೊಂದರಂತೆ ಏಳುತ್ತಲೇ ಇರುತ್ತವೆ. ಜಗದ ಕತ್ತಲೆಯನ್ನು ಕಳೆಯುವ ಸೂರ್ಯೋದಯವು ಮನಸ್ಸಿಗೆ ಹಿತವನ್ನು ನೀಡುವಂತೆ ಕತ್ತಲು

ಶೋಕವಿದ ರಾತ್ರಿಯಲ್ಲಿ ಮೂಡುವ ಚಂದ್ರಮನ ಆ ಬೆಳಕು ಆಹ್ಲಾದವನ್ನು ನೀಡುತ್ತದೆ. ಈ ಇರುಳಿನ ಜೊತೆಯಲ್ಲಿ ಬೆಸೆದುಕೊಂಡಿರುವ ಬೆಳದಿಂಗಳು ಭೂಮ್ಯಾಕಾಶದ ನಡುವೆ ಬೆಳಕಿನ ಸೇತುವೆ ಕಟ್ಟುತ್ತದೆ. ಆ ಶಶಿಯ ಹಿಮಕಿರಣವು ಧರೆಗಿಳಿಯುವ ಸೊಬಗೆ ಇಲ್ಲಿ ಕಾವ್ಯವಾಗಿದೆ. ಚಂದ್ರಜ್ಞೋತ್ಸ್ನೆಯು ಕೇವಲ ಹೊರಗಣ್ಣಿಗೆ ಗೋಚರಿಸುವ ಸೌಂದರ್ಯ ರಾಶಿ ಮಾತ್ರವಲ್ಲ, ಮಾನವನ ಅಂತರಂಗದ ನೋವು, ದುಃಖ, ಹತಾಶೆ, ಮತ್ಸರ, ದ್ವೇಷವನ್ನೆಲ್ಲ ದೂರಾಗಿಸಿ ಮಾನವರ ಹೃದಯ ಹೃದಯಗಳ ನಡುವೆ ಪ್ರೀತಿಯ ಸೇತುವೆಯನ್ನು ನಿರ್ಮಿಸುವ ಅಗೋಚರ ಶಕ್ತಿಯೂ ಹೌದು. ಆದ್ದರಿಂದಲೇ ಕವಿಗಳಿಗೆ ಈ ಹುಣ್ಣಿಮೆಯ ರಾತ್ರಿ ಹೆಚ್ಚು ಪ್ರಿಯವಾಗುತ್ತದೆ. ಈ ಬಗೆಯ ಆಶಯವನ್ನು ಹೊತ್ತ ಕವಿತೆಯೇ ಈ ಇರುಳಿಗೆ. ಕೇಳಿರಿ ಕವಿತೆಯ ಪೂರ್ಣ ಪಾಠವನ್ನು. ಈ ಇರುಳಿನ ನಳಿನಾಕ್ಷಿಗೆ ಬೆಳದಿಂಗಳ ಬೆಸುಗೆ, ಚಳಿಗಾಳಿಗೆ ಮೈಯೊಡ್ಡಲು ಕೆಳಗಿಳಿದಿದೆ ಧರೆಗೆ, ನರುಗಂಪಿನ ಹೊಸ ಹೂವನು ಮುಡಿದಾಕೆಯ ತುರುಬು, ಸರಿದಾರಿಯ ಕಂಡಾಕೆಗೆ ತವರೂರಿನ ನೆನಪು, ಕಿರುಗೆಜ್ಜೆಯ ಸದ್ದಿಲ್ಲದೆ ಸವಿನಿದ್ದೆಗೆ ಜಾರಿ, ಹೊಸ ವಸನವನುಟ್ಟಂತೆಯೇ ಕನಸೊಳಗಡೆ ಸೇರಿ, ನವರಂಗದ ಮೊದಲಿರುಳಿಗೆ ಬರೆದಂತಿದೆ ಚಿತ್ರ, ನವಗಾನದ ಸೊಲ್ಲಡಗಿಸಿ ಬಿಗಿದಪ್ಪಿದ ಗಾತ್ರ, ಹಿಮಪರ್ವತ ನೀರಾಗಲು ತುಂಬಿರುವುದು ಕಡಲು, ತೆರೆಯಂಚಿನ ಬುರುಗೇಳಿಸಿ ಕಿರುದೋಣಿಯ ಮಡಿಲು, ಅವರಿಬ್ಬರ ನಂಟರಿತರೆ ಜಗದುಳಿತಿನ ಬೆಳಕು, ಮುನಿಸೆಲ್ಲವ ಮರೆತಾಗಲೇ ಸೊಬಗಿಯುವ ಬದುಕು.

ಇದುವರೆಗೆ ಭಾವಗಾನದಲ್ಲಿ ಜೂನ್ ತಿಂಗಳ ಹಾಡನ್ನು ಕೇಳಿದಿರಿ. ಡಾಕ್ಟರ್ ರಾಘವೇಂದ್ರ ರಾವ್ ಅವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಎಂ ಪಂಚಮಿ ಭಟ್. ಹಿನ್ನೆಲೆಯಲ್ಲಿ ವಾದ್ಯ ಸಹಕಾರ ಶಿನಾಯ್ ವಿ ಜೋಸೆಫ್ ಕೀಬೋರ್ಡ್, ವರುಣ್ ರಾವ್ ಕೊಳಲು, ರಾಜಗೋಪಾಲ್ ಗಿಟಾರ್, ರಾಜೇಶ್ ಭಾಗವತ್ ತಬಲಾ, ಸುಮುಖ್ ಆಚಾರ್ಯ ಸಿತಾರ್. ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ರಫೀಕ್ ಖಾನ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು. ಗಾಂಧಿ ಸ್ಮೃತಿ. ಡಿಜಿ ತೆಂಡೂಲ್ಕರ್ ಅವರು ರಚಿಸಿದ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯ ಆಯ್ದ ಭಾಗ.

ಸರಳ ಕುಟೀರಗಳಲ್ಲೋ ಮರದಡಿಯಲ್ಲೋ ಸ್ವತಂತ್ರ ಪರಿಸರದಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುವುದು ಮೇಲಲ್ಲವೇ? ಸ್ವತಂತ್ರ ಮನೋವೃತ್ತಿಯ ಅಧ್ಯಾಪಕರು ನಮ್ಮ ಮಕ್ಕಳಲ್ಲೂ ಸ್ವಾತಂತ್ರ್ಯಾಭಿಲಾಷೆ ತುಂಬುವ ವಿದ್ಯೆಯನ್ನು ಆಗ ಕೊಡಬಲ್ಲರು. ನಮ್ಮ ಪ್ರೀತಿಪಾತ್ರ ರಾಷ್ಟ್ರದ ಭವಿಷ್ಯ ಪ್ರಧಾನವಾಗಿ ನಮ್ಮ ಮಕ್ಕಳಿಗೆ ಸೇರಿದ್ದು, ನಮಗಲ್ಲ. ನಮ್ಮನ್ನು ತೆವಳಿಸಿದ ದಾಸ್ಯ ಶೃಂಖಲೆಗಳಿಂದ ಅವರನ್ನಾದರೂ ಬಿಡಿಸಬೇಡವೇ? ನಿರ್ಬಲರಾಗಿ ಸಂಕಲ್ಪಹೀನರಾಗಿ ನಮ್ಮ ದಾಸ್ಯವನ್ನು ಕಿತ್ತೊಗೆಯುವ ಸಾಮರ್ಥ್ಯ ನಮಗಿಲ್ಲದೇ ಹೋದರೂ ಈ ಬಳುವಳಿಯ ಪಾಪವನ್ನು ನಮ್ಮ ಮಕ್ಕಳ ಮೇಲೂ ಹೇರದಿರುವ ವಿವೇಕ ನಮಗೆ ಬರಬೇಡವೇ? ಸ್ವತಂತ್ರವಾಗಿ ಬಾಲಕ ಬಾಲಕಿಯರು ವಿದ್ಯಾರ್ಜನೆ ಮಾಡುವುದರಿಂದ ಅವರಿಗೆ ಏನೂ ನಷ್ಟವಾಗದು. ಸರ್ಕಾರಿ ವಿಶ್ವವಿದ್ಯಾಲಯದ ಪದವಿಗಳ ಅವಶ್ಯಕತೆಯು ಅವರಿಗೆ ಇರಬೇಕಾದುದಿಲ್ಲ. ಈ ಪದವಿಗಳ ವ್ಯಾಮೋಹವನ್ನು ನಮ್ಮ ಮಕ್ಕಳು ತ್ಯಜಿಸುವಂತೆ ಆದರೆ ವಿದ್ಯಾರ್ಜನೆಯ ವೆಚ್ಚ ನಿರ್ವಹಣೆ ಸರಳವಾಗುತ್ತದೆ. ಇಡೀ ರಾಷ್ಟ್ರ ಒಂದು ವಾರದ ವೆಚ್ಚವನ್ನು ಬಿಟ್ಟುಕೊಟ್ಟರೆ ಸಾಕು, ಶಾಲೆಯ ಮಕ್ಕಳ ಒಂದು ವರ್ಷದ ವೆಚ್ಚಕ್ಕಾಗುತ್ತದೆ. ಅದೂ ಬೇಕಿಲ್ಲ. ನಮ್ಮ ಧಾರ್ಮಿಕ ಸಂಸ್ಥೆಗಳು, ಹಿಂದೂ ಮುಸಲ್ಮಾನರ ಧಾರ್ಮಿಕ ನಿಧಿಗಳು ಈ ಶಿಕ್ಷಣ ವೆಚ್ಚವನ್ನು ಸುಲಭವಾಗಿ ನಿರ್ವಹಿಸಬಲ್ಲವು. ಆದ್ದರಿಂದ ಇಂದಿನ ನಮ್ಮ ಪ್ರಯತ್ನ ಈ ಸ್ವಾಯತ್ತತೆಯ ಸಾಮರ್ಥ್ಯವನ್ನು ಅಳೆಯುವ ಹಾಗೂ ನಮ್ಮ ಧರ್ಮ ಸಂಸ್ಥೆಗಳನ್ನೂ ನಮ್ಮ ಗೌರವವನ್ನೂ ರಕ್ಷಿಸಿಕೊಳ್ಳುವ ಮಹಾಪ್ರಯತ್ನವಾಗಿದೆ. ಅದೇ ನವೆಂಬರಿನಲ್ಲಿ ಗಾಂಧೀಜಿ ಅಲಹಾಬಾದಿನ ಗುಜರಾತ್ ರಾಷ್ಟ್ರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. ಐಕ್ಯ ಭಾರತವೇ ಅದರ ಗುರಿ. ಭಾರತ ರಾಷ್ಟ್ರೀಯ ಭಾಷೆಗಳನ್ನು ಕಾಪಾಡಿಕೊಂಡು ರಾಷ್ಟ್ರೋತ್ಥಾನ

ಅಭಿಮಾನಕ್ಕಾಗಿ ಬಳಸುವುದೇ ಅದರ ಉದ್ದೇಶ. ಏಷ್ಯಾದ ಸಾಂಸ್ಕೃತಿಕ ಅಧ್ಯಯನ ಪಾಶ್ಚಾತ್ಯ ವಿಜ್ಞಾನ ವ್ಯಾಸಂಗದಷ್ಟೇ ಮುಖ್ಯವಾದುದು. ಸಂಸ್ಕೃತ, ಪರ್ಷಿಯನ್, ಪಾಲಿ, ಮಾಗದಿ ಭಾಷೆಗಳ ಅಪಾರ ಜ್ಞಾನ ಸಂಪತ್ತನ್ನು ಶೋಧಿಸಿ ರಾಷ್ಟ್ರಶಕ್ತಿಯ ಮೂಲವನ್ನು ಕಂಡುಕೊಳ್ಳಬೇಕು. ಪ್ರಾಚೀನ ಸಂಸ್ಕೃತಿಯ ಅವಲಂಬನೆ ಮತ್ತು ಪುನರುಚ್ಚಾರಣೆ ನಮ್ಮ ಆದರ್ಶವಾಗಲಾರದು. ಪರಂಪರೆಯ ಬುನಾದಿಯ ಮೇಲೆ ನೂತನ ಸಂಸ್ಕೃತಿಯ ನಿರ್ಮಾಣವಾಗಬೇಕು. ಇತ್ತೀಚಿನ ಅನುಭವಗಳ ಅಪಾರ ನಿಧಿಯಿಂದ ಅದು ಪುಷ್ಟಿಯಾಗಬೇಕು. ಭಾರತದಲ್ಲಿ ನೆಲೆಗೊಂಡಿರುವ ವಿವಿಧ ಸಂಸ್ಕೃತಿಗಳ ಸಮ್ಮಿಳನವೇ ನಮ್ಮ ಮುಂದಿರುವ ಆದರ್ಶ. ಭಾರತೀಯ ಜೀವನದ ಕ್ರಮದ ಮೇಲೆ ಪ್ರಭಾವ ಬೀರಿ ಈ ರಾಷ್ಟ್ರ ಚೈತನ್ಯದಿಂದ ಪ್ರಭಾವಿತರಾದ ಸಂಸ್ಕೃತಿಗಳ ಸಮ್ಮಿಳನ ಇದಕ್ಕೆ ಒಂದು ಪೂರ್ಣ ಸ್ವದೇಶಿಯ ಸ್ವರೂಪವೂ ಉಂಟು. ಪ್ರತಿಯೊಂದು ಸಂಸ್ಕೃತಿಗೂ ತನ್ನ ನ್ಯಾಯೋಚಿತ ಸ್ಥಾನದ ಭರವಸೆ ಇರುತ್ತದೆ. ಅಮೆರಿಕದ ಮಾದರಿಯಂತೆ ಒಂದು ಪ್ರಧಾನ ಸಂಸ್ಕೃತಿ ಮಿಕ್ಕವುಗಳನ್ನೆಲ್ಲ ನುಂಗಿಬಿಡುವುದಲ್ಲ. ಅಲ್ಲಿ ಸಾಮರಸ್ಯಕ್ಕಿಂತ ಒಂದು ಕೃತಕ ಕಡ್ಡಾಯ ಏಕತೆಯೇ ಗುರಿ. ನಮ್ಮಲ್ಲಿ ಹಾಗಾಗಬಾರದು. ಎಲ್ಲ ಭಾರತೀಯ ಧರ್ಮಗಳನ್ನೂ ಅಲ್ಲಿ ಹೇಳಿಕೊಡಲಾಗುತ್ತಿತ್ತು. ಹಿಂದೂಗಳಾದವರು ಕುರಾನನ್ನೂ, ಮುಸ್ಲಿಮರು ಹಿಂದೂ ಶಾಸ್ತ್ರಗಳನ್ನು ವ್ಯಾಸಂಗ ಮಾಡುವ ಸೌಲಭ್ಯ ಇರುತ್ತಿತ್ತು. ಮಾನವ ಕುಲದಲ್ಲಿ ಯಾವುದೂ ಅಸ್ಪೃಶ್ಯವಾದುದಲ್ಲ ಎಂಬುದೇ ರಾಷ್ಟ್ರೀಯ ವಿಶ್ವವಿದ್ಯಾನಿಲಯದ ಪ್ರಧಾನ ಬೋಧನೆ.

ಆಕಾಶವಾಣಿ ಮಂಗಳೂರು. ಇದೀಗ ಸುಗಮ ಸಂಗೀತ, ವಿನಯ ಪದ್ಯಾಣ ಮತ್ತು ರಮೇಶ್ ಚಂದ್ರ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ ಅವರ ರಚನೆ, ಹಾಡಿದ್ದಾರೆ ವಿನಯ ಪದ್ಯಾಣ, ನನ್ನೆದೆಯ ಬನಕ್ಕೆಲ್ಲ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿನಯ ಪದ್ಯಾಣ ಮತ್ತು ರಮೇಶ್ ಚಂದ್ರ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
0: ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: और अब इसी के साथ हमारा आज का प्रसारण यहीं पर समाप्त होता है, तो अपने मित्र अजीत
1: और विमलेश को उमंग कार्यक्रम की तकनीकी टीम के साथ आज्ञा दीजिए।
0: नमस्कार, नमस्कार।
2: उमंग, उमंग, उमंग, उमंग।
3: ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು. ಮೀಡಿಯಂ ವೇವ್ ತರಂಗಾಂತರ 275.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ನಲ್ಲಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನ್ಯೂಸ್ ಆನ್ ಎಐಆರ್ ಆ್ಯಪ್ ಹಾಗೂ ವೆಬ್ ಸ್ಟ್ರೀಮಿಂಗ್ನಲ್ಲೂ ಈ ಪ್ರಸಾರವನ್ನು ಆಲಿಸುತ್ತಿರುವಿರಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಆಕಾಶವಾಣಿ ಮಂಗಳೂರು, ಸಮಯವಾಗಿದೆ 10:30:25. ತುಳು ಕಾರ್ಯಕ್ರಮದಲ್ಲಿ ಉಡಲ್ ದ ಪಾತೆರ ಇದೀಗ.
7: ಆಕಾಶವಾಣಿ ಮಂಗಳೂರು ಉಡಲ್ ದ ಪಾತೆರ ಬಿನ್ನೆರೆ ನೊಟ್ಟುಗು ಪಾತೆರ ಕತೆ. ಇನಿತ ಎಗ್ಗಿಡು ಪಾತೆರನು ಪಟ್ಟೊನ್ನ ಬಿನ್ನೆರು ಕಲ್ಲಡ್ಕ ಮ್ಯೂಸಿಯಂ ಸ್ಥಾಪಕೇರ್ ಆಯ್ನ ಮೊಹಮ್ಮದ್ ಯಾಸೀರ್.
8: ಪ್ರೀತಿದ ಶ್ರೋತೃಲೆಗೂ ಇನಿತ ಉಡಲ್ ದ ಪಾತೆರ ಕಾರ್ಯಕ್ರಮಗು ಮೋಕೆಡು ಎದ್ಕೊನೊಂದುಲೆ ಶ್ರೋತೃಲೆ. ಮ್ಯೂಸಿಯಂ ಪಂಡ ಅವೊಂಜಿ ಹೊಸ ಜಗತ್ತು. ಇಪ್ಪುನೆ ಪರವಸ್ತುಲಾಂಡಲ ತಿರಿಯೋಡಾಯಿನ ತಿರಿಪಾವುಡಾಯಿನ ಮಸ್ತ್ ಇಚಾರಲು ಮ್ಯೂಸಿಯಂ ಡಿ ಇಪ್ಪುವ. ಕಲ್ಲಡ್ಕ ಮ್ಯೂಸಿಯಂ ಪನ್ಪುನ ಒಂಜಿ ಮ್ಯೂಸಿಯಂನ ಪಂಡ ವಸ್ತು ಸಂಗ್ರಹಾಲಯನ ನಿರ್ವಹಣೆ ಮಲ್ತೊಂದುಪ್ಪುನ ಮೊಹಮ್ಮದ್ ಯಾಸಿರ್ಡ ಇನಿ ನಮ್ಮ ಒಂತೆ ಪೊರ್ತು ಪಾತಿರ್ಗ. ಅರಿಗ್ ಸಂಗ್ರಹದ ಆಸಕ್ತಿ ಎಂಚ ಬತ್ತುಂಡು ಉಂದೇನು ಮಾತ ನಮ್ಮಿನಿ ತಿರಿಯೋನುಗ. ನಮಸ್ತೆ ಯಾಸಿರ್ರೆ.
9: ನಮಸ್ತೆ.
8: ಪನ್ಲೆ ಯಾಸಿರ್, ಇರೇನ ಮ್ಯೂಸಿಯಂದ ವಿಶೇಷತೆ ದಾದೆ ಅವು ಇರೇನ ಬಾಯಿಡ್ದೇಕೇನುಗ?
9: ಒಂಜಿನೆತ್ತ ಈ ಮ್ಯೂಸಿಯಂ ಪಂಡಗ ಇತ್ತ ಮಾತೆರೆಗ್ಲೆಂಚ ಪಂಡ ಒಂಜ ಶಿಲಾಯುಗದ ಕೆಲವು ವಸ್ತು ಉಪ್ಪು. ಇಜ್ಜಿಂಡ ತಾಮ್ರಯುಗ ಇಂದು ತಾಮ್ರಶಾಸನ ಅಂಚಿನ ಕೆಲವು ಅವು ಅತ್ತಂದಂಡ ಕೆಲವು ಮೆಟಲ್ಸ್ ಮತ ದೀದು ಅತ್ತನ್ನ ನಮ್ಮ ಕೆಲವು ಆಂಟಿಕ್ಸ್ ದೀದು ಮ್ಯೂಸಿಯಂ ಒಂದು ನಿಜವಾದ ಮ್ಯೂಸಿಯಂ ಅಂಚತ್ತ. ಅವು ಬೇತೇನೆ ಟೈಪ್ ದ ಮ್ಯೂಸಿಯಂ ಅವು ಎಂಚ ಪಂಡ ಅವು ಆರ್ಕಿಯೋಲಾಜಿಕ್ ಮ್ಯೂಸಿಯಂ. ಎನ್ನ ಮ್ಯೂಸಿಯಂ ಎಂಜಿನ ಪಂಡ ಮೇನ್ ಆದೊಂಜಿ ಕರೆನ್ಸೀಸ್. 194 ಕಂಟ್ರಿದ ಆಲ್ಮೋಸ್ಟ್ ಇತ್ತ ಸರ್ಕ್ಯುಲೇಷನ್ ಉಪ್ಪುನ ಬ್ಯಾನ್ ಆಯ್ನ ಪ್ಲಸ್ ಡಿಮಾನಿಟೈಸೇಷನ್ ಅಂಚಿನ ಪೂರಾ ಕರೆನ್ಸಿಲ ಆಲ್ಮೋಸ್ಟ್ 90% ಅಲ್ತ ಪೂರಾ ಕರೆನ್ಸಿನ ಏನ್ ಕಲೆಕ್ಷನ್
8: ಮಾಡ್ತೀನಿ.
9: ಐಟ್ ಎಂಚಬಂಡ ಒಂದು ಎಕ್ಸಾಂಪಲ್ ಇತ್ತೆ ಸೌದಿ ಅರೇಬಿಯಾ ಪಣಪುಣೆದಂಡ. ಸೌದಿ ಅರೇಬಿಯಾಡ್ ಫೈಜಲ್, ಫಹದ್, ಅಬ್ದುಲ್ಲಾ, ಸಲ್ಮಾನ್ ಮುಕ್ಕಲು ಮಾತರ ಅತ್ತ ಅಂದೆ ಐಕ್ ದುಂಬುದ ರಾಜರ ನಕಲ್ನಲ್ಲ ಒಂಜಿ ಐನು ಪತ್ತು ಇರುವ ಐವ ನೂದು ಇರುನೂದು ಇಂಚ ಪೂರಾ ರಿಯಾಲ್ದ ನೋಟ್ಲ ಎನ್ನ ಕಲೆಕ್ಷನ್ ಉಂಡು ಇಂಚ 194 ಕಂಟ್ರಿದ. ಅಂಚ ಪಂಡದ ಈ ಫಾರಿನ್ ಕರೆನ್ಸಿ ಅವೊಂಜಿ ಇಂಟ್ರೆಸ್ಟಿಂಗ್ ಮಾತ್ರ ತೂಯರಲ್ಲ ಇಂಟ್ರೆಸ್ಟಿಂಗ್ ಕಲೆಕ್ಷನ್ಲ ಇಂಟ್ರೆಸ್ಟಿಂಗ್. ಅಂಡ್ ಇಂಡಿಯನ್ ನೋಟ್ ಎಂಕ್ಲಿಗೆ ಮಸ್ತ್ ವೆರೈಟಿ ಅದ ಎಂಕ್ಲೆ ಕಲೆಕ್ಟ್ ಮಾಡ್ಪಾರಪ್ಪ. ಫಸ್ಟ್ ಅದ ಎಂಕ್ಲ ಇಂಡಿಯನ್ ನೋಟ್ ಎಂಕ್ಲ ತೂಪುಣ್ಣೆ ನಂಬರ್ಸ್ ಮಾತ್ರಗಳ ಒಂಜಿ ಡೌಟ್ ಒಂಜೇ ನಂಬರ್ದ ರೆಡ್ ನೋಟ್ ಬರ್ಪುಂಡ ಆ ಬತ್ತನ ದಂಡ ಐಟ್ ಒಂಜಿ ಫೇಕಾ ಇಂಚಿನ ಮಾತ ಒಂಜಿ ಡೌಟ್ ಉಪ್ಪುಂಡು. ಒಂಜೇ ನಂಬರ್ದ ರೆಡ್ ಅತ್ ಎತ್ತೋ 1000 ನೋಟ್ ಬರ್ಪುಂಡು ಒಂಜೇ ನಂಬರ್ ಐಟ್ ಒಂಜ ಗವರ್ನರ್ ಸಿಗ್ನೇಚರ್ ಚೇಂಜ್ ಉಪ್ಪುಂಡು ಇಜ್ಜಿ ಇಯರ್ ಚೇಂಜ್ ಉಪ್ಪುಂಡು ಇಜ್ಜಿಂದ ಐತ ಫ್ರಂಟ್ ಉಪ್ಪುನ ಆಲ್ಫಾಬೆಟಿಕ್ ನಂಬರ್ ಚೇಂಜ್ ಉಪ್ಪುಂಡು ಇಂದು ಈ ತೆಟ್ ಓವಾಂಡ ಒಂಜಿ ಚೇಂಜಸ್ ಬರ್ಪುಂಡು ಒಂಜೇ ಲೆಕ್ಕ ಬರ್ಪುಣೆ ಬಾರಿ ಅಪರೂಪ ಒಂಜೇ ಲೆಕ್ಕ ಬರ್ಪುಣ್ಣೆ ಇಜ್ಜಿ ಅಂಚ ಐಟ್ ಸೇಮ್ ನಂಬರ್ ನಾಡೊಂದು ಪೋನಾಗ ಎಂಗ್ಲೇ ಮಸ್ತ್ ವೆರೈಟಿ ಆಫ್ ಕಲೆಕ್ಷನ್ಸ್ ಐಟ್ ಮಾಡ್ಪೇರ ಆಪುಂಡು. ಐಟ್ ಉದಾಹರಣೆಗಿತ್ತ ಸಿಗ್ನೇಚರ್ಸ್, ಗವರ್ನರ್ ಸಿಗ್ನೇಚರ್ಸ್ ನೋಟುಡು, ಎರರ್ಸ್, ಸ್ಟಾರ್ ಸೀರೀಸ್ ಎರರ್ಸ್ ಬತ್ತನೆ ಇಕ್ಕಾಕ್ಲೇಗ ಅವು ಗೊತ್ತಿಜ್ಜಾಂದೆ ಅವು ಚಲಾವಣೆ ಬರ್ಪುಣೆ. ಒಂಜಿ ವೇಳೆ ಆರ್ ಬಿ ಐದ ಗಮನಗ ಅವು ಬತ್ತನ ದಂಡ ಐನಕ್ಲು ಚಲಾವಣೆ ಬಡ್ಪುಜಿರು ಐನಕ್ಲು ಅಲ್ಪನೆ ದೀಪೇರು

0: ಸೇಮ್ ನಂಬರ್ ನನೊಂಜಿ ನೋಟ್ ಪ್ರಿಂಟ್ ಮಾಡ್ಪೇರ್. ಪ್ರಿಂಟ್ ಮಂತದ ಆಯ್ತ ನಡುಕೊಂಜಿ ಸ್ಟಾರ್ ಪಾಡ್ದು ಬಿಡ್ಪೇರ್. ಆ ಸ್ಟಾರ್ ನೋಟ್ ನನಿಕಲ್ ಕೈಕಿ ತಿಕ್ಕಂಡ್ ಆಯ್ತ ಅರ್ಥ ಆಯ್ತು ಒರಿಜಿನಲ್ ನನೊಂಜಿ ನೋಟ್ ಆರ್ಬಿಐ ಉಂಡು ಕಟ್ಟಿಂಗ್ ಆರ್ ಪ್ರಿಂಟಿಂಗ್ ಎರರ್ ಅನ್ ಅಂಚ ಐಟ್ ಮಸ್ತ್ ವೆರೈಟಿ ಉಂಟು ಪೂರಾ ಡಿನೋಮಿನೇಷನ್ ಎಲ್ಲ ಬರ್ಪುಂಡು ಅವುಲ ಕಲೆಕ್ಷನ್ ಮಾಡ್ಪೇರ್ ಆಪುಂಡು. ಪ್ಲಸ್ ಐಟ್ ನಿಕ್ಲಿಗೆ ಫ್ಯಾನ್ಸಿ ನಂಬರ್ ಅತ್ತ ಅಂದೆ ಗವರ್ನರ್ ಸಿಗ್ನೇಚರ್ ಅತ್ತ ಅಂದೆ ಸ್ಟಾರ್ ಸೀರೀಸ್ ಅತ್ತ ಅಂದೆ ಒಂಜಿ ಇಂಟ್ರೆಸ್ಟಿಂಗ್ ಥಿಂಗ್ ಎಂಚಿನ ಬಂಡ ಆ 6 ಡಿಜಿಟ್ ನೋಟ್ ನಂಬರ್ ಓ ಬರ್ಪುಂಡ ನೋಟ್ ಉಡು ಐಟಿ ರೆಗ್ ಆ ಇಯರ್ನ ಇಯರ್ನ ಬೋರ್ಡ್ ಏನಕಲ್ನ ಡೇಟ್ ಆಫ್ ಬರ್ತ್ ನಾಡ್ರಿ ಆಪುಂಡು. ಐಟಿ ತ ಎಂಕಲ್ನ ಪ್ರೈಮ್ ಮಿನಿಸ್ಟರ್ಸ್ ಪ್ರೆಸಿಡೆಂಟ್ಸ್ 23 ಸಿಎಂಸ್ ಬೊಕ್ಕ ನಲ್ಪ ಕನ್ನಡದ ಸಾಹಿತಿ ನಕಲು ಬೊಕ್ಕ 5 ಕ್ರಿಕೆಟ್ ಪ್ಲೇಯರ್ಸ್ ನಕಲು ಈತ ಜನತೆ ಇತ್ತು ಆಲ್ರೆಡಿ ಏನಡ ಕಂಪ್ಲೀಟ್ ಆತನ ಸೆಟ್. ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಎಂಚಪಂಡ 5, 10, 20, 50, 100, 200, 500 ಪೂರ ನೋಟ್ ಉಡ್ಲ ಕಂಪ್ಲೀಟ್. ಅವು ಇತ ಜವಾಹರ್ಲಾಲ್ ನೆಹರು ಪಣ್ಣಾಗ ಅದನ್ನ ಡೇಟ್ ಆಫ್ ಬರ್ತ್ ನವಂಬರ್ 14 ಎಂಕಲ್ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. 14/11/1889 ಆರ್ನ ಡೇಟ್ ಆಫ್ ಬರ್ತ್ ನೋಟ್ ನಂಬರ್ ಬರ್ಪುಂಡು 14/11/89 6 ಡಿಜಿಟ್. ಅಂಚನೆ ಗುಲ್ಜರ್ಲಾಲ್ ನಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಮೊರಾರ್ಜಿ ದೇಸಾಯಿ ಚರಣ್ ಸಿಂಗ್ ರಾಜೀವ್ ಗಾಂಧಿ ವಿಪಿ ಸಿಂಗ್ ಚಂದ್ರಶೇಖರ್ ನರಸಿಂಹರಾವ್ ವಾಜಪೇಯಿ ದೇವೇಗೌಡ ಐಕೆ ಗುಜರಾಲ್ ಮನಮೋಹನ್ ಸಿಂಗ್ ಇತ ಪ್ರೆಸೆಂಟ್ ಮೋದಿ 17/9/50 ಆರ್ನ ಡೇಟ್ ಆಫ್ ಬರ್ತ್. ಅಂಚನೆ ಬಾಬು ರಾಜೇಂದ್ರ ಪ್ರಸಾದ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜಾಕಿರ್ ಹುಸೇನ್ ಜಸ್ಟಿಸ್ ಮೊಹಮ್ಮದ್ ಹಿದಾಯತುಲ್ಲಾ ವಿ ಗಿರಿ ಫಕ್ರುದ್ದೀನ್ ಅಲಿ ಅಹಮದ್ ಬಿ ಡಿ ಜಟ್ಟಿ ನೀಲಂ ಸಂಜು ರೆಡ್ಡಿ ಗೇನಿ ಸೇಲ್ ಸಿಂಗ್ ವೆಂಕಟರಾಮನ್ ಶಂಕರ್ ದಯಾಲ್ ಶರ್ಮ ಕೆ ಆರ್ ನಾರಾಯಣ್ ಅಬ್ದುಲ್ ಕಲಾಂ ಪ್ರತಿಭಾ ಪಟೇಲ್ ಪ್ರಣಾಮ್ ಮುಖರ್ಜಿ ರಾಮನಾಥ್ ಕೋವಿಂದ್ ಆದಿತ್ಯ ದ್ರೌಪದಿ ಮುರು ಮುಗಿಲ ಮಾತೇರ್ ಡೇಟ್ ಆಫ್ ಬರ್ತ್ ಕೆ ಸಿ ರೆಡ್ಡಿದು ಸಿದ್ದರಾಮಯ್ಯ ಮಠ ಅವು ಭಯಂಕರ ಇಂಟ್ರೆಸ್ಟಿಂಗ್ ಅವು ಅಂಚಿ ಆಂಡ ಕಾಯಿನ್ ಲಂಚನ್ ಉಂಟು ಕಾಯಿನ್ ಲೈರೆಗ್ ಮಿಂಟ್ ವೈಸ್ ನಾಡ್ರಿ ಆಪುಂಡು. ಇದು ಇಂಡಿಯಾದ ಒಂಜಿ ಕಾಯಿನ್ ಇತ್ತ 4 ದಿಕ್ಕಡ ಮಿಂಟ್ ಆಪುಂಡು ಹೈದರಾಬಾದ್ ನೋಯ್ಡಾ ಕಲ್ಕತ್ತಾ ಮುಂಬೈ. ಮುಂಬೈ ಮಿಂಟ್ ಇಂದ ಡೇಟ್ ದ ತೀರ್ತ್ ಕಾಯಿನ್ ದ ತೀರ್ತ್ ಡೇಟ್ ಉಪ್ಪುಂಡು ಆ ಡೇಟ್ ದ ತೀರ್ತ್ ಸರ್ಕಲ್ ಉಪ್ಪುಂಡು ಇದು ಸ್ಟಾರ್ ಉಪ್ಪುಂಡು. ಮುಂಬೈ ಮಿಂಟ್ ಇಂದ ಹೈದರಾಬಾದ್ ಮಿಂಟ್ ಇಂದ ಡೈಮಂಡ್ ಬರ್ಪುಂಡು. ನೋಯ್ಡಾ ಮಿಂಟ್ ಇಂದ ರೌಂಡ್ ಡಾಟ್ ಬರ್ಪುಂಡು. ಕಲ್ಕತ್ತಾ ಮಿಂಟ್ ಇಂದ ಪ್ಲೇನ್ ಇಂಚ ವೆರೈಟಿ ಆಫ್ 1947 ಹಿಡಿದು ಇಡೇ ಮುಟ್ಟಲ ಎಂಕ್ಲ ಕಲೆಕ್ಟ್ ಮಂತೆ ಅವು ಅತ್ತ ಅಂದೆ ಇಟ್ಟು ಪ್ರೂಫ್ ಸೆಟ್ಸ್ ಯು ಎನ್ ಸಿಸ್ ಕೊಮೋಮರೇಟಿವ್ ಬ್ರಿಟಿಷ್ ಇಂಡಿಯಾ ಪ್ರಿನ್ಸ್ಲಿ ಸ್ಟೇಟ್ಸ್ ಈತ್ ವೆರೈಟಿ ಇಂಡಿಯಾದ ಕಾಯಿನ್ಸ್ ಉಂಟು. ಆಂಡ ಇಂದು ಮಾತ ಅತ್ತ ಅಂದೆ ಎಂಕಲ್ನ ಹಿರಿಯರು ಹೆಂಚಿನ ಯೂಸ್ ಮಂತಿದ್ದೀರಿ ಕೃಷಿ ಕಾರ್ಡ್ ಇಲ್ಲಡೆ ಕಾರ್ಡ್ ಅಂಚಿನ ಪೂರಾ ವಸ್ತು ಕಲೆಕ್ಟ್ ಮಂತಿತ್ತು. ಇತ್ತೆ ಕೆಲವು ವಸ್ತು ಹೆಂಚಪಂಡ ಎಂಕ್ಲೆ ಗೊತ್ತೇ ಒಪ್ಪುಜಿ ಇತ್ತಂಜಿ ಆರತಿ ಪಣ್ಪುಣೆ ಆರತಿರು ಎತ್ತೋ ವೆರೈಟಿ ರಥಾರತಿ ನಾಗಾರತಿ ದೀಪಾರತಿ ಪಂಚಾರತಿ ಏಕಾರತಿ ಇಂಚ ಆರತಿರು ಎತ್ತೋ ವೆರೈಟೀಸ್ ಬರ್ಪುಂಡು. ಅಯ್ನ ಪೂರಾ ಕಲೆಕ್ಟ್ ಮಂತಿತ್ತೇನೆ ಐಟ್ ಮಸ್ತ್ ವೆರೈಟೀಸ್ ಉಂಟು. ತೊಂದುರು ತೊಂದುರು ಪಣ್ಪುಣ ಎಂಕ್ಲೇನಿದ್ದೇನೆ ಇತ್ತ ತಾಮ್ರ ಪಿತ್ತಲೆ ಬತ್ತಿ ಬೊಕ್ಕ ಎಂಕ್ಲ ಏನು ಚೆಂಬುದ ಪಿತ್ತಲೆದ ಬತ್ತಿ ಬೊಕ್ಕ ಯೂಸ್ ಮಂತ್ರ ನಿಜವಾದತ್ತು ನಿಯರ್ಲಿ 150 ಇಯರ್ಸ್ ಬ್ಯಾಕ್ ನೂತ ವರ್ಷ ದುಂಬು ಮಣ್ಣದೆಲ್ಲ ತೊಂದರಿತ್ತು ಅವಳ ಉಂಡೆ ಅಣ್ಣ ಕಲೆಕ್ಷನ್ ಉಂಡ ಅವಳ ಇಂದು ಅತ್ತ ಅಂದೆ ಇಂಟ್ರೆಸ್ಟಿಂಗ್ ಏನಪ್ಪಂಡ ನಮ್ಮ ಡಾಕ್ಯುಮೆಂಟ್ರಿ ಅವಳ ಎಂಕ್ಲೆ ಕಲೆಕ್ಟ್ ಮಾಡ್ಪೋಲಿ ಎಂಚ ಕಲೆಕ್ಟ್ ಮಾಡ ಏನಡ ಸುಮಾರು 400 ದೇವಸ್ಥಾನದ ಚೀಲ ಉಂಟು ಪ್ರಸಾದದ ಅವು ಮಾತ ಕಲೆಕ್ಟ್ ಮಾಡ್ಕೊಂಡಾಗ ಎಂಕ್ಲೆ ಎತ್ತು ಐಕ್ ಎತ್ತು ಡೆಡಿಕೇಟ್ ಆಡ್ಪಂಡ ಎಂಕ್ಲೆ ಐಕೆ ಎತ್ತು ಬಗ್ಗದು ಪಡ್ಕೊಂಡ ಇದೇ ಗೊತ್ತು ಕಲ್ಲಡ್ ಕಡೆ ಇತ್ತು ಒಂದು 4 ದೇವಸ್ಥಾನ ಉಂಟು. ಆ ದೇವಸ್ಥಾನದಲ್ಲಿ ಈ ವರ್ಷಗೆ ವಾ ಕಲರ್ದ ರಿಲೀಸ್ ಮಂತಾರೆ ನೆಕ್ಸ್ಟ್ ಇಯರ್ ಬೇತೆ ಕಲರ್ಡ್ ಬರ್ಕೊಂಡ ಬ್ಯಾಗ್ ಓರ ವಾಶ್ ಮಂತ್ ನಾ ಪ್ರಿಂಟ್ ಹೋಗ್ಕೊಂಡು ಆ ವಾಶ್ ಮಂಪ ಅಂದೆ ಆಯ್ತು ಇದು ಸ್ವೀಟ್ ಪೂರದ ಎತ್ತದು ಐನ ಆ ಪ್ರಿಸರ್ವ್ ಮಂತ್ ದೀಪನ ಉಂಡದ ಆಯ್ತೊಟ್ಟಿಗೆ ಆ ನೆನಪು ಈ ವರ್ಷ ಈ ಸರ್ತಿ ಎಂಕ್ ತಿಂಕಿರೋ ಯೆಲ್ಲೋ ಕಲರ್ ಅಂದ ಬರ್ಪಿವಾರ ಅಲ್ಪ ಪಿಂಕ್ ಉಪ್ಪುಂಡು ಸ್ಯಾಫ್ರನ್ ಉಪ್ಪುಂಡು ಗ್ರೀನ್ ಉಪ್ಪುಂಡು ಅಯ್ನ ಪೂರ ನೆಂಪುದಿದೆ ಅನ್ ಕಲರ್ ಕಲರ್ ನಾಡೋಡು ಅವು ಬೇತೇನೆ. 1100 ಹೋಟೆಲ್ ದ ಟಿಶ್ಯೂ ಪೇಪರ್ಸ್ ಉಂಟು ಹೋಟೆಲ್ ಪುದರಿತ್ತನ ಅವಳು ಒಂದು ಡಿಫ್ರೆಂಟ್ ಅವಳನ್ನ ನೆಂಪು ದಿವಲಿ ಎಂಕ್ಲಿ ಎಂಚ ಅವಳು 1800 ಡಿಫ್ರೆಂಟ್ ಮ್ಯಾಚ್ ಬಾಕ್ಸ್ ಉಂಡೆ ಮ್ಯಾಚ್ ಬಾಕ್ಸ್ 1800 ಉಂಡು. ಇಂದು ಅತ್ತ ಅಂದೆ ಇಂಡಿಯಾ ಪ್ಲಸ್ ವರ್ಲ್ಡ್ದ ಎಂಚಿನ ಮೇಜರ್ ಇನ್ಸಿಡೆಂಟ್ಸ್ ಆತಂಡ ಆಯ್ತ ಪೂರಾ ನ್ಯೂಸ್ ಪೇಪರ್ಸ್ ಏನಡುಂಡು ಇತ್ತ ಪ್ರಧಾನ ನಕಲು ಜವಾಹರ್ಲಾಲ್ ನೆಹರು ಗುಲ್ಜರಲಾಲ್ ನಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರೇ ಅವಳು ಇಂದಿರಾ ಗಾಂಧಿ ಜವಾಹರ್ ರಾಜೀವ್ ಗಾಂಧಿ ಅಕ್ಲು ಡೆತ್ ಅಯ್ಯನ ಪೇಪರ್ಸ್ ಪ್ಲಸ್ ಪ್ರೆಸಿಡೆಂಟ್ಸ್ ಏನಾನ ಚಂದ್ರಯಾನ 3 ಲಾಂಚ್ ಅಯ್ಯನ ಸೇಫ್ಲಿ ಲ್ಯಾಂಡ್ ಅಯ್ಯನ ಫ್ಲೈಟ್ ಬೋರ್ನ ಬೊಕ್ಕ 1947 ಇಂಡಿಪೆಂಡೆನ್ಸ್ ತಿಕ್ಕನ ರಿಪಬ್ಲಿಕ್ ಡೇ ಇಂಚಿನ ಪೂರಾ ನ್ಯೂಸ್ ಪೇಪರ್ಸ್ ಬತ್ತು ನಕಲಿ ಏನಾಯ್ತ ಹೆಂಚಿನ ಕೊರಪುಣೆ ಪಂಡ ಅಕ್ಲು ಡ್ಯಾಮ್ ಪಂಡ್ಪುಣೆ ನಿಕಲ್ ನೇನು ಖಾಲಿ ಪೇಪರ್ ಅಂತ ಓಡ್ಚಿ ಅದನ್ನ ಖಾಲಿ ಅನ್ನ ಸಂಗ್ರಹ ಅಂತ ಓಡ್ಚಿ ನೆಟ್ ನಿಕ್ಲ ಕಲ್ಪುಲೆ ನಿಕ್ಲ ಇತ್ನೇಟ ನಿಕ್ಲ ನೋಟ್ ಕೈಗೆ ತಿಕ್ಕನಾಗ 8 ರೂಪಾಯಿದ ನೋಟ್ ಒಂದು ನಿಕ್ಲ ತೂತನೆ 8 ರೂಪಾಯಿದ ಅದನ್ನ ಪರಿದಂಡ ಅವು ಮಾತ್ರ ಅಂಡ ಈ ನೋಟ್ ಒಂಜಿ ಪ್ರಪಂಚನೇ ಉಂಟು ಈ ಕಾಯಿನ್ ಒಂಜಿ ಪ್ರಪಂಚನೇ ಉಂಟು ಐನು ತೂಲೆ
1: ಅಂದ್ಕೊಂಡು ಪ್ರತಿ ದೇಶದ ಕರೆನ್ಸಿಗೆ ಐತನೆ ಆಯ್ನ ಒಂಜಿ ವೈಶಿಷ್ಟ್ಯ ಉಂಟು ಇತ್ತೆ ಮಸ್ತ್ ಜನಕ್ಕೆ ಗೊತ್ತಿ ನಮ್ಮ ದೇಶದ ನೋಟು ಲೇದ ಇದನ್ನ ನಮ್ಮ ದೇಶದ ಕರೆನ್ಸಿದ ವೈಶಿಷ್ಟ್ಯ ದಾದ ಪಂದ್ ಐತ ಬಗ್ಗೆ ಒಂಚೂರು ಪನ್ಲೆ
0: ಈ ನೋಟ್ ಪ್ರಿಂಟ್ ಆಪ್ನಲ್ತ ಬರ್ಪೇನೆ ನೋಟು ಪ್ರಿಂಟಿಂಗ್ ಆನಾಗ ಐಕೊಂಜಿ ಡಿಸೈನ್ ಮನ್ಪೇರಂದೆ ಕೆಲವು ಟೀಮ್ಸ್ ಒಪ್ಪಿರು ಫಾರಿನರ್ಸ್ ಫಾರಿನ್ಲ ಉಂಡು ಇಂಡಿಯನ್ಲ ಉಂಡು ಆ ಡಿಸೈನ್ ಮಂತಿ ಬೊಕ್ಕ ಓ ಅಂಡ್ ಒಂಜಿ ಡಿಸೈನ್ ಓಕೆ ಆಯ್ಬೊಕ್ಕ ಆ ಓಕೆ ಆಯ್ನ ಡಿಸೈನ್ ನಕಲು ಆರ್ ಬಿ ಐಗೆ ಸಂಬಂಧಪಟ್ಟ ಮಿನಿಸ್ಟರ್ ನಕಲಿಗ ಏನಕ್ಲು ಎಕ್ಸ್ಪ್ಲೇನ್ ಮಾಡ್ಬೋದು ಓಲ್ ವಾಟರ್ ಮಾರ್ಕ್ ಬರೋಡು ಓಲ್ ಗಾಂಧಿ ಬರೋಡು ಓಲ್ ನಂಬರ್ ಬರೋಡು ಓಲ್ ಸಿಗ್ನೇಚರ್ ಬರೋಡು ಏತ್ ಲ್ಯಾಂಗ್ವೇಜ್ ಬರೋಡು ಇಂಕ್ ಕಲರ್ ಓ ಬರೋಡು ಇನ್ನು ಮಾತು

0: ಈ ನೆಕ್ ದುಂಬೆಂಚ ಪಂಡ ಇಂಗ್ಲೆಂಡ್ ಇಂಕ್ ಬರೋದಿತ್ತು ಫಾರಿನ್ ಪೇಪರ್ಸ್ ಯೂಸ್ ಮಂತೋಯ್ತೇರ್ ಎಂಗ್ಲಿಗೆ ದುಂಬುದ ನೋಟು ಬೆಟರ್ ಅಂದಿತ್ತ ತೋಜುಂಡು ದಾಯ ಪಂಡ ಮಾಸ್ತೆರ್ಲ ಮಾತೆರ್ಲ ಮಸ್ತ್ ಜನ ಪಾತೆರ್ನ ಪಂಪೇರ್ ಆ ದುಂಬುದ ನೋಟು ಕೊಂಚ ವ್ಯಾಲ್ಯೂ ಇತ್ತು ಪಂಡ ಅವು ಕ್ವಾಲಿಟಿ ಇತ್ತು ನಾವು ಪೇಪರ್ ಬುಕ್ ಎಂಜಿನಾಂಡ ಪಂಡ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಬರ್ತಂಡ್ ಈ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಬಂದಾಗ ಎಂಗ್ಲಿಗೆ ಖಾಲಿ ಎಂಗ್ಲಿಗೆ ಯೂಸ್ ಮಾಡ್ಪಣ ಪ್ರೊಡಕ್ಷನ್ ಪ್ರಾಡಕ್ಟ್ ಅನ್ನು ಮಾತ್ರ ಹತ್ತು ಮೇಕ್ ಇನ್ ಇಂಡಿಯಾ ಮಂತನೆ ಗೌರ್ಮೆಂಟ್ ಯೂಸ್ ಮಾಡ್ಪಣ ಐಟಮ್ಸ್ ಅನ್ನ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ದೇತಾವತ್ತೇರ್ ಆ ದೇತೋ ಬಂದಾಗ ಪೇಪರ್ ಇಂಕ್ ಐಕ್ ಬೋರ್ಡ್ ಎನ್ನ ಮೆಟೀರಿಯಲ್ ಎಲ್ಲ ಇಂಡಿಯಾ ರೆಡಿ ಮಂತೇರ್ ಅಂಚಾನಾಗಿ ಎಂಗ್ಲಿಗೆ ಆಪಂಡ್ ಇತ್ತದ 500 ನೋಟ್ ಹತ್ತು ಡಮ್ಮಿ ಲೆಕ್ಕ ತೋಜುಂಡು ಇಂಚ ಮಾತ ಡಿಸೈನ್ ಲ ಇಂಡಿಯನ್ಸ್ ಯೂಸ್ ಮಾಡಿ ಇಂಡಿಯಾನೇ ಮಂತನ ಡಿಸೈನ್ ಆ ಪ್ರಿಂಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆನಾಗ ಆ ಡಿಸೈನ್ ಓಕೆ ಅಂಡ್ ಓಕೆ ಅದು ಅವು ಆ ಡಿಸೈನ್ ನೋಟು ಅವು ಯುನೀಕ್ ಅಯ್ನ ಸ್ಪೆಸಿಮೆನ್ ಅಂತ ಮಾಡ್ಬೋಣ ಐಟ್ 9 digit 0 ನಂಬರ್ ಐಟ್ ಬುಕ್ ಒಂಜಿ ನಂಬರ್ ಬುಕ್ ನೋಟ್ ಚಲಾವಣೆ ಬರ್ಬ ಆ ಪ್ರಿಂಟಿಂಗ್ ಸ್ಟಾರ್ಟ್ ಆಗ್ಬಿಡಲ್ತದ ಪ್ರಿಂಟಿಂಗ್ ಸ್ಟಾರ್ಟ್ ಆನಾಗ ಇನ್ನು ತೆಂಗ್ಲೆ ಕೈ ತಲ್ಡ್ ಮೈಸೂರು ಆರ್ ಬಿ ಐ ಪ್ರಿಂಟಿಂಗ್ ಆ ಮೈಸೂರು ಪ್ರಿಂಟಿಂಗ್ ಇನ್ನು ಒಂಜಿ ಟನ್ ಉದಾಹರಣೆ ಒಂಜಿ ಟನ್ ಪೇಪರ್ ಬತ್ತನದಂಡ ಆ ಒಂಜಿ ಟನ್ ಪೇಪರ್ ಏತ್ ನೋಟ್ ಪ್ರಿಂಟ್ ಮನ್ಪೋಲಿ ಒಂಜಿ 5 crore ನೋಟ್ ಪ್ರಿಂಟ್ ಮನ್ಪೋಲಿ ಅಂದ್ರೆ ಅಲ್ಪಕ್ಕೆ ಕ್ಯಾಲ್ಕುಲೇಟ್ ಮನ್ಪೇರು ಆ 5 crore ನೋಟ್ ಪ್ರಿಂಟ್ ಆನಾಗ ಐಟ್ ಸೈಡ್ ಪೀಸಸ್ ಒಂಜಿ 20 kg 30 kg ವೇಸ್ಟ್ ಪೀಸಸ್ ಬರ್ಪೊಂಡು ಪೇಪರ್ಸ್ ಐಟ್ ಒಂಜಿ ಪೀಸ್ ಲ ಪಿದೈ ಬರ್ರೆಚ್ಚಿ ಆ ಪೇಪರ್ಸ್ ಏರೆಗ್ಲ ತಿಕ್ಕಿರ ಬಲ್ಲಿ ದಯಪಂಡ ಆ ಪೇಪರ್ ಕ್ವಾಲಿಟಿ ಗೊತ್ತಾವು ಪಂಡದು ಪ್ರೈವಸಿ ಅಂಚ ಆ ಪೇಪರ್ಸ್ ನಕ್ಲು ಬರ್ನು ಅನ್ಪೇರು ಬರ್ನು ಮಂತದ ಆರ್ ಬಿ ಐ ದೀಪೇರ 2026 ಇತ ಮೇ ಅಂದಾಂಡ ಮೇ ಇಟ್ಟು ಒಂಜಿ ಟನ್ ಪೇಪರ್ ಹಿಡಿದು 5 crore ನೋಟ್ ಪ್ರಿಂಟ್ ಮಂತೇರು ಐಟ್ ಒಂಜಿ 20 kg ವೇಸ್ಟ್ ಬತ್ತನ ಇನ್ ಬರ್ನು ಮಂತನಾಗ ಈತ ಆಶ್ ಬತ್ತನ ಬಂದ ಆ ಬೊನ್ನ ಎನ್ನಲ್ ಪಕ್ಕಲು ದೀಪೇರು ಪ್ರೂಫ್ ಅಂಚೆ ಏನೈಟ್ ಆ ಪೇಪರ್ಸ್ ವೇಸ್ಟ್ ಪೇಪರ್ಸ್ ನಿಕ್ಲಿಗೆ ಓಲ್ಲ ತಿಕ್ಕುಚಿ 100 book 500 rupees ನೋಟ್ ದ ಸೈಡ್ ಪೇಪರ್ಸ್ ಏನಾರ ಉಂಟು ಎನ್ನ ಕಲೆಕ್ಷನ್ ಐದು ಬುಕ್ ಎಂಜಿನ ಪಂಡ ಇರು ಇತ್ತು ವರ್ಷ ಇರು ಎತ್ತೋ ನೋಟ್ ನಿಕ್ಲು ಮಾತ ಚಲಾವಣೆ ತೂದು ಪೋರ್ ಆ ಚಲಾವಣೆ ಬರ್ಪುನ ನೋಟುಡು ಕಟ್ಟಿಂಗ್ ಕ್ರಾಸ್ ಆದುಪುಂಡು ಪ್ರಿಂಟಿಂಗ್ ಕ್ರಾಸ್ ಆದುಪುಂಡು ಅವರ ಅಂಡ ಇಂಕ್ ಫುಲ್ ಸ್ಪ್ರೆಡ್ ಆದ ಬರ್ಪುಣ್ಣ ಹೆಚ್ಚಿ ಆ ಇಡೀ ಶೀಟ್ ಪ್ರಿಂಟ್ ಆಯ್ ಬೊಕ್ಕ ಐನೊಂಜಿ ಕ್ಲೋತ್ ಉಡ್ದು ಇದು ಡ್ರೈ ಮಾಡ್ಪೇರ್ ಆಂಡ 2000 rupees ನೋಟುಡು ಪಿರೌಡ್ ಇಂಕ್ ಅಂಟದ ಬತ್ತನೋ ಏನಡುಂಡು ಎನ್ನ ಕಲೆಕ್ಷನ್ 2000 rupees ನೋಟ್ ಪ್ರಿಂಟ್ ಆನಾಗ ಐನ ಡ್ರೈ ಮಾಡ್ಪುಣ ಅದು ಟೈಮ್ ಇಜ್ಜಾಂಡ್ ಸ್ಪೀಡ್ ಆದ ಸರ್ಕುಲೇಷನ್ ಬುಡಿಯರ್ 2000 ಒಂಜಿ ನೋಟ್ ಎನ್ನಡ ಉಂಡು ಇಂಕ್ ಪಿರೌಡ್ ಲ ಸ್ಪ್ರೆಡ್ ಆದ ಅಂಚ ಆ ಕ್ಲೋತ್ ಲ ರೇರ್ ಆ ಡ್ರೈ ಮಾಡ್ಪುಣ ಅವಳ ಎನ್ನ ಕಲೆಕ್ಷನ್ ಉಂಡು ಐತೊಟ್ಟಿಗೆ ಈ ಇಂಡಿಯನ್ ನೋಟ್ ಒಂಜಿ ಖುಷಿ ಹೆಂಚಿನ ಪಂಡ ಎಂಕ್ಲಿಗೆ ಆಯ್ತ ಹಿಸ್ಟ್ರೀಸ್ ಇತ ಎಂಕಲ್ನ 10 rupees 20, 50, 100, 200, 500 ನೋಟುಡು ಪಿರೌಡ್ ಒಂಜಿ ಡಿಸೈನ್ಸ್ ಕೊಡ್ತೇರ ಆ ಡಿಸೈನ್ಸ್ ಒಟ್ಟಿಗೆ ತುಂಬಂಚಿನ ಪಂಡ ಆ ನೋಟ್ಗೆ ಏರ್ ಡಿಸೈನ್ ಮಂತದೇರ ಅಕ್ಕಲ್ನ ಇನಿಷಿಯಲ್ಸ್ ಕೊರಂದಿತ್ತೇರ ಇದು ಮಾತು ಎಂಚ ಪಂಡ ನೇನು ಆತ ಡೀಪ್ ಆದ ಎಂಕಲ್ ತೆಪ್ಪುನಾಗ ಇಂಚೆ ಅನ್ಪಂಡ ಅರ್ಥ ಆಗಿಲ್ಲ ರಿಕ್ವೆಸ್ಟ್ ಹೆಂಚಿನ ಪಂಡ ಮ್ಯೂಸಿಯಂ ವಿಸಿಟ್ ಅಂಡ ನಿಕ್ಲಿಗೆ ಏನ ಖಂಡಿತ ತೋಜದ ಕೊರಲಿ ಆಯ್ನ ಝೂಮ್ ಅಂತ ತೋಜದ ಕೊರಲಿ ಅವು ಎಂಜಿನ ಪಂಡ ಐತೆ ಪಿ ಬಿ ಸಿ ಇಂದ ಪರ ನೋಟುಡು ಬರಂದಿತ್ತು ಪಿ ಬಿ ಸಿ ಅವೊಂಜಿ 300% ಝೂಮ್ ಅನ್ಪಡಂಗ ಅಂಡ ಮಾತ್ರ ಅವು ತೋಜನೆ ಆ ಪಿ ಬಿ ಸಿ ಪಂಡ ಪಿ ಬಿ ಚಿಟ್ನೀಸ್ ಆ ನೋಟ್ಗೆ ಡಿಸೈನ್ ಮಂತ್ ದುಂಬು ಓಲ್ಡ್ 20 rupees ಪಾರ್ಲಿಮೆಂಟ್ ಸಿಂಬಲ್ ಬರಂದಿತ್ತು ಅವು ಪಿ ಬಿ ಚಿಟ್ನೀಸ್ ಐಕೆ ಡಿಸೈನ್ ಮಾಡ್ತೇನೆ ಅಂಚನೆ ಮಲ್ಲ ನೋಟ್ 100 rupees ಬರಂದಿತ್ತು ಐಕೆ ಜಾಧವ್ ಒಂದು ಪಂಪನಾರ್ ಬಿ ಟಿ ಜಾಧವ್ ಪಂಪನಾರ್ ಐಕೆ ಡಿಸೈನ್ ಮಂತ್ ಅಂಚಿನ ಮಾತ ಇಟ್ಟು ಪುಂಡು ಇಂದು ರಡ್ನೆತ್ತ ನೆಟ್ಟು ನನಲ ಇಂದು ಖುಷಿ ಆಪಣ ಇಂಜಿನ ಪಂಡ ಗವರ್ನರ್ ಸಿಗ್ನೇಚರ್ಸ್ ಈ ಗವರ್ನರ್ ಸಿಗ್ನೇಚರ್ ಇಂಡಿಯಾದ ಫಸ್ಟ್ ಗವರ್ನರ್ ಆದಿತ್ತನ ಸಿ ಡಿ ದೇಶ್ಮುಖ್ ಆರು 1943 ಡಾರೇನು ಬ್ರಿಟಿಷ್ ನಕಲ್ ಗವರ್ನರ್ ಆದ ಅಪಾಯಿಂಟ್ ಮಂತದಾರ 1943 ಆಂಡ 1947 ಇಂಡಿಪೆಂಡೆನ್ಸ್ ತಿಕ್ಕದಲ್ಲ 1947-9 ಮುಟ್ಟ ಆರನೇ ಕಂಟಿನ್ಯೂ ಮಂತಾರೆ ಆಫ್ಟರ್ ಇಂಡಿಪೆಂಡೆನ್ಸ್ 2 years ಆರನೇ ಕಂಟಿನ್ಯೂ ಮಂತದಾರೆ ಅಂಚೆ ಏನಿಟ್ಟು ಓನ್ಲಿ ಒನ್ ಗವರ್ನರ್ ಇಂಡಿಯಾ ಸಿ ಡಿ ದೇಶ್ಮುಖ್ ಜಾರ್ಜ್ ಫೈನ ಬ್ರಿಟಿಷ್ ನೋಟುಗಳ ಸೈನ್ ಪಡೆದಿರು ಇಂಡಿಯಾದ ನೋಟುಗಳ ಸೈನ್ ಪಡೆದಿರು ಐದು ಬೊಕ್ಕ ಇಂಡಿಯಾದ ಡೈರೆಕ್ಟ್ ಇಂಡಿಯಾ ಅಪಾಯಿಂಟ್ ಮಂತನ ಗವರ್ನರ್ ಬೆನಗಲ್ ರಾಮರಾವ್ ಅಂತ ಎಂಕಲು ದಕ್ಷಿಣ ಕನ್ನಡ ಜಿಲ್ಲೆದಲ್ಲಿ ನೆಂಪು ದಿವಡಯ್ಯನ ಅರ್ನ ಮೆಗ್ಗೆ ಬೆನಗಲ್ ಶಿವರಾವ್ ದಕ್ಷಿಣ ಕನ್ನಡ ಜಿಲ್ಲೆದ ಫಸ್ಟ್ MP ಆರ್ ಬಿ ಐದ ಪಲೆಯ ಆರ್ ಬಿ ಐದ ಫಸ್ಟ್ ಗವರ್ನರ್ ಇಂಡಿಯಾ ಅಪಾಯಿಂಟೆಡ್ ಐದು ಬೊಕ್ಕ ಕೆಜಿ ಅಂಬೇಗೌಕರ್ ಓನ್ಲಿ ಒನ್ ಗವರ್ನರ್ ಇಂಡಿಯಾ ಕೆಜಿ ಅಂಬೇಗೌಕರ್ ಡಿಡ್ ನಾಟ್ ಸೈನ್ ಎನಿ ಬ್ಯಾಂಕ್ ನೋಟ್ಸ್ ಒವೇ ನೋಟ್ಗಾರ್ ಸೈನ್ ಪಾಡ್ತಿ ದಯಪಂಡ ಆರ್ January 14 ಹಿಡ್ದು February 28 ಮುಟ್ಟ ಶಾರ್ಟ್ ಪೀರಿಯಡ್ ಗವರ್ನರ್ ಅಂಚಾರ್ ಸೈನ್ ಪಾಡ್ ಐದು ಬೊಕ್ಕ ಪಿ ಸಿ ಭಟ್ಟಾಚಾರ್ಯ ಅಯ್ಯಂಗಾರ್ ಇಂಚ ಮಾತ ಬತ್ತದ ಇವನ್ ಎಂಕಲ್ನ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಲ ಇಂದು ಆರ್ ಬಿ ಐ ಗವರ್ನರ್ ಆದಿತ್ಯ ನೆಟ್ ಉಂಜಿ ವಿಶೇಷ ಬಂಡ 1954 ಹಿಡಿದು 1978 ಮುಟ್ಟ ಇಂಡಿಯಾ 1,000, 5,000 + 10,000 rupees ನೋಟ್ ಲ ಸರ್ಕುಲೇಷನ್ ಇತ್ತು 1978 ಹಿಡಿದು ಬ್ಯಾನ್ ಆಯ್ನೆ ಅವು ಬಾರಿ ರೇರ್ ಈ 2016 ಬ್ಯಾನ್ ಆಯ್ಲೆಕ್ಕ ಅವು ಮಲ್ಲ ಪ್ರಚಾರ ಆತಿ ನೆಟ್ ಇಡೀ ವರ್ಲ್ಡ್ ವೈಬ್ರೇಟ್ ಅಂಡ್ ದಾಯ ಪಂಡ ಎಲ್ ಕೆ ಜಿ ಜೋಕುಲ್ಲ ನೇನು ಯೂಸ್ ಮಂತದಿರು ಮಾತಿರಗ್ಲ ನೆತ್ತ ಪರಿಚಯ ಇತ್ತು ಆ 78 ಹಿಡಿದು ಬ್ಯಾನ್ ಆಯ್ನ ನೋಟು ನಮ್ಮ ಸೌತ್ ಕೆನಡ್ ಒಂದು 200 ಜನ ಟಲ ಇಜ್ಜಂಡ್ ಅಂಚೆ ನೆಟ್ ಅವು ಗೊತ್ತೇ ಅವು ರಿಚ್ ಪೀಪಲ್ಸ್ ಮಾತ್ರ ಎನ್ನ ಮ್ಯೂಸಿಯಂ ಕಲೆಕ್ಷನ್ಸ್ ಉಂಟು 1,000 rupees ನೋಟ್ ಪೂರ ಎನ್ನ ಮ್ಯೂಸಿಯಂ ಉಂಟು ಬತ್ತನಕ್ಲೆ ಪೂರ ತೋಜ ಒಂದಲ್ಲೇ ಹೈಯೆಸ್ಟ್ ಸ್ಕೂಲ್ ಜೋಕ್ಲು ಸ್ಕೂಲ್ ಜೋಕ್ಲೇಗ ಅವು ಮಲ್ಲ ನಾಲೆಜ್ ಆಯ್ನ ಎಂಚ ಪ್ರಿಸರ್ವ್ ಅನ್ಪೋಲಿ ಇತ್ತೆ ಈತು ಸ್ಟೂಡೆಂಟ್ಸ್ ಇತ್ತು ಇಂದು ವಿಸಿಟರ್ಸ್ ಏನಾಡೆ ಬಣ್ಣಾಗ ಅಕ್ಲೆಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅಕ್ಲೆಗೆ ನೇನು ತೋಜಾವಡು ಖಾಲಿ ಒಂಜಿ ದಿಕ್ಕಿಡ್ದು ಇದು ಇನ್ನು ಬರೆದು ಬಿಡ್ಡ ಇಂದು ಇಂಚಿನ ಐಟಮ್ ಒಂದು ಬರೆದು ಬಿಡ್ಡ ಏರ್ಗಳ ಇಂಟ್ರೆಸ್ಟ್ ಐತಿ.
1: ಓದು ಪ್ರಿಸರ್ವ್ ಮಲ್ಪನೆ ಅವೇ ವಿಷಯ.

0: ಹೇಗೆ ಬರ್ಪೆ ಇತ್ತೆ ಓವಾಂಡಲ ಒಂಜಿ ಸಂಗ್ರಹ ಮಲ್ಪುನೆ ಮಲ್ಲ ವಿಷಯ ತಾಂಡವೇನು ರಕ್ಷಣೆ ಒರಿಪಾ ಒಂದು ಬರ್ಪುನೆ ಉಂಡತೆ ಅವು ಮಲ್ಲ ಬಂಗದ ಬೇಲೆ ಬೊಕ ಅವೇನ ಆತೆ ಜಾಗ್ರತೆ ಮಲ್ಪಡ ಆಪುಂಡು ಈ ನಾಣ್ಯಲೆನು ಬೊಕ ಈ ನೋಟ್ಲೆನು ಪುರ ಅವೇನು ಪ್ರಿಸರ್ವ್ ಪಂಡ ಸಂರಕ್ಷಣೆ ಮಲ್ಪುನ ರಕ್ಷಣೆ ಮಲ್ಪುನ ಅವು ಕ್ರಮ ಎಂಚ ಇಪ್ಪುಂಡು.
1: ಇಡೀ ಇಡೀ ಇಂಡಿಯಾ ನಮ್ಮ ಸೌತ್ಗು ಭಾರಿ ರಿಸ್ಕ್ ದಾಯಪಂಡ ಎಂಕಲ್ನ ಸಮುದ್ರ ಕಡಲ್ದ ಬರೀ ಎಂಗಲ್ನ ಮಾಯಿಶ್ಚರ್ ಉಪ್ಪುಂಡು ಅಂಚೆನ ಇಟ್ಟು ಎಂಕಲ್ನ ಇಟ್ಟು ನೋಟು ಕಾಯಿನ್ಗೆ ಬೇಗ ರಸ್ಟ್ ಬರ್ಪುಂಡು. ಇವನ್ ಎಂಕಲ್ ಒಂಜಿ ಕಾಯಿನ್ ಒಂಜಿ ಪೌಚ್ ಇಡ್ದು ಇದಕ್ಕೆ ಸ್ಟ್ಯಾಪ್ಲರ್ ಹಾಕೊಂಡು ಆ ಪಿನ್ ಒಂಜಿ ವರ್ಷ ಅನಗ ರಸ್ಟ್ ಬರ್ತಾವ. ಐಕ್ ನೋಟ್ಗೆ ಎಂಕಲ್ ಎಂಜಿನ ಅನ್ಕೊಂಡೆ ಬಂಡ ನಾನು ಥೈಲ್ಯಾಂಡ್ ಅಂತ ಒಂಜಿ ಪ್ಲಾಸ್ಟಿಕ್ ತರ್ಪ ಐಕ್ ಮಾಯಿಶ್ಚರ್ ಬರ್ಪುಜಿ ಆ ಪ್ಲಾಸ್ಟಿಕ್ದ ಮಿತ್ತಿಗೆ ಟೂ ವೇ ಗಂಟೆ ಪಡ್ದು ಅನ್ ಫೈಲ್ ಗಂಟ ಒಂದು ಬರ್ಪುನೆ ನೋಟ್ಗೆ ಒವೇ ಒಂಜಿ ಡ್ಯಾಮೇಜ್ ಎಲ್ಲ ಆಪುಜಿ. ಕಾಯಿನ್ಗೆ ಅಂಚನೆ ಕಾಯಿನ್ಗೆ ಎಂಕಲ್ ಕೆಮಿಕಲ್ ಇತ್ತು ಅಯ್ನ ಮಾತ ಎಂಕಲ್ ಯೂಸ್ ಮಾಡ್ಪುಜಿ ಅವು ಬಂಡ ಒಂಜಿ ವಾರಗ ಮಾತ್ರ ಕೂಡ ಗಾಲಿ ಬೂರ್ನಾಗ ಉಪ್ಪುಂಡ ಆಯ್ತಾ ಶೈನಿಂಗ್ ಪೋಪ್ ನಾರ್ಮಲಿ ಕಾಲ್ಗೇಟ್ ಬ್ರಷ್ ಐ ಟೆಂಕ್ಲು ಉಜ್ಜಿದ ಏತ್ ಕ್ಲೀನ್ ಆಪ್ ಆತೆ ಕ್ಲೀನ್ ಅವು ನ್ಯಾಚುರಲ್
0: ಅವು ಏತ್ ವಾರ
1: ಇಜ್ಜಿ ಅವು ಒಂಜಿ ರಡ್ಡು ವರ್ಷ ಬರ್ಪುಂಡಿದೆ ರಡ್ಡು ವರ್ಷ ಬರ್ಪುಂಡು ದಾಲ ಆಪುಜಿ ಅವು ಒಂಜಿ ಲಾಂಗ್ ಲೈಫ್ ಅವು ಎನ್ನ ಕಲೆಕ್ಷನ್ ಏತ್ ಕಾಯಿನ್ ಇತ್ತಂಡಲ್ಲ ಸೆಟ್ಗೆ ದೀಪನ ಕಾಯಿನ್ ಉಂಡತ್ತೆ ಇದೊಂದು ಕೊಮೋಮರೇಟಿವ್ ಇಜಿನ ಇಯರ್ ವೈಸ್ 1947 to 2026 ಮುಟ್ಟಂದ್ರೆ ಆ ಅಂಚಿನ ಕಾಯಿನ್ ಎನ್ನ ಸೆಟ್ಗೆ ದಿನಾಗ ಅವು ಗ್ಲಾಸ್ ಫಿನಿಶ್ ಕಾಯಿನೇ ಅಂತ ದೀಪ ಐಕ್ ಐಕ್ ಕವರ್ ಉಂಡು ಐಟ್ ಲ್ಯಾಮಿನೇಷನ್ ಮಂತ್ ಐಕ್ ಸ್ಟ್ಯಾಪ್ಲರ್ ಪಿನ್ ಪಾಡ್ದು ದೀಪನೆ ಅಂಚ ದೀಪನ ಹಿಡ್ದಾದ ಐಕ್ ಏರ್ ಪೋಪುಜಿ ಅಂಚೆ ನೆಟ್ಟವು ಆ ಒರಿಜಿನಾಲಿಟಿ ಡೇ ಒಪ್ಪುಂಡು ಏತು ವರ್ಷ ಪೋಂಡಲ್ಲ ಅಂಚೆನೆ ಒಪ್ಪುಂಡು ಕೈಟ್ ಮುಟ್ಟು ಜಂಗ್ಲಿ ಖಾಲಿ ಕೈಟ್ ಆಂಟಿಕ್ಸ್ ಅಂಚನೆ ಭಾರಿ ಬೇಜಾರಾಪುನೆ ಕೆಲವು ಮಣ್ಣದ ವಸ್ತು ಏನು ದೆಪ್ಪುನಾಗ ನಡೆದ ಪುಡಾದಪ್ಪುಂಡು ಬತ್ತದನಾಗ ಕೆಲವು ಅಂಚಿಂಚು ಒಲಾಂಡ ಶೇಖಾಂಡ ಪೋಂಡವು ಪುಡಾದ ಪೋಪುಂಡು ಬೊಕ್ಕ ಕೆಲವು ಮೆಟಲ್ಸ್ ಮತ್ತೆಂಚ ಮಂಡ ಅಕ್ಲೇಗ ಆಪುಂಡು ಹಿಂಬೆ ದೆತ್ತಬೋದಲ್ಲ ಮಾರ್ವೇನ ನೆಟ್ಟದಲ್ಲ ಕಾಸು ಮನ್ಪೇನ ಅಂಚ ಕೊರ್ಪುಜೇರ್ ಆಯ್ನ ಗುಜರಿ ಗಂಡ ಮಾರ್ವೇರು ಕೊರ್ಪುಜೇರ್ ಅವಾಗ ಭಾರಿ ಬೇಜಾರಾಗು ಯಾನ್ ಇನಿ ಮುಟ್ಟ 2 ರೂಪಾಯಿ ಟಿಕೆಟ್ ತೆತ್ತೈಚಿ ನಿಯರ್ಲಿ 20,000+ ವಿಸಿಟರ್ಸ್ ಏನು ಇಲ್ಲಡೆ ಬರ್ತೀರಿ 2014 ಇಡೀ ಮುಟ್ಟ 12 ಇಯರ್ಸ್ ಯಾನ್ ಟಿಕೆಟ್ ಇನಿ ಮುಟ್ಟ 2 ಲಾ ತೆತ್ತೈಚಿ 1 ರೂಪಾಯಿ ದಯಪಂಡ ಅವೆಯನ್ನ ಬಿಸ್ನೆಸ್ ಹತ್ತು ಅವೆಯನ್ನ ಹಾಬಿ 1990 ಇರ್ದು ಇನಿ ಮುಟ್ಟ 36 ಇಯರ್ಸ್ ನಮ್ಮ ಕಲ್ಲಡ ಕಡೆ ಏರ್ ಪೂರ ತೀರಿಯರ್ಕೆಂಡ ಅಕಲ್ನ ಡೇಟ್ ಟೈಮ್ ಫೋಟೋ ಮಾತಾಡೋಣ 35 ವರ್ಷದ ಡಿಟೇಲ್ ಪ್ಲಸ್ 1800 ಪೆನ್ ಉಂಡು ACC ಸಿಮೆಂಟ್ ರ್ಯಾಮ್ಕೋ ಸಿಮೆಂಟ್ ಇಂಚಿನ ಹೋಟೆಲ್ಸ್ ಅಂಚಿನ ಅಡ್ವರ್ಟೈಸ್ಮೆಂಟ್ ಇತ್ತು 93 ವೆರೈಟಿ ಶೇವಿಂಗ್ ಬ್ಲೇಡ್ ಉಂಡ ಶೇವಿಂಗ್ ಬ್ಲೇಡ್ ಅವು ಮತ್ತೆ ಏರ್ಲ ಕಲೆಕ್ಟ್ ಮಾಡ್ಕೊಂಡು ನಿಯರ್ಲಿ 2000 ಕೀ ಚೈನ್ಸ್ ಉಂಡೆ ನಡ ಐನ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಅವು ಮತ್ತೆ ಕಲೆಕ್ಟ್ ಮಾಡ್ಕೊಂಡಾಗ ಒಂಜೊಂಜೆ ತಿಕ್ಕು ನಾವು ಎಂಕ್ಲಿ ವರಾನೆ ಬಲ್ಕ್ ಒಂಜಿ ಸಾರ ತಿಕ್ಕುಚಿ ಒಂಜೊಂಜೆ ತಿಕ್ಕುನೆ ಆ ಒಂಜೊಂಜೆನೆ ಎಂಕ್ಲಿ ಪೆಜ್ಜಿದೈನ ಕಲೆಕ್ಟ್ ಮಾಡ್ಕೊಂಡೆ ಅವು ಭಾರಿ ಹೆವಿ ಆಗ್ಬೋದು ಆಂಡ ಈ 24 ವರ್ಷ ಎಲ್ಲ ಎಂಕ್ ಒಂಚೂರ್ಲ ಬೋರ್ ಆತಿ
0: ಪಂಡರ್ ಒಂದು ಎಂಕ್ ಬಿಸ್ನೆಸ್ ಹತ್ತು ಯಾನ್ ಟಿಕೆಟ್ ದೆಪ್ಪು ಜೇರೆಗಲ್ಲ ಅಂದ್ ಇರೇನ ಪಿನ್ನೆಲೆ ತೂಪುನ ಅಂಡ ಇದು ಬಿಡಿ ಉದ್ಯಮ ಮಲ್ತೊಂದು ಆ ಉದ್ಯಮಗಳ ಇರೇನ ಈ ಹವ್ಯಾಸಗಳ ಒಂಜೆಕೊಂಜೆ ಆತು ಸಂಬಂಧ ಇಜ್ಜಿ ಎಂಚ ಇರೇಗ ಆ ಉದ್ಯಮ ಇತ್ತಿನಾರು ಬಿಡಿ ಉದ್ಯಮ ಇತ್ತಿನಾರಿಗ ಈ ಸಂಗ್ರಹ ಮಲ್ಪು ನಂಚಿನ ಒಂಜಿ ಹವ್ಯಾಸ ಎಂಚ ಬುಲೆಂಡಿ ಹಸಿರೆ
1: ಸ್ಕೂಲ್ ಡಾಂಡತೆ ಯಾನ್ ಸಾಧಾರಣ 7th ಉಪ್ಪುನಾಗನೆ ಅಮ್ಮೆರ್ನೊಟ್ಟಿಗೆ ಈ ಬೀಡಿದ ಎಲೆ ಬೊಕ್ಕ ಪುಗೆರೆಗೆ ಇಲೆ ಪುಗೆರೆಗೆ ಯಾನ್ ಗುಜರಾತ್ ಛತ್ತೀಸ್ಗಢ ಮಧ್ಯಪ್ರದೇಶ ಬೊಕ್ಕ ಮಹಾರಾಷ್ಟ್ರ ಸಾಂಗ್ಲಿ ಅಂಚು ಮತ ಯಾನ್ ಅಮ್ಮೆರ್ನೊಟ್ಟಿಗೆ ಪೋಂದಿತ್ತೆ ಅಂಚೆ ಪೋಯಿನಪ್ಪಗ ಎಂಕ್ ಮಸ್ತ್ ಐಟಮ್ಸ್ ಮತ ಅಲ್ಪ ತಿಕ್ಕೊಂದಿತ್ತೆ ಒಂಚೂರು ಪೋಯಿನಪ್ಪಗ ಮತ ಪತ್ತೊಂದು ಬತ್ತದ ಇಂಚನೆ ಅವು ಎಂಕ್ ಒಂಜಿ ಸಪೋರ್ಟ್ ಮಂತನ ಅಂದ್ ರಡ್ನೇತ ಈ ಹಾಬಿ ಯಾನ್ 2003 ಡಿ ಯಾನ್ ಸ್ಟಾರ್ಟ್ ಮಂತದ 9th ರೂಪನಾಗ ಒಂಜಿ 3 ಮಂತ್ಸ್ ಅನಗ ಯಾನ್ ಫಸ್ಟ್ ಟೈಮ್ 2003 ಡಿ ಯಾನ್ ಹಜ್ಜಿ ಪೋತೆ ಅಲ್ತು ಬಣ್ಣಗೆ ಯಾನ್ ಮಸ್ತ್ ಫಾರಿನ್ ನೋಟ್ಸ್ ಮತ ಎಂಕ್ ತಿಕ್ಕದಂಟ್ ಅಲ್ಪ ಅವು ಎಂಕ್ ಮಲ್ಲ ಪ್ರೋತ್ಸಾಹ ಪ್ಲಸ್ ಎನ್ನ ಸ್ಕೂಲು ಎನ್ನ ಪೇರೆಂಟ್ಸ್ ಅಕಲ್ ಎಂಕ್ ಫುಲ್ ಸಪೋರ್ಟ್ ಮಂತೇರ್ ಆ ಸಪೋರ್ಟ್ ಮಂತ್ನ ಹಿಡ್ದಾದ ಈ ಬಿಸ್ನೆಸ್ ತೊಟ್ಟಿಗೆ ಎಂಕ ಇಂದ ತೊಬೋರಾಂಡ್ ಇತ ಬಲ್ಪ 5 ಗಂಟೆಗೆ ಯಾನ್ ಪೋಪೆ ಕಂಪೆನಿ ಎಂಗ್ಲ ಬಿಸ್ನೆಸ್ ಉಂಡು 5 ಗಂಟೆ ಪೋಂಡ ಮಧ್ಯಾಹ್ನ 16 ಗಂಟೆ ಇಲ್ಲಡೆ ಬರ್ಪೆ ಅಂಚೆ ಬತ್ತಿಂದ ರಡ್ಡು ಮೂಜಿ ಫ್ಯಾಮಿಲಿ ಇಲ್ಲ ರೆಡಿ ಕಾತುಂದು ಪೇರ್ ಮ್ಯೂಸಿಯಂ ಒಕ್ಕ ನೈಟ್ ಮುಟ್ಟಲ್ ಹಾಕಲ್ ರೆಡ್ ಆಂಟ್ ಕೋಡೆಲ್ಲ ಇತ್ತು ಹಾಸ ನಡೆದು ಇಂಚೆ ಡೈಲಿ ಒಂಜೊಂಜಿ ಊರದು ಬರೋದು ಉಪ್ಪೇರ್ ಲಾಭ ಎಂಚಿನ ಬಂಡ ಕಾಂಟ್ಯಾಕ್ಟ್ಸ್ ಸುತ್ತಮುತ್ತ ಪೂರಾ ಕಾಲೇಜ್ ಸ್ಕೂಲ್ ದಕ್ಕಲು ಬೈದಿರು ಪೂರಾ ಪೊಲಿಟಿಷಿಯನ್ಸ್ ಬೈದಿರು ಡಿಪಾರ್ಟ್ಮೆಂಟ್ ಡಿಸಿ ನಕ್ಲು ಬೈದಿರು ಮಾತ್ರ ಡಿ ಸಿ ನಕ್ಲ ಇಲ್ಲಡೆ ವಿಸಿಟ್ ಆಗ್ತಿರು ಮಾತ ಶಾಕ್ ತೂದು ಆ ಸೆಟ್ಟಿಂಗ್ ಐನ ಪ್ರಿಸರ್ವ್ ಮಂತನ ಐನ ಡಿಸ್ಪ್ಲೇ ಮಂತನ ಅವು ಎನ್ನ ಇಲ್ಲ ಆ ಇಲ್ಲಲ್ಲಿ ಎಂಕ್ಲ ಉಲ್ಲ ವಾಸವಾದುಲ್ಲ ಐತೊಟ್ಟಿಗೆ ಅಡಿಗೆ ವಿಸಿಟರ್ಸ್ ಬರ್ಪೇರು ಫ್ಯಾಮಿಲಿ ಉಂತೇರೆ ಬರ್ಪೇರು ಈತ ಜನ ಬತ್ತದ ಅವ್ಳು ಇತ್ತದಿಲ್ಲ ಎಂಕ್ಲ ಐತ ನಡುಟ್ ಐನ ಆತ ಸೇವ್ ಮಾಡ್ಕೊಂಡೆ ಬಂಡ ಅವು ಭಯಂಕರ ವಿಷಯ
0: ಈತ ದಾದಾಪುಂಡ ಇತ್ತೆ ಹೂವಾಣಲ್ ಒಂಜಿ ನಾಣ್ಯ ಅವಡ್ ಕರೆನ್ಸಿ ಅವಡ್ ಇರ್ ಪತ್ತೊಂದು ಬರ್ಪರ್ ಪತ್ತೊಂದು ಬರ್ಪನೆ ಪಂಡ ಅಂಚನೆ ಪತ್ತೊಂಬರ ಆಪುಜಿ ಐತ ಪಿನ್ನೆಲೆ ದಾದ ಐತ ವಿಷಯದಾದ ಐಟ ದಾದ ವಿಶೇಷತೆ ಉಂಡು ನೀನು ಪೂರ ಅಧ್ಯಯನ ಮಲ್ಪೋಡ ಆಪುಂಡು ಯಾಸಿರಿ ಇಂಚಿನ ಒಂಜಿ ಅಧ್ಯಯನ ಮಲ್ಪೋಡು ಪನ್ಪುನ ಅಂಚಿನ ಒಂಜಿ ಆಸಕ್ತಿರೇಗ ದಾಯ ಬತ್ತಣ್ಣ ನನ್ನದು
1: ಒಂಜಿ ಎಂಬಣ್ಣ ಒಂಜಿ ವಾರಂದ ಯುದ್ಧ ಅಂದ ಪಣ್ಣಗ ಎಂಕ್ಲೈನ್ ಎಂಚೆಂಚ ಮಾತ ತಿಂಕ್ಪಣ್ಣ ಆಂಡ ಆ ಯುದ್ಧದ ಬಗ್ಗೆನೇ ಎಂಕ್ಲಿ ತಿಂಕ್ ಪಂತೊಂದು ಪೋನಾಗ ಎಂಕೊಂಜಿ ಸಿಲ್ವರ್ದ ಏರ್ ಪಿನ್ ಕಾಯಿನ್ ತಿಕ್ಕಂಡು ಬೆಳ್ಳಿದ ಏರ್ ಪಿನ್ ಮಾಡ್ಪಾರ ಅಂಚಿನ ಒಂಜಿ ಕಾಯಿನ್ ಅವು ಕಾಯಿನ್ ಅಂದ್ರೆ ಎಲ್ಲ ನಂಬುನೇಚಿ ಸ್ಟೂಡೆಂಟ್ಸ್ ನಕ್ಲಿ ಬರ್ತಂದ್ರೆ ಕೆಲವು ಕ್ವಶನ್ ಇದು ಹೇಗೆ ಕಾಯಿನ್ ಯಾರ್ದು ಕಾಯಿನ್ ಅವ ಆದಿಲ್ ಶಾ ಆಫ್ ಬಿಜಾಪುರ್ನ ಕಾಯಿನ್ ಅವಂದು ಹೆಂಗೆ ಗೊತ್ತುಂಡು ಆಂಡ್ ಅವು ಎಂಚಂದ ಏನು ಎಕ್ಸ್ಪ್ಲೇನ್ ಮಾಡ್ಬೋದು ಎಂಚನ ದೀದಿತ್ತು ಆಯ್ತು ಬಗ್ಗೆ ಏನು ಸ್ಟಡಿ.

0: ಒಂದು ಪಡೋದು ನಾನು ಮಸ್ತ್ ಚೆನ್ನಾಗಿ ಕ್ವಶನ್ ಕೇಳಿನಾಗ ಈಗ ಆನ್ಸರ್ ಬೋರ್ಡ್ ಏನೊಟ್ಟಿಗೆ ಆ ಸರ್ಚ್ ಬಂತೊಂದು ಫೋನಾಗ ಮರಾಠಾಸ್ ವಿರುದ್ಧ ಆದಿಲ್ ಶಾ ಆಫ್ ಬಿಜಾಪುರ್ ವಾರ್ ಮಾಡ್ಪಣಾಗ 1668 ವಾರ್ ಮಾಡ್ಪಣಾಗ ಇತ್ತದ ಒಂದು ವಾರ್ ಡಿಫ್ರೆಂಟ್ ಮುಕ್ಕಲು ಮರಾಠಾಸ್ ಇದಕ್ಕೆ ಆಕಲ್ ಅರಮನೆಗೆ ರೌಂಡ್ ಅಪ್ ಆಡ್ಯಾರ ಗೆರಾವ್ ಹಾಕಿದಾರು ಮುತ್ತಿಗೆ ಹಾಕಿದಾರು ಆ ಸ್ಟೈಲ್ ಅವು ರೌಂಡ್ ಅಪ್ ಆಡ್ದಾನಾಗ ಆಕಲು ಬೊಕ್ಕ ಆನ್ಲೈನ್ ಫುಡ್ ಬರ್ಪುಜ್ಜಿ ಟ್ಯಾಪ್ ತಿರ್ಗಣ ನೀರು ಅಪಗಿಜ್ಜಿ ಆಕಲು ಆಟೋಮೆಟಿಕ್ ಸರೆಂಡರ್ ಆಪ್ಯಾರ ಅಂಚಿನ ಒಂದು ವಾರ ಆದಿಲ್ ಶಾ ಆಫ್ ಬಿಜಾಪುರ್ ಮರಾಠಾಸ್ ವಿರುದ್ಧ ಮಂತಿತ್ತೆ ಆ ಟೈಮ್ಡು ಸೈನಿಕರೇ ಕೊರ್ರೆ ಸಂಬಳ ಇಜ್ಜ ಅಂದ್ರೆ ಆದಿಲ್ ಶಾ ಆಫ್ ಬಿಜಾಪುರ್ ಇಂಜಿನ ಮಂತಿರ್ಪಂಡ ಸಿಲ್ವರ್ನ ಬೆಂಡ್ ಮಂತದ ಅರ್ನ ಲೋಗೋ ಪಂಚ್ ಮಂತದ ಅಯ್ಯನು ಸೈನಿಕರ ನಕಲಿ ಸ್ಯಾಲ್ರಿ ಕೊರಿಯರು ಏರ್ ಬದುಕದ ಅರಮನೆಗೆ ಬರ್ಪಾರ ಆಕಲಿಗೆ ನೇನು ಲೆಕ್ಕ ಮಂತದ ಎಂಕ್ಲಿ ಸಂಬಳ ಕೊರ್ಪಾ ಅವು ಇಂಚಿನ ಅನ್ಪಂಡ ವಾರ್ ಟೈಮ್ ಇಶ್ಯೂ ಇಂಚನೇ ಕೆಲವು ವಿಷಯಗಳು ಆ ವಿಷಯ ನೆಂಕ್ಲಿ ಇಂಚ ತೆರೆಯೊಂದು ಪೋನಾಗ ಐದ ಹಿಸ್ಟ್ರಿ ಕಲ್ಪುಗಂದ ಮೈಸೂರು 1764 ಕೃಷ್ಣರಾಜ 2 ಒಂದೊಂದು ಒಡೆಯರಿತ್ತೆ ಆರ್ನೊಂಜಿ ಕಾಯಿನ್ ತಿಕ್ಕನೆ ಆ ಕಾಯಿನ್ ಎಂಜಿನ ಬಂಡ ಮೂಜಿ ಇಂದು ಬರೆದುಂಡು ಕನ್ನಡ ಅಯ್ಯನ್ ಸ್ಟಡಿ ಮಂತಾನೆ ದುಕಾನ್ ಮತ್ತ ಮಸ್ತ್ ಏನಟ ಕೇಂಡ ಸೀನಿಯರ್ ಕಲೆಕ್ಟರ್ಸ್ ಮತ್ತೆ ನೋಡ್ತಿರ್ ಮತ್ತ ಕೆಲವು ಜನ ಗೊತ್ತಿಜ್ಜಿಂದ ಬಂದ್ಯಾರ ಕೆಲವು ಜನ ಐಡಿಯಾಸ್ ಕೊರಿಯರು ಕೃಷ್ಣರಾಜ 2 ಒಡೆಯರ್ 32 years 32 ವರ್ಷ ಆಡಳಿತ ಮಂತದೆ ಆರ್ ಇಂಜಿನ ಬಂಡ ವರ್ಲ್ಡ್ ಫಸ್ಟ್ ಟೈಮ್ ಕನ್ನಡ ನ್ಯೂಮರಲ್ ಕಾಯಿನ್ ರಿಲೀಸ್ ಮಂತದೆ ಆರ್ನ ಫಸ್ಟ್ ವರ್ಷ ಆಡಳಿತಾಗ ಕನ್ನಡ 1 ಇಂದ ಪಾಡದು ಸೆಕೆಂಡ್ ಇಯರ್ 2, 3, 4 ಇಂಚನೆ ಕನ್ನಡ 32 ವರ್ಷ ಮುಟ್ಟಲ ಆರ್ ಕಾಯಿನ್ ರಿಲೀಸ್ ಮಂತದೆ ಆ 32 ವರ್ಷದ ಕಾಯಿನ್ ಲೈನ್ ನಡೊಂಡು ಅವು ಐತ ಬಗ್ಗೆ ಕಲ್ತದಾನಾಗ ಐತ ಇಂಟ್ರೆಸ್ಟ್ ಆಂಡ್ ಇತ್ತೆ 4 ಜನ ಬರ್ತದೆ ಇನ್ ತೂಪೇರ್ ಅಕಲ್ಲ ಟ್ರೈ ಮಾಡ್ಪೇರ್ ಇಲ್ಲಡೆ ಬತ್ತನಕ್ಲು ಮಸ್ತ್ ಜನ ಏನಡ ಪಣ್ಪೇರ್ ಎಂಚಪಂಡ ಸರ್ ನಾನು ನಿಮ್ಮ ಮನೆಗೆ ಬಂದ ಮೇಲೆ ನನ್ನ ಮಗ ಟಿಶ್ಯೂ ಪೇಪರ್ ಕಲೆಕ್ಟ್ ಮಾಡ್ತಾನೆ ಕಾಯಿನ್ ಕಲೆಕ್ಟ್ ಮಾಡ್ತಾನೆ ಪೇಪರ್ಸ್ ಕಲೆಕ್ಟ್ ಮಾಡ್ತಾನೆ ಅವ್ ಬಾರಿ ಖುಷಿ ಅವನ ಇನ್ಕಿ ಅನ್ನಾಗ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ ಒಂಜಿ ಕಲೆಕ್ಟ್ ಮಾಡ್ತಾನೆ ಎಂಚಪಂಡ 26 ಬಾಟಲ್ 26 ಅಲ್ಲ ನಮ್ಮ ಸೌತ್ ಕೆನ್ರ ತುಂಜಿ ವಿಶೇಷ ಎಂಜಿನ ಬಂಡ ಇದು ಆಲ್ಫಾಬೆಟಿಕ್ ವೈ A4 ಅಜೀವ B4 ಬ್ರಿಂಜಲ್ C4 ಸಿಟ್ರಾನ್ D4 ಡ್ಯೂಕ್ E4 ಎನರ್ಜಿ F4 ಫೆನ್ಸ್ G4 ಗುಡ್ H4 ರಶ್ I4 ಇಂಡಸ್ J4 ಜೋಯ್ಕ್ A4 ಕಿಲ್ಲೆ L4 ಲೈಮಿ M4 ಮಿಂಟಿ N4 ನೆಕ್ಟರ್ O4 ಅವರ್ ಚಾಯ್ಸ್ P4 ಪುಷ್ಟಿ Q4 ಕ್ವಾಲಿಟಿ R4 ರಂಗ್ S4 6 T4 ತೃಪ್ತಿ U4 ಉಲ್ಲಾಸ್ V4 ವಿಲಾಸ್ W4 ವಿನ್ನರ್ X4 ಎಕ್ಸ್ಟ್ರಾ ಕೂಲ್ Y4 ಯುವರಾಜ್ Z4 ಸಿಕ್ಕುಲ್ ಊರಲ್ಲ ಸೌತ್ ಕೆನ್ರ ಅವು ಖುಷಿ ಹಿರಿಯರ್ನ ಕೆಲವು ವಸ್ತು ಬರ ಇಂಕ್ಲಾಂಟಿಕ್ಸ್ ಮಾತ ಇಲ್ಲ ಸಾಧಾರಣ ಉಪ್ಪುಂಡು ಕೃಷಿಕ್ ಯೂಸ್ ಮಂತನ ಇದನ್ನ ಇಲ್ಲಡ ಆಯ್ತು ವ್ಯಾಲ್ಯೂ ಗೊತ್ತು ಪುಜಿ ತೋಡೆ ಮುಟ್ಟಪಂಡ ಯಾನ್ ಏರ್ ಬತ್ತನ್ಲ ಇಲ್ಲ ಫಸ್ಟ್ಗೆ ಅನ್ನ ಜಾಳ್ರೊಂಜಿ ಜೆನ್ ಕಾರ್ ಉಂಟು ಐನ್ ಅಂತೋಜ ಇಂದು 2005 ಅಮೇರಿಕೋರ್ನ ಫಸ್ಟ್ ಕಾರ್ ಎಂಕ್ ಸಿಂಗಲ್ ಓನರ್ ಇತ್ತಲ್ಲ ಒರಿಜಿನಲ್ ಪೇಂಟ್ ಯಾನ್ ಅತ್ತಂದು ಏರ್ಲ ಡ್ರೈವ್ ಮಂತಿಜರ್ ಕಾಲಿ 85,000 ರನ್ ಆತನ ಇತ್ತಲ್ಲ ವರ್ಕಿಂಗ್ ಕಂಡೀಷನ್ ಐನ್ ಪಣ್ಣಾಗ ಅಕ್ಲಿಕ್ಕೇನು ಇರು ಸರ್ ಇಂದು ಕೊರ್ಪಾರ ಇರ್ ಸೇಲ್ ಮಾಡ್ಪಾರ ಏನ್ ಪಣ್ಪಣೆ ಯಾನ್ ದಾಯಗ ಏನು ಎಕ್ಸ್ಪ್ಲೇನ್ ಮಂತನೆ ಬಂಡ ಎನ್ನ ಅಮೇರಿಕೋರ್ನ ಆರಿಜ್ಜಿ 15 years ಅಂತ ಡೆತ್ ಆದ ಆರ್ ಕೊರ್ನ ಕಾರ್ನ ಈ 21 ವರ್ಷ ಯಾನು ಸೇವ್ ಮಂತ ಆತ ಕ್ಲೀನ್ ಆದ ದೀತ ಅಂದಾನಾಗ ಐಕ್ ವ್ಯಾಲ್ಯೂ ಕಟ್ಟರೆ ಸಾಧ್ಯ ಆ ಖುಷಿ ಐನು ಮಾರಂಡ ತಿಕ್ಕುನ 1 ಲಕ್ಷ ಡಿಚ್ಚಿ ಅಂಚೆನೆಟ್ ಎಂಕಲ ಹಿರಿಯರ್ ಯೂಸ್ ಮಂತ ನೆಂಚಿನ ವಸ್ತು ಇಲ್ಲಲುಂಡೋ ಐನ್ ಎಂಕಲ್ ಸೇವ್ ಮಾಡ್ಬೋದು ಕೆಲವು ಜನ ಎಂಕ್ ಆಂಟಿಕ್ಸ್ ಮತ ಕೊರ್ಪೇರ್ ಅಕ್ಲ ಇಲ್ಲಲಿತ್ತನ ಅಪಗಲ್ ಪಣ್ಪೇರ್ ನೆನ್ನ ಅಜ್ಜ ಯೂಸ್ ಮಂತನ ನೆನ್ನ ಅಜ್ಜಿ ಯೂಸ್ ಮಂತನ ಇಂದು ಆರ್ನ ನೆನ್ನ ಅಕ್ಕನ ಆರ್ ತೀರ್ದೇರ್ ಅಷ್ಟೊಂದು ಆ ಇಮೋಷನ್ ಉಂಡತಿ ಭಯಂಕರ ಒಂದು ಅಟ್ಯಾಚ್ಮೆಂಟ್ ಎಂಕ್ಲೈನ್ ದೀನ ಗೊಂಜಿ ಖುಷಿ
1: ಎಕ್ಸಿಬಿಷನ್ ಪೋಪರ್ ಬೇತೆ ಬೇತೆ ಕಡೆಟ್ ಇತ್ತೆ ಪ್ರದರ್ಶನ ದೀರಲ್ಲ ಪೋಪರ್ ಪೋನಾಗ ಐಕ್ ಇತ್ತೆ ಇರು ಕೊನಪುನಂಚಿನ ಸುತ್ತುಲೈನ ಜಾಗೃತಿ ಮಲ್ಪುನಂಚಿ ಕ್ರಮ ಬೇತೆ ಇಪ್ಪುಂಡು ಅಂಚ ಪೋನಾಗ ಇರು ಎಂಚ ಪ್ರಿಪೇರ್ ಆಪರ್ ಯಾಸಿರಿ ದಾಂಡ ಅಲ್ಪ ತುಯರ ಬರ್ಪುನಾಕಲ ಮಸ್ತ್ ಜನ ಇಪ್ಪಿರು ಆ ಕೆಲವರಿಗೆ ಆಯ್ತ ಬಗ್ಗೆ ದಾಲ ಗೊತ್ತು ಪೂಜಿ ಉಂದಾದ ಸಂಗತಿ ಅಂಚ ಪುರ ಕೇನ್ ಅಂಚಾದ ಪುನಾಗ ಆಯ್ತ ಒಂಜಿ ಪ್ರಿಪರೇಷನ್ ಎಂಚ ಇಪ್ಪುಂಡು
0: 2003-14 ಮುಟ್ಟ ಏರಿಗಳ ತೋಜಿ ಆ ತೋಜನಾಗ ಅಕ್ಲು ಬತ್ತು ಲೆಕ್ಕ ಅಂತ ಅಂದಿರು ಆ ನೆಟ್ಟು 100 ರೂಪಾಯಿದ 10 ನೋಟು ಉಂಟು 1,000 ರೂಪಾಯಿ ಹೆಂಕ್ ಬಾರಿ ಬಾರಿ ಚೀಪ ಹೊಂದಿತ್ತೇನೆ ಯಾಂ ಬಂಡ ಯಾನ್ ಕೆಲವರ ಅನ್ನೋದಕ್ಕೆ 200 ಕೊರ್ದಲ ಒಪ್ಪ 500 ಕೊರ್ದಲ ಒಪ್ಪ ಧರ್ಮಗ ತಿಕ್ಕದಲ ಒಪ್ಪ ಅಂಡ ಜನ ಇಂಚಿ ಇತ್ತೆ ನನಗೆ ವ್ಯಾಲ್ಯೂ ಒಂದು ಅವಂದಿತ್ತೆ ಯಾನ್ ಏರಿಗಳ ತೋಜ ಹೊಂದಿದ್ದೆ ಯಾನ್ ಕಲ್ತನ ಸ್ಕೂಲ್ 2004-10th ಅದೇ ಅನ್ ಬಣ್ಣಾಗ ಎಂಕಲ್ಪ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಕೊರ್ದಿತ್ತೆ ಅವು ಆದ 2014 ಅನ್ನಾಗ ಅಲ್ಪ ಸಿಲ್ವರ್ ಜುಬ್ಲಿ ಪ್ರೋಗ್ರಾಮ್ ಆ ಸ್ಕೂಲ್ದ ಅಲ್ತ ಫಸ್ಟ್ ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಯಾನ್ ಅಲ್ತ ನ್ಯಾಷನಲ್ ಸೆಲೆಕ್ಷನ್ ಯಾನ್ ಐಕೋಸ್ಕರ ಆ 2014 ಎಂಕೊಂಜಿ ಸನ್ಮಾನದಿಯರ್ ಸನ್ಮಾನದಿದು ಇನ್ವೈಟ್ ಮಾಡ್ಪೇರಿ ಇಲ್ಲಡೆ ಬತ್ತೀರಿ ಅಲ್ತ ಕಮಿಟಿಲ ಟೀಚರ್ಸ್ ಎಲ್ಲ ಅಂಚ ಬತ್ತದ ಎನ್ನ ಪಂಡೇರಿ ಆ ಸಿರಿಗೆಗೆ ನಾವೊಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೇವೆ ಯಾಕಂಡ್ರೆ ನನಗೆ ಫಸ್ಟ್ ಟೈಮ್ ಸನ್ಮಾನ ಹಾಕುತ್ತಾಗ ಬ್ಯಾಡು ಅಂತ ಸ್ಟೇಜ್ಗೆ ಹತ್ತಲಿಕ್ಕೆ ಧೈರ್ಯ ಬರೋದಿಲ್ಲ ಬಂಡೆ ಇಲ್ಲ ಮಾತಾಡಬಾರ್ದು ಬರಬೇಕು ಮತ್ತು ನೀನೊಂದು ಹೆಲ್ಪ್ ಮಾಡಬೇಕು ನಮಗೆ ಯಾರಾದರೂ ಈ ಪ್ರದರ್ಶನ ಇಡೋರು ಇದ್ದಾರೆ ಈ ನೋಟು ಕಾಯಿನ್ಸ್ ಅಂತ ಯಾನೆನ್ನ ಯಾಕಲಿಗೆ ನನ್ನ ಗೊತ್ತುಪ್ಪು ಯಾಂ ಬಂಡ ಇದ್ದಾರೆ ಸರ್ ಒಬ್ರು ನನ್ನ ಫ್ರೆಂಡ್ ಇದ್ದಾರೆ ನಾನು ಇವತ್ತು ಬಿಸಿ ನೀವು ಸಂಡೇ ಬನ್ನಿ ನಾನು ಕರ್ಕೊಂಡು ಹೋಗ್ತೇನೆ ಬಂಡೆ ಓಕೆ ಬಂಡೇರು ಮಕ್ಳು ಪೋಯರ್ ಸಂಡೇ ಮಕ್ಳು ಸೀರಿಯಸ್ ಆದ ಬರ್ತೀರ ಅಟ್ ಮೂಜಿ ಗಾಡಿ ಟೀಚರ್ಸ್ ಕಮಿಟಿ ದಾಖಲು ಪ್ರ ಬರ್ತೀರ ಯಾಂ ಬಂಡ ಉಲಾಯ್ ಬಲೆ ಅಲ್ಲ ಸರ್ ನಾವು ಅಲ್ಲಿಗೆ ಹೋಗುವ ಅದು ನೋಡಿ ಬಂದು ಮತ್ತೆ ನಿಮ್ಮ ಹತ್ರ ನಾವು ಬರ್ತೇವಲ್ಲ ಇಲ್ಲೇ ಉಂಟು ಬನ್ನಿ ಅಂತೇಳಿ ತೋರಿಸಿದೆ ತೋರಿಸಿದ ತಕ್ಷಣ ಇವರು ಇನ್ವಿಟೇಷನ್ ಅನ್ನು ಸ್ಟಾಪ್ ಮಾಡಿದ್ರು ಅಲ್ಲಿಗೆ ಕೊಡುದನ್ನು ಸ್ಟಾಪ್ ಮಾಡಿ ಪ್ರಿಂಟರ್ಗೆ ಫೋನ್ ಮಾಡಿ ಹೇಳಿದ್ರು 1 ದಿನ ಅಲ್ಲ ಕಾರ್ಯಕ್ರಮ 3 ದಿನ ಅಂಚೆ ಶುಕ್ರವಾರ ಶನಿವಾರ ಆಯ್ತಾರ ಮೂಜಿ ದಿನದ ಡಿಸ್ಪ್ಲೇ ಯಂಕ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಪೂರದೇ ತಗೋದು ರಾಶಿ ಮಾಡಿ ಐ ಟೆಂಕ್ ಪಾಸಿಟಿವ್ ಆತಂದ್ರೆ ನೆಗೆಟಿವ್ ಆತ ಪಾಸಿಟಿವ್ ಎಂಚಪಂಡ ಕರ್ನಾಟಕ ಬ್ಯಾಂಕ್ದ ಅನಂತ ಕೃಷ್ಣರ್ ಆರು ಮೇನ್ ಗೆಸ್ಟ್ ಆಗಿ ಆರ್ ಪಂಡೇರು ಒಂಜಿ 35-40 ವರ್ಷ ಎನ್ನ

0: ಕೈಟ್ ಬ್ಯಾಂಕ್ ಏತೋ ನೋಟು ಕಾಯಿನ್ ಅನ್ನ ಕೈಟ್ ಚಲಾವಣೆ ಆತನ್ ಅಂಡ್ ನೋಟು ಕಾಯಿನ್ ಇಂಚಿನ ಒಂಜಿ ಪ್ರಪಂಚ ಉಂಡು ಇನ್ನೇ ಗೊತ್ತೇ ಒಂಜಿ ಪ್ಲಸ್
1: ಕೇನ್ ನಕ್ಲೈಲ್ ಒಂಜಿ ಆಸಕ್ತಿ ಇಪ್ಪು ಮಹಮ್ಮದ್ ಯಾಸಿರ್ ಮೇರು ಕಲ್ತದಿನ ಶಾಲೆ ಹೂ ಹುಟ್ಟುದಿನ ಒಲ್ಪ ಅಂದ ಐತ ಬಗ್ಗೆ ಒಂಚೂರು ಪನ್ಲೆ
0: ಏನ ಸ್ವಂತ ಊರು ಕಲ್ಲಡ್ಕ ಕಲ್ಲಡ್ಕಡು ಏರಡಕ್ಕೆ ಅಂಡಲ್ಲ ಕೇಸ್ ಬಿಡಿ ಪಂಡ ಏರಗಿಲ್ಲ ಮಾತ್ರೆಗಳ ಗುರ್ತುಂಡು ಆಯ್ನ ಅಮ್ಮರೆ ಮಾತಾ ಧರ್ಮದ ಮಾತ್ರೆಗಳು ಒಂದಾನಿಕೆ ಒಟ್ಟಿಗೆ ಎತ್ತನಾರ 2010 ಆರ್ನ ಡೆತ್ ಅಂಡು ಐದು ಬೊಕ್ಕ ಆರು ಕಟ್ಟನ ಇಲ್ಲಡಗಿ ಯಾನ ಯಜಮಾನಯ ಇತ 14 ವರ್ಷಗಳ ಆ ಇಲ್ಲು ಮಾತಾ ಧರ್ಮ ದಕ್ಲಗಳ ಓಪನ್ ಆದುಂಡು ಮಾತೆರ್ಲ ಬರೋಂದುಲ್ಲೇರು ಅನ್ನ ಇಲ್ಲು ಅಪೋಸಿಟ್ ಪೋಸ್ಟ್ ಆಫೀಸ್ ಅಂದೇ ಅನ್ನ ಅಡ್ರೆಸ್ ಪಣಂದುಲ್ಲ ಮದ್ಮೆ ಆತನ ರೆಡ್ ಜೋಕಲ್ಲೇರು ಮಲ್ಲಾಲ್ ಸೆಕೆಂಡ್ ಪಿ ಯು ಸಿ ಎಲ್ಲೆ 6th ಸುಲೈಮಾನ್ ಶಾಯಿಮ್ ಅಮ್ಮರ್ನ ಪುದರ್ ಸುಲೈಮಾನ್ ಮಗಲ್ನ ಪುದರ್ ಕತೀಜಾ ಯುಸ್ರಾ ಅಮ್ಮನ ಪುದರ್ ಕತೀಜಾ ರೆಡ್ ಜನತ ಪುದರ್ಲ ಜೋಕ್ಲ ಇದ್ದೀತೆ ವೈಫ್ ಶಹನಾಜ್ ಕನ್ನಡ ಮೀಡಿಯಂ ಕಲ್ಲಡ್ ಕಡೆ ಫಸ್ಟ್ ಸ್ಟ್ಯಾಂಡರ್ಡ್ ಓದಿತ್ತೆ ಒಂಜಿನ ಅಂಗನ ಬಾಲವಾಡಿಲ ಒಂಜಿನಗಳ ಅಲ್ಪರದ ಬೊಕ್ಕ ವಿಷಯ ತಿಕ್ಕಂಡು ಮಾನಿಡು ಒಂಜಿ ಇಂಗ್ಲೀಷ್ ಮೀಡಿಯಂ ಮಾತಂಡಿಗೆ ಬಾಲ ವಿಕಾಸ್ ಇಂಗ್ಲೀಷ್ ಮೀಡಿಯಂ ಅಂಚೆ ಅಮ್ಮರೆ ನಾನು ದೆತ್ತದಡೆ ಪಾಡಿಯ ಇಂಗ್ಲೀಷ್ ಮೀಡಿಯಂ ಅವು ಎಂಚಪಂಡ ಎಂಕಪ್ಪ ಫಸ್ಟ್ ಸ್ಟ್ಯಾಂಡರ್ಡ್ ಉಲ್ಲ ಎಲ್ ಕೆ ಜಿ ಕುಲ್ಲಾಂಡ ಏಜ್ ಅಂಚಿ ಚಾಪುಂಡು ಏನನ್ನ ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಕುಲ್ಲಾಯರು ಅಪ್ಪಗ ಮಾನಿಡಿತ್ತಾರ ಉಲ್ಲೇ ರಾಜ್ಯ ಗೊತ್ತಿ ಸೆವೆರಿನ್ ಪಣಪನ ಒಂಜಿ ಟೀಚರ್ ಇತ್ತಾರ ಕ್ರಿಶ್ಚಿಯನ್ ಆರ್ ಆರ್ ಎಂಕ್ ಒಂಜಿನೇ ತರಗತಿಗೆ ಎಂಕ್ ಯಾಸಿರಂದು ಅನ್ನ ಪುದರ್ ಬರ್ಯಾರ ಕಲ್ಪ 16 YASEER ಯಾಸಿರಂದು ಐದು ಬೊಕ್ಕ ಅಲ್ಪ ಕಲ್ ತೊಗೊಂಡು ಬತ್ತೆ ನಿಜವಾದ ಅನ್ನ ಪೇರೆಂಟ್ಸ್ಗೆ ಅನ್ ಥ್ಯಾಂಕ್ಸ್ ಮಸ್ತ್ ಥ್ಯಾಂಕ್ಸ್ ಏಪಲ ಮರಪೇರ ಬರೀ ದಯಪಂಡ ಅಂಚಿನೊಂಜಿ ಸ್ಕೂಲ್ಗೆ ಏನನ್ನ ಪಾಡ್ದೆ ಆ ಸ್ಕೂಲ್ ಬಾಲ ವಿಕಾಸ್ ಪಣಪಣ ಎಂಚಬಂಡ ಏನನ್ಲ ಎನ್ನೊಟ್ಟಿಗೆ ಉಪ್ಪನಕ್ಲು ಮಾತೇರನ್ಲ ಇಲ್ಲಿ ಅಕ್ಲ ಸ್ಟೂಡೆಂಟ್ ಹತ್ತೂತ್ತಿರ ಅಕ್ಲ ಜೋಕ್ಲು ಹತ್ತೂತ್ತಿರ ಎಂಕ್ಲು ವೈಟ್ ಎಂಕ್ಲು ಹುಷಾರಲ್ಲ ಆಯ್ಕೆ ಮಾತೇಕ್ಲ ಎಂಗ್ಳಿಗೆ ಪರ್ಮಿಷನ್ ಅವಕಾಶ ಕೊಡ್ತೀರ ಎಂಗ್ಳಿ ಏನು ಕಬಡ್ಡಿ 2 ವರ್ಷ ನ್ಯಾಷನಲ್ ಗೊಬ್ಬದೆ 3 ವರ್ಷ ನ್ಯಾಷನಲ್ ಪೋತೆ ಅವು ಮಾತಕ್ಲ ಪ್ರೋತ್ಸಾಹ ಎಂಕ್ ಪ್ಲಸ್ ಇಂದೊಂಜಿ ಯಾನೊಂಜಿ ಬಿಸ್ನೆಸ್ ಮ್ಯಾನ್ ಅಂದ್ ಪಣಪುಣ ಇಡದಲ್ಲ ಯಾನೊಂಜಿ ಸ್ಪೋರ್ಟ್ಸ್ ಮ್ಯಾನ್ ಅಂದ್ ಪಣಪುಣ ಇಡದಲ್ಲ ಯಾನೊಂಜಿ ಹವ್ಯಾಸಿ ಇಂದ ಪಣಿಯರೆ ಎಂಕ್ ಭಾರಿ ಹೆಮ್ಮೆ ಪಂಡ ಅವು ಎನ್ನ ಸ್ಕೂಲ್ ಎಂಕ್ ಕೊರ್ನೋ
1: ಇತ್ತೆ ಯಾಸಿರಿ ನನ್ನೊಂಜಿದ ಅದಕ್ಕೆ ನೋಡು ಪಂಡ ಇತ್ತೆ ಮಾತ ಕಡೆಟ್ಲ ಮೌಲ ಕೆಲವು ಕಡೆಟ್ ಇತ್ತೆ ಹಳ್ಳಿಲಿಡು ಜಾಸ್ತಿ ಈ ಕಾಸುಡ್ ದಾದೊಂಡು ತುಲೆ ಕೋಟಾ ನೋಟುದ ಚಲಾವಣೆ ಹೆಚ್ಚಾದ ಒಂದುಂಡು ಇತ್ತೆ ಈ ಒರಿಜಿನಲ್ ನೋಟುಗಲ್ಲ ಕೋಟಾ ನೋಟುಲ ಅವೇನು ಎಂಚ ನಮ್ಮ ನಾಡ್ದು ಪತ್ತುಲೆ ಸರಿಯಾಯಿನ ಒರಿಜಿನಲ್ ನೋಟುದೊಟ್ಟುಗು ಕೋಟಾ ನೋಟುಲು ನಡುಟ್ಟು ಬತ್ತದು ಸೇರ್ದುಪ್ಪ ಮುಂದೇನು ಎಂಚ ನಾಡ್ದು ಪತ್ತುಲೆ ಯಾಸಿರಿ
0: ಇತ್ತದ ನ್ಯೂ ಡಿನಾಮಿನೇಷನ್ ನೋಟ್ಸ್ ಎಂಗ್ಲಗಿತ್ತೆ ನನ್ನೊಂಜಿ 2 ವಾರ ಪೋಂಡ ಇಂಡಿಯಾಡು 10 ರೂಪಾಯಿಲ 20 ರೂಪಾಯಿ ಪ್ಲಾಸ್ಟಿಕ್ ನೋಟ್ ಬರ್ಪುಂಡು ಇಂಟ್ರೊಡ್ಯೂಸ್ ಅದು ಬರ್ಪುಂಡು ಖಂಡಿತ ಬರ್ಪುಂಡು ಆಯ್ತಾ ಡಿಸೈನ್ ಮಾತ ಬತ್ತದ ಅಂಡ್ 10-20 ಇತ್ತದ ಸೇಮ್ ಕಲರ್ ಸೇಮ್ ಪ್ಯಾಟರ್ನ್ ಮಾತ್ರ ಡಿಸೈನ್ ಮಾತ ಒಂಜಿ ಸೈಡ್ ಬರ್ಪುಂಡು ಪಿರೌಡ್ ಕೋನಾರ್ಕ್ ಟೆಂಪಲ್ ಇನ್ನು ಮಾತುಂಡತೆ ಅವು ಮಾತ ಒಂಜಿ ಸೈಡ್ ಬರ್ಪುಂಡು ಒಂಜಿ ಸೈಡ್ ವಾಟರ್ ಮಾರ್ಕ್ ಇಜ್ಜೆ ಅಲ್ಪ ಪ್ಲಾಸ್ಟಿಕ್ ವಾಟರ್ ಮಾರ್ಕ್ ಬರ್ಪುಂಡು ಆಯ್ತ ಉಲ್ಲ ಧ್ವಜಸ್ತಂಭದ ತೀರ್ಥ ಲಯನ್ಸ್ ಅವು ಬರ್ಪುಂಡು ಅಂಚೆ ಅವು ಡಿಸೈನ್ ಮಾತ ಪಿದೆ ಬತ್ತದ ಅಂಡ್ ಬಾರಿ ಶೋಕ್ ಉಂಟು ಡಿಸೈನ್ ಅಂಚೆ ಏನಾಯ್ತು ಪ್ಲಾಸ್ಟಿಕ್ ನೋಟ್ ನು ಫೇಕ್ ಮಾಡ್ಪುಣ ಬಾರಿ ಕಷ್ಟ ಇತ್ತು ಆಲ್ಮೋಸ್ಟ್ ಏನಾದ 104 ಪ್ಲಾಸ್ಟಿಕ್ ವೆರೈಟಿ ಆಫ್ ಪ್ಲಾಸ್ಟಿಕ್ ನೋಟ್ಸ್ ಏನಾದ್ರು ಉಂಟು ಬೇತೆ ಬೇತೆ ಕಂಟ್ರಿದ ಲಾಸ್ಟ್ ಅದು ರಿಲೀಸ್ ಮಂತ್ರಿ ಮುರಾಣಿ ಒಮಾನ್ 1 ರಿಯಲ್ ಒಂಜಿ ರಿಲೀಸ್ ಮಂತ್ರಿ ಅವ್ಲ ಹಿಂಗೆ ತಿಕ್ಕದ ಒಂಜಿ 2 ತಿಂಗಳ ಆಯ್ನ ಅಂಚೆ ಅವು ಬತ್ತಿ ಬೊಕ್ಕ ಒಂಚೂರು 10 ಇರುವುದ ಇಂದು ಅವು ಬೊಕ್ಕ ಇತ್ತದ ಹೊಸ ಡಿನಾಮಿನೇಷನ್ ನೋಟ್ಸ್ ಎಂಚ ಬಂಡ ಏರ್ಲ ಫೇಕ್ ಮಂತ್ರಿಜೇರು ಕಲರ್ ಜೆರಾಕ್ಸ್ ದಿತ್ತದೇರು ಅವು ಎಂಜಿನ ಪಂಡ ಇರಗ ಒಂಜೇ ನೋಟು ಕೊರ್ನಾಗ ಇರ ಫೀಲ್ ಆಪುಜಿ ಇರ ಇನ್ ದೆಪ್ಪವರ ಕಿಸೆ ಪಾಡು ಅವೇ ಇರಗ ಒಂಜಿ ಇರುವ ನೋಟದ ನಡುಟು ಒಂಜಿ ತಿಕ್ಕನಾಗ ಅವು ಇರಗ ಕೈಟ್ ಫೀಲ್ ಆಪುಂಡು ನೋಟು
1: ಗೊತ್ತಾಪುಂಡು
0: ಬೊಕ್ಕ ಇರ ಹೊಸ ಒಂಜಿ ಚೂರು ಎಂಕಲ ನೋಟ್ ಎಂಚಿನ ಪಂಡ ಇಂಡಿಯಾಡು ಸ್ಪೆಷಲಿ ಎಂಕಲ ಇಂಡಿಯಾ ಶ್ರೀಲಂಕಾ ಬಾಂಗ್ಲಾದೇಶ್ ಪಾಕಿಸ್ತಾನ್ ಬೊಕ್ಕ ಆಫ್ರಿಕನ್ ಕಂಟ್ರೀಸ್ ಮುಕ್ಕಲು ಮಾತ ಎಂಕಲು ಮಾತ ಎಂಚ ಪಂಡ ನೋಟು ಗಾತೊಂಜಿ ರೆಸ್ಪೆಕ್ಟ್ ಕೊರ್ಪುಜ ಎಂಕ್ಲ ಕೈಟ್ ಎಂಚಿನ ಗಲೀಜಿತ್ತಲ್ಲ ಏನು ಮುಟ್ಟು ಅಂಚೆ ಏನಾಯ್ತು ನೋಟು ಭಾರಿ ಬೇಗ ಹಾಲಾಪುಂಡು ಎಂಕ್ಲ ಫೇಕ್ ನೋಟು ಉಂಡ್ಲ ಅವು ಅಂಚೆನೆ ಗಲೀಜಾದ ಅದುಪ್ಪೊಂದು ಐಕ್ ಲೈಫ್ ಇಚ್ಚಿ ಅವಂಜಿ 5 ಸರ್ತಿ ಫೋಲ್ಡ್ ಮಂತ್ ಸ್ಟ್ರೈಟ್ ಮಾಡ್ಪುಣಾಗೆ A4 ಶೀಟಡಿ ಅವಿತ ಮಾಡ್ಪುಣೆ ಲೋ ಕ್ವಾಲಿಟಿ ಅಂಚೆ ಏನಾಯ್ತು ತಿಕ್ಕದು ಬರೋಂದುಂಡು ಎಂಗ್ಲೇ ಗೆನ್ಪುಣ ಗೊತ್ತಾ ಬೊಕ ಈತ್ ವರ್ಷ ಆಯ್ತಾ ಪಿರೌಡೆ ಇತ್ತು ನಡೆದು ಈವನ್ ರಾಜರ್ನಕಲ್ನ ಕಾಯಿನ್ ಯಾವ್ದು ಬ್ರಿಟಿಷ್ ಇಂಡಿಯಾ ಅವಡು ಇತ್ತದ ರಿಪಬ್ಲಿಕ್ ಇಂಡಿಯಾ ಅವಡು ನೋಟ್ ಅವಡು ಕಾಯಿನ್ ಅವಡು ಕೈಕ್ ಬಣ್ಣಗನೆ ಎಂಪನ್ಪೆ ಅವು ಫೇಕ ಒರಿಜಿನಲ್ ಅಂದ ಅಪ್ಪಗನೆ ತೂನಗನೆ ಗೊತ್ತಾಪುಣ ಆಯ್ತ ವೈಟ್ ತೂನಗನೆ ಗೊತ್ತಾಪುಣ ಆಯ್ತ ಮಾಹಿತಿ ಎಂಜಿನ ಪಂಡ ಪ್ರತಿ ಬ್ಯಾಂಕ್ ಕೊರಟು ಕೆಲವು ಕಲರ್ ಜೆರಾಕ್ಸ್ ತಿಕ್ಕನೋ ಮತ್ತೊಂದು ನೈನ್ ಏನು ತೋಜೆ ಒಂದಿಲ್ಲ ಇಂದು ಫೇಕ್ ನೇನು ಜಾಗ್ರತೆ ಇಂಚಿನ ತಿಕ್ಕಂಡ್ರೆ ಜಾಗ್ರತೆ ಮಾಡ್ಲಿ ಬೊಕ್ಕ ಇಂಜಿ ಆ 10 ಇರುವ ನೋಟ್ ತಿಕ್ಕನಾಗ ಆಯ್ತು ವಾಟರ್ ಮಾರ್ಕ್ ಮತ್ತ ಗಾಲಿಗೆ ತೂಪಣಾತ್ ತಾಲ್ ಮೆಜ್ಜತ್ತೆ ರಪ್ಪ ದೆಪ್ಪನೆ ಕೊರ್ಪಣೆ ಅಂಚಿನ
1: ಪ್ಲಾಸ್ಟಿಕ್ ನೋಟ್ ಇಂಚಿ ಬರ್ಪುಣ ಪಂದಂಜಿ ಪ್ರಸ್ತಾಪ ಮಲ್ತ ಇತ್ತೆ ಆ ನೋಟ್ ಬತ್ತಂಡ ಐಟಿ ಪುನ ಪ್ಲಸ್ ದಾದೆ ಮೈನಸ್ ದಾದ
0: ಪ್ಲಾಸ್ಟಿಕ್ ನೋಟ್ ಒಂಜಿನೈತ ಲೈಫ್ ಕಲರ್ ಪೋಪುಚಿ ನೀರ್ಗ ದಾಲ್ ಆಪುಚಿ ನಿಜವಾದ ಏನು ಯೂಸ್ ಮಾಡ್ಪೇರೆ ಎಂಕ್ಲು ಕಲ್ತಂದ್ರೆ ಏತು ವರ್ಷ ಪೊಂಡಲ ದಾಲ್ ಆಪುಚಿ ಎಂಕ್ಲು ಬೈ ಫೋರ್ಸ್ ಏನು ಪರಿಯೋಡ್ ಅತ್ತಂದ್ರೆ ಅವು ಅದು ಪರಿಯುಣಿ ಅವು ಏತು ತೆಲುಪದ ಪ್ಲಾಸ್ಟಿಕ್ ಅಂಡಲ್ಲ ಅವು ಆತೆ ಹೆವಿ ಉಪ್ಪುಂಡು ಅಂಚಿನ ಕ್ವಾಲಿಟಿಯೇ ಪಾಡುವೆ ರೈಕ್ ಇತ್ತದ ಇಂಡಿಯಾದ ನೋಟ್ ಎಂಕ್ಲೆ ಬರ್ಪಣವಲ್ಲ ಅಂಚಿನ ಒಂಜಿ ಡಿಫ್ರೆಂಟ್ ಆದುಪುಂಡು ಒಂಜಿ ನಿಜವಾದ ಒಂದು ಖುಷಿತ ವಿಷಯ ಕಾತೊಂದಿಲ್ಲ
1: ಯಾಸಿರ ಪ್ರತಿಯೊರಿ ವ್ಯಕ್ತಿಗಳ ಒಂದು ಕನಪಂದಿಪ್ಪುಂಡಿಗೆ ಯಾಸಿರ್ರೆಗೆ ಒಂದು ಕನಪಂದಿತ್ತುಂಡ ಉದಾದಿ
0: ಏನ ಲೈಫ್ ಡೇ ಅನ್ನು ಇಂಚಿನ ಎಂಜಾಯ್ಮೆಂಟ್ ಪುಡ ಅಯ್ಯನ್ ಪೂರ ಮಂತದ ಆತಂಡ್ ದಯ ಪಂಡ ಏನ್ ಪಂಡ ಐತೆ ಎಲ್ಲಿ ಐತೆ ಇವಿರಪ್ಪ ಗೆರಾವ್ ಇಂದು ಪಂಡ ಬಿಸ್ನೆಸ್ ತಮ್ಮೆರೆ ನನಗೆ ಪೂರ ಊರ್ ತಿರ್ಗಾದೇರು ಪೂರ ದಿಕ್ಕು ಇವನ್ ನೈನ್ತ್ ರೂಪನಾಗೇನೆ ಹಜ್ಜಿಗಿಲ್ಲ ತಗೋತೇರು ಕನ ಅಂದದ ಅಲಜ್ಜಿ ಯಾನ ಜೋಕ್ಲಗೆ ಎಂಜಿನ ಎನ್ನ ಜೋಕ್ಲಗೆ ಏನಂಜಿನ ಪಂಡ್ ಪಂಡ.

ಹವ್ಯಾಸ ಪನ್ಪುನ ಯಾನ್ ಮಂತ್ ದಿತ್ತೆ ನೆಕ್ಕ ನಿಕ್ಲ ಆಡ್ ಮನ್ ಪೋರ್ ಇಜ್ಜವ್ ಬೇತ ವಿಷಯ ನಿಕ್ಲ ಇಂಟ್ರೆಸ್ಟ್ ಇಜ್ಜಿನ ಬುಡ್ಲಿ ಒಂಜಿ ಟೈಮ್ ಉಂಡು ನೇನು ನಾಡೊಂದು ಬರ್ಪುಣ ಅಪ್ಪಗ ಯಾನ್ ಉಲ್ಲಾನ ಇಜ್ಜ ಅಪ್ಪಗ ನಿಕ್ಲಿಗೆ ನೆಟ್ ವ್ಯಾಲ್ಯೂ ಉಂಟು ಅಂಚೆ ನೆಟ್ಟು ನೇನು ಒಲಿಪ್ಪೇನೆ ಆ ಒಲಿಪ್ಪೇರೆಂದು ಯಾನ್ ಪಿದಡ್ನಾಗ ಎನ್ನ ಊರ್ ದಕ್ಲು ಎನ್ನ ನೆರೆತಕ್ಲು ಎನ್ನ ಫ್ಯಾಮಿಲಿ ದಕ್ಲು ಮಾತಿರ್ಲ ಹೆಂಗೆ ಸಪೋರ್ಟ್ ಇಡಲೇರ್ ಯಾನ್ ಇಂಚಿನ ಪಂಡಲ ಬತ್ತದ ಐತೊಟ್ಟಿಗೆ ಉಂತದ ಹೆಂಗೆ ಸಪೋರ್ಟ್ ಅಂತಂದು ಓಲೊಂಜ್ ಎಲ್ಲೇ ವಸ್ತಿತ್ತಿನ ಫೋನ್ ಹೊಂಟ್ಪೇರ್ ಅಲ್ಪೊಂಜ್ ಐಟಮ್ ತುದು ಬೈತೆ ಕೇಂದ್ರ ಯಾನ್ ಓರ್ ಇಪ್ಪತ್ತೂಲ ಬೋರ್ಡ್ ನಂದೆ ತಬಲ ನಿಜವಾದ ಈ ಕಲ್ಲಡ್ಕಂದು ಪಣ್ಣಾಗ ಮಾತಿರಗಳ ಒಂಜಿ ಬೇತೊಂಜಿ ಮೆಂಟಾಲಿಟಿ ಬರ್ಪುಂಡು.

0: ಪರಿಸರ ದಿನಾಚರಣೆಯ ಅಂಗವಾಗಿ ಚೈತನ್ಯ ಸಹೋದರಿಯರ ಬಳಗ ಪಡೀಲ್ ಮಂಗಳೂರು ಇವರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಕೃತಿ ಉಳಿಸಿ ಸಮಾಜ ಬೆಳೆಸಿ.
1: ನಮಸ್ಕಾರ ಪ್ರಿಯ ಕೇಳುಗರೆ, ಮಹಿಳೆ ಕೇವಲ ಒಂದು ಕುಟುಂಬದ ಭಾಗವಲ್ಲ, ಅವಳು ಅಪ್ರತಿಮ ಆತ್ಮವಿಶ್ವಾಸದ ಆಸರೆ, ಅವಳು ಸುಸಂಸ್ಕೃತ ಸಮಾಜದ ಅಡಿಪಾಯ, ಮನೆ ಬೆಳಗುವ ನಂದಾದೀಪ. ಸವಾಲುಗಳು ಎದುರಾದಾಗ ಮಣಿಯುವವಳಲ್ಲ, ಅವುಗಳನ್ನು ಮೆಟ್ಟಿ ನಿಂತು ಹೊಸ ಹಾದಿ ನಿರ್ಮಿಸುವವಳು. ಇಂದು ಸಮಾಜದ ಎಲ್ಲ ರಂಗಗಳಲ್ಲೂ ತನ್ನ ಅಚ್ಚಳಿಯದ ಮುದ್ರೆಯನ್ನು ಒತ್ತುತ್ತಿರುವ ಶಕ್ತಿ ಸ್ವರೂಪಿಣಿಯರಿಗೆ ಈ ಕಾರ್ಯಕ್ರಮ ಅರ್ಪಿತ. ಚೈತನ್ಯ ಸಹೋದರಿಯರ ಬಳಗ ಪಡೀಲ್ ಮಂಗಳೂರು ಇವರು ನಡೆಸಿಕೊಡುವ ಇಂದಿನ ಈ ವನಿತಾವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಯಾವುದೇ ಶುಭ ಕಾರ್ಯ ಯಶಸ್ವಿಯಾಗಬೇಕೆಂದರೆ ದೇವರ ಆಶೀರ್ವಾದ ಅತಿ ಮುಖ್ಯ. ನಮ್ಮ ಮನಸ್ಸಿನ ಅಂಧಕಾರ ದೂರವಾಗಿ ಜ್ಞಾನದ ಜ್ಯೋತಿ ಬೆಳಗಲು ಆ ಪರಮಾತ್ಮನನ್ನು ಭಕ್ತಿಭಾವದಿಂದ ಪ್ರಾರ್ಥಿಸೋಣ. ಈಗ ಪ್ರಾರ್ಥನೆ. ನಮ್ಮ ಸಹೋದರಿಯರಾದ ವಸಂತಿ, ಮಮತಾ, ಮಾನಸ ಹಾಗೂ ಜ್ಞಾನೇಶ್ವರಿ ಇವರಿಂದ

0: ನಾವಿಂದು ಸಂಕ್ರಮಣದ ಕಾಲಘಟ್ಟದಲ್ಲಿದ್ದೇವೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಭೂಮಿ ತಾಯಿಯನ್ನು ಶೋಷಣೆ ಮಾಡುತ್ತಿದ್ದೇವೆ. ನದಿಗಳು ಬತ್ತುತ್ತಿವೆ, ಗುಡ್ಡಗಳು ಕುಸಿಯುತ್ತಿವೆ. ಇದು ಕೇವಲ ಚರ್ಚೆಯಲ್ಲ, ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ಪ್ರಕೃತಿಯನ್ನು ನಾವು ರಕ್ಷಿಸಿದರೆ ಮಾತ್ರ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ. ಪ್ರಕೃತಿ ಮತ್ತು ಮಹಿಳೆ ಇಬ್ಬರೂ ಪೋಷಕರು. ಪ್ರಕೃತಿ ನಮಗೆ ಬದುಕನ್ನು ನೀಡಿದರೆ ನಾವು ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿಯನ್ನು ಹೊರಬೇಕಿದೆ. ಇಂದಿನ ದಿನಗಳಲ್ಲಿ ಜಾಗತಿಕ ತಾಪಮಾನ ಏರುತ್ತಿದೆ, ಕಾಡುಗಳು ನಾಶವಾಗುತ್ತಿವೆ. ನಮ್ಮ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ ಮತ್ತು ನೀರನ್ನು ನೀಡಬೇಕೆಂದರೆ ಪರಿಸರ ಸಂರಕ್ಷಣೆ ಕೇವಲ ಘೋಷಣೆಯಾಗಬಾರದು, ಅದು ನಮ್ಮ ಜೀವನದ ಭಾಗವಾಗಬೇಕು. ಮನೆಯಿಂದಲೇ ನಾವು ಪ್ಲಾಸ್ಟಿಕ್ ಮುಕ್ತ ಬದುಕನ್ನು ಶುರು ಮಾಡೋಣ. ಈಗ ಚರ್ಚೆ, ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ. ಬರಹ ಸಾವಿತ್ರಿ ಭಟ್, ಭಾಗವಹಿಸುತ್ತಿದ್ದಾರೆ ರೂಪಾ, ಶಾಲಿನಿ, ಶೈಲಜಾ, ವಸಂತಿ ಮತ್ತು ಜ್ಞಾನೇಶ್ವರಿ.
1: ಸುಮಕ್ಕ, ನೋಡಿದ್ರ ಇದನ್ನ? ನಮ್ಮ ಪಾರ್ಕ್ ಪಕ್ಕದ ಖಾಲಿ ಸೈಟ್ನಲ್ಲಿ ಯಾರೋ ರಾತ್ರಿ ಕಸ ಎಸೆದು ಹೋಗಿದ್ದಾರೆ. ವಾಸನೆ ತಡೆಯೋಕೇ ಆಗ್ತಾ ಇಲ್ಲ.
2: ಹೌದು ಜಯಶ್ರೀ, ನಾನು ಬೆಳಿಗ್ಗೆ ರಂಗೋಲಿ ಹಾಕುವಾಗ ನೋಡಿದೆ. ಮಳೆ ಬಂದಿದ್ದಕ್ಕಂತೂ ಪ್ಲಾಸ್ಟಿಕ್ ಚೀಲಗಳೆಲ್ಲಾ ತೇಲುತ್ತಾ ರೋಡ್ ಮೇಲೆ ಬಂದಿವೆ.
3: ಜನರು ತಮ್ಮ ಮನೆಯನ್ನಷ್ಟೇ ಸ್ವಚ್ಛ ಮಾಡ್ತಾರೆ, ತಮ್ಮ ಮನೆ ಕಸವನ್ನು ಹೊರಗೆ ಬಿಸಾಡ್ತಾರೆ, ಭೂಮಿ ತಾಯಿಯನ್ನು ಕಸದ ತೊಟ್ಟಿ ಮಾಡ್ತಾರೆ. ಈ ಭೂಮಿ ನಮಗೆ ಮನೆ ಇದ್ದ ಹಾಗೆ ಅನ್ನೋದನ್ನು ಮರೆತೇ ಬಿಟ್ಟಿದ್ದಾರೆ.
1: ಕಸದ ಗಾಡಿ ಇವತ್ತೂ ಬಂದಿಲ್ಲ ಅಲ್ವಾ? ಆ ಕಸದ ವಾಸನೆಗೆ ಕಾರನ್ನು ಗ್ಯಾರೇಜ್ನಿಂದ ತೆಗಿಯಕ್ಕೂ ಆಗ್ತಾ ಇಲ್ಲ. ಯಾರಿಗೆ ದೂರು ಕೊಡಬೇಕು ಹೇಳಿ?
4: ದೂರು ಕೊಡೋದು ಸರಿ ಜಯಶ್ರೀ, ಆದರೆ ಆ ಕಸದಲ್ಲಿ ಅರ್ಧದಷ್ಟು ಕಸ ನಮ್ಮದೇ ಅಲ್ವಾ? ಪ್ಲಾಸ್ಟಿಕ್ ಕಪ್ಗಳು, ಪ್ಲಾಸ್ಟಿಕ್ ಕವರ್ಗಳು. ನಮ್ಮ ಮನೆಯ ಕಸಕ್ಕೆ ಬೇರೆಯವರಿಗೆ ದೂರು ಕೊಡುವುದು, ಬೇರೆಯವರನ್ನು ದೂರುವುದು ಎಷ್ಟು ಸರಿ?
1: ಅಂದ್ರೆ ಏನು ಮಾಲಿನ್ಯ ಅಕ್ಕ, ನಾವು ಕಸವನ್ನು ಮನೆಯಲ್ಲೇ ಇಟ್ಕೋಬೇಕಾ? ನಾವು ಟ್ಯಾಕ್ಸ್ ಕಟ್ಟೋದಿಲ್ವಾ? ಕ್ಲೀನ್ ಮಾಡೋದು ಸರ್ಕಾರದ ಜವಾಬ್ದಾರಿ.
5: ಟ್ಯಾಕ್ಸ್ ಕಟ್ತೇವೆ ಅಂದ ಮಾತ್ರಕ್ಕೆ ಎಲ್ಲವನ್ನೂ ಸರ್ಕಾರ ಮಾಡಲಿ ಅಂತ ಕೂತ್ಕೊಳ್ಳಕ್ಕೆ ಆಗ್ತದಾ? ಸರ್ಕಾರ ಮಾಡುವುದು ಮಾಡಲಿ, ನಾವು ನಮ್ಮ ಜವಾಬ್ದಾರಿಯನ್ನು ಮರೆಯಬಾರದಲ್ವಾ? ನಾವು ಬಿಸಾಕಿದ ಕಸ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಕೆರೆಗಳಿಗೆ ಅಥವಾ ಊರ ಹೊರಗಿರೋ ನದಿಗೆ, ಹಳ್ಳಕ್ಕೆ. ಅಲ್ಲಿನ ನೀರು ಕಲುಷಿತವಾಗಿ ಆ ವಿಷ ನಮಗೇ ಬರುತ್ತೆ.
2: ನಮ್ಮ ಕೆರೆಗಳೆಲ್ಲ ಇವತ್ತು ಚರಂಡಿಗಳಾಗಿವೆ. ಹಿಂದಿನ ಕಾಲದಲ್ಲಿ ಕೆರೆಯನ್ನು ಊರಿನ ಜೀವನಾಡಿ ಅಂತಿದ್ರು. ಈಗ ಕೆರೆಯಲ್ಲಿ ನೀರಿಗಿಂತ ಹೆಚ್ಚಾಗಿ ಚಿಪ್ಸ್ ಪ್ಯಾಕೆಟ್, ಪ್ಲಾಸ್ಟಿಕ್ ಬಾಟಲಿಗಳೇ ಕಾಣಿಸ್ತಿವೆ. ನಮಗೆ ಇಷ್ಟೊಂದು ನಿರ್ಲಕ್ಷ್ಯವೇ?
3: ನೀವು ಹೇಳಿದ್ದು ಸರಿ. ಮೊನ್ನೆ ನಮ್ಮ ಮನೆ ಮುಂದಿನ ಚರಂಡಿ ಪೂರ್ತಿ ಬ್ಲಾಕ್ ಆಗಿತ್ತು. ಕಾರಣ ಏನು ಗೊತ್ತಾ? ಬರೀ ಪ್ಲಾಸ್ಟಿಕ್ ಕಸ. ವಾಸನೆಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಮನೆಯ ಕಸ ನಾವೇ ಎಲ್ಲೆಂದರಲ್ಲಿ ಬಿಸಾಡಿದರೆ ಅದರ ಪರಿಣಾಮ ನಾವೇ ಅನುಭವಿಸಬೇಕು. ನಾವು ಮಣ್ಣಿಗೆ ವಿಷ ಹಾಕಿದರೆ ಆ ವಿಷ ನಾವು ತಿನ್ನುವ ಅನ್ನದ ಮೂಲಕ ನಮ್ಮ ಹೊಟ್ಟೆಗೆ ಸೇರುತ್ತೆ.
1: ನಾವು ಎಸೆಯುವ ಪ್ಲಾಸ್ಟಿಕ್ ಅಷ್ಟೊಂದು ವಿಷವಾ? ಅಷ್ಟೊಂದು ತೊಂದರೆಯಾಗುತ್ತಾ ಅದರಿಂದ?
2: ಹೌದು ಜಯಶ್ರೀ, ನಾವು ಎಸೆಯುವ ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗಲು ನೂರಾರು ವರ್ಷಗಳೇ ಬೇಕು. ಅಷ್ಟರವರೆಗೆ ಅದು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡುತ್ತೆ. ಮಳೆ ನೀರು ಭೂಮಿಯೊಳಗೆ ಇಳಿಯದಂತೆ ತಡೆಯುತ್ತೆ. ಅದಕ್ಕೆ ಅಂತರ್ಜಲ ಮಟ್ಟ ಕುಸಿಯುತ್ತಿರುವುದು.
4: ಹೌದು, ಹಿಂದೆ ನಾವು ಕಸವನ್ನು ಮಣ್ಣಿನಲ್ಲಿ ಹೂತು ಗೊಬ್ಬರ ಮಾಡ್ತಿದ್ವಿ. ಈಗಿನ ಕಸ ಮಣ್ಣಿನಲ್ಲಿಯೂ ಕರಗುವುದಿಲ್ಲ, ಅತ್ತ ಪ್ರಾಣಿಗಳಿಗೂ ಆಹಾರವಾಗುವುದಿಲ್ಲ. ನಮ್ಮ ದನಗಳು, ಪ್ರಾಣಿಗಳು ಆ ಪ್ಲಾಸ್ಟಿಕ್ ತಿಂದು ಸಾಯುತ್ತಿವೆ.
5: ಅಷ್ಟೇ ಅಲ್ಲ ಜಯಶ್ರೀ, ಕಳೆದ ವಾರ ನಿಮ್ಮ ಮಗನಿಗೆ ಡೆಂಗ್ಯು ಬಂದಿತ್ತು ಅಂದೆಯಲ್ಲ, ಈ ಚರಂಡಿಯಲ್ಲಿ ಪ್ಲಾಸ್ಟಿಕ್ ಸಿಲುಕಿ ನೀರು ನಿಂತದ್ದಕ್ಕೆ ಅಲ್ವಾ ಸೊಳ್ಳೆಗಳು ಹೆಚ್ಚಾಗಿದ್ದು?
2: ಈಗ ಒಳಚರಂಡಿ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದೆ, ಆದರೆ ಎಷ್ಟೋ ವಠಾರದವರು ತಮ್ಮ ಮನೆಯ ನೀರನ್ನು ಮಾರ್ಗಕ್ಕೆ ಬಿಟ್ಟು ಸುತ್ತಮುತ್ತಲಿನ ಮನೆಯವರಿಗೆ ಉಚಿತ ಮಲೇ

0: ಮಲೇರಿಯಾ ಡೆಂಗ್ಯೂ ಜ್ವರವನ್ನು ಹಂಚ್ತಾ ಇದ್ದಾರೆ.
1: ಅಷ್ಟೇ ಯಾಕೆ? ಈಗಿನ ಕಾಲದಲ್ಲಿ ಕ್ಯಾನ್ಸರ್ನಂಥ ಕಾಯಿಲೆಗಳು ಹೆಚ್ಚಾಗಲು ಕಾರಣ ಏನು? ನಾವು ಬಳಸುವ ಕೆಮಿಕಲ್ಸ್, ಪ್ಲಾಸ್ಟಿಕ್ನಲ್ಲಿ ಬಿಸಿ ಪದಾರ್ಥಗಳನ್ನು ಹಾಕಿ ತಿನ್ನುವುದು, ಇದೆಲ್ಲ ನಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ.
2: ಬೆಳಿಗ್ಗೆ ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಇದ್ದ ನಮ್ಮ ಪರಿಸರ ಇಂದು ಮೊಬೈಲ್ ರಿಂಗ್ ಟೋನ್ ಮತ್ತು ಗಾಡಿಗಳ ಹಾರ್ನ್ಗಳಿಂದ ತುಂಬಿ ಹೋಗಿದೆ. ಶುದ್ಧ ಗಾಳಿ ಎನ್ನುವುದು ಕೇವಲ ಮರೀಚಿಕೆಯಾಗಿದೆ. ಗಾಳಿಯಲ್ಲಿ ಬರೀ ಧೂಳು ಹೊಗೆ.
0: ನಾವು ಉಸಿರಾಡುವ ಗಾಳಿಯಲ್ಲಿ ಇವತ್ತು ವಿಷಕಾರಿ ಅನಿಲಗಳೇ ಜಾಸ್ತಿ ಇವೆ. ನಾವು ಮರಗಳನ್ನು ಕಡಿಯುತ್ತಾ ಹೋದಂತೆ ನಮಗೆ ಬೇಕಾದ ಆಮ್ಲಜನಕ ಕಡಿಮೆಯಾಗ್ತಾ ಹೋಗ್ತದೆ.
1: ಗಾಳಿ ಮಾತ್ರ ಅಲ್ಲ ಸುಮಕ್ಕ, ಮಣ್ಣು ಕೂಡ ವಿಷವಾಗಿದೆ. ಹೆಚ್ಚು ಬೆಳೆ ಬರಲಿ ಅಂತ ನಾವು ಹಾಕುವ ರಾಸಾಯನಿಕ ಗೊಬ್ಬರ ಮಣ್ಣನ್ನು ಬರಿದು ಮಾಡ್ತಿದೆ. ಮೊದಲು ಮಣ್ಣಿನಲ್ಲಿ ಎಷ್ಟೊಂದು ಎರೆಹುಳುಗಳಿದ್ದವು, ಈಗ ಮಣ್ಣು ಕಲ್ಲಿನಂತಾಗಿದೆ. ಮಳೆ ಬಂದ್ರೆ ನೀರು ಹೀರಿಕೊಳ್ಳುವ ಶಕ್ತಿಯೂ ಇಲ್ಲ.
3: ಅನ್ನೆ, ಪೇಪರಿನಲ್ಲಿ ಓದಿದ ನೆನಪು, ಕಾಡಾನೆಗಳು ಊರಿಗೆ ನುಗ್ಗಿ ಬೆಳೆ ನಾಶ ಮಾಡಿದವಂತೆ. ನಾವು ಆನೆಯನ್ನು ದೂಷಿಸುತ್ತೇವೆ, ಆದ್ರೆ ತಪ್ಪು ಯಾರದ್ದು?
0: ಅಷ್ಟೇ ಅಲ್ಲ, ಒಬ್ಬರ ಮನೆಗೆ ಚಿರತೆ ನುಗ್ಗಿ ಅತ್ತೆಯ ಮಂಚದ ಕೆಳಗೆ ಅವಿತುಕೊಂಡಿತ್ತಂತೆ ಅಲ್ವಾ? ಸೊಸೆ ಧೈರ್ಯದಿಂದ ಅತ್ತೆಯ ಮಂಚದ ಹತ್ತಿರ ಹೋಗಿ ಮಲಗಿದ್ದ ಅತ್ತೆಯನ್ನು ಕೋಣೆಯಿಂದ ಸುರಕ್ಷಿತವಾಗಿ ಕರೆದುಕೊಂಡು ಬಂದಾಳಂತೆ ಅಲ್ವಾ?
2: ನಿಜ ಮಾಲಿನಿ ಅಕ್ಕ, ಆನೆಗಳ ಹಾದಿಯನ್ನು ನಾವು ಒತ್ತುವರಿ ಮಾಡಿಕೊಂಡಿದ್ದೇವೆ. ಅವುಗಳ ಕಾಡನ್ನು ಕಡಿದು ನಾಡನ್ನು ಮಾಡಿದ್ದೇವೆ, ರೆಸಾರ್ಟ್ ಕಟ್ಟಿಸಿದ್ದೇವೆ. ಈಗ ಅವು ತಿನ್ನೋಕೆ ಆಹಾರ ಇಲ್ಲದೆ ನಾಡಿಗೆ ಬರದೆ ಇನ್ನೇನು ಮಾಡ್ತವೆ? ಪ್ರಾಣಿ ಪಕ್ಷಿಗಳಿಲ್ಲದ ಜಗತ್ತಿನಲ್ಲಿ ಮನುಷ್ಯ ಒಬ್ಬನೇ ಬದುಕಲು ಸಾಧ್ಯವಿಲ್ಲ. ಇನ್ನೊಂದು ಮುಖ್ಯ ವಿಷಯವೆಂದರೆ ಗ್ಲೋಬಲ್ ವಾರ್ಮಿಂಗ್. ಅರಣ್ಯನಾಶದಿಂದಾಗಿ ಇವತ್ತು ಮಳೆ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ. ಬಂದರೆ ಅತಿವೃಷ್ಟಿ, ಇಲ್ಲದಿದ್ದರೆ ಭೀಕರ ಬರಗಾಲ.
3: ಪರಿಸರ ಸಮತೋಲನ ಬೇಕು ಅನ್ನುವುದು ಇದಕ್ಕೇನೆ. ಕಾಡಿನ ಒಂದು ಕೊಂಡಿ ಕಳಚಿದರೂ ಅದರ ಪರಿಣಾಮ ಇಡೀ ಮನುಕುಲದ ಮೇಲೆ ಬೀರುತ್ತೆ. ಜೇನು ನೊಣಗಳು ಅಳಿದು ಹೋದಂತೆ 4 ವರ್ಷದಲ್ಲೇ ಮನುಷ್ಯನೂ ಅಳಿದು ಹೋಗುತ್ತಾನಂತೆ.
0: ಹೌದು ಮಾಲಿನ್ಯಕ್ಕ, ಆಸ್ಪತ್ರೆಗೆ ಅಷ್ಟೊಂದು ಹಣ ಖರ್ಚು ಮಾಡುವ ಬದಲು ನಾವು ಈ ಪರಿಸರವನ್ನು ಸ್ವಲ್ಪ ಸ್ವಚ್ಛ ಮಾಡಿಟ್ಟುಕೊಂಡಿದ್ದರೆ ಈ ಕಾಯಿಲೆಗಳೇ ಬರುತ್ತಿರಲಿಲ್ಲ. ನಾವು ಎಸೆಯುವ ಪ್ರತಿಯೊಂದು ಪ್ಲಾಸ್ಟಿಕ್ ಪರೋಕ್ಷವಾಗಿ ನಮ್ಮ ಆರೋಗ್ಯವನ್ನೇ ತಿಂತಿವೆ.
1: ನಿಸರ್ಗಕ್ಕೆ ನಮ್ಮ ಅವಶ್ಯಕತೆ ಇಲ್ಲ, ಆದರೆ ನಮಗೆ ನಿಸರ್ಗದ ಅವಶ್ಯಕತೆ ಇದೆ. ನಾವು ಮರಗಳನ್ನು ಕಡಿಯುತ್ತಿದ್ದೇವೆ, ಗುಡ್ಡಗಳನ್ನು ಕರಗಿಸುತ್ತಿದ್ದೇವೆ. ಹೀಗೆಯಾದರೆ ಮುಂದಿನ ತಲೆಮಾರಿಗೆ ಉಸಿರಾಡಲು ಶುದ್ಧ ಗಾಳಿಯೂ ಸಿಗುವುದಿಲ್ಲ. ಬೆನ್ನಿಗೆ ಸಿಲಿಂಡರ್ ಕಟ್ಟಿಕೊಂಡು ತಿರುಗಬೇಕಾದೀತು.
2: ನಾನೊಂದು ಮಾತು ಹೇಳ, ಮನೆಯ ನಿರ್ವಹಣೆ ಮಾಡುವುದು ಹೆಣ್ಣು ಮಕ್ಕಳು. ನಾವು ಮನಸ್ಸು ಮಾಡಿದರೆ ದೊಡ್ಡ ಬದಲಾವಣೆ ತರಬಹುದು. ಮೊದಲನೆಯದಾಗಿ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸೋಣ. ಬಳಸಿ ಎಸೆಯುವ ಸಂಸ್ಕೃತಿ ಬಿಟ್ಟು ಉಳಿಸಿ ಬೆಳೆಸುವ ಸಂಸ್ಕೃತಿ ನಮ್ಮದಾಗಲಿ.
4: ಪ್ಲಾಸ್ಟಿಕ್ ಇಲ್ಲದೆ ಜೀವನ ಹೇಗೆ ಸಾಧ್ಯ? ಹಾಲಿನ ಪ್ಯಾಕೆಟ್, ದಿನಸಿ ಎಲ್ಲ ಅದರಲ್ಲೇ ಬರೋದಲ್ವಾ?
3: ಎಲ್ಲವನ್ನೂ ಒಮ್ಮೆಗೆ ನಿಲ್ಲಿಸುವುದಕ್ಕೆ ಆಗುವುದಿಲ್ಲ. ಆದರೆ ಕನಿಷ್ಠ ಪಕ್ಷ ಅಂಗಡಿಗೆ ಹೋಗುವಾಗ ಬಟ್ಟೆ ಚೀಲ ತಗೊಂಡು ಹೋಗಬಹುದಲ್ವಾ? ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬೇಡವೇ ಬೇಡ.
1: ನಾವು ನಮ್ಮ ಜೀವನದಲ್ಲಿ 3R ಸೂತ್ರಗಳನ್ನು ಪಾಲಿಸಬೇಕು. ಅದಾವುದೆಂದರೆ ರಿಯೂಸ್, ರೆಡ್ಯೂಸ್ ಮತ್ತು ರೀಸೈಕಲ್.
2: ಹೌದು, ಉದಾಹರಣೆಗೆ ಪ್ಲಾಸ್ಟಿಕ್ ಚೀಲಗಳ ಬದಲು ಬಟ್ಟೆ ಚೀಲ ಬಳಸುವುದು ರೆಡ್ಯೂಸ್. ಹಳೆಯ ಡಬ್ಬಿಗಳನ್ನು ಗಿಡ ಬೆಳೆಸಲು ಬಳಸುವುದು ರಿಯೂಸ್. ಮತ್ತು ಕಸವನ್ನು ಸರಿಯಾಗಿ ಬೇರ್ಪಡಿಸಿ ಸಂಸ್ಕರಣೆಗೆ ಕಳುಹಿಸುವುದು ರೀಸೈಕಲ್.
3: ನಮ್ಮ ಕಾಲದಲ್ಲಿ ನಾವು ಅರಶಿನ ಕುಂಕುಮ ಹಿಡಿದು ತರಕಾರಿ ತರುವವರೆಗೂ ಹಳೆಯ ಬಟ್ಟೆ ಚೀಲದಲ್ಲೇ ತರ್ತಿದ್ವಿ. ಆ ರೂಢಿ ಯಾಕೆ ಬಿಟ್ಟು ಹೋಯ್ತಂತ ಗೊತ್ತಾಗುವುದಿಲ್ಲ.
0: ನಾನೊಂದು ಐಡಿಯಾ ಹೇಳ್ತೀನಿ, ಎಲ್ಲ ಹೆಣ್ಣು ಮಕ್ಕಳನ್ನು ಸೇರಿಸಿ ಒಂದು ಸಂಘ ಮಾಡೋಣ. ಪ್ರತಿಯೊಬ್ಬರೂ ಮನೆಯಲ್ಲಿ ಕಸವನ್ನು ಹಸಿ ಕಸ ಮತ್ತು ಒಣಕಸ ಅಂತ ಬೇರ್ಪಡಿಸುವುದನ್ನು ಕಡ್ಡಾಯ ಮಾಡೋಣ.
2: ಒಳ್ಳೆ ಮಾತು ಸುಮಕ್ಕ. ಯಾರು ಕಸ ಬೇರ್ಪಡಿಸುವುದಿಲ್ಲವೋ ಅವರ ಮನೆಯ ಕಸವನ್ನು ಗಾಡಿಯವರು ತೆಗೆದುಕೊಳ್ಳದ ಹಾಗೆ ಮಾಡೋಣ. ಮತ್ತೆ ಪ್ರತಿಯೊಬ್ಬರೂ ತಮ್ಮ ಮನೆಯ ಮುಂದೆ ಕಡೇ ಪಕ್ಷ 2 ಗಿಡವನ್ನಾದರೂ ನೆಡಲೇಬೇಕು.
4: ಹಾಗಾದ್ರೆ ನಾವು ಕೈಕಟ್ಟಿ ಕುಳಿತುಕೊಳ್ಳಲೇಬಾರದು. ನಾನು ಇವತ್ತಿನಿಂದಲೇ ಸಾವಯವ ಕೃಷಿ ಶುರು ಮಾಡ್ತೇನೆ. ವಿಷಮುಕ್ತ ಮಣ್ಣು, ವಿಷಮುಕ್ತ ಆಹಾರ ನಮ್ಮ ಗುರಿ ಆಗಲಿ. ನಾನು ಅಡುಗೆ ಮನೆಯ ಹಸಿ ಕಸವನ್ನು ಪಕ್ಕದ ಸಣ್ಣ ಜಾಗದಲ್ಲಿ ಹೂತು ಹಾಕ್ತೇನೆ. ಅದು ಒಳ್ಳೆ ಗೊಬ್ಬರ ಆಗ್ತದೆ. ಅದನ್ನೇ ಬಳಸಿ ನಾನು ಸಣ್ಣ ಕೈತೋಟ ಮಾಡ್ತೇನೆ. ನಮಗೆ ಬೇಕಾದ 1-2 ತರಕಾರಿಗಳನ್ನು ನಾನೇ ಬೆಳೆಸ್ತೇನೆ. ಹೇಗಿದೆ?

0: ನನ್ನ ಐಡಿಯಾ.
1: ನಾನು ಮನೆಯಲ್ಲಿ ಮಳೆ ನೀರು ಕೊಯ್ಲು ಮಾಡ್ತೀನಿ. ಆಕಾಶದಿಂದ ಬೀಳೋ ಅಮೃತದಂಥ ನೀರನ್ನು ಚರಂಡಿ ಪಾಲಾಗಲು ಬಿಡುವುದಿಲ್ಲ.
0: ನನ್ನ ಮನೆಯಲ್ಲಿ ತುಂಬ ಹಳೆಯ ಪ್ಲಾಸ್ಟಿಕ್ ಡಬ್ಬಿಗಳಿವೆ. ಅವುಗಳನ್ನು ಎಸೆಯುವ ಬದಲು ಅದರಲ್ಲಿ ಸಣ್ಣ ಪುಟ್ಟ ಗಿಡ ಬೆಳೆಸಿ ನನ್ನ ಬಾಲ್ಕನಿಯಲ್ಲಿ ಇಡ್ತೇನೆ. ಅದು ರೀಯೂಸ್ ಮಾಡಿದ ಹಾಗೆ ಆಗುತ್ತೆ ಅಲ್ವಾ?
2: ನೋಡಿದ್ರಾ, ಮನಸ್ಸಿದ್ದರೆ ಮಾರ್ಗ. ನಮ್ಮ ಮನೆ ಹೇಗೆ ಶುಚಿಯಾಗಿ ಇಟ್ಕೋತೀವೋ, ನಮ್ಮ ಬೀದಿ, ನಮ್ಮ ಪರಿಸರ ಕೂಡ ನಮ್ಮ ಮನೆಯೇ ಅಂತ ತಿಳ್ಕೋಬೇಕು.
3: ಹೌದು, ಪರಿಸರ ಅಂದ್ರೆ ಎಲ್ಲೋ ಇರೋ ಕಾಡು ಮಾತ್ರ ಅಲ್ಲ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು ಎಲ್ಲವೂ ಪರಿಸರವೇ. ಇದನ್ನು ಕಾಪಾಡಿದರೆ ಮಾತ್ರ ಮುಂದಿನ ತಲೆಮಾರಿನ ಮಕ್ಕಳು ನೆಮ್ಮದಿಯಾಗಿ ಬದುಕುವುದಕ್ಕೆ ಸಾಧ್ಯ.
4: ಪರಿಸರ ಸಂರಕ್ಷಣೆ ಅಂದ್ರೆ ಬರೀ ಮರ ನೆಡುವುದಲ್ಲ, ಇರುವ ಸಂಪನ್ಮೂಲಗಳನ್ನು ಅಂದರೆ ನೀರು ವಿದ್ಯುತ್ತನ್ನು ಮಿತವಾಗಿ ಬಳಸುವುದು. ಹೌದು.
1: ಹಾಗಾದರೆ ಇವತ್ತಿನಿಂದಲೇ ನಮ್ಮ ಕಾರ್ಯ ಶುರು. ಈ ವಾರಾಂತ್ಯದಲ್ಲಿ ನಾವೆಲ್ಲರೂ ಸೇರಿ ಈ ಖಾಲಿ ಸೈಟ್ ಕ್ಲೀನ್ ಮಾಡಿ ಅಲ್ಲಿ ಗಿಡ ನೆಡೋಣ.
0: ಖಂಡಿತ, ನಾನು ಎಲ್ಲರಿಗೂ ಈ ಬಗ್ಗೆ ತಿಳಿಸುತ್ತೇನೆ. ಬದಲಾವಣೆ ನಮ್ಮಿಂದಲೇ ಆಗಬೇಕು. ಸಣ್ಣ ಸಣ್ಣ ಕ್ರಮಗಳು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತವೆ. ನಾವು ಇಂದು ಪರಿಸರವನ್ನು ಉಳಿಸಿದರೆ ನಾಳೆ ಪರಿಸರ ನಮ್ಮನ್ನು ಉಳಿಸುತ್ತದೆ. ಹೆಣ್ಣು ಮನೆ ಬೆಳಗುವ ಜ್ಯೋತಿ ಅಂತಾರೆ. ನಾವೀಗ ಹೆಣ್ಣು ಅಂದರೆ ಪರಿಸರ ಬೆಳಗುವ ಜ್ಯೋತಿ ಅಂತಾನೂ ತಿಳಿಸೋಣ.
3: ಪರಿಸರ ನಮ್ಮದೇ ಅಲ್ಲ, ನಾವು ಅದಕ್ಕೆ ರಕ್ಷಕರು. ಇಂದು ನಾವು ಅದನ್ನು ಕಾಪಾಡಿದರೆ ನಾಳೆ ಅದು ನಮ್ಮನ್ನು ಕಾಪಾಡುತ್ತದೆ. ಪರಿಸರ ನಮ್ಮ ಬದುಕಿನ ಭಾಗ ಅಲ್ಲ, ಅದು ನಮ್ಮ ಬದುಕೇ ಆಗಿದೆ.
2: ನಾವು ಉಸಿರಾಡುವ ಪ್ರತಿಯೊಂದು ಉಸಿರು, ನಾವು ಕುಡಿಯುವ ಪ್ರತಿಯೊಂದು ನೀರಿನ ಹನಿ, ಇವುಗಳ ಹಿಂದೆ ಪ್ರಕೃತಿಯ ಕರುಣೆ ಇದೆ. ಆದರೆ ನಾವು ಅದಕ್ಕೆ ಪ್ರತಿಯಾಗಿ ಏನು ಕೊಡುತ್ತಿದ್ದೇವೆ?
0: ನಾಶ, ನಿರ್ಲಕ್ಷ್ಯ ಮತ್ತು ಕಸ.
3: ಪ್ರಕೃತಿಯನ್ನು ಉಳಿಸಿ, ಅದು ನಮ್ಮನ್ನು ಉಳಿಸುತ್ತದೆ. ಪರಿಸರವನ್ನು ನಾವು ನಮ್ಮ ಪೂರ್ವಿಕರಿಂದ ಪಡೆದದ್ದಲ್ಲ, ನಮ್ಮ ಮುಂದಿನ ಪೀಳಿಗೆಯಿಂದ ಸಾಲವಾಗಿ ಪಡೆದಿದ್ದೇವೆ.
0: ಪ್ಲಾಸ್ಟಿಕ್ ಬಿಡಿ, ಪರಿಸರ ಉಳಿಸಿ.
2: ಕಸ ಬೇರ್ಪಡಿಸಿ, ರೋಗ ಮುಕ್ತರಾಗಿ.
4: ಗಿಡ ನೆಡಿ, ಜೀವನಾಡಿ ಬೆಳೆಸಿ.
0: ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ.
5: ಪರಿಸರ ಹೋರಾಟ ಎಂದ ಕೂಡಲೇ ಇಡೀ ದೇಶದ ಗಮನ ಸೆಳೆದದ್ದು ನಮ್ಮ ಕರ್ನಾಟಕದ ಅಪ್ಪಿಕೋ ಚಳುವಳಿ. ಮರಗಳನ್ನು ಅಪ್ಪಿಕೊಂಡು ನಿಂತು ನಮ್ಮನ್ನು ಕಡೆಯಿರಿ, ಮರಗಳನ್ನಲ್ಲ ಎಂದು ಘರ್ಜಿಸಿದ ಶ್ರೇಯಸ್ಸು ಈ ಚಳುವಳಿಯದ್ದು. ಈ ಹೋರಾಟದ ಧೀಮಂತ ನಾಯಕ ಶ್ರೀ ಪಾಂಡುರಂಗ ಹೆಗಡೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಮರಗಳನ್ನು ಕಡಿಯದಂತೆ ತಡೆಯಲು, ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಜಗತ್ತಿಗೆ ಅಹಿಂಸಾತ್ಮಕ ಹೋರಾಟದ ಹಾದಿ ತೋರಿಸಿಕೊಟ್ಟವರು. ಅವರ ಬದ್ಧತೆ ಮತ್ತು ಕಾಳಜಿ ಇಂದು ನಮಗೆಲ್ಲರಿಗೂ ಪ್ರೇರಣೆ. ಅವರ ಚಿಂತನೆಗಳು ನಮ್ಮ ರಕ್ತದಲ್ಲಿ ಪರಿಸರ ಪ್ರೇಮವನ್ನು ಎಬ್ಬಿಸಲಿ. ಈಗ ಅಪ್ಪಿಕೋ ಚಳುವಳಿಯ ಕುರಿತು ಮಾತನಾಡಲಿದ್ದಾರೆ ಸಾವಿತ್ರಿ ಭಟ್ ಇವರು.
6: ಕರ್ನಾಟಕ ಪರಿಸರ ಹೋರಾಟದ ಇತಿಹಾಸದಲ್ಲಿ ಅಪ್ಪಿಕೋ ಚಳುವಳಿ ಒಂದು ಮೈಲಿಗಲ್ಲು. ಇದು ಒಂದು ಅದ್ಭುತ ಇತಿಹಾಸ. ಮಣ್ಣು ಉಳಿಸಿ, ಮರ ಉಳಿಸಿ ಎಂದು ಕೂಗಿದ ಆ ಧ್ವನಿಯ ಹಿಂದೆ ಒಬ್ಬ ದೃಢ ಸಂಕಲ್ಪದ ವ್ಯಕ್ತಿ ಇದ್ದರು. ಅವರೇ ನಮ್ಮ ಹೆಮ್ಮೆಯ ಪಾಂಡುರಂಗ ಹೆಗಡೆ. ಪ್ರಕೃತಿಯನ್ನು ಕೇವಲ ಸಂಪನ್ಮೂಲ ಎಂದು ನೋಡುವ ಇಂದಿನ ಗ್ರಾಹಕ ಸಂಸ್ಕೃತಿಯ ನಡುವೆ ಪ್ರಕೃತಿಯನ್ನು ಜೀವನಾಡಿ ಎಂದು ಭಾವಿಸಿ ಹೋರಾಡಿದ ಧೀಮಂತ ವ್ಯಕ್ತಿತ್ವ ಪಾಂಡುರಂಗ ಹೆಗಡೆಯವರದ್ದು. 1983 ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡಿನ ಮಡಿಲಲ್ಲಿ ಆರಂಭವಾದ ಅಪ್ಪಿಕೋ ಚಳುವಳಿ ಪ್ರಕೃತಿಯನ್ನು ಕೇವಲ ವಾಣಿಜ್ಯ ಸರಕನ್ನಾಗಿ ನೋಡುವ ಕೈಗಾರಿಕಾ ಆರ್ಥಿಕತೆಯ ನಡುವೆ ಪ್ರಕೃತಿಯೇ ನಮ್ಮ ಉಸಿರು ಮತ್ತು ಬದುಕು ಎಂದು ಸಾರಿದ ಸಾತ್ವಿಕ ಕ್ರಾಂತಿ ಇದು. ಹಿಂದಿನ ಹವಾಮಾನ ವೈಪರೀತ್ಯದ ಈ ವಿಷಮ ಕಾಲಘಟ್ಟದಲ್ಲಿ ಅಪ್ಪಿಕೋ ಚಳುವಳಿಯ ಕುರಿತು ಅವಲೋಕಿಸುವುದು ಅತ್ಯಂತ ಔಚಿತ್ಯಪೂರ್ಣ. ಕೊಡಲಿ ಹಿಡಿದು ಮರ ಕಡಿಯಲು ಬಂದವರ ಮುಂದೆ ಎದೆಗೊಟ್ಟು ನಿಂತು ಮೊದಲು ನನ್ನನ್ನು ಕಡಿಯಿರಿ, ಆಮೇಲೆ ಮರ ಮುಟ್ಟಿ ಎಂದು ಗುಡುಗಿದ ಆ ಸಾತ್ವಿಕ ಹೋರಾಟದ ಕತೆ ಇಂದಿಗೂ ನಮಗೆ ಸ್ಫೂರ್ತಿ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅಭಿವೃದ್ಧಿ ಎಂದರೆ ಕೇವಲ ಕೈಗಾರಿಕೆಗಳ ಸ್ಥಾಪನೆ ಎಂಬ ಭ್ರಮೆ ಇತ್ತು. ಕಾಗದ ಮತ್ತು ಪ್ಲೈವುಡ್ ಕಾರ್ಖಾನೆಗಳಿಗಾಗಿ ಮಲೆನಾಡಿನ ನೈಸರ್ಗಿಕ ದಟ್ಟೆ ಅರಣ್ಯಗಳನ್ನು ಕಡಿಯಲು ಅರಣ್ಯ ಇಲಾಖೆಯೇ ಪರವಾನಿಗೆ ನೀಡಿತ್ತು. ಶತಶತಮಾನಗಳಿಂದ ಬೆಳೆದಿದ್ದ ಶ್ರೀಗಂಧ, ಹೆಬ್ಬಲಸು, ಮತ್ತಿ ಮರಗಳನ್ನು ಉರುಳಿಸಿ ಅಲ್ಲಿ ಕೇವಲ ವಾಣಿಜ್ಯ ಉದ್ದೇಶದ ನೀಲಗಿರಿ

ಮತ್ತು ತೇಗದ ಏಕದಳ ತೋಟಗಳನ್ನು ನಿರ್ಮಿಸಲು ಹೊರಟಾಗ ಮಲೆನಾಡಿನ ಸೂಕ್ಷ್ಮ ಪರಿಸರದ ವ್ಯವಸ್ಥೆ ಏರುಪೇರಾಯಿತು. ಜಲಮೂಲಗಳು ಒಣಗತೊಡಗಿದವು. ಮಣ್ಣಿನ ಸವೆತ ಆರಂಭವಾಯಿತು. ಆಗ ಹುಟ್ಟಿಕೊಂಡದ್ದೇ ಸಲ್ಕಾನಿ ಗ್ರಾಮಸ್ಥರ ಆಕ್ರೋಶ. ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಭಾಗದ ಸಲ್ಕಾನಿ ಎಂಬ ಪುಟ್ಟಹಳ್ಳಿ ಈ ಚಳುವಳಿಯ ಜನ್ಮಸ್ಥಳ. ಅಂದು ಅರಣ್ಯ ಇಲಾಖೆ ಕಾಡನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಕಡಿಯಲು ಮುಂದಾದಾಗ ಸ್ಥಳೀಯರು ಕಂಗೆಟ್ಟಿದ್ದರು. ಆಗ ಪಾಂಡುರಂಗ ಹೆಂಗಡೆಯವರು ಅಂಗಳಕ್ಕೆ ಇಳಿದರು. ಅವರು ಹಿಮಾಲಯದಲ್ಲಿ ಸುಂದರ್ಲಾಲ್ ಬಹುಗುಣ ಅವರ ಚಿಪ್ಕೋ ಚಳುವಳಿಯನ್ನು ಹತ್ತಿರದಿಂದ ಕಂಡವರು. ಅದೇ ತತ್ವವನ್ನು ನಮ್ಮ ಮಣ್ಣಿನ ಭಾಷೆಯಲ್ಲಿ ಅಪ್ಪಿಕೋ ಎಂದು ಕರೆದರು. ಅಪ್ಪಿಕೋ ಎಂದರೆ ಮರವನ್ನು ಪ್ರೀತಿಯಿಂದ ತಬ್ಬಿಕೊಳ್ಳುವುದು, ದ್ವೇಷದಿಂದಲ್ಲ. ಪ್ರೀತಿಯಿಂದ ಪ್ರಕೃತಿಯನ್ನು ರಕ್ಷಿಸುವ ಪಾಠವನ್ನು ಅವರು ಅಂದು ಕಲಿಸಿದರು. ಇಡೀ ಅಪ್ಪಿಕೋ ಚಳುವಳಿ ನಿಂತಿರುವುದು ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ ಮತ್ತು ಅಹಿಂಸೆಯ ತಳಹದಿಯ ಮೇಲೆ. ಗಾಂಧೀಜಿಯವರ ಸ್ವರಾಜ್ಯ ಮತ್ತು ಸರ್ವೋದಯ ಕಲ್ಪನೆಯನ್ನು ಹೆಗಡೆಯವರು ಪರಿಸರಕ್ಕೆ ಅನ್ವಯಿಸಿದರು. ಪ್ರಕೃತಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸಬಲ್ಲುದೇ ಹೊರತು ದುರಾಶೆಯನ್ನಲ್ಲ ಎಂಬ ಗಾಂಧೀಜಿಯವರ ವಾಣಿಯನ್ನೇ ಅವರು ಅಪ್ಪಿಕೋ ಚಳುವಳಿಯ ಪ್ರಾಣವಾಯುವನ್ನಾಗಿ ಮಾಡಿಕೊಂಡರು. ಕೊಡಲಿ ಹಿಡಿದು ಮರ ಕಡಿಯಲು ಬಂದವರ ಮುಂದೆ ಜನರು ಯಾವುದೇ ಆಯುಧ ಹಿಡಿಯಲಿಲ್ಲ, ಕಲ್ಲು ತೂರಲಿಲ್ಲ. ಬದಲಾಗಿ ತಾಯಿಯನ್ನು ಅಪ್ಪಿಕೊಳ್ಳುವಂತೆ ಮರಗಳನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಕಾಡನ್ನು ಕಡಿಯುವ ಮುನ್ನ ನಮ್ಮ ಜೀವ ತೆಗೆದುಕೊಳ್ಳಿ ಎಂಬ ಈ ನೈತಿಕ ನಿಲುವಿನ ಮುಂದೆ ಪ್ರಭುತ್ವದ ದರ್ಪ ಮಂಡಿಯೂರಲೇಬೇಕಾಯಿತು. ಈ ಹೋರಾಟದಲ್ಲಿ ಹೆಗಡೆಯವರು ಮೊದಲು ಕೈ ಹಿಡಿದದ್ದು ರೈತರನ್ನು. ರೈತರಿಗೆ ಕಾಡೆಂದರೆ ಕೇವಲ ಸೌದೆಯಲ್ಲ, ಅದು ಅವರ ಬದುಕಿನ ಜೀವನಾಡಿ. ಕಾಡು ಹೋದರೆ ಮಳೆ ಇಲ್ಲ, ಮಳೆ ಇಲ್ಲದಿದ್ದರೆ ಬೆಳೆ ಇಲ್ಲ ಎಂಬ ವಾಸ್ತವವನ್ನು ಅವರು ರೈತರಿಗೆ ಮನವರಿಕೆ ಮಾಡಿದರು. ಅವರು ಹಳ್ಳಿ ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡಿ ರೈತರನ್ನು ಸಂಘಟಿಸಿದರು. ರೈತರು ನಮ್ಮ ಹೊಲಗಳನ್ನು ಬಿಟ್ಟು ಕಾಯಲು ಬಂದರು ಎಂದರೆ ಅದರ ಹಿಂದೆ ಹೆಗಡೆಯವರ ಪ್ರೇರಣಾತ್ಮಕ ಮಾತುಗಳಿದ್ದವು. ಕಾಡು ಅಳಿದರೆ ನಾಡು ಅಳಿಯುತ್ತದೆ ಎಂಬ ಘೋಷಣೆ ಪ್ರತಿಯೊಬ್ಬ ರೈತನ ಮಂತ್ರವಾಯಿತು. ಯಾವುದೇ ಸಾಮಾಜಿಕ ಬದಲಾವಣೆಗೆ ಮಹಿಳೆಯರ ಬೆಂಬಲ ಸಿಕ್ಕಾಗ ಅದು ಅಮರವಾಗುತ್ತದೆ. ಅಪ್ಪಿಕೋ ಚಳುವಳಿಯ ಅತಿ ದೊಡ್ಡ ಶಕ್ತಿಯೇ ಮಹಿಳೆಯರು. ಮಹಿಳೆಯರು ಅಪ್ಪಿಕೋ ಚಳುವಳಿಯ ಬೆಂಬಲಿಗರಾಗಲಿಲ್ಲ, ಅವರು ಮುಂಚೂಣಿಯ ಸೈನಿಕರಾದರು. ಪಾಂಡುರಂಗ ಹೆಗಡೆಯವರು ಮಹಿಳೆಯರಲ್ಲಿ ತಾಯ್ತನದ ಮಮತೆಯನ್ನು ಪರಿಸರದ ಕಡೆಗೆ ತಿರುಗಿಸಿದರು. ಮಹಿಳೆಯರು ಗುಂಪು ಗುಂಪಾಗಿ ಕಾಡಿಗೆ ತೆರಳಿ ಮರಗಳನ್ನು ಅಪ್ಪಿಕೊಂಡು ನಿಂತಾಗ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ನಡುಗಿ ಹೋದರು. ಅವರ ಈ ಅದ್ಭುತ ಧೈರ್ಯ ಮತ್ತು ನೈತಿಕ ಶಕ್ತಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರನ್ನು ಅಸಹಾಯಕರನ್ನಾಗಿ ಮಾಡಿತು. ಇದು ಭಾರತೀಯ ನಾರಿಯ ಪರಿಸರ ಪ್ರಜ್ಞೆಗೆ ಹಿಡಿದ ಕೈಗನ್ನಡಿ. ಅಂದು ಹೆಗಡೆಯವರು ಮಹಿಳೆಯರಿಗೆ ನೀಡಿದ ಧೈರ್ಯ ಇಂದು ಪಶ್ಚಿಮಘಟ್ಟಗಳ ರಕ್ಷಣೆಗೆ ಅಡಿಪಾಯವಾಗಿದೆ. ಹೆಗಡೆಯವರು ಕೇವಲ ಘೋಷಣೆಯನ್ನು ಕೂಗಲಿಲ್ಲ, ಅವರು ಪರಿಸರದ ಸಂರಕ್ಷಣೆಗೆ ಒಂದು ವೈಜ್ಞಾನಿಕ ರೂಪ ನೀಡಿದರು. ಅದುವೇ ಅವರ ಪ್ರಸಿದ್ಧ 3R ಸೂತ್ರ: ಉಳಿಸು, ಇರುವ ಕಾಡನ್ನು ಪ್ರಾಣ ಕೊಟ್ಟಾದರೂ ಉಳಿಸುವುದು. ಬೆಳೆಸು, ನಾಶವಾದ ಜಾಗದಲ್ಲಿ ಮತ್ತೆ ಗಿಡಗಳನ್ನು ನೆಟ್ಟು ಪೋಷಿಸುವುದು. ಬಳಸು, ಅರಣ್ಯದ ಸಂಪನ್ಮೂಲವನ್ನು ದುರಾಶೆಯಿಲ್ಲದೆ ಅಗತ್ಯಕ್ಕೆ ತಕ್ಕಂತೆ ಮಿತವಾಗಿ ಬಳಸುವುದು. ಈ ಸೂತ್ರಗಳು ಇಂದಿನ ಹವಾಮಾನ ವೈಪರೀತ್ಯದ ಕಾಲಕ್ಕೂ ಅನ್ವಯವಾಗುವ ಸಾರ್ವಕಾಲಿಕ ಸತ್ಯಗಳು. ಸಿರ್ಸಿಯ ಕಾಡುಗಳಿಂದ ಹೊರಟ ಪಾಂಡುರಂಗ ಹೆಗಡೆಯವರ ಧ್ವನಿ ವಿಶ್ವಸಂಸ್ಥೆವರೆಗೂ ತಲುಪಿತು. ಅವರು ಲಂಡನ್, ಸ್ವಿಟ್ಜರ್ಲ್ಯಾಂಡ್ ಮುಂತಾದ ದೇಶಗಳಿಗೆ ಭೇಟಿ ನೀಡಿ ಭಾರತದ ಹಳ್ಳಿಗಳ ಜನ ಹೇಗೆ ಪರಿಸರವನ್ನು ದೈವತ್ವದಿಂದ ನೋಡುತ್ತಾರೆ ಎಂದು ಜನರಿಗೆ ಸಾರಿದರು. ಒಬ್ಬ ಸರಳ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ರಾಯಭಾರಿಯಾದದ್ದು ನಮ್ಮ ನಾಡಿಗೆ ಹೆಮ್ಮೆ. ಪಾಂಡುರಂಗ ಹೆಗಡೆಯವರಿಗೆ ನಾವು ಸಲ್ಲಿಸಬಹುದಾದ ಅತಿದೊಡ್ಡ ಗೌರವವೆಂದರೆ ಅವರು ಹಚ್ಚಿದ ಪರಿಸರದ ಜಾಗೃತಿ ಹಣತೆಯನ್ನು ನಂದದಂತೆ ನೋಡಿಕೊಳ್ಳುವುದು. ಕಾಂಕ್ರೀಟ್ ಕಾಡುಗಳ ನಡುವೆ ನಾವು ಉಸಿರಾಡಲು ಪರದಾಡುತ್ತಿರುವ ಈ ಕಾಲದಲ್ಲಿ ಅಪ್ಪಿಕೋ ತತ್ವದ ಅಗತ್ಯ ಬಹಳಷ್ಟಿದೆ. ಹೆಗಡೆಯವರು ಒಂದು ಮಾತು ಹೇಳುತ್ತಿದ್ದರು: ಪ್ರಕೃತಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸಬಲ್ಲುದು, ಆದರೆ ನಮ್ಮ ದುರಾಸೆಯನ್ನಲ್ಲ. ಇಂದಿನಿಂದ ನಾವು ಕೂಡ ನಮ್ಮ ಸುತ್ತಮುತ್ತಲಿನ ಗಿಡಮರಗಳನ್ನು ಪ್ರೀತಿಸೋಣ, ನೀರನ್ನು ಉಳಿಸೋಣ,
ಪಾಂಡು

0: ಗೌರಂಗ ಹೆಗಡೆಯವರ ಹೋರಾಟ ಕೇವಲ ಇತಿಹಾಸ ಪುಟಗಳಲ್ಲಿ ಉಳಿಯಬಾರದು, ಅದು ನಮ್ಮ ದೈನಂದಿನ ಬದುಕಿನ ಭಾಗವಾಗಬೇಕು.
1: ಪರಿಸರ ದೈವಿಕ ಸೃಷ್ಟಿ, ಹಾಗಾಗಿ ಅದು ಪ್ರಕೃತಿ, ಅಲ್ಲಿ ವಿಕೃತಿ ಇಲ್ಲ. ಬದಲಾಗಿ ಜೀವ ಚೈತನ್ಯದ ಸ್ವರೂಪವೇ ಅಡಕಗೊಂಡ ಭಗವಂತನ ಅದ್ಭುತ ಕೃತಿ. ಮರಗಳು ನಮ್ಮ ಜೀವದ ಉಸಿರು, ಪ್ರಕೃತಿ ನಮ್ಮ ತಾಯಿ, ಅದನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಈಗ ಸಮೂಹ ಗಾನ ಪರಿಸರ ಗೀತೆ, ಹಾಡುವವರು ಮಾನಸ, ವಸಂತಿ, ಮಮತ, ಸಾವಿತ್ರಿ, ಶೈಲಜಾ, ಜ್ಞಾನೇಶ್ವರಿ, ಶಾಲಿನಿ ಹಾಗೂ ರೂಪ. ಈ

0: ಇಂದಿನ ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಮಾತಿಗೆ ಸೀಮಿತವಾಗಬಾರದು. ಸೂರ್ಯ ಮುಳುಗಿದರೂ ನಾಳೆ ಮತ್ತೆ ಹೊಸ ಆಶಯದೊಂದಿಗೆ ಉದಯಿಸುತ್ತಾನೆ. ನಮ್ಮ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿದರೂ ಪರಿಸರ ಸಂರಕ್ಷಣೆ ಇಲ್ಲಿಗೆ ಮುಕ್ತಾಯವಾಗಬಾರದು. ನಾವು ಕೈಗೊಂಡ ಪರಿಸರ ಸಂರಕ್ಷಣೆಯ ಸಂಕಲ್ಪ ಮತ್ತು ನಾವು ಪಡೆದ ಅಪ್ಪಿಕೋ ಚಳುವಳಿಯ ಸ್ಫೂರ್ತಿ ನಿಂತ ನೀರಾಗಬಾರದು. ಇಲ್ಲಿ ಕೇಳಿದ ಪ್ರತಿಯೊಂದು ಮಾತು ನಮಗೆ ಪ್ರೇರಣೆಯಾಗಲಿ. ಅಪ್ಪಿಕೋ ಚಳುವಳಿಯ ಹಾದಿಯಲ್ಲಿ ನಾವೂ ಸಾಗೋಣ. ಇಂದಿನ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಸಕ್ತಿಯಿಂದ ಆಲಿಸಿ ನಮಗೆ ಬೆಂಬಲ ನೀಡಿದ ಪ್ರತಿಯೊಬ್ಬರಿಗೂ ಚೈತನ್ಯ ಸಹೋದರಿಯರ ಬಳಗ ಪಡೀಲ್ ಮಂಗಳೂರು ಇವರು ಮಾಡುವ ಧನ್ಯವಾದಗಳು. ನಿರೂಪಣೆ ಮಮತಾ ಭಟ್. ಪ್ರಕೃತಿ ಉಳಿಸಿ ಸಮಾಜ ಬೆಳೆಸಿ.
1: ಇದುವರೆಗೆ ಪರಿಸರ ದಿನಾಚರಣೆಯ ಅಂಗವಾಗಿ ಚೈತನ್ಯ ಸಹೋದರಿಯರ ಬಳಗ ಪಡೀಲ್ ಮಂಗಳೂರು ಇವರಿಂದ ಪ್ರಕೃತಿ ಬೆಳೆಸಿ ಸಮಾಜ ಉಳಿಸಿ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ವನಿತಾವಾಣಿ ಪ್ರಸಾರವಾಯಿತು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
6: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30

0: ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತಾತ್ರೇಯ ಜನನ ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
1: ದೇವಾದಿದೇವರೇ, ತ್ರಿಮೂರ್ತಿಗಳು, ನೀವು ಲೋಕನಾಯಕರು, ಲೋಕ ರಕ್ಷಕರು. ನಿಮ್ಮನ್ನು ನಾನು ಮಣಿಸಿದೆ, ದಣಿಸಿದೆ, ಅದಕ್ಕಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು. ವರವನ್ನು ಬೇಡು ಎನ್ನುತ್ತಿರಲ್ಲ.
2: ಸರಿ,
1: ಹೌದು, ನನಗೊಂದು ಅಪೇಕ್ಷೆ ಇದೆ.
2: ಏನದು?
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇಂದು ರಾತ್ರಿ 9:30.
3: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041242
5: 8700014242.
6: ಆಕಾಶವಾಣಿ ಮಂಗಳೂರು, ಸಮಯ 11:30:35. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ 1920 ಎವಿಲ್ ರಿಟರ್ನ್ಸ್ ಚಿತ್ರಕ್ಕಾಗಿ ಮಹಾಲಕ್ಷ್ಮಿ ಅಯ್ಯರ್ ಹಾಡಿರುವ ಶಕೀಲ್ ಅಜ್ಮಿ ಅವರ ರಚನೆ, ಚಿರಂತನ್ ಭಟ್ ಅವರ ಸಂಗೀತವಿದೆ.

1947 ಅರ್ತ್ ಚಿತ್ರಕ್ಕಾಗಿ ಸುಖವಿಂದರ್ ಸಿಂಗ್ ಮತ್ತು ಸಂಗಡಿಗರು ಹಾಡಿರುವ ಜಾವೇದ್ ಅಖ್ತರ್ ಅವರ ರಚನೆ, ಸಂಗೀತ ಎ ಆರ್ ರೆಹಮಾನ್ ಅವರದ್ದು.

ಟೂ ಸ್ಟೇಟ್ಸ್ ಚಿತ್ರಕ್ಕಾಗಿ ಅರಿಜಿತ್ ಸಿಂಗ್ ಮತ್ತು ಚಿನ್ಮಯಿ ಶ್ರೀಪಾದ ಹಾಡಿರುವ ಅಮಿತಾಬ್ ಭಟ್ಟಾಚಾರ್ಯ ಅವರ ರಚನೆ, ಸಂಗೀತ ಶಂಕರ್ ಅಹ್ಸಾನ್ ಲಾಯ್ ಅವರದ್ದು.

0: ಆತ್ಮೀಯ ಕೇಳುಗರೆ, ಗಮನಿಸಿ, ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಲೈನ್ ಸಿಗದೆ ನಿರಾಶೆ ನಿಮ್ಮದೇ? ಚಿಂತಿಸದಿರಿ, ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟ್ವೆಲಿಸ್ ಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ನಮೂದಿಸಿ ನಮಗೆ 9:46:26:56 ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಗಮನಿಸಿ 9:46:26:56 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮೆಸೇಜ್ ಕಳುಹಿಸಿ. ಪ್ರತಿ ಮಂಗಳವಾರ ಬೆಳಗ್ಗೆ 11:30 to 12:30 ಟೆಲಿಕ್ವಿಜ್ ಧ್ವನಿ ಮುದ್ರಣದ ಅವಧಿಯಲ್ಲಿ ಆಕಾಶವಾಣಿಯಿಂದಲೇ ನಿಮಗೆ ಕರೆ ಮಾಡಲಾಗುತ್ತದೆ. ಈ ರೀತಿ ಟೆಲಿಕ್ವಿಜ್ನಲ್ಲಿ ಪಾಲ್ಗೊಳ್ಳಿ, ಬಹುಮಾನ ನಿಮ್ಮದಾಗಿಸಿಕೊಳ್ಳಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಆಗ ಚಿತ್ರಕ್ಕಾಗಿ ಸುಖವಿಂದರ್ ಸಿಂಗ್, ಸುನಿಧಿ ಚೌಹಾಣ್, ಅಮಿತಾಭ್ ಬಚ್ಚನ್ ಹಾಡಿರುವ ಶಬ್ಬೀರ್ ಅಹಮ್ಮದ್ ಅವರ ರಚನೆ ಸಂಗೀತ.

0: ಸಂಗೀತ ಗಣೇಶ ಹೆಗಡೆ ಅವರದು.
1: Come on, make way for my man.
2: That's right.

0: ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700014242
2: ಆಕಾಶವಾಣಿ ಮಂಗಳೂರು. ಸಮಯ 12 ಗಂಟೆಯಾಗಲಿದೆ. ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ. 12:05 ವನಿತಾ ವಿಹಾರ ಮೂಡಿಬರುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕೃತಿ ಪ್ರೇರಿತ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪರಿಸರ ದಿನಾಚರಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವ ಪರಿಸರ ದಿನದ ಶುಭಾಶಯ ಕೋರಿದ್ದಾರೆ. ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ ಎಲ್ಲರನ್ನು ತಾವು ಅಭಿನಂದಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಪರಿಸರವನ್ನು ರಕ್ಷಿಸುವ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಹೆಚ್ಚಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವಿಂದು ಎಂದು ಅವರು ಹೇಳಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ನಂತಹ ಉಪಕ್ರಮಗಳು ಪ್ರತಿ ವರ್ಷ ಸುಮಾರು 119,000 ಹೆಕ್ಟೇರ್ ಅರಣ್ಯ ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿವೆ ಎಂದು ಪ್ರಧಾನಮಂತ್ರಿ ಸಮುದಾಯದ ಸಹಭಾಗಿತ್ವವನ್ನು ಶ್ಲಾಘಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ನೂತನ ರಂಗಮಂದಿರ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಇಂದು ಬೆಳಗ್ಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಹಂಪಿ ಹೋಲುವ ದೃಶ್ಯ ವೈಶಿಷ್ಟ್ಯ ಒಳಗೊಂಡ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ರಂಗಮಂದಿರ ಆವರಣದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಅವರು ಸಸಿ ನೆಟ್ಟರು. ಮೈಸೂರಿನ ಕಾರಂಜಿ ಕೆರೆ ಬಳಿ ಇಂದು ಮಧ್ಯಾಹ್ನ 2:15 ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ 100 ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ವಡೆಯರ್ ತಿಳಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಲಿದ್ದಾರೆ. ಸ್ವಚ್ಛ ಮಾಲಿನ್ಯರಹಿತ ಸಾರಿಗೆಯನ್ನು ಉತ್ತೇಜಿಸಲು ಕ್ರಾಂತಿಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪಿಎಂ ಇ ಡ್ರೈವ್ ಯೋಜನೆ ಮೂಲಕ ಹಸಿರು ಸಾರಿಗೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ವಿಶ್ವ ಪರಿಸರ ದಿನದ ಹಿನ್ನೆಲೆ ಇಂದೇ ಒಂದು ಸಸಿ ನೆಟ್ಟು ಪೋಷಿಸುವ ಸಂಕಲ್ಪ ಮಾಡೋಣ. ಇಂಗಾಲದ ಹೊರ ಸೂಸುವಿಕೆಯನ್ನು ಶೂನ್ಯ ಮಟ್ಟಕ್ಕೆ ಇಳಿಸಲು ದೃಢ ಹೆಜ್ಜೆ ಇರಿಸೋಣ ಎಂದಿದ್ದಾರೆ. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ್ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾದೆಮಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗ ಸಸ್ಯೋದ್ಯಾನಗಳ ವಿನ್ಯಾಸ ನಿರ್ವಹಣೆ ಹಾಗೂ ಸುಸ್ಥಿರ ಜೀವನೋಪಾಯ ಕುರಿತ ರಾಷ್ಟೀಯ ವಿಚಾರ ಸಂಕಿರಣವನ್ನು ಇಂದು ಸಿನೆಟ್ ಸಭಾಭವನದಲ್ಲಿ ಆಯೋಜಿಸಿವೆ. ಜೀವ ವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ್ ಇಂದು ಬೆಳಗ್ಗೆ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಿದರು. ವಿಚಾರ ಸಂಕಿರಣದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಸಸ್ಯಶಾಸ್ತ್ರಜ್ಞ ಪ್ರೊಫೆಸರ್ ದೇವರಾಜನ್ ತಂಗದೊರೈ ಹಾಗೂ ಸಸ್ಯಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಮಧುಮತಿ.
1: ಇಂದಿನ ಸಂರಕ್ಷಣೆ ನಾಳಿನ ಸಮೃದ್ಧಿ.
2: ಕಾರ್ಯಾಗಾರದ ಮುಖ್ಯ ಉದ್ದೇಶ ಸಸ್ಯೋದ್ಯಾನಗಳ ಯೋಜನೆ ವಿನ್ಯಾಸ ಮತ್ತು ನಿರ್ವಹಣೆಯ ಮೂಲಕ ಸಸ್ಯಜನ್ಯ ಸಂಪನ್ಮೂಲಗಳ ಸಂರಕ್ಷಣೆ ಅವುಗಳ ಸುಸ್ಥಿರ ಬಳಕೆ ಹಾಗೂ ಭವಿಷ್ಯದ ಆಹಾರ ಮತ್ತು ಪರಿಸರ ಭದ್ರತೆಯನ್ನು ಬಲಪಡಿಸುವುದಾಗಿದೆ. ಇಂತಹ ಸಸ್ಯೋದ್ಯಾನಗಳು ಅಪರೂಪದ ಹಾಗೂ ಸ್ಥಳೀಯ ಸಸ್ಯಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜೊತೆಗೆ ಸಂಶೋಧನೆ ಶಿಕ್ಷಣ ಮತ್ತು ಪರಿಸರ ಜಾಗೃತಿಗೆ ಸಹ ಪರಿಣಾಮಕಾರಿ ವೇದಿಕೆಗಳಾಗಿವೆ. ಈ ರಾಷ್ಟೀಯ ಕಾರ್ಯಾಗಾರವು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಹಾಲ್ನಲ್ಲಿ ನಡೆಯಲಿದ್ದು ಪರಿಸರಾಸಕ್ತರಿಗೆ ಜ್ಞಾನ ವಿನಿಮಯ ಮತ್ತು ಚರ್ಚೆಗೆ ಉತ್ತಮ ಅವಕಾಶವನ್ನು ಒದಗಿಸಲಿದೆ. ಸಸ್ಯ ಸಂಪತ್ತನ್ನು ಉಳಿಸೋಣ, ಸುಸ್ಥಿರ ಭವಿಷ್ಯವನ್ನು ಕಟ್ಟೋಣ. ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯದ ಮಹತ್ವವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ.
0: ವಿಶ್ವ ಪರಿಸರ ದಿನದ ಅಂಗವಾಗಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹ್ಯಾಶ್ಟ್ಯಾಗ್ ಇಕೋಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಸಹಭಾಗಿತ್ವದಲ್ಲಿ ದೇಶಾದ್ಯಂತ ಶಾಲಾ ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಹಾಗೂ ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಲು ಯೋಜಿಸಿದೆ. ಇಂದಿನಿಂದ ಈ ತಿಂಗಳ 30 ತಾರೀಖಿನವರೆಗೆ ಹಸಿರು ಬೇಸಿಗೆ ಶಿಬಿರಗಳ ಸಂಘಟನೆ

0: ಶಾಲೆಗಳಲ್ಲಿ ಮಿಷನ್ ಲೈಫ್ಗಾಗಿ ಪರಿಸರ ಕ್ಲಬ್ಗಳ ಸ್ಥಾಪನೆ. ಸೆಪ್ಟೆಂಬರ್ 30ರವರೆಗೆ ಮೂರನೇ ಆವೃತ್ತಿಯ ಏಕ್ ಪೇಡ್ ಮಾಕೆ ನಾಮ್ ಅನುಷ್ಠಾನಕ್ಕೆ ನೀಲನಕ್ಷೆ ರೂಪಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಶ್ರೀ ಶಾರದಾಂಬೆ ದೇವಾಲಯಕ್ಕೆ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭೇಟಿ ನೀಡಿ ದರ್ಶನ ಪಡೆದರು. ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ, ಶ್ರೀ ವಿಧುಶೇಖರ ಸ್ವಾಮೀಜಿ ಸಚಿವರನ್ನು ಗೌರವಿಸಿದರು. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ನಾಳೆ ಜೂನ್ 6 ವಿಶ್ವ ಕೀಟ ದಿನದ ಸಾರ್ಥಕ ದಶಮಾನೋತ್ಸವ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದ ಗುರೂಜಿ ಮಾಧವ್ ಸದಾಶಿವರಾವ್ ಗೊಳವಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗುರೂಜಿ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ನೆನೆದು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ದೇಶ ರಕ್ಷಣಾ ಸಿದ್ಧತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿ ಎದುರಿಸುವ ಪೂರ್ವ ಸಿದ್ಧತೆ ಭಾಗವಾಗಿ ಶಿವಮೊಗ್ಗದಲ್ಲಿ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು, ಇಲಾಖೆಗಳ ಸನ್ನದ್ಧತೆ ಪರಿಶೀಲಿಸಲು ಇಂದು ಸಂಜೆ 5 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಅಣುಕು ಕಾರ್ಯಾಚರಣೆ ನಡೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ ವನಿತಾ ವಿಹಾರ.
2: ಆಕಾಶವಾಣಿ ವನಿತಾ ವಿಹಾರ. ನಮ್ಮ ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
3: ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮಧ್ವೇಶ ವಿಠಲದಾಸರ ಕೃತಿ

ಇದುವರೆಗೆ ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವ ಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದರೆ ಭಾಗವಹಿಸಿದ್ದವರು ನಿರ್ಮಲಾ ಟಿ ಜೋಶಿ, ಸುಲೋಚನಾ ಎಸ್ ಸಾಂಗ್ವಿಕರ್, ವೀಣಾ ತಿಕೋಟಿಕರ್, ವಿಜಯಲಕ್ಷ್ಮಿ ಎ ಕುಲಕರ್ಣಿ, ಚಂದ್ರಕಲಾ ವಿ ಜಾಹಗೀರ್ದಾರ್, ಅನಿತಾ ಎ ದೇಸಾಯಿ ಹಾಗೂ ಅನುರಾಧ ಎಲ್ ದೇಶಮುಖ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಉಡುಗೊರೆ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
1: ದೇವಾದಿ ದೇವರೇ, ತ್ರಿಮೂರ್ತಿಗಳು ನೀವು, ಲೋಕನಾಯಕರು, ಲೋಕ ರಕ್ಷಕರು. ನಿಮ್ಮನ್ನು ನಾನು ಮಣಿಸಿದೆ ದಣಿಸಿದೆ, ಅದಕ್ಕಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು. ವರವನ್ನು ಬೇಡು ಎನ್ನುತ್ತಿರಲ್ಲ.
2: ಸರಿ,
1: ಹೌದು, ನನಗೊಂದು ಅಪೇಕ್ಷೆ ಇದೆ.
2: ಏನದು?
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
3: ಪ್ರಿಯ ಕೇಳುಗರೆ, ಗಮನಿಸಿ, ಮಂಗಳೂರು ಆಕಾಶವಾಣಿ ಪ್ರಸಾರ ಮಾಡುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ

ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಮತ್ತು ಸಮಯ ಇದೆ. ಜೂನ್ 9 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಮತ್ತು 2222611 STD ಕೋಡ್ 0824. ಮೊಬೈಲ್ ಸಂಖ್ಯೆ ಗಮನಿಸಿ 8277038000. ಈ ಸಂಖ್ಯೆಗಳಿಗೆ ಕರೆ ಮಾಡಬೇಕಾದ ದಿನ ಮತ್ತು ಸಮಯ ಜೂನ್ 9 ಮಂಗಳವಾರ 11:30 12:30

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
4: ಆತ್ಮೀಯ ಕೇಳುಗರೆ, ಗಮನಿಸಿ, ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಲೈನ್ ಸಿಗದೆ ನಿರಾಶರಾಗಿದ್ದೀರಾ? ಚಿಂತಿಸದಿರಿ, ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ನಮೂದಿಸಿ ನಮ್ಮ ಮೊಬೈಲ್ ಸಂಖ್ಯೆ 944-926-5600 ಸಂಖ್ಯೆ ಮತ್ತೊಮ್ಮೆ ಕೇಳಿಸಿಕೊಳ್ಳಿ. 944-926-5600 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಮೆಸೇಜ್ ಕಳುಹಿಸಿ. ಪ್ರತಿ ಮಂಗಳವಾರ ಬೆಳಗ್ಗೆ 11:30-12:30 ನಡೆಯುವ ಧ್ವನಿ ಮುದ್ರಣದ ಅವಧಿಯಲ್ಲಿ ಆಕಾಶವಾಣಿಯಿಂದಲೇ ನಿಮಗೆ ಕರೆ ಮಾಡಲಾಗುತ್ತದೆ. ಈ ರೀತಿ ಟೆಲಿಕ್ವಿಜ್ನಲ್ಲಿ ಪಾಲ್ಗೊಳ್ಳಬಹುದು, ಬಹುಮಾನ ನಿಮ್ಮದಾಗಿಸಿಕೊಳ್ಳಬಹುದು.
3: ಆತ್ಮೀಯ ಕೇಳುವರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಅಡಿಕೆ ತೋಟದ ಹಸಿರ ಹಂದರದಲ್ಲಿ ಸಹಕಾರದ ಹೊಸ ಭಾಷ್ಯ ಬರೆದ ಚೇತನ, ರೈತ ಮನದ ಸ್ಪಂದನ, ಕೃಷಿ ಲೋಕದ ಚಂದನ, ಕ್ಯಾಂಪ್ಕೋ ಸಂಸ್ಥೆಯ ಸಾರಥ್ಯವನ್ನು ಮುನ್ನಡೆಸುತ್ತಿರುವ ಧೀಮಂತ ನಾಯಕ ಎಸ್.ಆರ್. ಸತೀಶ್ ಚಂದ್ರ.
5: ನಾವು 260 ಅಡಿಕೆ ಧಾರಣೆಯನ್ನು ಪ್ರಾರಂಭಿಸಿದೆವು ಮತ್ತು ವಾರದಲ್ಲಿ ಒಬ್ಬನಿಗೆ 1 ಕ್ವಿಂಟಾಲ್ ಅಂತ ನಿಶ್ಚಯ ಮಾಡಿದೆವು. ಇದರ ಪರಿಣಾಮ ಸದಸ್ಯರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಅಡಿಕೆ ಖರೀದಿ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ನಮಗೆ ಸೋಲಿಕೆ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತು ರೈತರಿಗೆ ಧೈರ್ಯ ವಿಶ್ವಾಸವನ್ನು ತುಂಬಿದ ಕಾರಣ ಮುಂದೆ ಅದು 480 ರೂಪಾಯಿವರೆಗೆ ಅಡಿಕೆ ಧಾರಣೆ ಹೋಗಿ ಸ್ಟೆಬಿಲೈಸರ್ ಆಗಿ ಇವತ್ತು 400ಕ್ಕಿಂತಲೂ ಮೇಲೆ ಅಡಿಕೆ ಧಾರಣೆ ವ್ಯವಸ್ಥಿತವಾಗಿದೆ. 15-20 ನಮಗೆ ಸಿಕ್ಕಿದ ಚಾಲೆಂಜಸ್ ಏನಿದೆ ಅದನ್ನು ಒಂದು ಟೀಮ್ ಆಗಿ ನಾವು ಸ್ವೀಕಾರ ಮಾಡಿದ ಪದರೂಪವಾಗಿ ಅದ್ಭುತವಾಗಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು.
3: ಕೃಷಿ ಲೋಕದ ಸವಾಲುಗಳು, ಸಹಕಾರಿ ರಂಗದ ಸಾಧನೆಗಳು ಮತ್ತು ಕ್ಯಾಂಪ್ಕೋ ಸಂಸ್ಥೆಯ ಭವಿಷ್ಯದ ದೃಷ್ಟಿಕೋನದ ಕುರಿತು ಮುಕ್ತ ಸಂವಾದ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಪರಿಸರಕ್ಕೆ ಇಲ್ಲ ಎಣೆ, ಪರಿಸರ ರಕ್ಷಣೆ ನಮ್ಮ ಹೊಣೆ. ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.
1: ಆಕಾಶವಾಣಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಿಮಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ, ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಹರ್ಷಕುಮಾರ್ ಎಚ್ಎಲ್ ಅವರು ಇದ್ದಾರೆ. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟೀಸ್ ಅಂದರೆ ಮಧುಮೇಹ ಕಾಯಿಲೆಯ ರಿವರ್ಸಲ್ ಅನ್ನೋದು ಈಗ ಭಾಳ ಟ್ರೆಂಡಿಂಗಲ್ಲಿ ಇರುವಂತಹ ಪದ. ಡಯಾಬಿಟೀಸ್ ರಿವರ್ಸಲ್ ನಿಜವಾಗ್ಲೂ ಮಾಡ್ಕೋಬಹುದಾ, ನಿಜಾನ ಅಲ್ವ ಅನ್ನೋದನ್ನು ತಜ್ಞ ವೈದ್ಯರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ರಿವರ್ಸ್ ಮಾಡಬಹುದಾ, ಮಾಡಕ್ ಆಗಲ್ವಾ ಅನ್ನೋದನ್ನ ನೋಡೋಣ.
3: ಮಧುಮೇಹ ಅಂತ ಸಾಮಾನ್ಯವಾಗಿ ಜನ ಏನ್ ಕರೀತಾರೆ, ಅದರಲ್ಲಿ ಎರಡು ರೀತಿ ಇರುತ್ತೆ. ನಾವು ವೈದ್ಯಕೀಯವಾಗ ನೋಡುವಾಗ ಟೈಪ್ 1 ಅವ್ರ ಮೊದಲನೇ ರೀತಿಯ ಮಧುಮೇಹ ಅಂದ್ರೆ ಅದ್ರಲ್ಲಿ ಏನಾಗುತ್ತೆ, ಮಧುಮೇಹ ಪ್ಯಾನ್ಕ್ರಿಯಾಸ್ ಗ್ರಂಥಿ ಡ್ಯಾಮೇಜ್ ಆಗಿರುತ್ತೆ. ಪ್ಯಾನ್ಕ್ರಿಯಾಸ್ ಗ್ರಂಥಿ ಏನು ಮಾಡುತ್ತೆ, ಇನ್ಸುಲಿನನ್ನು ತಯಾರು ಮಾಡುತ್ತೆ. ಇನ್ಸುಲಿನ್ ಏನು ಮಾಡುತ್ತೆ, ರಕ್ತದಲ್ಲಿ ಆಗ್ತಕ್ಕಂಥ ನಾವು ಏನು ಆಹಾರ ತಿಂದಮೇಲೆ ರಕ್ತದಲ್ಲಿ ಸಕ್ಕರೆ ಲೆವೆಲ್ ಜಾಸ್ತಿ ಆಗುತ್ತಲ್ಲ, ಅದನ್ನು ಕಂಟ್ರೋಲಿಗೆ ತರುವಂಥ ಒಂದು ಹಾರ್ಮೋನ್ ಅದು ಇನ್ಸುಲಿನ್. ಅದೇನಾಗುತ್ತೆ, ಆ ಇನ್ಸುಲಿನ್ ಗ್ರಂಥಿನೇ ಡ್ಯಾಮೇಜ್ ಆಗಿರುತ್ತೆ. ಅಂಥವ್ರಲ್ಲಿ ಏನಾಗುತ್ತೆ, ನಾವು ಮಧುಮೇಹನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ. ಅದು ಮೊದಲನೇ ಕ್ಯಾಟಗರಿ. ಅವರಲ್ಲಿ ಯೂಶಲಿ ಏನಾಗುತ್ತೆ, ಅದು ಅನುವಂಶಿಕವಾಗಿ ಬಂದಿರುತ್ತೆ, ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಬಂದಿರುತ್ತೆ.
2: ಟೈಪ್ 1
3: ಅಂತ ಹೇಳ್ತೀವಲ್ಲ ಆ ತರದ್ದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ದೇಹದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕೆಲವರು ಏನ್ ಮಾಡ್ತಾರೆ, ಕುಡಿತದ ಚಟದಿಂದ ಕುಡಿತದ ಚಟ ಮಿತಿ ಮೀರಿದಾಗ ಏನಾಗುತ್ತೆ, ಮತ್ತೆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹಾಳಾಗೋಗುತ್ತೆ, ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಸೊ ಅಂಥವ್ರಲ್ಲಿ ಕೂಡ ನಾವು ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಎರಡನೇ ಕ್ಯಾಟಗರಿ ಉಂಟು, ಅದಕ್ಕೆ ನಾವು ಟೈಪ್ 2 ಅಂತ ಕರಿತೇವೆ. ಈ ಟೈಪ್ 2 ಮಧುಮೇಹದಲ್ಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಒಂದು 40-45 ವರ್ಷಕ್ಕೆ ರೋಗ ಶುರುವಾಗುತ್ತೆ ಅಥವಾ ಶುರುವಾಗಿದೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಏನೋ ಬೇರೆ ಏನೋ ಸಮಸ್ಯೆ ಆಗಿರುತ್ತೆ, ಉದಾಹರಣೆಗೆ ಕಾಲ್ಗೆ ಏನೋ ಗಾಯ ಆಗಿರುತ್ತೆ, ಅದು ಮಾಯ್ತಾ ಇರೋದಿಲ್ಲ, ಎಷ್ಟು ದಿವಸ ಆದ್ರೂ ಗಾಯ ಗುಣ ಆಗೋದಿಲ್ಲ, ಅವ್ರು ಎಲ್ಲೋ ತೋರಿಸ್ಲಿಕ್ಕೆ ಹೋದಾಗ ಅವ್ರಿಗೆ ಹಿಂಗ್ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಸೊ ಈ ತರ ಬೇರೆ ಏನಾದ್ರು ಮತ್ತೆ ಮತ್ತೆ ಅವ್ರಿಗೆ ತೊಂದರೆಗಳು ಬಂದು ಅವ್ರ ಆಸ್ಪತ್ರೆಗೆ ಹೋದಾಗ ಅಚಾನಕ್ ಆಗಿ ಅಥವಾ ಅನಿರೀಕ್ಷಿತವಾಗಿ ಗೊತ್ತಾಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಕಾಂಪ್ಲಿಕೇಶನ್ ಆದ ನಂತರ ಗೊತ್ತಾಗುತ್ತೆ. ಉದಾಹರಣೆಗೆ ಏನೋ ಹಾರ್ಟ್ ಅಟ್ಯಾಕ್ ಆಯ್ತು, ಆಸ್ಪತ್ರೆ ಕರ್ಕೊಂಡ್ಬಂದಿದ್ರು, ಅವ್ರಿಗೆ ನಾವು ರಕ್ತದ ಸ್ಯಾಂಪಲ್ ತೆಗೆದು ನೋಡಿದಾಗ ಅವಾಗ ಮಧುಮೇಹ ಇದೆ ಅಂತ ಗೊತ್ತಾಗುತ್ತೆ. ಇಂತಹ ಏನು ಎರಡನೇ ಕ್ಯಾಟಗರಿ ಪೇಷಂಟ್ಸ್ ಏನಿರ್ತಾರಲ್ಲ, ಅವರಲ್ಲಿ ಬಹುತೇಕ ಪ್ಯಾನ್ಕ್ರಿಯಾಸ್ ಗ್ರಂಥಿ ಸರಿ ಇರುತ್ತೆ, ಆದರೆ ಇನ್ಸುಲಿನ್ ಕೆಲಸ ಮಾಡೋ ರೀತಿನಲ್ಲಿ ಅಥವಾ ಸರಿಯಾದ ಪ್ರಮಾಣದಲ್ಲಿ ಗ್ರಂಥಿಯಿಂದ ಔಟ್ಪುಟ್ ಆಗ್ದಲೇ ಕೆಲವು ಇಶ್ಯೂಸ್ ಆಗಿರುತ್ತೆ. ಇಂಥ ಎರಡನೇ ಕ್ಯಾಟಗರಿಯ ಮಧುಮೇಹಗಳಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಒಂದು 60-70%ಗಳಲ್ಲಿ ನಾವು ರಿವರ್ಸ್ ಮಾಡಬಹುದು ಅಂತ ಹೇಳ್ತೀವಿ. ನಾವು ರಿವರ್ಸ್ ಮಾಡಬಹುದು ಅಂದ್ರೆ, ನಮ್ಮ ದೇಶದಲ್ಲಿ ಏನಾಗಿದೆ, ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ಜನರಲ್ಲಿ ಟೈಪ್ 2 ಇರೋರೇ ಜಾಸ್ತಿ ಇದ್ದಾರೆ ನಮ್ಮ ಇಡೀ ದೇಶದಲ್ಲಿ. ಯುರೋಪಿನ ಉತ್ತರ ಭಾಗ, ನಾರ್ವೆ ಅಂತ ಕಡೆ, ಫಿನ್ಲೆಂಡ್ ಅಂತ ಕಡೆ ಎಲ್ಲ ಟೈಪ್ 1 ಹೆಚ್ಚು ಕಾಮನ್ ಇದೆ. ಆದ್ರೆ ಟೈಪ್ 2 ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ತುಂಬಾ ಕಾಮನ್ ಆಗಿರೋ ಮಧುಮೇಹ, ಹಿಂಗಾಗಿ ಬಹುತೇಕ ಜನರಿಗೆ ರಿವರ್ಸ್ ಮಾಡಬಹುದು.
2: ಸರ್, ಈ ಎರಡರ ನಡುವನ ಒಂದು ಕ್ಯಾಟಗರಿ ಇದೆ ಅಂತಲ್ಲ?
3: ಹೌದು, ಇದೆ. ಇನ್ಫ್ಯಾಕ್ಟ್ ಅಂಥವ್ರಿಗೆ ಹೆಚ್ಚು ಜಾಸ್ತಿ ಸ್ಕೋಪ್ ಇದೆ ಅಂತ ನಾವು ಹೇಳ್ತೇವೆ, ಯಾಕೆಂದ್ರೆ ಅವ್ರಿಗಿನ್ನೂ ಡಯಾಬಿಟಿಸ್ ಶುರುವಾಗಿರೋದಿಲ್ಲ. ಆದರೆ ಆ ಮೂರನೇ ಕ್ಯಾಟಗರಿನಲ್ಲಿ ಸ್ವಲ್ಪ ಮಟ್ಟಿಗಾರು ನಾವು ಕಮ್ಮಿ ಮಾಡ್ಬೋದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ರಿವರ್ಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಮೂರನೇ ಕ್ಯಾಟಗರಿನಲ್ಲಿ ನಾವು ಅವರ ಮೆಡಿಸಿನ್ನ ರಿಕ್ವೈರ್ಮೆಂಟ್ನ ಖಂಡಿತವಾಗಿ ಕಮ್ಮಿ ಮಾಡ್ಬೋದು. ಇದಂತೂ ಎಲ್ಲರಿಗೂ ಮಾಡ್ಬೋದು ಅಂತ ನಾನು ಹೇಳಬಲ್ಲೆ, ಯಾಕೆಂದ್ರೆ ನನಗೆ ಇದ್ರ ಬಗ್ಗೆ ಆಲ್ಮೋಸ್ಟ್ 20 ವರ್ಷಗಳ ಅನುಭವ ಕೂಡ ಇದೆ ಇದರಲ್ಲಿ. ಇದರಲ್ಲಿ ಏನಾಗುತ್ತೆ, ನಾವು ಜನರ ಒಂದು ಬಿಹೇವಿಯರ್ನ ನಾವು ಸ್ವಲ್ಪ ಬದಲಾವಣೆ ಮಾಡ್ತೀವಿ ಇದರಲ್ಲಿ. ಸೊ ಇದರಿಂದ ಏನಾಗುತ್ತೆ, ರಕ್ತದಲ್ಲಿರೋ ಸಕ್ಕರೆಯ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಬಹುತೇಕ ನಾವು ರಿವರ್ಸ್ ಮಾಡ್ಬೋದು ಅಂತ ಹೇಳ್ತೇನೆ. ಆದರೆ ಒಂದು ಟೆಕ್ನಿಕಲ್ ವಿಚಾರ, ತಾಂತ್ರಿಕವಾದ ವಿಚಾರ ಈಗಲೇ ನಾನು ಜನರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂದ್ರೆ, ನಮ್ಮ ಅಲೋಪತಿಕ್ ಸಿದ್ಧಾಂತದ ಪ್ರಕಾರ ಮಧುಮೇಹ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತ ರೋಗ. ಯಾಕೆಂದ್ರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ಬದುಕಿರ್ತಾನೆ ಅಲ್ಲಿವರೆಗೂ ಅವ್ನು ಮಾತ್ರೆ ತಗೊಳ್ಬೇಕು ಅಂತಾನೆ ನಮ್ಮ ಸಿದ್ಧಾಂತ ಹೇಳುತ್ತೆ. ನಮ್ಮ ಪ್ರಕಾರ ರಿವರ್ಸಲ್ ಅನ್ನೋದಕ್ಕೆ ಅಲೋಪತಿನಲ್ಲಿ ಯಾವುದು ಡೆಫಿನಿಷನ್ ಇಲ್ಲ. ಯಾಕೆಂದ್ರೆ ಇಟ್ಸ್ ಎ ಇನ್ಕ್ಯೂರಬಲ್ ಡಿಸೀಸ್, ಅಂದ್ರೆ

0: ಅದನ್ನ ಗುಣಪಡಿಸ್ಲಿಕ್ಕೆ ಆಗದೇ ಇರುವಂತ ರೋಗ ಅಂತ ನಾವು ಪರಿಗಣಿಸಿರ್ತೇವೆ.
1: ಜೊತೆ ಜೊತೆಗೆ ಹತೋಟಿಯಲ್ಲಿ ಇಟ್ಕೊಂಡು
0: ಸೊ ರಿವರ್ಸಲ್ ಅಂದ್ರೆ ನನ್ನ ಪ್ರಕಾರ ಏನು ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ಅಂದ್ರೆ ಒಂದು 2-3 ವರ್ಷ, ಒಂದು ದಿವಸದಲ್ಲಿ ಮಾಡ್ಲಿಕ್ಕೆ ಬರಲ್ಲ ನನ್ನ ಪ್ರಕಾರ, ನನ್ನ ಅನುಭವ ಹೇಳ್ತಾ ಇದ್ದೇನೆ. ಸೊ 2-3 ವರ್ಷದಲ್ಲಿ ನಿಧಾನಕ್ಕೆ ಹಂತ ಹಂತವಾಗಿ ನಾವು ರಕ್ತದ ಲೆವೆಲ್ ಅನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಬಂದು ಮೆಡಿಸಿನ್ ಅನ್ನ ಕಮ್ಮಿ ಮಾಡ್ತಾ ಬರ್ತೇವೆ. ಕೆಲವರಲ್ಲಿ ಮೆಡಿಸಿನ್ ಇಲ್ದಂಗೆನೆ ಬರೀ ಕೆಲವರಿಗೆ ಅಭ್ಯಾಸಗಳನ್ನ ಹೇಳ್ಕೊಟ್ಟಿರ್ತೇವೆ, ಕೆಲವು ನಿಯಮಗಳನ್ನ ಹೇಳ್ಕೊಟ್ಟಿರ್ತವೆ, ಅದನ್ನ ಪಾಲಿಸೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟ ಅದೇ ರೀತಿ ಕಾಪಾಡ್ಕೊಂಡು ಹೋಗುತ್ತೆ ಕೆಲವರಲ್ಲಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬಂದು ಕೊನೆಗೆ ಒಂದು ಸ್ವಲ್ಪ ಮಟ್ಟಿಗೆ ನಿಂತು ಬಿಡುತ್ತೆ ಅದು, ವಿಚ್ ಇಸ್ ಫಾರ್ ಬೆಟರ್. ಅಂದರೆ ಅದು ಸದ್ಯದ ಪರಿಸ್ಥಿತಿಗಿಂತ ಎಷ್ಟೋ ಉತ್ತಮವಾದ ಒಂದು ಔಟ್ಕಮನ್ನು ಅವ್ರು ಪಡ್ಕೋಬಹುದು ಜೀವನದಲ್ಲಿ. ಇದು ನಾನು ವಿಶೇಷವಾಗಿ ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಮಧುಮೇಹ ಇರುತ್ತಾರಲ್ಲ, ಅವ್ರಿಗೆ ಡಾಕ್ಟರ್ಗಳು ಮಾತ್ರೆ ಬರ್ಕೊಟ್ಟಿರ್ತಾರೆ, ಮತ್ತು ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ಪೇಷಂಟ್ಸ್ಗಳಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ ಅಥವಾ ಒಂದು ಅಜ್ಞಾನ ಇರುತ್ತೆ. ಅದೇನಪ್ಪ ಅಂದರೆ, ಡಾಕ್ಟರ್ ಮಾತ್ರೆ ಬರ್ಕೊಟ್ರು ನಾವು ಮಾತ್ರೆ ತಗೊಳ್ತಾ ಇದ್ದೀವಿ ಇಷ್ಟೇ, ಇಲ್ಲಿಗೆ ಮುಗೀತು ಎಲ್ಲ ಅಂತ ತಿಳ್ಕೊಂಡಿರ್ತಾರೆ ಅವರು. ಆ್ಯಕ್ಚುಲಿ ಆ ಥರ ಇರೋದಿಲ್ಲ ಅದು. ಇಲ್ಲಿ 2 ಬೇರೆ ಬೇರೆ ಅಂಶ ಬರುತ್ತೆ. ಒಂದು ಮಾತ್ರೆನಲ್ಲಿ ಒಂದೇ ಮೆಡಿಸಿನ್ ಇರೋದಿಲ್ಲ. ಇತ್ತೀಚೆಗೆ ನಾವು FDCs ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಮೆಡಿಸಿನ್ಸ್ ಅಂತ ಕರಿತೀವಿ. ಆ ಒಂದು ಮಾತ್ರೆನಲ್ಲಿ 2-3 ಮೆಡಿಸಿನ್ಸ್ ಇರುತ್ತೆ. ಅವ್ರು ತಗೊಳ್ಳೋದು ಒಂದೇ ಮಾತ್ರೆ, ಆದ್ರೆ ಕಾಂಬಿನೇಷನ್ ಡ್ರಗ್ಸ್ ಅಂತ ಕರಿತೀವಿ, FDCs ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ಸ್ ಅಂತ ಕರಿತೀವಿ, ಅದಿರುತ್ತೆ. ಈಗ ಮೆಟ್ಫಾರ್ಮಿನ್ ಜೊತೆಗೆ ಬೇರೆ ಇನ್ನೂ ಒಂದೆರಡು ಕೆಮಿಕಲ್ಸ್ ಬೇರೆ ಬೇರೆ ತರ ಕಾಂಬಿನೇಷನ್ಸ್ ಬರುತ್ತೆ. ಅವ್ರಿಗೆ ಏನನ್ಸ್ತಿರುತ್ತೆ, ಒಂದೇ ಮಾತ್ರೆ ತಗೊಳ್ತಾ ಇದೀವಿ ಸಕ್ಕರೆ ಕಂಟ್ರೋಲ್ ಅಲ್ಲಿ ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇರ್ತಾರೆ. ಆದ್ರೆ ಅವ್ರ ಆಕ್ಚುಲಿ ಒಂದು ಮಾತ್ರೆನಲ್ಲಿ 3 ಬೇರೆ ಬೇರೆ ಔಷಧಗಳು ಇರುತ್ತೆ ಅದರಲ್ಲಿ. ಇದು ಒಂದು ಅಂಶ. ಎರಡನೇ ಅಂಶ ಏನು ಅಂದ್ರೆ, ಎಷ್ಟೋ ಜನಕ್ಕೆ ಅಜ್ಞಾನ ಇರುತ್ತೆ, ಬರೀ ಮಾತ್ರೆ ತಗೊಳ್ಳೋದ್ರಿಂದ ಮಾತ್ರ ಸಕ್ಕರೆ ಕಂಟ್ರೋಲಿಗೆ ಬರುತ್ತೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅದೊಂದೇ ಅಲ್ಲ, ಅವ್ರ ದಿನಚರ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡು ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನು ನಾವು ಗಣನೀಯವಾಗಿ ಇಳಿಸ್ಬೋದು. ಸ್ವಲ್ಪ ಅಷ್ಟಿಷ್ಟಲ್ಲ, ಗಣನೀಯವಾಗಿ ಇಳಿಸ್ಬೋದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಇಳಿಸಿದಾಗ ಏನಾಗುತ್ತೆ, ನಾವು ಔಷಧಿ ಯಾಕೆ ಜಾಸ್ತಿ ತಗೋಬೇಕು, ಔಷಧಿನೂ ನಾವು ಕಮ್ಮಿ ಮಾಡ್ತೀವಿ ನಾವು. ಸೊ ಇದು ಏನಾಗುತ್ತೆ, ಒಂದು 2 ದಿವಸದಲ್ಲಿ ಆಗಲ್ಲ, 2-3 ವರ್ಷದಲ್ಲಿ ಹಂತ ಹಂತವಾಗಿ ನಾವು ಅದನ್ನ ಸಕ್ಕರೆ ಪ್ರಮಾಣವನ್ನ ಕೆಳಗೆ ಇಳಿಸ್ತಾ ಬರ್ತೀವಿ ನಾವು. ಇದು ನಾನು ಅಭ್ಯಾಸ ಮಾಡ್ತಕ್ಕಂಥ ಪದ್ಧತಿ.
1: ರಿವರ್ಸಲ್ ಕ್ಲಿನಿಕ್ಗೆ ಭೇಟಿ ಕೊಟ್ಟ ತಕ್ಷಣ ರಿವರ್ಸ್ ಆಗ್ಬಿಡೋದಿಲ್ಲ,
0: ಆಗೋದಿಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಹತ್ರ ಯಾವುದೇ ಒಂದು ಮ್ಯಾಜಿಕ್ ಮಂತ್ರ ದಂಡ ಇರೋದಿಲ್ಲ, ಹಿಂಗೆ ಮಂತ್ರ ಹಾಕ್ಬಿಡ್ತೀವಿ ಆ ಮುಟ್ಟಿದಂಗೆ ಸರಿ ಹೋಗುತ್ತೆ ಅಂತ ಆ ಥರ ಏನಿಲ್ಲ. ಇದಕ್ಕೆ ನಾನು ಇನ್ನೊಂದು ವಿಚಾರವನ್ನ ಸಹ ಹೇಳ್ತೀನಿ ಮಧುಮೇಹಿಗಳಿಗೆ. ನೋಡಿ, ನಿಮ್ಗಿರೋ ಸಮಸ್ಯೆ ಒಂದು ದಿವಸದಲ್ಲಿ ಬರಲಿಲ್ಲ, ನಿಮಗೆ ಮಧುಮೇಹ ಅನ್ನೋದು ಬರಬೇಕಾದ್ರೆ ಎಷ್ಟೋ ವರ್ಷಗಳ ನಿಧಾನವಾದ ಹಲವಾರು ಅಂಶಗಳಿಂದ ದೇಹದಲ್ಲಿ ಒಂದು ಸಮಸ್ಯೆಯಾಗಿ ಮಧುಮೇಹ ಬಂತು. ಅದೇ ಥರ ಅದು ರಿವರ್ಸ್ ಆಗ್ಬೇಕಾದ್ರೂ ಕೂಡ ಸ್ವಲ್ಪ ಸಮಯ ಹಿಡಿಯತ್ತೆ, ತಾಳ್ಮೆನೂ ಬೇಕು. ಒಂದು ದಿವಸದಲ್ಲಿ ಆಗೋದಿಲ್ಲ. ನಾನು ಹೇಳ್ದಂಗೆ ಒಂದು 2-3 ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟೋ ಮಟ್ಟಿಗೆ ಗಣನೀಯವಾಗಿ ನಾವು ಅದನ್ನು ಕಮ್ಮಿ ಮಾಡ್ಬೋದು. ಇದು ಭಾಳ ಮುಖ್ಯ. ಇದು ಅಂದರೆ ಎಲ್ಲರೂ ಪ್ರಯತ್ನ ಮಾಡಲಿ ಅಂತ ನಾನು ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತೇನೆ. ಯಾಕೆಂದರೆ ಬರೀ ಮಾತ್ರೆ ತೊಗೊಳ್ತಾ ಹೋದರೆ ಏನಾಗುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ನಮ್ಮ ದೇಶದಲ್ಲಿ 2ನೇ ರೀತಿಯಾದ ಡಯಾಬಿಟಿಕ್ಸೇ ಹೆಚ್ಚು ಕಾಮನ್ ಆಗಿರೋದು, ಟೈಪ್ 2 ಡಯಾಬಿಟಿಕ್ಸೇ ಕಾಮನ್ ಆಗಿರೋದು. ಇದರಲ್ಲಿ ಏನಾಗುತ್ತೆ, ಅವ್ರು ಬರೀ ಮಾತ್ರೆಯನ್ನು ತೆಗೆದುಕೊಳ್ತಾ ಹೋದರೆ ಮಧ್ಯದಲ್ಲಿ ಕೆಲವೊಂದ್ಸಲಿ ಮಾತ್ರೆ ತಪ್ಪಿಸ್ಬೇಕಾಗುತ್ತೆ, ತಪ್ಪಿಸ್ತಾರೆ. ಯಾಕೆಂದರೆ ಪ್ರಯಾಣ ಇರುತ್ತೆ, ಮನೆಯಲ್ಲಿ ಫಂಕ್ಷನ್ ಇರುತ್ತೆ, ಯಾರ್ದೋ ಮದುವೆಗೆ ಹೋಗಿರ್ತಾರೆ, ಏನೆಲ್ಲ ರಿಲೇಟಿವ್ಸ್ ಬಂದಿರ್ತಾರೆ, ಏನೆಲ್ಲ ಆಗುತ್ತೆ. ಆದ್ರಿಂದ ಏನಾಗುತ್ತೆ, ಮಧ್ಯದಲ್ಲಿ ಕಂಟ್ರೋಲ್ ಹೋಗ್ತಾ ಇರುತ್ತೆ. ಇದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್, ಇವತ್ತು ಯಾರಿಗೋ ಒಬ್ಬರಿಗೆ ಮಧುಮೇಹ ಡಯಾಗ್ನೋಸಿಸ್ ಆಯಿತು, ಇವತ್ತು ಅವ್ರಿಗೆ ಕಂಡಿಡಿದ್ವಿ, ಇವತ್ತು ಮಾತ್ರೆ ಕೊಟ್ಟರು ಅಂದರೆ, ಮುಂದಿನ 5-10 ವರ್ಷದಲ್ಲಿ ಎಷ್ಟೋ ಜನಕ್ಕೆ ಕೆಲವು ಮೈಲ್ಡ್ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗೋಗುತ್ತೆ. 15-20 ವರ್ಷದಲ್ಲಿ ಎಷ್ಟೋ ಜನ ಕಾಂಪ್ಲಿಕೇಶನ್ಸ್ ಬಂದಿರುತ್ತೆ. ಉದಾಹರಣೆಗೆ, ಕಣ್ಣಿನಲ್ಲಿ ರೆಟಿನಾ ಅಂತ ಒಂದು ಪರದೆ ಇರುತ್ತೆ, ನರಗಳ ಪರದೆ. ಆ ಪರದೆಗೆ ಡ್ಯಾಮೇಜ್ ಆಯಿತು ಅಂದರೆ ದೃಷ್ಟಿದೋಷ ಬಂದೇ ಬಿಡುತ್ತೆ. ಆ ದೃಷ್ಟಿದೋಷ ಒಂದು ರೀತಿ ಪರ್ಮನೆಂಟ್ ಅಂತ ಕೂಡ ಹೇಳ್ಬೋದು ನಾವು. ಈಗ ಚರ್ಮಕ್ಕೆ ಗಾಯ ಆದರೆ ಚರ್ಮ ಗುಣ ಆಗುತ್ತೆ, ಆದರೆ ರೆಟಿನಾಕ್ಕೆ ತೊಂದರೆ ಆದರೆ ಅದು ರೆಟಿನಾ ಗುಣ ಆಗೋದಿಲ್ಲ, ಅದು ಆ ದೃಷ್ಟಿದೋಷ ಪರ್ಮನೆಂಟ್ ಆಗುತ್ತೆ. ಅದೇ ಥರ ಕಿಡ್ನಿಗೆ ಪ್ರಾಬ್ಲಮ್ ಆಗ್ಬೋದು. ಅದೇ ಥರ 15-20 ವರ್ಷದಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಈ ಲಕ್ವ ಅಂದರೆ ಪ್ಯಾರಾಲಿಸಿಸ್, ಪಾರ್ಶ್ವವಾಯು ಅಂತ ಏನು ಹೇಳ್ತೀವಲ್ಲ, ಬ್ರೈನ್ ಡ್ಯಾಮೇಜ್ ಆಗ್ತಕ್ಕಂಥದ್ದು ಅದೆಲ್ಲ ಆಗುತ್ತೆ. ಕೆಲವ್ರಿಗೆ ಹೃದಯಾಘಾತ ಆಗುತ್ತೆ, ಅಥವಾ ನಾವು ಹಾರ್ಟ್ ಅಟ್ಯಾಕ್ ಅಂತ ಏನು ಕರಿತೀವಿ, ಈ ಥರ ಎಲ್ಲ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳೋದೇನೆಂದರೆ, ನೀವು 15-20 ವರ್ಷ ಸುಮ್ಮನೆ ಮಾತ್ರೆ ತೊಗೊಂಡು ಅದನ್ನ ಪ್ರೋಗ್ರೆಷನ್ ಆಗ್ತಾ ಹೋಗುತ್ತಲ್ಲ, ಅದನ್ನ ತಡೆಗಟ್ಟಲಿಕ್ಕೆ ಇವತ್ತಿಂದನೇ ನೀವು ರಿವರ್ಸಲ್ ಬಗ್ಗೆ ನೀವು ಆಸಕ್ತಿಯನ್ನು ಹೊಂದಿ ಸ್ವಲ್ಪ ನೀವು ಪ್ರಯತ್ನವನ್ನು ಮಾಡಿದ್ರೆ ನಾವು ಅದರ ಪ್ರೋಗ್ರೆಷನನ್ನು ನಿಲ್ಲಿಸ್ಬೋದು, ಮೆಡಿಸಿನ್ ಪ್ರಮಾಣವನ್ನು ಕಮ್ಮಿ ಮಾಡ್ಬೋದು, ಮತ್ತು ಔಟ್ಕಮ್ಸ್ ಅಂತ ಏನು ಹೇಳ್ತೀವಿ 15-20 ವರ್ಷದಲ್ಲಿ ಆಗ್ತಕ್ಕಂಥ ಎಷ್ಟೋ ಕಾಂಪ್ಲಿಕೇಶನ್ಗಳು ಆಗದೇ ಇರೋಂಗೆ ತಡೆಗಟ್ಬಿಡ್ಬೋದು. ಅಂದರೆ ನೀವು ಎಷ್ಟು ಜಲ್ದಿ ಶುರು ಮಾಡ್ಕೊಳ್ತೀರಾ ಅಷ್ಟು ಜಲ್ದಿ ನಿಮಗೆ ಬೆನಿಫಿಟ್ ಇರುತ್ತೆ ಅಂತ ಹೇಳ್ತೇನೆ ನಾನು.
1: ಸರ್, ಒಂದು ಔಷಧಿಯ ಜೊತೆಗೆ ತಜ್ಞ ವೈದ್ಯರು ಕೆಲವು ಬದಲಾವಣೆಗಳನ್ನು ಹೇಳ್ತಾರೆ,
0: ಹೌದು
1: ಅಲ್ವಾ? ಬದಲಾವಣೆಗಳನ್ನು ಸೂಚಿಸ್ತೀರಿ, ಅದ್ರ ಜೊತೆ ಜೊತೆಗೆ ಔಷಧಿನೂ ತಗೋಬೇಕು. ನಾನೇನೋ ಒಂದು ಬದಲಾವಣೆ ಮಾಡ್ಕೊಂಡಿದೀನಿ ಆಹಾರದಲ್ಲಿ, ಇದನ್ ಬಿಟ್ಬಿಟ್ಟಿದೀನಿ, ಸಕ್ಕರೆ ಬಿಟ್ಟಿದೀನಿ, ಕಾಫಿ ಬಿಟ್ಟಿದೀನಿ ಅನ್ಕೊಂಡು ಔಷಧಿ ನಿಲ್ಸಬೇಕು.
0: ಹೌದು, ಖಂಡಿತ ಖಂಡಿತ.
1: ಹೇಗಿರುತ್ತೆ ಸರ್ ಇದು ಪ್ಲಾನ್, ಹೇಗಿರುತ್ತೆ? ಮಧುಮೇಹ ಹೊಂದಿರುವಂತಹ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಅವರು ರಿವರ್ಸಲ್ ಅಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅಂತಂದ್ರೆ ನೀವು ಹೇಗೆ ಆರಂಭ ಮಾಡ್ತೀರಿ?
0: ಓಕೆ, ನಾನೊಂದು ಒಂದು ಓವರ್ ವ್ಯೂ ಅಂದ್ರೆ ಒಂದು ಸಮ್ಮರಿ ಕೊಡ್ತೇನೆ, ಬಹುತೇಕ ಯಾವ ತರ ಇರುತ್ತೆ 2-3 ವರ್ಷದಲ್ಲಿ ಏನ್ ಮಾಡ್ತೇವೆ ಅಂತ.

0: ಮೊದಲನೇ ಹಂತದಲ್ಲಿ ನಾನೇನ್ ಮಾಡ್ತೇನೆ, ಅವ್ರಿಗೆ ಯಾವ ಕಾರಣದಿಂದ ಅವ್ರಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಕಂಡುಹಿಡಿತೇವೆ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಆಸ್ಪತ್ರೆನಲ್ಲಿ ಬಂದ್ರೆ ಇವಾಗ ನನ್ನ ವಿಭಾಗ ಬಂದು ರೋಗ ನಿರೋಧಕ ವಿಭಾಗ, ಸಮುದಾಯ ಆರೋಗ್ಯ ವಿಭಾಗ, ಪ್ರಿವೆನ್ಷನ್. ಸೊ ನಾವು ನೋಡ್ತಕ್ಕಂಥ ರೀತಿ ಬೇರೆ. ಹಾಸ್ಪಿಟಲ್ ಸಾಮಾನ್ಯವಾಗಿ ವೈದ್ಯರು ಏನ್ ಮಾಡ್ತಾರೆ, ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಖಾತ್ರಿ ಪಡಿಸ್ಕೊಂಡು ಅವ್ರಿಗೆ ಬೇಕಾಗಿರುವಂತಹ ಕೆಲವು ಬದಲಾವಣೆಗಳನ್ನ ಹೇಳಿ ಮತ್ತೆ ಕೆಲವು ಔಷಧಿಗಳನ್ನ ಕೂಡ ಸೂಚಿಸ್ತಾರೆ. ಅದು ಅವ್ರು ಮಾಡೋ ಕೆಲಸ. ನಾವೇನ್ ಮಾಡ್ತೀವಿ ಅಂದ್ರೆ ಯಾವ ಅಂಶದಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ ಅಂತ ಕಂಡಿಡ್ಕೊಳ್ತೀವಿ. ಆ ಕಂಡಿಡಿರ್ತಕ್ಕಂಥ ಪ್ರಕ್ರಿಯೆ ಒಂದು ಎರಡು ಮೂರು ತಿಂಗಳು ಟೈಮ್ ಹಿಡಿಯತ್ ನಮಗೆ. ನಾವು ಅವ್ರಿಗೆ ಆ ಟೈಮ್ನಲ್ಲಿ ಕೆಲವು ಡಿವೈಸಸ್ ಹಾಕ್ಬಿಟ್ಟು ಅವ್ರಿಗೆ ರಕ್ತದಲ್ಲಿ ಆಗ್ತಕ್ಕಂಥ ಶುಗರ್ನ ಹೆಚ್ಚು ಕಡಿಮೆಯನ್ನು ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ನಮಗೆ ಗೊತ್ತಾಗುತ್ತೆ ನಮಗೆ ಯಾವ ಕಾರಣದಿಂದ ಯಾವ್ಯಾವ ಕಾರಣದಿಂದ ಜಾಸ್ತಿ ಆಗ್ತದೆ ಅಂತ. ಸೊ ಒಬ್ಬರಲ್ಲಿ ಒಂದು ಕಾರಣ ಇರಲ್ಲ, ಒಬ್ಬ ವ್ಯಕ್ತಿಯಲ್ಲಿ 4-5 ಕಾರಣ 7 ಕಾರಣಗಳೆಲ್ಲ ಕಂಡು ಬರುತ್ತೆ. ಸೊ ನಾನು ಹೇಳೋದೇನು ಅಂದ್ರೆ, ಕಾರಣವನ್ನ ನಾವು ಬದಲಾಯಿಸಿದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಆಗಲೇಬೇಕು ಅಂತ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ರೂಫ್ ಸೋರ್ತಾ ಇದೆ ಅಂತ ಗೊತ್ತಾದ್ಮೇಲೆ ನಾವು ರೂಫ್ನ ನಾವು ಕಾಂಕ್ರೀಟ್ ಹಾಕಿ ಮತ್ತೆ ಸರಿ ಮಾಡಿದ್ಮೇಲೆ ಅದು ಸೋರೋದು ನಿಲ್ಬೇಕಲ್ವಾ? ಅದೇ ತರ ನಾವು ಇಂಥ ಕಾರಣದಿಂದ ಸಕ್ಕರೆ ಅಂಶ ಜಾಸ್ತಿ ಆಗಿದೆ ಅಂತ ನಾವು ಕಂಡಿಡಿದ್ಮೇಲೆ ಆ ಕಾರಣವನ್ನ ನಾವು ಬದಲಾಯಿಸ್ತೀವಿ. ನಾವು ಆ ಬದಲಾವಣೆಯನ್ನ ಹೇಳ್ತೇವೆ, ಆಗ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ. ಸಕ್ಕರೆ ಪ್ರಮಾಣ ಕಮ್ಮಿ ಆದಾಗ ಅದಕ್ಕೆ ತಕ್ಕಂತೆ ನಾವು ಮೆಡಿಸಿನ್ ಡೋಸೇಜ್ ಸಹ ಕಮ್ಮಿ ಮಾಡ್ತೇವೆ. ಸೊ ಇದಿಷ್ಟು ಆಗೋಷ್ಟೊತ್ತಿಗೆ ಇನ್ನೊಂದು 4-5 ತಿಂಗಳಾಗುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ, ದೇಹಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಸಹ ಕೊಡ್ತೇವೆ. ಆಮೇಲೆ ಮತ್ತೊಂದು ಕಾರಣವನ್ನ ಮತ್ತೆ ಬದಲಾವಣೆ ಮಾಡ್ತೇವೆ. ಸೊ ಇದು ಒಂದು 6 ನಡೆಯುತ್ತೆ. ಹೀಗೆ ಒಂದು 4-5 ಕಾರಣ ಬದಲಾವಣೆ ಮಾಡೋಷ್ಟೊತ್ತಿಗೆ 2.5-3 ವರ್ಷ ಆಗೋಗುತ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕೆಲವರಿಗೆ ಪೂರ್ತಿ ಇಲ್ದಂಗೆ ಆಗುತ್ತೆ, ಕೆಲವ್ರಿಗೆ ಬಹಳ ಸ್ವಲ್ಪ ಮಾತ್ರ ಉಳಿಯುತ್ತೆ, ವಿಚ್ ಇಸ್ ಫಾರ್ ಬೆಟರ್ ದನ್ ರೆಗ್ಯುಲರ್ ಔಟ್ಕಮ್. ಅಂದ್ರೆ ಅವರು ದಿನನಿತ್ಯ ತಗೊಳ್ತಕ್ಕಂಥ ಹೆಚ್ಚಿನ ಡೋಸೇಜಿನ ಮಾತ್ರೆಗಳ ಬದಲು ಯಾವುದೋ ಒಂದು ಮಾತ್ರೆ ಬರೀ ಅರ್ಧ ಡೋಸೇಜ್ ಮಾತ್ರ ತಗೊಳ್ಳೋದು ಬಹಳ ಒಂದು ಬುದ್ಧಿವಂತಿಕೆ ಅಂತ ಹೇಳ್ತಲ್ಲೆ. ಈ ತರ ಇರುತ್ತೆ. ಈ ರೀತಿ ನಾವು ಒಂದ್ ರೀತಿ ನಾವು ಅದನ್ನ ಉಲ್ಟಾ ತಿರುಗಿಸ್ತೇವೆ.
1: ಕೆಲವು ಟೆಸ್ಟ್ ಗಳೆಲ್ಲ ಮಾಡಿಸ್ತೀರಾ?
0: ಹಾ ಹೌದು, ಈ ಟೈಮ್ನಲ್ಲಿ ನಾವು ಕೆಲವು ಟೆಸ್ಟ್ ಗಳನ್ನ ಮಾಡಿಸ್ತೇವೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ರಕ್ತದಲ್ಲಿ ಆಗ್ತಕ್ಕಂಥ ಶುಗರ್ ವ್ಯತ್ಯಾಸವನ್ನ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ಆ ಟೈಮ್ನಲ್ಲಿ ಮಾತ್ರ ನಾವು ಕೆಲವು ಸೂಚನೆಗಳನ್ನ ಕೊಟ್ಟಿರ್ತೀವಿ, ಹಿಂಗೆ ತಿನ್ಬೇಕು, ಇಷ್ಟೇ ತಿನ್ಬೇಕು, ಈ ತರ ಇದೇ ತರನೇ ಜೀವನ ನಡೆಸಬೇಕು ಅಂತ. ಸ್ವಲ್ಪ ದಿವಸ ಮಾತ್ರ ನಾವು ಹೇಳ್ದಂಗೆ ಅವ್ರು ಅಭ್ಯಾಸ ಮಾಡಿದ್ರೆ ನಮ್ಗೆ ಅದು ಪೂರ್ತಿ ಡಾಟಾ ಕಲೆಕ್ಟ್ ಆಗುತ್ತೆ. ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಕಂಡು ಬರುತ್ತೆ. ಅಂಡ್ ನನ್ನ 20 ವರ್ಷದಲ್ಲಿ ಬಹಳ ವಿಚಿತ್ರವಾದ ಅನುಭವಗಳನ್ನ ಕೂಡ ನಾನು ಇದರಲ್ಲಿ ಕಂಡುಕೊಂಡೆ.
1: ಒಂದಷ್ಟು ಈಗ ನಮ್ಮ ಕೇಳುಗರಿಗೆ ಧೈರ್ಯ ಬರಬೇಕು. ಈಗ ಮಧುಮೇಹ ಬಂದಿದೆ ಅಂದ ತಕ್ಷಣ ಏನೋ ಆಗಿಬಿಡೋದಿಲ್ಲ. ಯಾಕಂದ್ರೆ ಸರಿ, ಈಗ ಬಿ ಪಿ ಶುಗರ್ ಇರೋರಿಗೆ ಎಲ್ಲ ಕಾಯಿಲೆಗಳು ಹೆಚ್ಚು ಅನ್ನೋಂಥದ್ದು ಒಂದು ತಲೆಗೆ ಬಂದ್ಬಿಟ್ಟಿದೆ. ಹೆದರ್ಸೋದಲ್ಲ, ನಾವು ಏನೇನು ಆಪ್ಷನ್ಸ್ ಇದೆ ಅದನ್ನ ಹೇಳಬೇಕಾಗುತ್ತೆ. ಒಂದಷ್ಟು ಧೈರ್ಯ ಕೊಡುವಂತ ಕೇಸ್ಗಳನ್ನ ಹೇಳ್ಬೋದು ಸರ್?
0: ಖಂಡಿತ ಹೇಳ್ತೇನೆ. ಒಬ್ರು ಬಂದಿದ್ರು ನನ್ನ ಹತ್ರ, ಅವ್ರಿಗೆ ಬಿ ಪಿನೂ ಇತ್ತು ಮತ್ತೆ ಸಕ್ಕರೆ ಕಾಯಿಲೆನೂ ಇತ್ತು. ನಾವು ಕಾರಣವನ್ನ ಕಂಡಿಡ್ದು ಅವ್ರಿಗೆ ಬದಲಾಯಿಸ್ತಾ ಹೋದ್ಮೇಲೆ ಅವ್ರು ಮೊದಲು 3 ಮಾತ್ರೆ ತಗೊಳ್ತಾ ಇದ್ರು. ನಾವು ಅವರಲ್ಲಿ ಏನ್ ಕಾರಣ ಕಂಡಿಡಿದ್ವಿ ಅಂದ್ರೆ, ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಕೆಲವು ಸಮಸ್ಯೆಗಳಿದ್ವು. ಇಂಥ ಆಹಾರ ತಿನ್ನೋದ್ರಿಂದ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಕಂಡಿಡಿದ್ವಿ. ಅದು ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ ಪ್ರಯತ್ನ ಮಾಡ್ತೀವಿ ಅಂತ. ಆಮೇಲೆ ನಾವು ಇಂಥ ಬದಲಾವಣೆಯನ್ನ ಮಾಡಬೇಕು, ಈ ತರ ಮಾಡಬೇಕು ಅಂತ ಹೇಳ್ಕೊಟ್ವಿ. ಸೊ ಓವರ್ ಎ ಪೀರಿಯಡ್ ಆಫ್ 6-8 ಅವ್ರಿಗೆ ಶುಗರ್ ಗಣನೀಯವಾಗಿ ಕಮ್ಮಿ ಆಗ್ಬಿಟ್ಟು ಅವ್ರದ್ದು ಮೆಡಿಸಿನ್ ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ 70% ಕಮ್ಮಿ ಆಯ್ತು ಅವ್ರದ್ದು. ಇನ್ನೊಂದು ಕೇಸ್ ಹೇಳ್ತೀನಿ, ಅದರಲ್ಲಿ ಏನಾಗಿದೆ ಅಂದ್ರೆ ಅವ್ರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸಸ್, ರಾತ್ರಿ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಶುಗರ್ ಲೆವೆಲ್ಸ್ ಯಾವಾಗಲೂ ಹೈ ಇರ್ತಾ ಇತ್ತು ಮತ್ತೆ ಬಿ ಪಿ ಸಹ ಜಾಸ್ತಿ ಇರ್ತಾ ಇತ್ತು. ಅದನ್ನ ನಾವು ಬಿಕಾಸ್ ಆಫ್ ಕಂಟಿನ್ಯೂಸ್ ಮಾನಿಟರಿಂಗ್ ವಿ ವರ್ ಏಬಲ್ ಟು ಫೈಂಡ್ ಔಟ್. ಅವ್ರು ಯಾಕೆಂದ್ರೆ ನಾವು 24 ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸದಲ್ಲಿ ಮಾತ್ರ ಈ ಒಂದು ಪದ್ಧತಿ ಇರುತ್ತೆ. ನಾವು ಅದನ್ನ ಕಾರಣ ಈ ತರ ಇದೆ ಅಂತ ಕಂಡಿಡ್ಮೇಲೆ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗ್ಲಿಕ್ಕೆ ಏನ್ ಕಾರಣ ಅಂತ ಕಂಡಿಡ್ದು ಅದಕ್ಕೆ ಕೆಲವು ಬದಲಾವಣೆಗಳನ್ನ ಸಜೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಆಲ್ಮೋಸ್ಟ್ 1-1.5 ವರ್ಷದಲ್ಲಿ ಅವ್ರ ಸಕ್ಕರೆ ಪ್ರಮಾಣ ಗಣನೀಯವಾಗಿ ಇಳಿತು. 2 ಮಾತು ಇದ್ರಲ್ಲಿ ಹೇಳ್ತೇನೆ. ಮೊದಲನೇ ಮಾತು ಏನಂದ್ರೆ, ಈ ಸಕ್ಕರೆ ಕಾಯಿಲೆ ಬಂದಿರೋರಿಗೆ ಬೇರೆ ಎಲ್ಲ ರೋಗಗಳು ಹೆಚ್ಚು ಅನ್ನುವಂತ ಒಂದು ಇದೇನಿದೆಯಲ್ಲ, ಅದು ಸ್ವಲ್ಪ ತಾಂತ್ರಿಕವಾಗಿ ಸರಿ. ಯಾಕಂದ್ರೆ ನೋಡಿ, ಸಕ್ಕರೆ ಕಾಯಿಲೆ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ, ಕಿಡ್ನಿ ಫೇಲ್ ಆಗೋ ಚಾನ್ಸ್ ಜಾಸ್ತಿ, ಕಾಲು ಗಾಯ ಮಾಯ್ದೇ ಇರೋಂಗೆ ನಾವೇನು ಗ್ಯಾಂಗ್ರೀನ್ ಅಂತ ಕರಿತೀವಲ್ಲ, ಕಾಲು ಕೊಳತು ಹೋಗೋದು, ಅದು ಕೂಡ ಜಾಸ್ತಿ, ಕಣ್ಣಿಂದು ರೆಟಿನಾಲ್ ಪ್ರಾಬ್ಲಮ್ ಜಾಸ್ತಿ, ಪಾರ್ಶ್ವವಾಯು ಒಡೆಯೋದು ಜಾಸ್ತಿ. ಸೊ ಇವೆಲ್ಲ ಜಾಸ್ತಿ ಅನ್ನೋದು ನಿಜ. ಬಟ್ ನಾನು 2 ಅಂಶದ ಬಗ್ಗೆ ಹೆಚ್ಚು ಫೋಕಸ್ ಕೊಡ್ತೇನೆ. ಅದನ್ನ ನಾವು ರಿವರ್ಸ್ ಆಗಿ ತಿರುಗಿಸಿದ್ರೆ ಅವ್ರಿಗೆ ಏನಾಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಅದು ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಇರುತ್ತೆ. ಕೆಲವರಲ್ಲಿ 3 ಕೇಸ್ ನಾನು ಆ ಥರ ನೋಡಿದ್ದೀನಿ, ಅವ್ರು ಯಾವುದೇ ಮೆಡಿಸಿನ್ ತಗೊಳ್ತಿಲ್ಲ, ಬಟ್ ದೇ ಆರ್ ಓನ್ಲಿ ಆನ್ ಫಾಲೋ ಅಪ್. 6 ಒಂದ್ಸಲ ಅವ್ರು ಬರೀ ರಕ್ತದ ಶುಗರ್ ಪರೀಕ್ಷೆ ಮಾತ್ರ ಮಾಡಿಸ್ಕೊಳ್ತಾರೆ, ಅವ್ರ ಶುಗರ್ ಲೆವೆಲ್ಸ್ ನಾರ್ಮಲ್ಲೇ ಬರ್ತಾ ಇದೆ. ಇನ್ನು ನಾವು ಹೇಳಿರುವಂತ ಕೆಲವು ಬದಲಾವಣೆಗಳನ್ನ ಅವ್ರು ಇವತ್ತಿಗೂ ಕಂಟಿನ್ಯೂ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜನರು ಹೆದರೋ ಅಗತ್ಯ ಏನಿಲ್ಲ, ನೀ ಇದನ್ನ ರಿವರ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇದ್ರಲ್ಲಿ ಪ್ರಯತ್ನ ನಮ್ದು ಫೇಲ್ ಆಯ್ತು ಅಂದ್ರೆ ಏನಾಗುತ್ತೆ, ವರ್ಸ್ಟ್ ಪಾಸಿಬಲ್ ಔಟ್ಕಮ್ ಏನಾಗುತ್ತೆ ಅಂದ್ರೆ, ನೀವು ಈಗ ತಗೊಳ್ತಾ ಇರುವಂತ ಮಾತ್ರೆಯ ಪ್ರಮಾಣ ಕಮ್ಮಿ ಆಗುತ್ತೆ ಅಷ್ಟೇ, ಬೇರೆ ಇದಕ್ಕಿಂತ ವರ್ಸ್ಟ್ ಇನ್ನೇನು ಆಗಲ್ಲ. ಇಲ್ಲ ಗುಣ ಆಗುತ್ತೆ, ಗುಣ ಅಂದ್ರೆ ಮಾತ್ರೆ ಇಲ್ದಂಗೆ ಕಂಟ್ರೋಲಿಗೆ ಬರುತ್ತೆ, ಅಥವಾ ಮಾತ್ರೆಯ ಡೋಸೇಜ್ ಈಗ ನೀವು 2-3 ಮಾತ್ರೆ ತಗೊಳ್ತಾ ಇದ್ರೆ, ಅಂದ್ರೆ ನಾನು ಹೇಳ್ದಂಗೆ ಒಂದೇ ಮಾತ್ರೆನಲ್ಲಿ 2-3 ಔಷಧ ಇದ್ರೂ ಕೂಡ ಅದ್ರ ಡೋಸೇಜ್ ಬಹಳ ಕಮ್ಮಿ ಇಳಿಸಬಹುದು ನಾವು. ಸೊ ಇದರಿಂದ ಕಾಂಪ್ಲಿಕೇಶನ್ ಆಗೋ ಮಟ್ಟ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಒಬ್ಬ ವ್ಯಕ್ತಿ 65-70 ವರ್ಷ ಆದ್ರೂ ಯಾವುದೇ ಕಾಂಪ್ಲಿಕೇಶನ್ ಇಲ್ದಂಗೆ ಬದುಕ

0: ಹೌದು, ಆ ಥರ ಚೆನ್ನಾಗಿ ವೆಲ್ ಮೈಂಟೈನ್ ಡಯಾಬಿಟಿಕ್ಸ್ನ ನಾವು ನೋಡಿದ್ದೇವಾಗಲೇ. ಸೊ ಇದು ಸಾಧ್ಯ ಇದೆ, ಆದ ಕಾರಣ ಜನ ಹೆದರೋ ಅಗತ್ಯ ಏನೂ ಇಲ್ಲ,
1: ಹೆದರೋ ಅಗತ್ಯ ಇಲ್ಲ. ಈಗ ಮಾಡಿಫಿಕೇಶನ್ಸ್ ಹೇಳಿದ್ರಲ್ಲ ಸರ್, ಅದು ಪ್ರತಿ ಪೇಷಂಟ್ಗೂ ಬೇರೆ ಬೇರೆ ಥರ ಇರುತ್ತೆ.
0: ಖಂಡಿತ, ಇಟ್ಸ್ ಕೇಸ್ ಸ್ಪೆಸಿಫಿಕ್. ಅದಕ್ಕೋಸ್ಕರ ನಾನು ಹೇಳಿದ್ದು, ಫಸ್ಟ್ ನಾವು ಆ ವ್ಯಕ್ತಿಗೆ ಯಾವ ಕಾರಣದಿಂದ ಜಾಸ್ತಿ ಆಗಿದೆ ಅಂತ ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಎದ್ದು ಬರ್ತವೆ. ಕೆಲವರಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಿರೋ ಕಾರಣಗಳು ಎದ್ದು ಬಂದರೆ, ಕೆಲವ್ರಿಗೆ ದಿನಚರ್ಯದಲ್ಲಿ ಇರತಕ್ಕಂಥ ಸಮಸ್ಯೆಗಳು ಕಾಣುತ್ತೆ, ಕೆಲವ್ರಿಗೆ ಇನ್ನೂ ಬೇರೆ ಸಮಸ್ಯೆಗಳು ಕಾಣುತ್ತೆ ನಮಗೆ. ಮೊದಲು ನಾವು ಯಾವ ಕಾರಣದಿಂದ ಸಮಸ್ಯೆ ಬರ್ತಾ ಇದೆ ಅಂತ ಕಂಡುಹಿಡ್ಕೊಂಡು ಅದನ್ನ ನಾವು ಕಾರಣವನ್ನು ನಾವು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅವರ್ ಅಪ್ರೋಚ್ ಒಂಥರ ಬೇರೆ, ಕನ್ವೆನ್ಷನಲ್ ಅಪ್ರೋಚ್ಗಿಂತ ಬೇರೆ ಇದು.
1: ಈಗ ಒಂದು ಚಾರ್ಟ್ ಕೊಡೋದಾದರೆ ಅವ್ರಿಗೆ, ಅಂದರೆ ಈ ಕಾರ್ಯಕ್ರಮ ಕೇಳ್ತಾ ಇರೋರು ಎಲ್ಲರೂ ನಿಮ್ಮ ಹತ್ರ ಬಂದು ಕೇಳದೇ ಇರ್ಬೋದು, ಅವ್ರು ಏನೇನು ಮಾಡ್ಕೋಬಹುದು ಸರ್?
0: ನಾವು ಬ್ರಾಡ್ಲಿ ಏನು ಮಾಡ್ತೇವೆ, ಕೆಲವು
1: ಸರ್ ಈಗ ಈ ಟೈಪ್ 1 ಟೈಪ್ 2 ಅಂತ ಹೇಗೆ ಕಂಡುಹಿಡಿತೀರಾ ಸರ್?
0: ಅದಕ್ಕೆ ನಾವೇನು ಮಾಡ್ತೀವಿ, ಕೆಲವು ಸಿ ಪೆಪ್ಟೈಡ್ ಲೆವೆಲ್ಸ್ ಅಂತ ಇರುತ್ತೆ ರಕ್ತದಲ್ಲಿ, ಅದನ್ನು ನಾವು ನೋಡ್ಬಿಟ್ಟು ಕಂಡುಹಿಡಿತೇವೆ. ಮತ್ತು ಕೆಲವು ಆಟೋ ಆ್ಯಂಟಿಬಾಡೀಸ್ GAD ಅಂತ ಎಲ್ಲ ಇರುತ್ತೆ, ಅಂತ ಆಟೋ ಆ್ಯಂಟಿಬಾಡೀಸ್ ಏನಾದ್ರು ಇತ್ತು ಸಿ ಪೆಪ್ಟೈಡ್ ಲೆವೆಲ್ಸ್ ಎಲ್ಲ ನೋಡ್ಬಿಟ್ಟು ನಾವು ಅದು ಟೈಪ್ 1 ಆರ್ ಟೈಪ್ 2 ಅಂತ ಮೊದಲು ಡಿಫ್ರೆನ್ಷಿಯೇಟ್ ಮಾಡ್ತೇವೆ ನಾವು. ಮೊದಲು ಈಗ 15 ವರ್ಷದ ಕೆಳಗಡೆ ನಮ್ಗೆ ಆ ಭಾರತದಲ್ಲಿ ಆ ಫೆಸಿಲಿಟಿ ಇರಲಿಲ್ಲ, ಈಗ ಅದು ಬಂದಿದೆ. ಸೊ ತಾಂತ್ರಿಕವಾಗಿ ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇದೆ. ಬಹುತೇಕ ನಮ್ಮ ದೇಶದಲ್ಲಿ ಟೈಪ್ 2ನೇ ಹೆಚ್ಚು ಕಾಮನ್ ಆಗಿರುತ್ತೆ, ಟೈಪ್ 1 ಭಾಳ ರೇರ್, ಕೆಲವು ಫ್ಯಾಮಿಲೀಸ್ನಲ್ಲಿ ಮಾತ್ರ ಇರುತ್ತೆ ಅದು ಅಷ್ಟೇ. ಈಗ ಎರಡನೇದು ನೀವು ಚಾರ್ಟ್ ಬಗ್ಗೆ ಹೇಳಿದ್ರಿ. ಚಾರ್ಟ್ ಅಂದರೆ ನಾವು ಏನು ಮಾಡ್ತೀವಿ, ಕೆಲವು ಕಾಮನ್ ಫ್ಯಾಕ್ಟರ್ಸ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಉದಾಹರಣೆಗೆ ಕೆಲವರಲ್ಲಿ ಏನಾಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿಯ ಕೊರತೆ ಅಂದರೆ ಕಮ್ಮಿ ಇರುತ್ತೆ, ಅವ್ರು ಇಡೀ ದಿವಸ ಕುಂತ್ಕೊಂಡು ಡೆಸ್ಕ್ ಜಾಬ್ ಮಾಡ್ತಾರೆ, ಅಥವಾ ಕೆಲವ್ರಿಗೆ ವಯಸ್ಸಾಗಿರುತ್ತೆ ಓಡಾಡಲಿಕ್ಕಾಗಲ್ಲ, ನೀವು ಸ್ವಲ್ಪ ವಾಕಿಂಗ್ ಮಾಡಿ ಅಂದರೆ ನಡೆಯೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಕೆಲವು ಪ್ಯಾಸಿವ್ ಎಕ್ಸಸೈಸಸ್ ಎಲ್ಲ ಹೇಳ್ತೀವಿ. ಕುಂತಲ್ಲೇ ಕೈಕಾಲು ಅಲ್ಲಾಡಿಸ್ಬೋದು, ಅವರು ನಡಿಲೇಬೇಕು 1 ಕಿಲೋಮೀಟ್ರ್ ಅಂತ ಏನೂ ಇಲ್ಲ. ಸೊ ಅದೇ ಥರ ಕೆಲವರು ಏನಾಗುತ್ತೆ, ದಿನಚರ್ಯೆಯಲ್ಲಿ ನಾವು ಬದಲಾವಣೆಯನ್ನು ಮಾಡ್ತೇವೆ, ಅವ್ರು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ ಈ ಥರ. ಮತ್ತು ಇನ್ನೂ ಕೆಲವರಲ್ಲಿ ನಾವು ಆಹಾರದ ಸಮಯವನ್ನು ಬದಲಾವಣೆ ಮಾಡಿದ್ರೆ, ಇನ್ನೂ ಕೆಲವರಲ್ಲಿ ಆಹಾರದ ಕಂಟೆಂಟನ್ನು ನಾವು ಬದಲಾವಣೆ ಮಾಡ್ತೇವೆ. ಇನ್ನೂ ಕೆಲವರಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೆಲವರು ಸ್ಮೋಕಿಂಗ್ ಮಾಡ್ತಾರೆ, ಧೂಮಪಾನ ಅಥವಾ ಸರಾಯಿ ಕುಡಿಯೋ ಅಭ್ಯಾಸ, ಇಂಥವೆಲ್ಲ ನಾವು ಇದನ್ನೆಲ್ಲ ತೆಗಿತೇವೆ. ಬಹುತೇಕ ನಾವು ಈ ಥರ ಕೆಲವು ಬದಲಾವಣೆಗಳನ್ನು ಮಾಡೋದ್ರಿಂದ ಶುಗರ್ ಲೆವೆಲ್ ಎಷ್ಟೋ ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ. ಬರೀ ಮಾತ್ರೆ ತೊಗೊಳೋದು ಒಂದೇ ಆಪ್ಷನ್ ಅನ್ನೋದು ತಪ್ಪು. ಬಟ್ ಏನಾಗುತ್ತೆ, ನಮ್ಮ ದೇಶದಲ್ಲಿ ಜನ ಸಾಮಾನ್ಯವಾಗಿ ಮಾತ್ರೆ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ. ಮಾತ್ರೆ ತೊಗೊಳ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ, ಸರಿ ಹೋಗುತ್ತೆ ಅಂತ. ಅದಲ್ಲ, ಅವರು ಸ್ವಲ್ಪ ತಮ್ಮ ಆರೋಗ್ಯದ ಬಗ್ಗೆ ತಾವೇ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಈ ಥರ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಮತ್ತು ಇನ್ನು ಕೆಲವರಲ್ಲಿ ಏನಾಗುತ್ತೆ, ನಾವು ನೋಡಿದ್ದು ಹೊರಗಡೆ ಎಲ್ಲ ಕಡೆ ತಿಂತಾ ಇರ್ತಾರೆ ಅವರು. ನೀವು ಹೊರಗಡೆ ತಿನ್ಲಿಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ಆಹಾರ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅವ್ರು ಏನು ಕೊಟ್ಟಿರ್ತಾರೆ ಹೋಟ್ಲಲ್ಲಿ ಏನು ಸಿಗುತ್ತೆ ಅದನ್ನು ಮಾತ್ರ ತಿನ್ಬೋದು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ನಾವೇನು ಮಾಡ್ತೀವಿ ಅಂಥವ್ರಿಗೆಲ್ಲ, ವಿ ಸಜೆಸ್ಟ್ ಸಮ್ ಸ್ವಲ್ಪ ಅವ್ರ ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೆ ನಾವು ಹೆಚ್ಚು ಪ್ರೇರಣೆಯನ್ನು ಕೊಡ್ತೇವೆ. ಮತ್ತು ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಮಾಡಿ ತೋರಿಸ್ತೇವೆ ವಿತ್ ಎವಿಡೆನ್ಸಸ್. ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಮಾನಿಟರ್ ಮಾಡ್ತೇವೆ ಅಂತ, ನಮಗೆ ಗೊತ್ತಾಗಿರುತ್ತೆ ನೋಡಿ ಇಂಥದನ್ನೇ ತಿನ್ನಬೇಕು ಇಂಥದನ್ನೇ ತಿನ್ನಬಾರ್ದು ಅಂತ ಅವರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ, ಅವ್ರಿಗೆ ಗೊತ್ತಾಗೋಗುತ್ತೆ. ಆಹಾರದ ಬಗ್ಗೆ ಹೆಚ್ಚು ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇದೆ ಇದರಲ್ಲಿ, ಡಯಾಬಿಟಿಸ್ನಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಎಷ್ಟೇ ರಿವರ್ಸಲ್ ಪ್ರಯತ್ನ ಮಾಡಿದ್ರು ಕೂಡ ಅದು ಪ್ರಯತ್ನ ಅಷ್ಟು ನಿಷ್ಫಲ ಆಗೋ ಸಾಧ್ಯತೆಯೂ ಇರುತ್ತೆ. ಸೊ ಅವರು ತಮ್ಮ ದಿನಚರ್ಯೆ ಮತ್ತು ಆಹಾರ ಮತ್ತು ನಿದ್ರೆಯ ಬಗ್ಗೆ ಹೆಚ್ಚು ಅವರು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಬಹುತೇಕ ಸಕ್ಕರೆ ಲೆವೆಲ್ನ ನಾವು ಕಂಟ್ರೋಲಿಗೆ ತರಬಹುದು.
1: ಈಗ ಅನ್ನ ಬಿಟ್ಬಿಡ್ತೀನಿ, ಮುದ್ದೆ ಬಿಟ್ಬಿಡ್ತೀನಿ, ಚಪಾತಿ ತಿನ್ಬಿಡ್ತೀನಿ, ಅವ್ರಿಗೆ ಏನ್ ಹೇಳ್ತೀರಾ ಸರ್?
0: ಇದು ಬಹಳ ಒಳ್ಳೆ ಪ್ರಶ್ನೆ. ನಾನು ಇಲ್ಲಿ 2 ಕೇಸ್ ಅನುಭವವನ್ನ ನಿಮಗೆ ಹೇಳ್ತೇನೆ. ಇದು ನಾನು ಮಂಗಳೂರಲ್ಲಿ ನೋಡಿದ್ದು. ಅವರ ಅನ್ನವನ್ನು ಬಿಟ್ಟು ಬರೀ ಚಪಾತಿಯನ್ನು ಮಾತ್ರ ತಿಂತಾ ಇದ್ರು. ಸಾಮಾನ್ಯವಾಗಿ ನೀವು ಯಾವುದೇ ಒಂದು ನಮ್ಮ ಮಧುಮೇಹಿಗಳು ಸ್ಪೆಷಲಿಸ್ಟ್ ಏನಿರ್ತಾರೆ ಅವ್ರ ಹತ್ರ ಹೋದ್ರೆ ಇದೇ ಅಡ್ವೈಸೇ ಕೊಡ್ತಾರೆ, ಅನ್ನ ಕಮ್ಮಿ ತಿನ್ನಿ ಅಥವಾ ಅನ್ನ ತಿನ್ನೋದು ಬಿಟ್ಬಿಡಿ, ಚಪಾತಿನೇ ತಿನ್ನಿ, ರೊಟ್ಟಿ ತಿನ್ನಿ, ಈ ತರ ಕೆಲವರು ಮುದ್ದೆ ತಿಂದ್ರೆ ಸರಿ ಹೋಗುತ್ತೆ ಅಂತೆಲ್ಲ ತಿಳ್ಕೊಂಡಿರ್ತಾರೆ. ಆ ವ್ಯಕ್ತಿಯಲ್ಲಿ ನಾವು ಹೇಳಿದ್ವಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ, ನಾವು ಕಂಡಿಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಮಗೆ ಆಶ್ಚರ್ಯಕರವಾದ ಸಂಗತಿ ಅಲ್ಲಿ ಗೊತ್ತಾಯ್ತು. ಏನಂದ್ರೆ ಅವರಲ್ಲಿ ಅನ್ನ ತಿನ್ನೋದ್ರಿಂದ ಅವ್ರ ಸಕ್ಕರೆ ಜಾಸ್ತಿ ಆಗ್ತಿರ್ಲಿಲ್ಲ, ಅವ್ರ ದೇಹಕ್ಕೆ ಗೋಧಿನೇ ಹೆಚ್ಚು ಅವರಿಗೆ ಸರಿಯಾಗಿ ಆಗ ಬರ್ತಾ ಇರಲಿಲ್ಲ. ಸೊ ವಿ ಆರ್ ಏಬಲ್ ಟು ಫೈಂಡ್ ಔಟ್ ದ ಪ್ರಾಬ್ಲಮ್ ಅಂಡ್ ವಿ ಆರ್ ಏಬಲ್ ಟು ಚೇಂಜ್ ದ ಡಯಟ್. ಸೊ ಅವ್ರಿಗೆ ಆಮೇಲೆ ಸಕ್ಕರೆ ಕಂಟ್ರೋಲಿಗೆ ಬಂತು. ಸೊ ಆದ ಕಾರಣ ಸಾಮಾನ್ಯವಾಗಿ ನಾವೇನು ಹೇಳ್ತೀವಲ್ಲ, ಅನ್ನ ಕಮ್ಮಿ ಮಾಡಬೇಕು, ವೀಟ್ ಜಾಸ್ತಿ ಮಾಡಬೇಕು ಅಂತ, ಇದರಿಂದ ಇರೋ ತತ್ವಾಂಶ ಏನು, ಟೆಕ್ನಿಕಲ್ ರೀಸನ್ ಏನು ಅಂದರೆ, ನಾವು ಇಟ್ಸ್ ಆಲ್ರೆಡಿ ವೆಲ್ ನೋನ್ ದಟ್ ದ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅಂಡ್ ಫೈಬರ್ ಕಂಟೆಂಟ್ ಅಂತ ಏನು ಹೇಳ್ತೇವೆ, ನಾರಿನಾಂಶ, ಅದು ಹೋಲ್ ವೀಟ್, ಮೈದಾ ಅಲ್ಲ, ಹೋಲ್ ವೀಟಲ್ಲಿ ಜಾಸ್ತಿ ಇರುತ್ತೆ. ಪೂರ್ತಿ ನಾವು ಗೋಧಿಯನ್ನು ಹಿಟ್ಟು ಮಾಡ್ತೀವಲ್ಲ, ಪೂರ್ತಿ ಗೋಧಿಯನ್ನು ಹಿಟ್ಟು ಮಾಡ್ತಕ್ಕಂಥದ್ದು, ಅದರಲ್ಲಿ ಹೆಚ್ಚಿರುತ್ತೆ. ಸೊ ಆದ ಕಾರಣ ಅದು ನಾವು ಸಕ್ಕರೆ ಕಾಯಿಲೆಯಲ್ಲಿ ಹೆಚ್ಚು ರೆಕಮೆಂಡ್ ಮಾಡ್ತೇವೆ. ತಾಂತ್ರಿಕವಾಗಿ ಅದು ಒಂದು ಸರಿಯಾದ ಸಲಹೆ ಕೂಡ ಹೌದು, ಆದರೆ ಎಲ್ಲರಲ್ಲೂ ಅದೇ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಅಷ್ಟು ಸರಿಯಲ್ಲ ಅಂತ ಹೇಳ್ತೇವೆ. ನಾವು ಶುರುವಿನಲ್ಲಿ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಯಾರಿಗೆ ಯಾವ್ದು ಆಗ್ಬರುತ್ತೆ, ಯಾರಿಗೆ ಯಾವ್ದು ಆಗ್ಬರಲ್ಲ ಅಂತ. ಯಾವ್ದು ಆಗ್ಬರಲ್ಲ ಅದನ್ನು ತೆಗಿತೇವೆ, ಯಾವ್ದು ಆಗ್ಬರುತ್ತೆ ಅದನ್ನು ತಿಂದ್ರಪ್ಪ ಅಂತ ಹೇಳ್ತೀವಿ. ಆದ್ರಿಂದ ಹೆಚ್ಚೇನು ಇದೇನು ಆಗಲ್ಲ. ಅಂದರೆ ನೀವೇನು ಹೇಳಿದ್ರಲ್ಲ, ತಾಂತ್ರಿಕವಾಗ ಸರಿಯಾದ ವಿಚಾರ ಆದರೂ ಕೂಡ ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ನಾವು.
1: ಹಾಗಾಗಿ ಮುದ್ದೆ ತಿಂದ್ರೆ ಜಾಸ್ತಿ ಆಗುತ್ತಾ, ಗೋಧಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅಥವಾ ಅಕ್ಕಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅದನ್ನ

0: ಕಂಡು ಹಿಡ್ಕೊಂಡು ನಮ್ಗೆ ಏನ್ ಬೇಕು ಅನ್ನೋದನ್ನ ಕಂಟಿನ್ಯೂ ಮಾಡಿ.
1: ಖಂಡಿತ. ಸೊ ಆದ ಕಾರಣ ಪ್ರತಿಯೊಬ್ಬ ಮಧುಮೇಹದ ರೋಗಿಗೆ ಕೂಡ ಅವ್ರು ಏನ್ ಕೆಲಸ ಮಾಡ್ತಾ ಇದೆ ಏನ್ ಕೆಲಸ ಮಾಡ್ತಾ ಇಲ್ಲ ಅಂತ ಕಂಡುಹಿಡಿಯೋದಕ್ಕೆ ನಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಟೈಮ್ ಹಿಡಿಯತ್ತೆ. ಬಟ್ ಒಂದ್ಸಲ ಅದನ್ನ ಕಂಡುಹಿಡಿದ್ಮೇಲೆ ಅವ್ರಿಗೆ ಅವ್ರು ಸ್ವತಂತ್ರರಾಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ ಇದ್ರ ಜೊತೆಗೆ. ಕೆಲವರಲ್ಲಿ ಇನ್ನೊಂದು ತಪ್ಪು ಅಂಶ ಇದೆ. ಏನಪ್ಪಾ ಅಂದ್ರೆ ಹಲವಾರು ಜನ ಏನ್ ಮಾಡ್ತಿದ್ದಾರೆ, ಕೆಲವು ಡಬ್ಬಿಗಳನ್ನ ಮಾರಾಟ ಮಾಡ್ತಾರೆ. ನೀವು ಈ ಡಬ್ಬಿನಲ್ಲಿರೋದು ಎಲ್ಲಿವರೆಗೂ ತಿಂತಿರೋ ಅಲ್ಲಿವರೆಗೂ ನಿಮ್ ಸಕ್ಕರೆ ಕಂಟ್ರೋಲ್ ಅಲ್ಲಿ ಇರುತ್ತೆ, ನೀವು ಮಾತ್ರೆ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೂಡ ನಾನು ನೋಡಿದೀನಿ. ಸೊ ಜನ ಅದನ್ನು ಕೂಡ ತಿಂತಿರ್ತಾರೆ. ಆದ್ರೆ ನೀವು ಈಗ ನೆಂಟರ ಮನೆಗೆ ಹೋದ್ವಿ, ಊರಿಂದ ಊರಿಗೆ ಹೋದ್ರೆ ಎಲ್ಲ ಕಡೆ ಡಬ್ಬಿ ಹೆಂಗ್ ತಗೊಂಡು ಹೋಗಿ ಬರುತ್ತೆ, ಮೂರು ಹೊತ್ತು ಡಬ್ಬಿನಲ್ಲಿರೋ ಆಹಾರನ ಹೆಂಗ್ ತಿನ್ಲಿಕ್ಕೆ ಬರುತ್ತೆ. ಸೊ ನನ್ನ ಪದ್ಧತಿ ಪ್ರಕಾರ ಏನು ಅಂದ್ರೆ ರಿವರ್ಸಲ್ ಅಂದ್ರೆ ಸ್ವಾತಂತ್ರ್ಯ. ನೀವು ಮೆಡಿಸಿನ್ ಮೇಲೆ ಅವಲಂಬಿತರಾಗಿರಬಾರ್ದು, ನೀವು ಯಾವುದೇ ಡಬ್ಬಿ ಅಥವಾ ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರಬಾರ್ದು. ಸ್ವತಂತ್ರವಾಗಿ ಬರೀ ಜೀವನ ಶೈಲಿಯ ಮಾಡಿಫಿಕೇಶನ್ ಇಂದ ಮಾತ್ರ ನೀವು ಸಕ್ಕರೆನ್ ಕಂಟ್ರೋಲ್ಗೆ ತಂದ್ರೆ ಅದನ್ನ ನಾವು ರಿವರ್ಸಲ್ ಅಂತ ಹೇಳ್ಬೋದು. ಬರೀ ಯಾವುದೋ ಒಂದು ಹರ್ಬಲ್ಸ್ ಅಥವಾ ಸಪ್ಲಿಮೆಂಟ್ಸ್ ಅನ್ನ ತಗೊಂಡು ನಾವು ಶುಗರ್ ಕಂಟ್ರೋಲ್ಗೆ ತಗೊಂಬಂದ್ವಿ ಅನ್ನೋದು ನನ್ನ ಪ್ರಕಾರ ಅದು ಕೂಡ ಅವಲಂಬನೆ ತಾನೆ. ಮೆಡಿಸಿನ್ ಮೇಲೆ ಅವಲಂಬಿತರಾಗಿರೋದು ಒಂದೇ, ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರೋದು ಒಂದೇ. ಸೊ ರಿವರ್ಸಲ್ದ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ ನಾವು ಸ್ವಾತಂತ್ರ್ಯ, ಅವರು ತಮ್ಮ ಜೀವನ ಶೈಲಿಯ ಬದಲಾವಣೆಯಿಂದನೇ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಹೌದು ನಾನು ಹಿಂಗೆ ಮಾಡಿದ್ರೆ ಈಗ ಜಾಸ್ತಿ ಆಗುತ್ತೆ, ಹಿಂಗೆ ಮಾಡದೇ ಇದ್ರೆ ಇದು ಕಂಟ್ರೋಲಿಗೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ನಾವು ಅರಿವನ್ನು ಮೂಡಿಸ್ತೀವಿ, ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಅವ್ರ ಜೀವನ ಅವರೇ ಸ್ವತಂತ್ರವಾಗಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಇದರಲ್ಲಿ, ಅದೊಂದು ಬಹಳ ದೊಡ್ಡ ಅಂಶ ಅಂತ ಹೇಳ್ಬೋದು. ನಮ್ಮ
0: ದೊಡ್ಡ ಅಂಶ ಆದ್ರೆ ರಿವರ್ಸಲ್ ಆಗಿದೆ ಅಂದ ತಕ್ಷಣನೇ ಮತ್ತೆ ನಾವು ಮೊದಲು ಹೆಂಗ್ ಬೇಕಂದ್ರೆ ತಿನ್ನಾಗಿಲ್ಲ.
1: ನಾನು ನಿಮಗೆ ಧನ್ಯವಾದಗಳು ಹೇಳ್ತೇನೆ ಈ ಪಾಯಿಂಟ್ ಹೇಳಿದ್ದಕ್ಕೆ. ಯಾಕಂದ್ರೆ ಇದನ್ನ ನಾನು ಇದಲ್ಲ ಇದನ್ನ ನಾನು ಹೇಳ್ತೀನಿ ಕೇಳಿ, ನನ್ನ ಒಂದು ಅನುಭವ ಹೇಳ್ತೇನೆ. ಒಬ್ರಿಗೆ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ವಿ, ಆಮೇಲೆ ಅವ್ರು ಬಂದು ಹೇಳಿದ್ರು ಮಗಳ ಮದುವೆನಲ್ಲಿ ನಾನು 4 ಹೋಳಿಗೆ ತಿಂದೆ, ನನಗೆ ಏನೂ ಆಗಲಿಲ್ಲ ಅಂತ. ಸಿ ಇದೊಂದು ಏನಾಗುತ್ತೆ, ನಾವು ಎಲ್ಲ ಸರಿ ಮಾಡಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಅವರು ಅದೇ ತಪ್ಪು ಅಭ್ಯಾಸಗಳನ್ನೇ ಫಾಲೋ ಮಾಡಿಕೊಂಡು ಮತ್ತೆ ಆರೋಗ್ಯ ಕೆಡಿಸ್ಕೊಂತಾರೆ. ಆದ್ರಿಂದ ನೀವು ಈ ಪ್ರಶ್ನೆ ಕೇಳಿದ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಒಂದ್ಸಲ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ಮೇಲೆ ಜನ ತಮ್ಮ ಆರೋಗ್ಯನ ಜವಾಬ್ದಾರಿಯಿಂದ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಮಾತ್ರ ನಾನು ಹೇಳ್ಬೋದು.
0: ರಿವರ್ಸಲ್ ಆಗಿದೆ ಅಂತ ಮಾತ್ರ ಬಿಟ್ವಿ ಒಳ್ಳೆ ಹೋಳಿಗೆ ಪಾಯಸ ತಿನ್ಕೊಂಡಿದ್ರೆ ಆಗಲ್ಲ
1: ಆಗಲ್ಲ. ಸೊ ಯಾವಾಗ ಒಂದ್ಸಲ ಆದ್ರೂ ಪರವಾಗಿಲ್ಲ, ಬಟ್ ಕೆಲವರು ತಮ್ಮ ಹಳೆಯ ದುರಭ್ಯಾಸಗಳನ್ನ ಫಾಲೋ ಮಾಡಿರುವಂತ ನಾನು ನೋಡಿದ್ದೇನೆ, ಆತರ ಆಗಿದೆ.
0: ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ಅದು ನಿಜಾನ ಸುಳ್ಳ ಅನ್ನುವಂಥದ್ದು ಒಂದು ಆತಂಕ ಅಥವಾ ಒಂದು ಡೌಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ. ರಿವರ್ಸಲ್ ಮಾಡ್ಕೋಬಹುದಾ ಇಲ್ವಾ ಅಂತ, ಮಾಡ್ಕೋಬಹುದು ಅಂತ ತಜ್ಞ ವೈದ್ಯರು ಹೇಳಿದಾಗ ಬಹಳ ಸಂತೋಷ ಆಗುತ್ತೆ. ಬಟ್ ಮಾಡ್ಕೊಂಡ ಮೇಲೆ ಆ ವ್ಯಕ್ತಿಗೆ ಅಷ್ಟೇ
1: ಜವಾಬ್ದಾರಿಯುತವಾದ ಜೀವನ ನಡೆಸಲೇಬೇಕಾಗುತ್ತೆ.
0: ತುಂಬಾ ಧನ್ಯವಾದಗಳು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ.
1: ಧನ್ಯವಾದಗಳು. ಎಲ್ಲ ಕೇಳಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ.
2: ಇದುವರೆಗೆ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ. ನಿಂತ ನೀರು ನೆಲದಲ್ಲಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೋಳ್ಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ, ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂಥ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸುಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವುದಂತ ಹೇಳಿದರೆ, ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷ್ನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು, ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ, ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವ್ರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವ್ರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕೊಟ್ಟವರು, ದರ್ಜಿ. ದರ್ಜಿ ಅಂತ ಹೇಳಿದರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸುಬಾಗಿ ದರ್ಜಿ ಅಂತೇಳಿ ಇದ್ದಾರೆ ದರ್ಜಿ. ಮತ್ತೊಂದು ಕಲ್ಲು ಒಡೆಯುವರು ಅಂತ ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಅಲ್ಲ. ಅವರ ಅರ್ಹತೆ ಅಂತ ಹೇಳಿದರೆ ಅವರ ನಾಲೆಜ್ ಒಂದು, ಮತ್ತೆ ಆ 18 ಏನು ಕುಲಕಸುಬುಗಳನ್ನು ಮಾಡ್ತಾ ಇದ್ದಾರೆ ಆ ಕುಲಕಸುಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSC ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂಥ ಅವಶ್ಯಕತೆ ಇಲ್ಲ. ಕುಲಕಸುಬು ಮಾಡುವವರು CSC ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSC ಸೆಂಟರ್ಗಳು ಇರ್ತಾವಲ್ಲ, CSC ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಅಂತ ಹೇಳೋದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೂ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸೋರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ PM ವಿಶ್ವಕರ್ಮ ಯೋಜನೆಯ ID ಬರ್ತದೆ, ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರ್ಬೋದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗೋದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, 7 ದಿನದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು. ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತು ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ 2ನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ, ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಕೇಳಿದರೆ, PM ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿದ್ವಿ. ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ ಅವರು,

0: ಹಾಗೆ ಕಾರ್ಪೆಂಟರ್ ಯೂನಿಯನ್ನವರು ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡು ಅವರು ಇದು ಮಾಡಿದರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ ಮತ್ತು ನಾವು ಕೆಲವು ಆಯ್ದ ಸಿ ಎಸ್ ಸಿ ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪಿಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು ಸಿ ಎಸ್ ಸಿ ಸೆಂಟರ್ಗಳನ್ನು ಮಾತಾಡಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು ಆ ರೀತಿಯಾಗಿ ನಾವು ಜನರನ್ನು ಪಿ ಎಂ ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದರೆ ಟೂಲ್ ಕಿಟ್ ಬರುವಂಥ. ಟೂಲ್ ಕಿಟ್ಟು ನಮ್ಮ ಕುಲಕಸಬೆ ಏನುಂಟು ಆ ಕುಲಕಸಬೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗಿಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡ್ಬೋದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸ್ಬೋದು, ಈ ಆನ್ಲೈನಿಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗ್ಬೋದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ಬೋದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳೀಬೋದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ ಸಿ ಎಸ್ ಸಿ ಸೆಂಟರ್ಗಳು ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. ಸಿ ಎಸ್ ಸಿ ಸೆಂಟರ್ ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಸ್ ಕೆ ಡಿ ಆರ್ ಪಿ ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳುಂಟು, ಅಲ್ಲಿ ಸಹ ಸಲ್ಲಿಸ್ಬೋದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ. ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಕ್ಲೋಸ್ ಮಾಡಿದರೂ ಸಹ ಸಾಲ ಪಡೆದಿದ್ದರೆ ಈ ಇದರಲ್ಲಿ ಅವರು ಆಯ್ಕೆ ಆಗುವುದಿಲ್ಲ.
1: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರು ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳಗ್ಗೆ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ ಐ ಐ ಜಿ ಜೆ ಸೆಂಟರನ್ನು ಅವರು ಸಂಪರ್ಕಿಸಿ ಐ ಐ ಜಿ ಜೆ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫಂಡನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗನ್ನು 1 ವಾರದ ಟ್ರೈನಿಂಗನ್ನು ಕೊಟ್ಟರು. ಮತ್ತು ಎಮ್ ಎಸ್ ಎಮ್ ಇ ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆಯಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು, ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ, ಸುಸ್ಥಿರ ಜೀವನ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಗೆ ತಮ್ಮ ಬದ್ಧತೆಯನ್ನು ಬಲಪಡಿಸುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತದ ನಾಗರಿಕತೆಯು ತನ್ನ ನಾಗರಿಕರಿಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಬಹಳ ಹಿಂದಿನಿಂದಲೇ ಕಲಿಸಿದೆ. ಮುಂದಿನ ಪೀಳಿಗೆಗೆ ಹಸಿರು, ಆರೋಗ್ಯಕರ ಮತ್ತು ಹೆಚ್ಚು ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕರು ಒಟ್ಟಾಗಿ ಕೆಲಸ ಮಾಡಬೇಕೆಂದು ಸಲಹೆ ಮಾಡಿದ್ದಾರೆ. ವಿಶ್ವ ಪರಿಸರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಭಾರತದ ಕೆಲವು ಪ್ರಮುಖ ಯಶಸ್ಸುಗಳಲ್ಲಿ ಹಸಿರು ಹೊದಿಕೆಯನ್ನು ವಿಸ್ತರಿಸುವುದು ಮತ್ತು ಹಲವಾರು ಪ್ರಾಣಿಗಳ ಜನಸಂಖ್ಯೆ ಏರಿಕೆಯೂ ಸಹ ಸೇರಿವೆ. ಸಾಮೂಹಿಕ ಪ್ರಯತ್ನ, ನೀತಿ, ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ನಂಬಿಕೆ ಪರಿಸರವನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ರಾಷ್ಟ್ರದ ಜನ ತೋರಿಸಿದ್ದಾರೆ. ತಾಯಿ ಹೆಸರಿನಲ್ಲಿ ಒಂದು ಗಿಡ ಎಂಬ ಅಭಿಯಾನ ಪ್ರತಿ ವರ್ಷ ಸುಮಾರು 1.19 ಲಕ್ಷ ಹೆಕ್ಟೇರ್ ಅರಣ್ಯವನ್ನು ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆಯನ್ನು ನೀಡಿವೆ. ಹಿಮಚಿರತೆಗಳು, ಕರಡಿಗಳು ಮತ್ತು ಚಿರತೆಗಳ ಸಂರಕ್ಷಣಾ ಪ್ರಯತ್ನಗಳು ವನ್ಯಜೀವಿಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗಿದೆ. ಒಂದು ಭೂಮಿ, ಒಂದು ಕುಟುಂಬ ಮತ್ತು ಒಂದು ಭವಿಷ್ಯ ತತ್ವದಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನ ಅಭಿಯಾನದ ಮೂಲಕ ದೇಶವು ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಗ್ರಹದತ್ತ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಪ್ರಧಾನಿ ಒತ್ತಿ ಹೇಳಿದ್ದಾರೆ. ಕರ್ನಾಟಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರದ ಪ್ರಧಾನ ವಾಸ್ತುಶಿಲ್ಪ ವಿನ್ಯಾಸಕರಾದ ಅವಿನ್ ಎಸ್ ಜೈನ್ ಸಚಿವರಿಗೆ ರಂಗಮಂದಿರದ ಕುರಿತು ಮಾಹಿತಿ ಒದಗಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಹಂಪಿಯ ಸುಪ್ರಸಿದ್ಧ ವಾಸ್ತುಶಿಲ್ಪಗಳಾದ ಕಲ್ಲಿನ ರಥ, ರಂಗಮಂಟಪ, ಪ್ರವೇಶ ಮಂಟಪ, ಗೋಪುರ ಹಂಪಿಯ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ಇದೇ

0: ಸಂದರ್ಭದಲ್ಲಿ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ರಂಗಮಂದಿರದ ಬಳಿ ತಾಯಿ ಹೆಸರಿನಲ್ಲಿ ಗಿಡ ಅಭಿಯಾನದಡಿ ಸಸಿ ನೆಟ್ಟು ನೀರೆರೆದರು. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡಿರುವ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಯನಗರ ಮತ್ತು ಬಿಟಿಎಂ ಲೇಔಟ್ ಕ್ಷೇತ್ರದಿಂದ ಸತತ 8 ಬಾರಿ ಗೆಲುವು ಸಾಧಿಸಿರುವ ರಾಮಲಿಂಗಾರೆಡ್ಡಿ ಅವರಿಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಖಾತೆ ನೀಡಲಾಗಿದೆ. ತಮಗೆ ನೀಡಿದ್ದ ಭರವಸೆಯಂತೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಜವಾಬ್ದಾರಿ ನೀಡಿಲ್ಲ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲು ತಮಗೆ ಇಷ್ಟವಿಲ್ಲ. ಹೀಗಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಶಾಸಕನಾಗಿ ಮುಂದುವರಿಯುತ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಅವರ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಚೇರಿಗೆ ತಲುಪಿಸಲಾಗಿದೆ. ಈ ಮಧ್ಯೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ರಾಮಲಿಂಗಾರೆಡ್ಡಿ ಪಕ್ಷದ ಹಿರಿಯ ಮತ್ತು ನಿಷ್ಠಾವಂತ ನಾಯಕರಾಗಿದ್ದು ಅವರ ಜೊತೆ ಪಕ್ಷದ ವರಿಷ್ಠರು ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಲಿದ್ದಾರೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18 ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಟಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇಂದು ಮಧ್ಯಾಹ್ನ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳೂ ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಯನ್ನೂ ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸತತ 2 ಬಾರಿಗೆ ಬಡ್ಡಿದರಗಳನ್ನು ಯಥಾಸ್ಥಿತಿಯಲ್ಲಿ ಇರಿಸಿದೆ. ಮುಂಬೈನಲ್ಲಿಂದು ಪ್ರಸಕ್ತ ಹಣಕಾಸು ವರ್ಷದ 2 ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ, ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವಿನೊಂದಿಗೆ ಅಲ್ಪಾವಧಿಯ ಸಾಲ ದರ ಅಥವಾ ರೆಪೋ ದರವನ್ನು ಶೇಕಡ 5.25 ಉಳಿಸಿಕೊಳ್ಳಲು ಸರ್ವಾನುಮತದಿಂದ ನಿರ್ಧರಿಸಿದೆ ಎಂದು ಹೇಳಿದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಆರ್ಬಿಐ ಶೇಕಡ 6.9 ಶೇಕಡ 6.6 ಇಳಿಸಿದೆ. ಸಿಪಿಐ ಹಣದುಬ್ಬರ ಗುರಿಯನ್ನು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಶೇಕಡ 4.6 ಶೇಕಡ 5.1 ಹೆಚ್ಚಿಸಿದೆ. ಅನಿವಾಸಿ ಭಾರತೀಯರು, ಭಾರತದ ಸಾಗರೋತ್ತರ ನಾಗರಿಕರು ಈಕ್ವಿಟಿ ಸಾಧನಗಳಲ್ಲಿ ಹೂಡಿಕೆ ಮಾಡುವ ಮಿತಿಯನ್ನು ಆರ್ಬಿಐ ಹೆಚ್ಚಿಸಿದೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2 ಸರಸಂಘ ಚಾಲಕ್ ಮಾಧವ ಸದಾಶಿವರಾವ್ ಗೋಲ್ವಾಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಗಲಿದ ನಾಯಕರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಗೋಲ್ವಾಲ್ಕರ್ ಸಾಂಸ್ಕೃತಿಕ ರಾಷ್ಟೀಯತೆಗೆ ಬಲವಾದ ಸೈದ್ಧಾಂತಿಕ ಆಧಾರವನ್ನು ನೀಡಿದ್ದಾರೆ. ರಾಷ್ಟ್ರ ನಿರ್ಮಾಣದ ಸೇವೆಯನ್ನು ದೊಡ್ಡ ಶಕ್ತಿಯಾಗಿ ಸ್ಥಾಪಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಸಂಘವು ರಾಷ್ಟೀಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರನ್ನು ಜಾಗೃತಗೊಳಿಸಿತು ಮತ್ತು ರಾಷ್ಟೀಯ ಪ್ರಜ್ಞೆಗೆ ಹೊಸ ಎತ್ತರವನ್ನು ನೀಡಿತು ಎಂದು ಸಚಿವರು ಹೇಳಿದ್ದಾರೆ. ಜಪಾನ್ನ ಕಾಕಮಿಗಹರದಲ್ಲಿ ನಡೆಯುತ್ತಿರುವ 18 ವಯೋಮಿತಿಯೊಳಗಿನ ಏಷ್ಯಾಕಪ್ ಹಾಕಿ ಟೂರ್ನಿಯ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿವೆ. ಚೀನಾದ ತೈಪೈ ವಿರುದ್ಧ ನಿನ್ನೆ ನಡೆದ ಕೊನೆಯ ಲೀಗ್ ಪಂದ್ಯದಲ್ಲಿ 13-1 ಗೋಲುಗಳ ಭಾರೀ ಅಂತರದಿಂದ ಗೆಲುವು ಸಾಧಿಸಿದ್ದ ಭಾರತ ಇಂದಿನ ಪಂದ್ಯದಲ್ಲೂ ಉತ್ಸಾಹದಿಂದ ಕಣಕ್ಕಿಳಿಯಲು ಸಜ್ಜು.

0: ಹೆಚ್ಚಾಗಿದೆ. ಈ ಮಧ್ಯೆ ಮಹಿಳಾ ತಂಡ ಕೂಡ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದ್ದು ಚೀನಾ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ. ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು, ಸಮಯ 1:20:50. ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರಿಯ ಕೇಳುವಿರಿ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೇ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು
5: ಆಶಕ್ಕ ಈ ಕೂಸಿಗೆ ಈಗ 3 ತಿಂಗಳಾಗ್ಯದ ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ
4: ಎಂತ ತಪ್ಪು ಮಾಡ್ಲಿಕತ್ತಿದಿ ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು 2 ವರ್ಷದ ತನಕ ಎದಿ ಹಾಲೇ ಕೊಡು ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ ಸಮತೋಲನ ಆಹಾರ ಸಮತೋಲನ ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ
7: ಸ್ವರಮಾಧುರ್ಯದಲ್ಲಿ ಈಗ ಜಯವಂತಿ ದೇವಿ ಅವರು ಹಾಡಿರುವ ಭಕ್ತಿಗೀತೆಗಳು ಮೊದಲಿಗೆ ವಿಜಯದಾಸರ ರಚನೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ

0: ಇದುವರೆಗೆ ಜಯವಂತಿ ದೇವಿಯವರ ಧ್ವನಿಯಲ್ಲಿ ಮೂಡಿಬಂದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ.
1: ಏನೇ, ನಾನು ನಮ್ಮ ಈ ವ್ಯಾಪಾರನ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
2: ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರೋ?
1: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
2: ನಾನಿಲ್ವಾ ನನ್ನಿಂದ?
1: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ
2: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
1: ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ?
2: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
1: ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನ್ ಹ್ಯಾಕ್ ಸಂಪರ್ಕಿಸಬೇಕು ಅಂತ?
2: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
1: ಬರ್ಕೋತೀನಿ.
2: 8700 001 0042 42
1: ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700 001 0042 42
2: ಅಷ್ಟೇ ಸುಲಭ.
0: ಆತ್ಮೀಯ ಕೇಳುಗರೆ, ಗಮನಿಸಿ, ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 ರಿಂದ 10:30 ವರೆಗೆ ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ

0: ಭಾಗವಹಿಸಲು ಫೋನ್ ಲೈನ್ ಸಿಗದೆ ನಿರಾಶರಾಗಿದ್ದೀರಾ? ಚಿಂತಿಸದಿರಿ, ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ನಮೂದಿಸಿ. ನಮ್ಮ ಮೊಬೈಲ್ ಸಂಖ್ಯೆ 944-926-5600. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಕೇಳಿಸಿಕೊಳ್ಳಿ, 944-926-5600. ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮೆಸೇಜ್ ಕಳುಹಿಸಿ. ಪ್ರತಿ ಮಂಗಳವಾರ ಬೆಳಗ್ಗೆ 11:30-12:30 ಟೆಲಿಕ್ವಿಜ್ ಧ್ವನಿ ಮುದ್ರಣದ ಅವಧಿಯಲ್ಲಿ ಆಕಾಶವಾಣಿಯಿಂದಲೇ ನಿಮಗೆ ಕರೆ ಮಾಡಲಾಗುತ್ತದೆ. ಈ ರೀತಿ ಟೆಲಿಕ್ವಿಜ್ನಲ್ಲಿ ಪಾಲ್ಗೊಳ್ಳಿ, ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಆಕಾಶವಾಣಿ ಮಂಗಳೂರು, ಸಮಯ 1:30.55. ಸ್ವಲ್ಪ ಹೊತ್ತಿನಲ್ಲಿ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳುವಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ಕೆಲವು ಕನ್ನಡ ಚಿತ್ರಗೀತೆಗಳು ಜೊತೆಗೆ ಒಂದಷ್ಟು ಮಾತುಗಳು. ಪ್ರಿಯ ಕೇಳುಗರೆ, ಪರಿಸರ, ಪರ್ಯಾವರಣ ನಮ್ಮ ಸುತ್ತಮುತ್ತ ಹೇಗಿರುತ್ತದೋ ಅದಕ್ಕೆ ಅನುಗುಣವಾಗಿ ನಮ್ಮ ಬದುಕು ಅರಳುತ್ತದೆ, ಹೊರಳುತ್ತದೆ, ಸುಸೂತ್ರವಾಗುತ್ತದೆ. ಪರಿಸರ ಉತ್ತಮವಾಗಿದ್ದಲ್ಲಿ ಅದು ಭೌತಿಕವಾಗಿರಲಿ ಬೌದ್ಧಿಕವಾಗಿರಲಿ, ಆಗ ನಮ್ಮ ಬದುಕು ಭವ್ಯವಾಗುತ್ತದೆ. ಮುಂದಿನ ಜನಾಂಗಕ್ಕೆ ನಮ್ಮ ಬದುಕೇ ಒಂದು ದಿವ್ಯ ನಿಧಿಯಾಗುತ್ತದೆ. ಈಗ ಕೇಳೋಣ ಅನಿಲ್ ಅಂಬಾರಿ ಮತ್ತು ಶ್ವೇತಾ ಪ್ರಭು ಹಾಡಿರುವ ಆಶಾ ಕಿರಣಗಳು ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಸಾಯಿ ಗುರುನಾಥ್.

ಪರಿಸರವು ಮಾನವನ ಜೀವನದ ಮೂಲ ಆಧಾರವಾಗಿದೆ. ಗಾಳಿ, ನೀರು, ಮಣ್ಣು ಇತ್ಯಾದಿಗಳನ್ನು ಒಳಗೊಂಡಿರುವ ಪರಿಸರವನ್ನು ಪ್ರಜ್ಞೆಯಲ್ಲಿ ಇಟ್ಟುಕೊಂಡು ನಾವು ಜೂನ್ 5 ಮಾತ್ರ ದಿನಾಚರಣೆ ಮಾಡಿದರೆ ಅಲ್ಲಿಗೆ ಅದು ಸೀಮಿತಗೊಳ್ಳಬಾರದು. ಪ್ರತಿದಿನವೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸಂರಕ್ಷಿಸಬೇಕು. ಹೆಚ್ಚು ಹೆಚ್ಚು ಮರ ಗಿಡಗಳನ್ನು ಬೆಳೆಸುವ, ಪೋಷಿಸುವ ಹೊಣೆಗಾರಿಕೆ ನಮ್ಮದಾಗಬೇಕು. ಗಿಡ ಮರಗಳನ್ನು ಬೆಳೆಸುವ ಮೂಲಕ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಪರಿಸರವನ್ನು ನೀಡುವ ಕರ್ತವ್ಯ, ಜವಾಬ್ದಾರಿ ನಮ್ಮೆಲ್ಲರದು. ಈಗ ಕೇಳೋಣ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಓ ಮಲ್ಲಿಗೆ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್ ಅವರದು.

ಪ್ರಿಯ ಕೇಳುಗರೆ, ಇಂದಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಳ, ಕೈಗಾರಿಕೆ ನಗರೀಕರಣ ಹಾಗೂ ಅರಣ್ಯ ನಾಶದಿಂದ ಪರಿಸರದ ಮೇಲೆ ಒತ್ತಡ ಉಂಟಾಗಿದೆ. ಇವುಗಳನ್ನು ತಡೆಯುವುದು ನಮ್ಮ ಕೈಗಳಲ್ಲೇ ಇದೆ. ಆದ್ದರಿಂದ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವಂಥದ್ದು ಯಾವಾಗಲೂ ನಮ್ಮ ಕರ್ತವ್ಯವಾಗಬೇಕು ಮತ್ತು ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಕೂಡ ತುಂಬ ಅಗತ್ಯವಾಗಿದೆ. ಪರಿಸರ ರಕ್ಷಣಾ ಕಾರ್ಯವನ್ನು ನಮ್ಮ ಜೀವನದ ಅತ್ಯಂತ ಅಗತ್ಯದ ಕಾರ್ಯವೆಂದು ಪರಿಗಣಿಸುವುದು ಬಹಳ ಸೂಕ್ತವಾಗಿದೆ. ಈಗ ಕೇಳೋಣ ಎಲ್ಎನ್ ಶಾಸ್ತ್ರಿ, ನಂದಿತಾ ಮತ್ತು ಬಿಜೆ ಭರತ್ ಹಾಡಿರುವ ಧೀಮಂತ ಮನುಷ್ಯ ಚಿತ್ರದ ಗೀತೆ. ತರಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಾಸುದೇವ್ ಬ್ರಹ್ಮ.

ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ ಎಂಬ ನುಡಿಗಳನ್ನು ನಾವೆಲ್ಲ ಕೇಳಿದ್ದೇವೆ. ವೃಕ್ಷಗಳು ಪರೋಪಕಾರಾರ್ಥವಾಗಿ ಫಲ ನೀಡುತ್ತವೆ, ನದಿಗಳು ಪರೋಪಕಾರಕ್ಕಾಗಿಯೇ ಹರಿಯುತ್ತವೆ, ಗೋವುಗಳು ಹಾಲು ನೀಡುವುದು ಪರರ ಹಿತಕ್ಕಾಗಿಯೇ, ಹೀಗೆ ಈ ನಮ್ಮ ಶರೀರವೂ ಕೂಡ ಇನ್ನೊಬ್ಬರ ಮತ್ತೊಬ್ಬರ ಸರ್ವರ ಸಮಾಜದ ಹಿತಕ್ಕಾಗಿ ಎಂಬ ಭಾವನೆಯಲ್ಲಿ ನಡೆದಾಗ ಅದು ಮಹತ್ವದೆನಿಸುತ್ತದೆ. ಈಗ ಕೇಳೋಣ ಲತಾ ಹಂಸಲೇಖ ಮತ್ತು ಸುಷ್ಮಿತಾ ರಾಣಿ ಹಾಡಿರುವ ಶ್ರೀ ಸಾಮಾನ್ಯ ಚಿತ್ರದ ಗೀತೆ, ಗುಣವಂತ ಮಂಜು ಅವರ ರಚನೆಗೆ ಸಂಗೀತ ಇಂದ್ರಸೇನ್ ಅವರದು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಪ್ರಿಯ ಕೇಳುಗರೆ, ಪ್ರಕೃತಿಯ ಆರಾಧನೆ ನಮ್ಮ ಬದುಕಿನ ಒಂದು ಭಾಗವೇ ಆಗಿದೆ. ಇದರ ಹಿಂದಿರುವ ಉದ್ದೇಶವೇ ಪ್ರಕೃತಿ ಎಂದರೆ ನಾವು, ನಾವೆಂದರೆ ಪ್ರಕೃತಿ ಎಂಬ ಮೂಲತತ್ವ. ಬಾಹ್ಯ ಪರಿಸರದ ಜೊತೆಗೆ ನಮ್ಮ ಆಂತರಿಕ ಅಂದರೆ ಮನೋಪರಿಸರವು ಮಹತ್ವದ್ದು. ಪರಿಸರದ ಪ್ರಸನ್ನತೆ ನಮಗೆ ಮನಃಶಾಂತಿಯನ್ನು ನೀಡುತ್ತದೆ. ಈಗ ಕೇಳೋಣ ಸುಬ್ರಹ್ಮಣ್ಯ ಧಾರೇಶ್ವರ ಹಾಡಿರುವ ಚಿಲಿಪಿಲಿ ಹಕ್ಕಿಗಳು ಚಿತ್ರದ ಗೀತೆ. ಎಸ್ ನಾರಾಯಣವರ ರಚನೆಗೆ ಸಂಗೀತ ಮಿಕ್ಕಿ ಜೆ ಮೇಯರ್ ಅವರದ್ದು.

ಪರಿಸರ ರಕ್ಷಣೆ ದಿನದ ಹೊಣೆಯಲ್ಲ, ಅದು ಪ್ರತಿ ಕ್ಷಣದ ಮರೆಯಬಾರದ ಹೊಣೆ. ಪರಿಸರ ರಕ್ಷಣೆ, ಪರಿಸರ ಪೋಷಣೆ, ಅದು ಬರಿಯ ಘೋಷಣೆಯಾಗದೆ ಪಾಲನೆಯಾಗಲಿ, ಅದೇ ನಮ್ಮ ಪರಮ ಕರ್ತವ್ಯವಾಗಲಿ, ಆಗ ಎಲ್ಲವೂ ಅರ್ಥಪೂರ್ಣ. ಈಗ ಕೇಳೋಣ ಮಾನಸ ಹೊಳ್ಳ ಹಾಡಿರುವ ವಿಮೆನ್ಸ್ ಡೇ ಚಿತ್ರದ ಗೀತೆ. ನರೇಂದ್ರ ಬಾಬು ಅವರ ರಚನೆಗೆ ಕೌಶಿಕ್ ಹರ್ಷ ಅವರ ಸಂಗೀತವಿದೆ.

ಪ್ರಸಾರವಾದವು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮಿಡ್ ಡೇ ನ್ಯೂಸ್ ಕೇಳುವಿರಿ.

ಸಿರ್ಫ್ ತುಮ್ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ ಹಾಡಿರುವ ಸಮೀರ್ ಅವರ ರಚನೆ, ಸಂಗೀತ ನೀಡಿರುವ ಜೋಡಿ ನದೀಮ್ ಶ್ರವಣ್.

ಶ್ವೇತಾ ಪಂಡಿತ್, ಶಾನ್ ಮತ್ತು ಸಂಗಡಿಗರು ಹಾಡಿರುವ ಪಾರ್ಟ್ನರ್ ಚಿತ್ರದ ಗೀತೆ, ಶಬ್ಬೀರ್ ಅಹಮ್ಮದ್ ಅವರ ರಚನೆಗೆ ಸಂಗೀತ ಸಾಜಿದ್ ವಾಜಿದ್ ಅವರದ್ದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 2:30 ಆಗಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ. ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ

0: ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ, ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ. ಮೀನುಗಾರಿಕೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡುವುದಾಗಿ ನೀಡಿದ ಭರವಸೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ಆರೋಪಿಸಿ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಈ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಮಲಿಂಗಾರೆಡ್ಡಿ ತಮ್ಮ ಆಪ್ತ ಸ್ನೇಹಿತರಾಗಿದ್ದು ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿಯವರಿಗೆ ಜಲಸಂಪನ್ಮೂಲ ಖಾತೆ ನೀಡಿದ್ದು ಅವರು ನಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಸಚಿವಾಲಯದ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಸಚಿವರು ಹಾಗೂ ಪಕ್ಷದ ವರಿಷ್ಠರು ತಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿದ್ದಾರೆ. ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರವನ್ನು ವಹಿಸಿಕೊಳ್ಳುವುದಿಲ್ಲ ಎಂದು ಘೋಷಿಸಿದ್ದಾರೆ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿರುವ ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕ್ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಸಂಪುಟದಲ್ಲಿನ ಭಿನ್ನಮತ ಹಾಗೂ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಕೂಡಲೇ ಸಚಿವರ ಅಸಮಾಧಾನವನ್ನು ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ, ಚುನಾವಣಾಧಿಕಾರಿ ವಿಶಾಲಾಕ್ಷಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಜೂನ್ 18 ರಾಜ್ಯಸಭೆಗೆ ಚುನಾವಣೆ ನಡೆಯಲಿದೆ. ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 25 ದೀರ್ಘಾವಧಿಗೆ ಭೂ ಮೇಲ್ಮೈ ನೀರು ಬಳಸಿ ಗ್ರಾಮೀಣ ಭಾಗಕ್ಕೆ ಪೂರೈಕೆ ಮಾಡುವುದು ಸರ್ಕಾರದ ಸಂಕಲ್ಪವಾಗಿದ್ದು ಇದರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದಾರೆ. ನಾಳೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದು ಮುಂದಿನ ಯೋಜನೆ ರೂಪಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರದ ಕೂಡ್ಲಿಗಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯ ಮೊದಲ ಹಂತವು 160 ಪ್ರದೇಶವನ್ನು ಒಳಗೊಂಡಿದ್ದು 50,000 ಮರಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ನಿರ್ಮಲಾ ಸೀತಾರಾಮನ್, ಕೂಡ್ಲಿಗಿ ಯೋಜನೆಯಲ್ಲಿ ಒಣಭೂಮಿಯ ಪರಿಸ್ಥಿತಿಗಳಿಗೆ ಸೂಕ್ತವಾದ ಮರ ಆಧಾರಿತ ಕೃಷಿಯನ್ನು ಉತ್ತೇಜಿಸಲಿದೆ ಎಂದು ಹೇಳಿದ್ದಾರೆ. ಹನಿ ನೀರಾವರಿ, ಹೊದಿಕೆ ವಿಧಾನ, ಮಣ್ಣಿನ ಸಾರವರ್ಧನೆ, ಬೇಲಿ ಅಳವಡಿಕೆ ನಿರ್ವಹಣೆಯೊಂದಿಗೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯವಾಗಲಿದೆ. ರೈತರಿಗೆ ದೀರ್ಘಾವಧಿಯ ಆದಾಯದ ಅವಕಾಶವನ್ನು ಸೃಷ್ಟಿಸಲು ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ

ಅವರು ಕೂಡ್ಲಿಗೆಯ ಸ್ಥಳೀಯ ಸ್ವಸಹಾಯ ಸಂಘಗಳು, ವೈವಿಧ್ಯಮಯ ಉತ್ಪನ್ನಗಳು ಮತ್ತು ಉದ್ಯಮಶೀಲತೆಯ ಉಪಕ್ರಮದ ಪ್ರದರ್ಶನ ಮಳಿಗೆಗಳನ್ನು ಉದ್ಘಾಟಿಸಿ ವೀಕ್ಷಿಸಿದರು. ಇದಕ್ಕೂ ಮೊದಲು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪ ನಿರ್ಮಾಣವಾಗುತ್ತಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು ಹಾಗೂ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಪರಿಸರದ ಉಳಿವಿಗೆ ಕರೆ ನೀಡಿದ್ದಾರೆ. ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಿಡ ನೆಟ್ಟು ನೀರೆರೆದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಚಿವ ಕೆಎಚ್ ಮುನಿಯಪ್ಪ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾಕೃತಿಕ ಸಮತೋಲನ ಕಾಪಾಡಿಕೊಳ್ಳಬೇಕಾದರೆ ಭೂಪ್ರದೇಶಕ್ಕೆ ಅನುಗುಣವಾಗಿ ಅರಣ್ಯ ಹಾಗೂ ಗಿಡಮರಗಳು ಇರಬೇಕು ಎಂದು ಅಭಿಪ್ರಾಯಪಟ್ಟರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಬಿಟಿಡಿಎ ಮುಖ್ಯ ಇಂಜಿನಿಯರ್ ಚಂದ್ರಹಾಸ ಬಂಡಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಸಂರಕ್ಷಣೆ ಮತ್ತು ಹಸಿರು ವಾತಾವರಣ ನಿರ್ಮಾಣದ ಉದ್ದೇಶದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಕಟ್ಟಡಗಳ ಆವರಣದಲ್ಲಿ ಸಸಿ ನೆಡುವ ಮೂಲಕ ಹಸಿರೀಕರಣಕ್ಕೆ ಮುಂದಾಗಿರುವುದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲ ಸಚಿವ ಸಂಪುಟ ಸಭೆಯ ಬಳಿಕ ಘೋಷಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆಯನ್ನು ಜಾರಿಗೊಳಿಸಿ ಸರ್ಕಾರ ಇಂದು ಆದೇಶ ಹೊರಡಿಸಿದೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ವಿಸ್ತರಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳು ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಪಡೆಯಲಿದ್ದಾರೆ. ಕೇರಳಂಗೆ ಮುಂಗಾರು ಪ್ರವೇಶಿಸಿದ್ದು ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ಕರಾವಳಿ ಕರ್ನಾಟಕ, ಉತ್ತರ ಒಳನಾಡು ಸೇರಿದಂತೆ ಹಲವೆಡೆ ಇಂದು ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿಗೆ ಮುಂಗಾರು ಆಗಮನವಾಗಿದ್ದು ಇಂದು ಮುಂಜಾನೆಯಿಂದಲೇ ಭಾರೀ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಸತತ ಮಳೆಯ ಪರಿಣಾಮವಾಗಿ ಮಂಗಳೂರಿನ ಪಂಪ್ವೆಲ್, ಜಪ್ಪಿನ ಮೊಗರು, ಕೊಟ್ಟಾರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜಲಾವೃತಗೊಂಡಿವೆ. ನಗರದ ರಸ್ತೆಗಳಲ್ಲಿ ಮಳೆ ನೀರು ತುಂಬಿದ್ದು ವಾಹನ ಸವಾರರು ಪಾದಾಚಾರಿಗಳ ಸಂಚಾರ ದುಸ್ತರವಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ 2 ಕಾಲ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದ್ದು ಮೀನುಗಾರರು ನೀರಿಗಿಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗಿನ ಬಹುತೇಕ ಕಡೆ ಮಳೆಯಾಗುತ್ತಿದೆ. ಈ ವರ್ಷ 10 ತಡವಾಗಿ ಮುಂಗಾರು ಜಿಲ್ಲೆಗೆ ಪ್ರವೇಶಿಸಿದೆ. ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಸಕಲ ಸಿದ್ಧತೆ ಕೈಗೊಂಡಿದೆ. ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯಾದ್ಯಂತ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಭೂಮಿಯನ್ನು ಸಿದ್ಧಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ. ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ.
ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ.

0: ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ, ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ, ಮೀನುಗಾರಿಕೆಗೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಸಮಯ 2:41. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಅಂದರ್ ಬಾಹರ್ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಜಯಂತ ಕಾಯ್ಕಿಣಿಯವರ ರಚನೆ, ಸಂಗೀತ ವಿಜಯಪ್ರಕಾಶ್ ಅವರದು.

ಭೂಪತಿ ಚಿತ್ರಕ್ಕಾಗಿ ಕೆ ಎಸ್ ಚಿತ್ರ ಹಾಡಿರುವ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಂಗೀತ ವಿ ಹರಿಕೃಷ್ಣ ಅವರದು.

ಸಂಜಿತ್ ಹೆಗಡೆ ಮತ್ತು ಪೃಥ್ವಿ ಭಟ್ ಹಾಡಿರುವ ಅನುರಾಧ ಶಾಸ್ತ್ರಿಯವರ ರಚನೆ, ಸಂಗೀತ ಗುಮ್ಮಿನೇನಿ ವಿಜಯ್, ಚಿತ್ರ ಭುವನಂ ಗಗನಂ.

ಬಿಡಲಾರೆ ಎಂದು ನಿನ್ನ ಚಿತ್ರಕ್ಕಾಗಿ ಅನುರಾಧ ಭಟ್ ಹಾಡಿರುವ ಗೀತೆ, ಉಮೇಶ್ ಬಾದರದಿನ್ನಿಯವರ ರಚನೆಗೆ ಬಾಬು ಮಾಸ್ಟರ್ ಅವರ ಸಂಗೀತವಿದೆ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
2: ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು?
1: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
2: ನಾನಿಲ್ವಾ, ನನ್ನಿಂದ?
1: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ
2: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
1: ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ?
2: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
1: ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ?
2: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
1: ಬರ್ಕೊತೀನಿ.
2: 8 7 8 7 0 0 0 0 1 0 1 4 2 4 2
1: ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2
2: ಅಷ್ಟೇ ಸುಲಭ.
0: ಪ್ರಿಯ ಕೇಳುಗರೆ, ಈ ಸಂಜೆಯ ಪ್ರಸಾರದಲ್ಲಿ

5:30 ಸಿನಿಮಾ ಎಕ್ಸ್ಪ್ರೆಸ್. ಸ್ಯಾಂಡಲ್ವುಡ್ ನಟ ರವಿಚಂದ್ರನ್ ವಿಶೇಷ. ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗಿತ. 6:30 ಅವಲೋಕನ. 6:50 ಕೃಷಿರಂಗದಲ್ಲಿ ಕೇಶವಪ್ರಸಾದ್ ಕೊಡ್ವಕರೆ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಬಳಿಕ ಕೃಷಿ ಮಾಹಿತಿ ಇದೆ. 7:45 ಚಿತ್ರಗೀತೆಗಳ ಪ್ರಸಾರವಿದೆ.

0: ಸಂದರ್ಶಕರು ರಜನಿ ಭಟ್. ಬಳಿಕ ಕೃಷಿ ಮಾಹಿತಿ ಇದೆ. 7:45 ಚಿತ್ರಗೀತೆಗಳ ಪ್ರಸಾರವಿದೆ. ಈ ರಾತ್ರಿ 8:30 ರಾಜಲಕ್ಷ್ಮೀ ಕೋಡಿಬೆಟ್ಟು ಅವರಿಂದ ಭಾಷಣ, ಮನುಷ್ಯರಿಗೋಸ್ಕರ ಪರಿಸರದ ರಕ್ಷಣೆ ಎಂಬ ಅರಿವು. 9:15 ಸ್ಪಾಟ್ಲೈಟ್.
1: ಆತ್ಮೀಯ ಕೇಳುವರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಅಡಿಕೆ ತೋಟದ ಹಸಿರ ಹಂದರದಲ್ಲಿ ಸಹಕಾರದ ಹೊಸ ಭಾಷ್ಯ ಬರೆದ ಚೇತನ, ರೈತ ಮನದ ಸ್ಪಂದನ, ಕೃಷಿ ಲೋಕದ ಚಂದನ, ಕ್ಯಾಂಪ್ಕೋ ಸಂಸ್ಥೆಯ ಸಾರಥ್ಯವನ್ನು ಮುನ್ನಡೆಸುತ್ತಿರುವ ಧೀಮಂತ ನಾಯಕ ಎಸ್.ಆರ್. ಸತೀಶ್ ಚಂದ್ರ.
2: ನಾವು 260 ಅಡಿಕೆ ಧಾರಣೆಯನ್ನು ಪ್ರಾರಂಭಿಸಿದೆವು ಮತ್ತು ವಾರದಲ್ಲಿ ಒಬ್ಬನಿಗೆ 1 ಕ್ವಿಂಟಾಲ್ ಅಂತ ನಿಶ್ಚಯ ಮಾಡಿದೆವು. ಇದರ ಪರಿಣಾಮದ ಸದಸ್ಯರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಅಡಿಕೆ ಖರೀದಿ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ನಮಗೆ ಸೋಲಿಕೆ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತು ರೈತರಿಗೆ ಧೈರ್ಯ ವಿಶ್ವಾಸವನ್ನು ತುಂಬಿದ ಕಾರಣ ಮುಂದೆ ಅದು 480 ರೂಪಾಯಿವರೆಗೆ ಅಡಿಕೆ ಧಾರಣೆ ಹೋಗಿ ಸ್ಟೆಬಿಲೈಸರ್ ಆಗಿ ಇವತ್ತು 400ಕ್ಕಿಂತಲೂ ಮೇಲೆ ಅಡಿಕೆ ಧಾರಣೆ ವ್ಯವಸ್ಥಿತವಾಗಿದೆ. 15-20ರವರೆಗೆ ನಮಗೆ ಸಿಕ್ಕಿದ ಚಾಲೆಂಜಸ್ ಏನಿದೆ ಅದನ್ನು ಒಂದು ಟೀಮ್ ಆಗಿ ನಾವು ಸ್ವೀಕಾರ ಮಾಡಿದ ಪದರೂಪವಾಗಿ ಅದ್ಭುತವಾಗಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು.
1: ಕೃಷಿ ಲೋಕದ ಸವಾಲುಗಳು, ಸಹಕಾರಿ ರಂಗದ ಸಾಧನೆಗಳು ಮತ್ತು ಕ್ಯಾಂಪ್ಕೋ ಸಂಸ್ಥೆಯ ಭವಿಷ್ಯದ ದೃಷ್ಟಿಕೋನದ ಕುರಿತು ಮುಕ್ತ ಸಂವಾದ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
1: ದೇವಾದಿ ದೇವರೇ, ತ್ರಿಮೂರ್ತಿಗಳು ನೀವು, ಲೋಕನಾಯಕರು ಲೋಕ ರಕ್ಷಕರು, ನಿಮ್ಮನ್ನು ನಾನು ಮಣಿಸಿದೆ ದಣಿಸಿದೆ, ಅದಕ್ಕಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು. ವರವನ್ನು ಬೇಡು ಎನ್ನುತ್ತಿರಲ್ಲ
2: ಸರಿ?
1: ಹೌದು, ನನಗೊಂದು ಅಪೇಕ್ಷೆ ಇದೆ.
2: ಏನದು?
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆಕಾಶವಾಣಿ ಮಂಗಳೂರು ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 3:05:35. ನಮ್ಮ ಮುಂದಿನ ಪ್ರಸಾರ 5:00 ಪ್ರಾರಂಭ. ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್, 1099 ಕಿಲೋಹರ್ಟ್ಸ್ ಮತ್ತು FM ಕಂಪನಾಂಕ 100.3 ಮೆಗಾಹರ್ಟ್ಸ್ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ನಿಲಯದ ಪರವಾಗಿ ರವಿರಾಜ್ ಸುಟರ್ಪೇಟೆ ಕೋರುವ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಸೈನಿಕ ಚಿತ್ರಕ್ಕಾಗಿ ಹರಿಣಿಯವರು ಹಾಡಿರುವ ಗೀತೆ, ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು, ಸಂಗೀತ ನೀಡಿದ್ದಾರೆ ದೇವ.

0: ಇಂತಿ ನಿನ್ನ ಪ್ರೀತಿಯ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ರಕ್ಷಾ ಅರವಿಂದ್ ಅವರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸಾಧು ಕೋಕಿಲ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು.
2: ದೇವಾದಿದೇವರೇ, ತ್ರಿಮೂರ್ತಿಗಳು, ನೀವು ಲೋಕನಾಯಕರು, ಲೋಕ ರಕ್ಷಕರು. ನಿಮ್ಮನ್ನು ನಾನು ಮಣಿಸಿದೆ, ದಣಿಸಿದೆ, ಅದಕ್ಕಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು. ವರವನ್ನು ಬೇಡು ಎನ್ನುತ್ತಿರಲ್ಲ,
3: ಸರಿ?
2: ಹೌದು, ನನಗೊಂದು ಅಪೇಕ್ಷೆ ಇದೆ.
3: ಏನದು?

0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ತಾಜ್ಮಹಲ್ ಚಿತ್ರಕ್ಕಾಗಿ ಕುನಾಲ್ ಗಂಜಾವಾಲಾ ಅವರು ಹಾಡಿರುವ ಗೀತೆ. ಸಾಹಿತ್ಯ ಆರ್ ಚಂದ್ರು ಅವರದು, ಸಂಗೀತ ನೀಡಿದ್ದಾರೆ ಅಭಿಮಾನ್.
2: ಅವಳಂದ್ರೆ ನಂಗೆ ತುಂಬಾ ಇಷ್ಟ, ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

ತಾಜ್ ಮಹಲ್ ಚಿತ್ರದ ಗೀತೆಯ ನಂತರ ಕೇಳಿ. ಸತ್ಯ ಇನ್ ಲವ್ ಚಿತ್ರಕ್ಕಾಗಿ ಕುಮಾರ್ ಸಾನು ಅವರು ಹಾಡಿರುವ ಹೃದಯ ಶಿವ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಸತ್ಯ ಇನ್ ಲವ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ನೀವು ಭಾಗವಹಿಸಲು ನಮಗೆ ಕರೆ ಮಾಡಬೇಕಾದ ದಿನಾಂಕ ಜೂನ್ 9 ಮಂಗಳವಾರ ಬೆಳಿಗ್ಗೆ 11:30 to 12:30 ನಡುವೆ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, 2222611, ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ನೆನಪಿಡಿ ಕೇಳುಗರೆ, ಜೂನ್ 9 ಮಂಗಳವಾರ ಬೆಳಗ್ಗೆ 11:30 to 12:30 ನಡುವೆ ನಮಗೆ ಕರೆ ಮಾಡಿ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಿ. ಮುಂದೆ ಕೇಳಿ, ಸ್ವಾತಿ ಮುತ್ತು ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರು ಹಾಡಿರುವ ಗೀತೆ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ವೀರ ಮದಕರಿ ಚಿತ್ರಕ್ಕಾಗಿ ಅಜಯ್ ವಾರಿಯರ್ ಮತ್ತು ಅನುರಾಧ ಭಟ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ನೀಡಿದ್ದಾರೆ ಎಂ ಎಂ ಕೀರವಾಣಿ.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 5:30.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕಾರ್ಯಕ್ರಮ ಸಿನಿಮಾ ಎಕ್ಸ್ಪ್ರೆಸ್. ಇಂದಿನ ವಿಶೇಷ ಸ್ಯಾಂಡಲ್ವುಡ್ ನಟ ರವಿಚಂದ್ರನ್, ಪ್ರಸ್ತುತಿ ಕಶ್ಯಪ್ ಪುತ್ತೂರು.

ಪ್ರಿಯ ಕೇಳುಗರೆಲ್ಲರಿಗೂ ನಮಸ್ಕಾರ ಹಾಗೂ ಇವತ್ತಿನ ಸಿನಿಮಾ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಶ್ಯಪ್ ಪುತ್ತೂರು. ಸ್ನೇಹಿತರೆ, ಇವತ್ತು ನಮ್ಮ ಸಿನಿಮಾ ಎಕ್ಸ್ಪ್ರೆಸ್ ವಿಶೇಷದಲ್ಲಿ ನಾವು ಮಾತಾಡಕ್ಕೆ ಹೊರಟಿರೋದು ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕ, ಸಂಗೀತ ನಿರ್ದೇಶಕ, ಸಂಕಲನಕಾರ, ರೇಡಿಯೋ ಜಾಕಿ, ಇನ್ನು ಹಲವಾರು ವೃತ್ತಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರವಿಮಾಮ ಅಂದರೆ ವೀರಸ್ವಾಮಿ ರವಿಚಂದ್ರನ್ ಅವರ ಬಗ್ಗೆ. ಕನ್ನಡ ಸಿನಿಮಾ ನಿರ್ಮಾಪಕ ಎನ್ ವೀರಸ್ವಾಮಿ ಅವರ ಮಗ ವಿ ರವಿಚಂದ್ರನ್ ಅವರು May 30, 1961 ಇವರು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ನಿರ್ಮಾಪಕರಾಗಿದ್ದರಿಂದ ತನ್ನ 7ನೇ ವಯಸ್ಸಿನಲ್ಲಿ ಇವರು ಬಾಲನಟನಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಧೂಮಕೇತು ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ. ತಂದೆಯವರ ಜೊತೆ ರವಿಚಂದ್ರನ್ ಆರಂಭದಲ್ಲಿ ಸಿನಿಮಾಗಳನ್ನು ಕೂಡ ಸಹ ನಿರ್ಮಾಣ ಮಾಡಕ್ಕೆ ಶುರು ಮಾಡಿದ್ದಾರೆ. ಆದರೆ ಇವರು ನಾಯಕ ನಟನಾಗಿ ಮೊಟ್ಟ ಮೊದಲ ಬಾರಿಗೆ ನಟಿಸಿದ ಚಿತ್ರ ಪ್ರಳಯಾಂತಕ. 1984 ತೆರೆ ಕಂಡ ಈ ಚಿತ್ರ ಅವರ ಸಿನಿಮಾ ನಾಯಕ ನಟನ ಪಯಣಕ್ಕೆ ಹಾದಿ ಮಾಡಿಕೊಟ್ಟಿತು. ಇವರಿಗೆ ಬ್ರೇಕ್ ನೀಡಿದಂತಹ ಚಿತ್ರ ಅಂತಂದ್ರೆ 1987 ಇವರ ನಿರ್ದೇಶನದಲ್ಲೇ ತೆರೆ ಕಂಡಂತಹ ಚಿತ್ರ ಪ್ರೇಮಲೋಕ. ಆಗಿನ ಕಾಲಕ್ಕೆ ಕನ್ನಡದಲ್ಲಿ ಅತಿ ಹೆಚ್ಚು ಸಂಪಾದನೆ ಮಾಡಿದ ಚಿತ್ರ ಇದಾಗಿತ್ತು. ವಿಶೇಷ ಅಂದ್ರೆ ಇದೇ ಚಿತ್ರದಲ್ಲಿ ನಾಯಕ ನಟಿಯಾಗಿದ್ದ ಜೂಹಿ ಚಾವ್ಲಾ

ರವಿಚಂದ್ರನ್ ಅವರ ಧರ್ಮಪತ್ನಿ ಸುಮತಿ ಅವರ ಜೊತೆ ಇವರಿಗೆ ಮದುವೆ ಆಗಿದ್ದು 1986 ಇಸ್ವಿನಲ್ಲಿ. ಇವರಿಗೆ ಒಟ್ಟು 3 ಮಂದಿ ಮಕ್ಕಳು, ಮನೋರಂಜನ್, ವಿಕ್ರಮ್ ಹಾಗೂ ಗೀತಾಂಜಲಿ. ರವಿಚಂದ್ರನ್ ಅವರ ಬಹುತೇಕ ಸಿನಿಮಾಗಳಿಗೆ ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ ಇವರ ಚಿತ್ರಗಳನ್ನ ಇನ್ನಷ್ಟು ಜನಪ್ರಿಯಗೊಳಿಸೋದ್ರಲ್ಲಿ ಕಾರಣವಾಯಿತು. ಆಗಿನ ಕಾಲಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಕನ್ನಡ ಇಂಡಸ್ಟ್ರಿಗೆ ಪರಿಚಯಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. 2000 ಇಸವಿಯ ಸುಮಾರಿಗೆ ಇವರಿಗೆ ಸ್ವಲ್ಪ ತಮ್ಮ ವೃತ್ತಿ ಜೀವನದಲ್ಲಿ ಹಿನ್ನಡೆಗಳನ್ನು ಅನುಭವಿಸಬೇಕಾಯಿತು. ಇವೆಲ್ಲವನ್ನ ಮೆಟ್ಟಿ ನಿಂತು ಮುಂದೆ ಬರಲು ಸಹಾಯ ಮಾಡಿದ್ದು 2004 ಇಸವಿಯಲ್ಲಿ ತೆರೆ ಕಂಡಂತಹ

ರವಿಚಂದ್ರನ್ ಅವರು ಈಶ್ವರಿ ಕಂಬೈನ್ಸ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು. ಇದು ಚಲನಚಿತ್ರ ಹಾಗೂ ಧಾರಾವಾಹಿಗಳನ್ನ ನಿರ್ಮಾಣ ಮಾಡುವಂತಹ ಸಂಸ್ಥೆಯಾಗಿತ್ತು. ಇದರ ಜೊತೆಗೆ ಟಿವಿ ರಿಯಾಲಿಟಿ ಶೋಗಳಲ್ಲೂ ಕೂಡ ಇವರು ತೀರ್ಪುಗಾರರಾಗಿ ಭಾಗವಹಿಸುತ್ತಾರೆ. ಇವರು ಕನ್ನಡ ಮಾತ್ರ ಅಲ್ಲದೆ ತಮಿಳು, ತೆಲುಗು, ಹಿಂದಿ ಸಿನಿಮಾಗಳನ್ನು ನಿರ್ದೇಶಿಸಿ ನಿರ್ಮಾಣ ಮಾಡಿದ್ದಾರೆ. ಇವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯ

ನಿಲಯದಿಂದ ಗೌರವ ಡಾಕ್ಟರೇಟ್, ರಾಜ್ಯ ಸರ್ಕಾರ ಕೊಡಮಾಡುವ ಪುಟ್ಟಣ್ಣ ಕಣಗಾಲ್ ಜೀವಮಾನದ ಸಾಧನೆ ಪ್ರಶಸ್ತಿ, ಉತ್ತಮ ನಟ ನಿರ್ದೇಶನಕ್ಕಾಗಿ ರಾಜ್ಯ ಚಲನಚಿತ್ರ ಪುರಸ್ಕಾರ, ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿಗಳು ಲಭಿಸಿವೆ. ಇದೀಗ ಕೇಳಿ ರಣಧೀರ ಚಿತ್ರದ ಗೀತೆ.

ರವಿಚಂದ್ರನ್ ಅವರ ಸೂಪರ್ ಹಿಟ್ ಸಿನಿಮಾಗಳ ಪಟ್ಟಿಯಲ್ಲಿ ರಣಧೀರ, ಅಂಜದ ಗಂಡು, ಯುದ್ಧಕಾಂಡ, ರಾಮಾಚಾರಿ, ಮನೆ ದೇವರು, ಪುಟ್ನಂಜ, ಸಿಪಾಯಿ, ಕನಸುಗಾರ, ಏಕಾಂಗಿ ಇತ್ಯಾದಿ ಹಲವಾರು ಚಿತ್ರಗಳು ಸೇರಿವೆ. ಇತ್ತೀಚಿನ ಚಿತ್ರಗಳಲ್ಲಿ ಅವರು ನಾಯಕ ನಟನ ತಂದೆ ಪಾತ್ರಗಳಲ್ಲಿ ನಟಿಸುತ್ತಿರುವುದನ್ನು ನಾವು ಕಾಣುತ್ತೇವೆ. ದೃಶ್ಯಂ ಚಿತ್ರದಲ್ಲಿ ಇವರ ಇತ್ತೀಚಿನ ನಟನೆ ಬಹಳ ಪ್ರಶಂಸೆಗೆ ಪಾತ್ರವಾಗಿತ್ತು. 2014ರಲ್ಲಿ ತೆರೆ ಕಂಡ ಮಾಣಿಕ್ಯ ಅನ್ನುವ ಚಿತ್ರದಲ್ಲಿ ಇವರು ತಂದೆ ಪಾತ್ರವನ್ನ ಮಾಡಿದ್ದು ಬಹಳ ಮೆಚ್ಚುಗೆಗೆ ಪಾತ್ರ.

ಸದ್ಯ ಇವರಿಗೆ 64ನೇ ಹುಟ್ಟುಹಬ್ಬದ ಸಂಭ್ರಮ. ನಮ್ಮೆಲ್ಲರ ಪರವಾಗಿ ರವಿ ಮಾಮನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇಂದಿನ ಸಿನಿಮಾ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದ ಕುರಿತು ನಿಮಗೆ ಏನಾದರೂ ಸಲಹೆ ಸೂಚನೆಗಳನ್ನು ನೀಡೋದಿದ್ರೆ ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಇಂದಿನ ಸಿನಿಮಾ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಕಶ್ಯಪ್ ಪುತ್ತೂರು ಮಾಡುವ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮಂಗಳೂರು, ಸಮಯ 6 ಗಂಟೆ.
4: ಪೆದ್ದು, ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
5: ನಿಂತ್ಕೊ ಪೆದ್ದು.
6: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
5: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
4: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
6: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
0: ಕೆಳಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂಜೆ 6:10 ತುಳು ಕಾರ್ಯಕ್ರಮ ಪದರಂಗೀತ. ಪ್ರಸ್ತುತಿ ಅಕ್ಷತ ರಾಜ್ ಪೆರ್ಲಾ. 6:30 ಅವಲೋಕನ. 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಶವ ಪ್ರಸಾದ್ ಕೊಡವಕರೆ ಅವರ ಸಮಗ್ರ ಕೃಷಿ ಅನುಭವ ಸಂದರ್ಶಿಸುತ್ತಾರೆ ರಜನಿ ಭಟ್. ನಂತರ ಕೃಷಿ ಮಾಹಿತಿ. 7:45 ಚಿತ್ರಗೀತೆಗಳು. 8:00 ವಾರದ ಅತಿಥಿ. ಭಾಗವಹಿಸುವವರು ನಾದಸ್ವರ ವಾದಕರು, ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾನ್ ನಾಗೇಶ್ ಬಪ್ಪನಾಡು. ನಡೆಸಿಕೊಡುವವರು ಸೂರ್ಯನಾರಾಯಣ ಭಟ್ PS. ಈ ರಾತ್ರಿ 8:30 ರಾಜಲಕ್ಷ್ಮಿ ಕೋಡಿಬೆಟ್ಟು ಅವರಿಂದ ಭಾಷಣ. ವಿಷಯ ಮನುಷ್ಯರಿಗೋಸ್ಕರ ಪರಿಸರದ ರಕ್ಷಣೆ ಎಂಬ ಅರಿವು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯಕ್ಷಗಾನ ತಾಳಮದ್ದಲೆ ಯಕ್ಷಸಿರಿ ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುವವರು ಕಲಾಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು. ಈ ರಾತ್ರಿ 10:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಮಹಿಳಾ ಸಶಕ್ತೀಕರಣ.

ನಾಳೆ ಶನಿವಾರ ಬೆಳಿಗ್ಗೆ 6:10 ವಂದನಾ, 6:30 ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರಿಂದ ಚಿಂತನ ಕೇಳುವಿರಿ. 6:40 ತತ್ವಪದ, 6:45 ಆರೋಗ್ಯ ಮಂಥನ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ಕೀರ್ತನ್ ಹೊಳ್ಳ ಮತ್ತು ಮಾಲತಿ ಶರ್ಮಾ ಹಾಡಿರುವ ಭಾವಗೀತೆಗಳು, 7:45 ರಾಗರಂಜಿನಿ, 8:30 ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 9:00 ಪ್ರಾಯೋಜಿತ ಕಾರ್ಯಕ್ರಮ, ಕಥಾಮೃತ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ, 9:05 ಜಯಂಕಾರ ಮಕ್ಕಳ ಸಮೂಹ ಗಾನ ಕಲಿಕೆ ಕಾರ್ಯಕ್ರಮದಲ್ಲಿ ರಾಮಚಂದ್ರ ವಿ ಪಾಟೀಲ್ ಅವರ ರಚನೆಯನ್ನು ಜಗದೀಶ್ ಮಳಗಿಯವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿರುವವರು ಧಾರವಾಡದ KNK ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಕಾರ್ತಿಕ್ ಕುಮಾರ್ ಅವರ

0: ರಾಮಚಂದ್ರ ವಿ ಪಾಟೀಲ್ ಅವರ ರಚನೆಯನ್ನು ಜಗದೀಶ್ ಮಳಗಿಯವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿರುವವರು ಧಾರವಾಡದ KNK ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಕಾರ್ತಿಕ್ ಕುಮಾರ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಆಹಿರ್ ಭೈರವ್ ಮತ್ತು ಪೂರ್ಬಿ ಧುನ್. ನಾಳೆ ಬೆಳಗ್ಗೆ 10:30 ತೋಳು ಕಾರ್ಯಕ್ರಮ. ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತ ರಾಜ್ ಪೆರ್ಲ, ನಂತರ ಕೋಸ್ಟಲ್ ವುಡ್ ಕಮ್ಮೆನ ತೋಳು ಚಿತ್ರಕಲತ್ತ ಸಾಲು ಸಂವನ, ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದನೆ. 11:00 ಕನ್ನಡ ಚಿತ್ರಗೀತೆಗಳು, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ, 12:05 ವನಿತಾ ವಿಹಾರ, ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಲೇಖಕಿ ಕವಯಿತ್ರಿ ಪ್ರೇಮಾ TMR, ನಿರ್ವಹಣೆ TShyam ಪ್ರಸಾದ್. 12:35 ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನ ತೋಟಗಾರಿಕೆ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು PM ಜಗದೀಶ್. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಕುರಿತು ಸಂವಾದ, ಭಾಗವಹಿಸುತ್ತಾರೆ PM ಜಗದೀಶ್ ಮತ್ತು ಪಂಕಜ್ ಡಿ ಕುಡ್ತರ್ಕರ್. 1:20 ಸ್ವರಮಾಧುರ್ಯ, ಕಸ್ತೂರಿ ಶಂಕರ್ ಹಾಡಿರುವ ಭಕ್ತಿಗೀತೆಗಳು. 1:30 ಅಮರ ಮಧುರ, ನಮ್ಮ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕಾವ್ಯವಾಚನ. ಡಾಕ್ಟರ್ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ಅವರಿಂದ ಷಡಕ್ಷರ ದೇವನ ಶಬರಶಂಕರ ವಿಲಾಸ ಕೃತಿಯಿಂದ ಆಯ್ದ ಪದ್ಯಗಳ ವಾಚನ. ಇವು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: Prime Minister Narendra Modi today launched multiple development projects in Surat, Gujarat. The projects worth over 18,800 crore rupees cover road, power and industrial sectors in Surat. Addressing a public gathering on the occasion, the Prime Minister said these initiatives will drive growth and improve ease of living for the people. The Prime Minister expressed happiness that on the occasion of Environment Day, he is in Surat, which is one of the cleanest cities in the country. He said the current global energy crisis highlights the critical importance of self-reliance in energy. He said the world is gradually progressing towards a greener future and India is actively contributing to this transition.
2: ये जो वैश्विक संकट चल रहा है ये दिखाता है कि एनर्जी के मामले में आत्मनिर्भरता कितनी जरूरी है और बीते 12 वर्षों में देश ने जो कैपेसिटी तैयार की है उसका कितना बड़ा महत्व है. 12 वर्ष पहले भारत में सौर ऊर्जा का उत्पादन नाम मात्र का था, आज हम दुनिया के टॉप 5 देशों में से एक हैं.
1: Earlier, after reaching Surat, the Prime Minister first visited Hazira and reviewed the ongoing industrial and infrastructure operations. The Prime Minister is scheduled to visit Daman later today to inaugurate and lay the foundation stone for various projects worth around 2,970 crore rupees. These projects include major healthcare and aviation infrastructure. He will also lay foundation stone for crucial maritime projects for the Union Territory of Lakshadweep. Union Home Minister Amit Shah has said Prime Minister Narendra Modi is working with the goal of building a developed India by 2047. Addressing the Prahari Sammelan at the Lankamura border outpost along the India-Bangladesh international border in Tripura today, the Home Minister emphasized that making the nation safe and secure is absolutely essential before achieving complete development. Mr. Shah emphasized the need to completely eradicate multidimensional threats like drug smuggling, human trafficking and cattle smuggling. He highlighted that it is equally crucial to keep the youth away from drug abuse and to thwart all attempts to damage the national economy through fake currency. Minister for Petroleum and Natural Gas Hardeep Puri today announced that natural gas has been discovered at the Sri Vijayapuram 3, about 15 kilometers off the east coast of Andaman Islands. In a social media post, Mr. Puri said, the discovery reinforces the vast energy potential

ಅಂಜಿ ಗಂಟೆ ಬರ್ತು ಬರ್ಸ ಬತ್ತಂಡ ಯಾವು ಭಾರಿ ಬರ್ಸ ಮಾರಾಯರೇ ಪಂದು ನಮ್ಮ ಪನ್ಪ ಆಂಡ ನಮ್ಮ ಹಿರಿಯಕಲು ಪನ್ಪುನ ಕೇಂಡ ಅಪಗದ ಬರ್ಸಗೂ ಹೋಲಿಕೆ ಮಲ್ತಂಡ ಇತ್ತೆ ಆತ ಬರ್ಸ ಬರ್ಪುಂಡ ಪಂದು ಯೋಚನೆ ಮಲ್ಪಡಾಪುಂಡು ದುಂಬುದ ಕಾಲಡು ಸಜ್ಜಿಡೆ ಬರ್ಸ ಬರೋಂದಿತ್ತುಂಡು ನೀರು ಪರತೊಂದು ಪೋಯರ ಸಾದಿಲ ಮಲ್ತು ಕೊರ್ದಿತ್ತೇರು ಮರಿಯಲ ಸುರುವಾಯರೆ ನನ್ನ ಒಂತೆ ದಿನ ಉಂಡು ಪನ್ನಗನೆ ಕಣಿ ತೋಡುಲೆದ ಕಜೌಲೆನು ಬುಡ್ಪಾದು ನಮಕ್ಕೆಂಚ ಸಾದಿ ಪುಂಡ ಅಂಚನೆ ನೀರುಗಲ ಸಾದಿ ಮಲ್ತು ಕೊರೊಂದಿತ್ತೇರು ಅಂಚಾದು ಏತು ಬರ್ಸ ಬತ್ತಿಂಡಲ ಆತ ಪಕ್ಕ ಕಣಿ ತೋಡುಲು ನಮ ಪೋಪುನ ಸಾದಿಗು ಬರೊಂದಿತ್ತುಜ ಇತ್ತೆಗನಗ ದಾಯೆ ಇಂಚಾಂಡು ಪಂದು ತೂಪುನಾಂಡ ನೀರು ಪರತೊಂದು ಪೋಪುನ ಸಾದಿಡು ನಮ ಸಾದಿ ಮಲ್ತದ ಅಂಚಾದುಪ್ಪುನಗ ನೀರು ತನ್ನ ಸಾದಿನ ನಾಡೊಂದು ಬರ್ಪುನೆ ಅನಿವಾರ್ಯ ಆತೆ

ಕೆಲವು ಕಡೆಟ್ ನೀರಗ ಸಾದಿ ಇಪ್ಪುಂಡು, ಆಂಡ ಆ ಸಾದಿಡ್ ಕಜವುವೆ ರಾಸಿ ಇಪ್ಪುಂಡು. ದನ ಕೆಲವೆರೆ ಗೊಂಜ ಅಭ್ಯಾಸ ಇಪ್ಪುಂಡು. ಬರ್ಸ ಸುರುವಾಂಡ್ ತೋಡು ದಿಂಜದ ಪರಪೆರ ಸುರುವಾಂಡ್ ಪನ್ನಗ ಇಲ್ಲಡತ್ತಿನ ಕಜವುಲಿನ ಮಾತ ಕೊನೋದು ತೋಡುಗು ದಕ್ಕುನೆ. ಕಜವತ್ತ ಒರ ನಮ್ಮ ಇಲ್ಲಡ್ದು ಪೋವಡು ಪಂದ್ ಪನ್ಪಿನಕಲು ಉಲ್ಲೆರು. ಆ ಕಜವು ತೋಡುಡು ಪರತೊಂದು ಪೋದು ಕುಡ ಬರ್ಪು ನೋಡೆಗ್. ಕಜವನು ದಕ್ಕಂಡ ಕಜವೇ ನಮಕ್ ಪಿರ ಬರ್ಪುಂಡು. ಉಂಜಿ ಪಾತ್ರ ಉಂಡು, ನಮದಾದ ಕೊರ್ಪನ ಅವೇನೇ ಪ್ರಕೃತಿ ನಮಕ್ ಪಿರ ಕೊರ್ಪುಂಡುಗೆ. ಮಲ್ಲ ಮಲ್ಲ ಬರೇ ಜರಿದು ಬೂರುಂಡು ಪಂದು ನಮ್ಮ ಪನ್ಪ. ಆಂಡ ಆ ಪಸಂತ್ರದ ಪಚ್ಚೆನು ಕಾಲಿಮಲ್ತು ನಕಲೇರು ನರಮಾನಿಲೆಯತ್ತೆ. ಬೋರುಗುಡ್ಡೆ ಜರಿದು ಬೂರೇರ ಏತು ಪೊರ್ತು ಬೋಡು. ಉಂದೆನು ಮಾತ ತುಲಿಪು ಮಲ್ತುಂಡ ನರಮನಿ ದಾದ ಮಲ್ಪುವೆನ ಅವೆನೇ ಪ್ರಕೃತಿ ನಮಕ್ ಪಿರ ಕೊರ್ಪುನೆ ಪನ್ಪುನ ಪಾತಿರಲ ಸತ್ಯ ಅತ್ತೆ. ಪ್ರತಿ ವರ್ಷ ಪರಿಸರ ದಿನಾಚರಣೆ ಪಸಂತ್ರದ ದಿನ ಪಂದ್ ಆಚರಣೆ ಮಲ್ಪುನೆ ಇಡ್ತು ದುಂಬತ್ತ. ಇಂಚಿತ್ತಿನ ಮಲ್ಲ ವಿಚಾರ ಇಪ್ಪುನ ಎಲ್ಲೆ ಸಂಗತಿದ ಬಗ್ಗೆಟ್ಲ ಯೋಚನೆ ಮಲ್ಪೊಡಾಪುಂಡು.

0: ಪನ್ನೊಂದು ಇನಿತ್ತ ಪದರಂಗಿ ತಗು ಮುಗಿತಲದ ಚಿಕ್ಕಿ ದೀಪೆ ನನ್ನರ ತಿಕ್ಕಗ ಸೊಲ್ಮೆಲು
1: ಇದಮುಟ್ಟ ಪದರಂಗಿತ ಕಾರ್ಯಕ್ರಮ ಕೇಂದರ್ ಮುಡಿದು ಕೊರ್ನಾರ್ ಅಕ್ಷತ ರಾಜ್ ಪೆರ್ಲಾ ನನೋರ ತಿಕ್ಕಿಗ ಸೊಲುಮೆದು.

0: ಆಕಾಶವಾಣಿ ಮಂಗಳೂರು.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700014242.
0: ಕೆಳಗರೆ ಗಮನಿಸಿ, ನಾಳೆ ಮಧ್ಯಾಹ್ನ 2:40 ಕಾವ್ಯ ವಾಚನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ಅವರಿಂದ ಷಡಕ್ಷರ ದೇವನ ಶಬರ ಶಂಕರ ವಿಲಾಸ ಕೃತಿಯಿಂದ ಆಯ್ದ ಪದ್ಯಗಳ ವಾಚನ. 5:00 ಕೊಂಕಣಿ ಕಾರ್ಯಕ್ರಮದಲ್ಲಿ ಶಿಲ್ಪಿ ಬಸ್ತಿ ಸದಾಶಿವ ಶೆಣೈ ಬಂಟ್ವಾಳ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಸ್ನೇಹ ವಿನೋದ್ ಪೈ. 5:30 ತುಳು ಚಿತ್ರಗೀತೆಗಳು. 5:45 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ. ಆಕಾಶವಾಣಿ ಮಂಗಳೂರು. ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಸಾಧನಾ ಶರ್ಮಾ. ಆದೌ ಮುಖ್ಯಾ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಗುಜರಾತ್ ರಾಜ್ಯೆ 18,000,800,000,000,000,000 ಮೌಲ್ಯಾನಾಂ ಮಾರ್ಗ ವಿದ್ಯುತ ತಥಾ ಔದ್ಯೋಗಿಕ ವಿಕಾಸ ಪರಿಯೋಜನಾನಾಂ ಶುಭಾರಂಭಂ ಕೃತವಾನ್. ಕೇಂದ್ರ ಸರ್ವಕಾರೇಣ ವಿದೇಶೀ ಸಂಸ್ಥಾಗತ ನಿವೇಶಕೇಭ್ಯಃ ಕರೇಷು ಮಹತ್ ಶೈಥಿಲ್ಯಂ ಪ್ರದತ್ತಂ. ಭಾರತೀಯ ರಿಸರ್ವ್ ಬ್ಯಾಂಕೇನ ಸ್ವಸ್ಯ ನವೀನ ಮೌದ್ರಿಕ ನೀತಿ ಸಮೀಕ್ಷಾಯಾಂ ಪ್ರಮುಖ ಕುಸೀದ ದರಃ ಯಥಾವತ್ ಸ್ಥಾಪಿತಃ. ಪುನಃಕ್ರಯಣ ದರ 5.25% ಯಾವತ್ ಸ್ಥಾಸ್ಯತಿ. ನೇಪಾಳದೇಶಸ್ಯ ವಿದೇಶಮಂತ್ರಿ ಶಿಶಿರ ಖನಾಲಃ ಅದ್ಯ ಆರಭ್ಯ ತ್ರಿದಿವಸೀಯಾಂ ಯಾತ್ರಾಯಾಂ ಭಾರತ ಯಾತ್ರಾಯಾಂ ದಿಲ್ಲೀಂ ಸಂಪ್ರಾಪ್ನೋತ್. ಅದ್ಯ ವಿಶ್ವ ಪರ್ಯಾವರಣ ದಿವಸ ಸಮಗ್ರೇಪಿ ವಿಶ್ವೇ ಆಮಾನ್ಯತೆ. ಪ್ರಶಾಸನೇನ ದಿಲ್ಯಾಂ 18 ನಮೋ ಆಕ್ಸಿಜನ್ ಪಾರ್ಕ್ ಇತಿ ಉದ್ಯಾನಾನಿ ಉದ್ಘಾಟಿತಾನಿ. ಅಪಿ ಚ ಪುರುಷಾಣಾಂ ಅಷ್ಟಾದಶ ವರ್ಷ ವಯಸಃ ಏಷ್ಯಾ ಕಪ್ ಹಾಕಿ ಪ್ರತಿಯೋಗಿತಾಯಾಃ ಉಪಾಂತ್ಯ ಸ್ಪರ್ಧಾಯಾಂ ಭಾರತೇನ ಪಾಕಿಸ್ತಾನ ದಲಂ 5-3 ಅಂಕ ಅಂತರಾಲೇನ ಪರಾಜಿತಂ. ಇದಾನೀಂ ವಾರ್ತಾಃ ವಿಸ್ತರೇಣ. ವಿಕಾಸ ಪರಿಯೋಜನಾನಾಂ ಶುಭಾರಂಭಂ ಕೃತವಾನ್ ಪ್ರಧಾನಮಂತ್ರಿ ಮೋದಿ. ಭಾರತಸ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದೀ ಅದ್ಯ ಗುಜರಾತ್ ರಾಜ್ಯಸ್ಯ ಸೂರತ್ ನಗರೆ 18,000,800,000,000,000 ಮೌಲ್ಯಾನಾಂ ಮಾರ್ಗ ವಿದ್ಯುತ ತಥಾ ಔದ್ಯೋಗಿಕ ವಿಕಾಸ ಪರಿಯೋಜನಾನಾಂ ಶುಭಾರಂಭಂ ಕೃತವಾನ್. ಸಹ ಆದೌ ಹಜೀರಾ ಕ್ಷೇತ್ರಂ ಗತ್ವಾ ಔದ್ಯೋಗಿಕ ಆಧಾರಭೂತ ಸಂರಚನಾ ಕಾರ್ಯಾಣಾಂ ಸಮೀಕ್ಷಾಂ ಕೃತವಾನ್ ತಥಾ ಜನಸಭಾಂ ಅಪಿ ಸಂಬೋಧಿತವಾನ್. ಅನಂತರಂ ಪ್ರಧಾನಮಂತ್ರಿ ದಮನ ನಗರಂ ಗಮಿಷ್ಯತಿ ಗತವಾನ್ ಯತ್ರ ಪ್ರಾಯಃ 2,970,000,000,000 ಪರಿಮಿತಾಂ ವಿವಿಧ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಏತಾಭಿಃ ಪರಿಯೋಜನಾಭಿಃ ಕ್ಷೇತ್ರಸ್ಯ ವಿಕಾಸಃ ಆಜೀವಿಕಾನಾಂ ನಿರ್ಮಾಣಾನಿ ತಥಾ ಜನಸುವಿಧಾನಾಂ ವೃದ್ಧಯಶ್ಚ ಭವಿಷ್ಯಂತಿ. ವೈದೇಶಿಕ ನಿವೇಶಕೇಭ್ಯಃ

ಆಕಾಶವಾಣಿ ಅವಲೋಕನ ವಿಷಯ 1 ಕೋಟಿ ಬಳಕೆದಾರ ದಾಟಿದ ವೇವ್ಸ್ ಒಟಿಟಿ. ಬರೆದವರು ಸಂತೋಷ್, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಪ್ರಸಾರ ಭಾರತೀಯ ಡಿಜಿಟಲ್ ಸ್ಕ್ರೀಮಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ವೇವ್ಸ್ ಒಟಿಟಿ 2024 ನವೆಂಬರ್ನಲ್ಲಿ ಪ್ರಾರಂಭವಾದ 2 ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ 1 ಕೋಟಿ ನೋಂದಾಯಿತ ಬಳಕೆದಾರರ ಮೈಲಿಗಲ್ಲನ್ನು ದಾಟಿದೆ. ಇದು ಭಾರತದ ಸಾರ್ವಜನಿಕ ಸೇವಾ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ. ಈ ಸಾಧನೆಯು ಭಾರತದ ಸಾರ್ವಜನಿಕ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಮಹತ್ವದ ಹೆಜ್ಜೆಯನ್ನು ಗುರುತಿಸುತ್ತದೆ. ಅಲ್ಲದೆ ಭಾರತ ಮತ್ತು ಪ್ರಪಂಚದಾದ್ಯಂತದ ಪ್ರೇಕ್ಷಕರಿಗೆ ವಿಶ್ವಾಸಾರ್ಹ ಮತ್ತು ವೈವಿಧ್ಯಮಯ ಮಾಹಿತಿಯನ್ನು ನೀಡುವ ಸ್ಥಳೀಯ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಹೆಚ್ಚುತ್ತಿರುವ ಪ್ರಾಬಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಇಂದು ವೇವ್ಸ್ ಒಟಿಟಿ ಮನರಂಜನೆ, ಸುದ್ದಿ, ಶಿಕ್ಷಣ, ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಸಾರ್ವಜನಿಕ ಸೇವಾ ಪ್ರಕಾರಗಳಲ್ಲಿ 24,000 ಹೆಚ್ಚು ಕಂಟೆಂಟ್ ಟೈಟಲ್ಗಳು ಮತ್ತು 15,000 ಗಂಟೆಗಳಿಗೂ ಹೆಚ್ಚು ಚಿತ್ರಗಳನ್ನು ಆಯೋಜಿಸುತ್ತದೆ. ಈ ವೇದಿಕೆಯು 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು, 200 ಹೆಚ್ಚು ರೇಡಿಯೋ ಸೇವೆಗಳು, ಲೈವ್ ಈವೆಂಟ್ ಸ್ಕ್ರೀಮಿಂಗ್, 79 PM ಇ ವಿದ್ಯಾ ಚಾನೆಲ್ಗಳ ಮೂಲಕ ಶೈಕ್ಷಣಿಕ ವಿಷಯ, ಯೋಜನೆ, ಕುರುಕ್ಷೇತ್ರ ಮತ್ತು ರೋಜ್ಗಾರ್ ಸಮಾಚಾರ ಪತ್ರಿಕೆಯ ಡಿಜಿಟಲ್ ಆವೃತ್ತಿಗಳು, ಪ್ರಮುಖ ದೇವಾಲಯಗಳಿಂದ ಭಕ್ತಿ ಸ್ಟ್ರೀಮ್ಗಳು ಮತ್ತು ಪ್ರಸಾರ ಭಾರತಿಯಿಂದ 1,000+ ಗಂಟೆಗಳ ಕಾರ್ಯಕ್ರಮಗಳನ್ನು ನೀಡುತ್ತದೆ. ಮೊಬೈಲ್, ವೆಬ್ ಮತ್ತು ಸಂಪರ್ಕಿತ ಟಿವಿ ಸಾಧನಗಳಲ್ಲಿ ಲಭ್ಯವಿರುವ ವೇವ್ಸ್ ಒಟಿಟಿ ಈಗ 130 ಹೆಚ್ಚು ದೇಶಗಳಲ್ಲಿ ಪ್ರೇಕ್ಷಕರನ್ನು ತಲುಪುತ್ತದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತದೆ ಮತ್ತು ವ್ಯಾಪಕ ಶ್ರೇಣಿಯ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಮನರಂಜನಾ ಕಾರ್ಯಕ್ರಮಗಳಿಗೆ ಉಚಿತ ಪ್ರವೇಶವನ್ನು ಒದಗಿಸುತ್ತದೆ. ಕಾರ್ಯಕ್ರಮಗಳ ನಿರಂತರ ವಿಸ್ತರಣೆ, ಕಾರ್ಯತಂತ್ರದ ಡಿಜಿಟಲ್ ಪಾಲುದಾರಿಕೆ, ವ್ಯಾಪಕ ಸಾಧನ ಲಭ್ಯತೆ ಮತ್ತು ವರ್ಧಿತ ಬಳಕೆದಾರ ಅನುಭವದ ಮೂಲಕ ವೇದಿಕೆಯು ನಿರಂತರ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಭಕ್ತಿಪೂರ್ವಕ ಲೈವ್ ಸ್ಟ್ರೀಮ್ಗಳು, ಶೈಕ್ಷಣಿಕ ವಿಷಯ, ಡಿಜಿಟಲ್ ಪ್ರಕಟಣೆಗಳು, ಹಳೆಯ ಸಂಗ್ರಹಣೆಗಳು ಮತ್ತು ಲೈವ್ ಈವೆಂಟ್ ಕವರೇಜ್ನಂತಹ ಇತ್ತೀಚಿನ ಸೇರ್ಪಡೆಗಳು ಪ್ರೇಕ್ಷಕರನ್ನು ಮತ್ತಷ್ಟು ಆಕರ್ಷಿಸಿದೆ. ದೂರದರ್ಶನದ ಜನಪ್ರಿಯ ಹಳೆಯ ಧಾರಾವಾಹಿಗಳಾದ ರಾಮಾಯಣ, ಮಹಾಭಾರತ, ಶಕ್ತಿಮಾನ್, ಹಮ್ಲೋಗ್ ಮುಂತಾದ ಧಾರಾವಾಹಿಗಳು ಇಲ್ಲಿ ಲಭ್ಯವಿವೆ. 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು ಮತ್ತು 200 ಹೆಚ್ಚು ರೇಡಿಯೋ ಸೇವೆಗಳು

0: ಇದರಲ್ಲಿವೆ. ವಿವಿಧ ಭಾಷೆಗಳ ಚಲನಚಿತ್ರಗಳು, ಸುದ್ದಿ, ಕ್ರೀಡೆ, ಸಾಕ್ಷ್ಯಚಿತ್ರಗಳು ಹಾಗೂ ವೇವ್ಸ್ ಮೂಲಕ ಹೊಸ ಕಾರ್ಯಕ್ರಮಗಳು ಲಭ್ಯ ಇವೆ. ಈ ವೇದಿಕೆ ಕನ್ನಡ ಸೇರಿದಂತೆ 10 ಹೆಚ್ಚು ಭಾಷೆಗಳಲ್ಲಿ ಆಪ್ ಇಂಟರ್ಫೇಸ್ ಹೊಂದಿದ್ದು ಒಟ್ಟು 26 ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮ ಒದಗಿಸುತ್ತದೆ. ವಿದ್ಯಾರ್ಥಿಗಳಿಗಾಗಿ ಇ ಬುಕ್ಸ್, ನಿಯತಕಾಲಿಕೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಸಾಮಗ್ರಿಗಳನ್ನು ಇದು ಒಳಗೊಂಡಿದೆ. ಆಪ್ನಲ್ಲಿ ಹೆಚ್ಚುವರಿ ಡೌನ್ಲೋಡ್ ಇಲ್ಲದೆ ಉಚಿತ ಮೊಬೈಲ್ ಆಟಗಳಿವೆ. ಸರ್ಕಾರದ ONDC ನೆಟ್ವರ್ಕ್ ಮೂಲಕ ವಿಡಿಯೋ ನೋಡುತ್ತಲೇ ಆಪ್ನಿಂದ ನೇರವಾಗಿ ಶಾಪಿಂಗ್ ಮಾಡುವ ವಿಶೇಷ ಸೌಲಭ್ಯವೂ ಇದರಲ್ಲಿದೆ. ಇದು ಆಂಡ್ರಾಯ್ಡ್, iOS ಮತ್ತು ಸ್ಮಾರ್ಟ್ ಟಿವಿಗಳಲ್ಲಿ ಲಭ್ಯವಿದೆ. ಇದರಲ್ಲಿ ಉಚಿತ ಕಂಟೆಂಟ್ ಜೊತೆಗೆ ಜಾಹೀರಾತು ರಹಿತ ವೀಕ್ಷಣೆಗಾಗಿ ಕಡಿಮೆ ದರದ ಚಂದಾದಾರಿಕೆ ಯೋಜನೆಗಳು ಇವೆ. ಉದಾಹರಣೆಗೆ ತಿಂಗಳಿಗೆ 30 ರೂಪಾಯಿಗಳಿಂದ ವರ್ಷಕ್ಕೆ 999 ರೂಪಾಯಿಗಳವರೆಗಿನ ಬೇರೆ ಬೇರೆ ಪ್ಲಾನ್ಗಳಿವೆ. 1 ಕೋಟಿಗೂ ಹೆಚ್ಚು ನೋಂದಾಯಿತ ಬಳಕೆದಾರರು ಮತ್ತು 1.40 ಕೋಟಿ ಹೆಚ್ಚು ಡೌನ್ಲೋಡ್ಗಳೊಂದಿಗೆ ವೇವ್ಸ್ OTT ಈಗ ತನ್ನ ಮುಂದಿನ ಹಂತದ ಬೆಳವಣಿಗೆಯ ಮೇಲೆ ಗಮನಹರಿಸಿದೆ. ಈ ಸಾಧನೆಯು ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಸಾರ್ವಜನಿಕ ಸೇವಾ ಮಾಧ್ಯಮದ ಬೆಳೆಯುತ್ತಿರುವ ಪ್ರಸ್ತುತತೆಯನ್ನು ಪ್ರದರ್ಶಿಸುತ್ತದೆ ಮತ್ತು ದೂರದರ್ಶನ, ರೇಡಿಯೋ ಜೊತೆಗೆ ಪ್ರಚಲಿತ ವಿಷಯಗಳು, ಶಿಕ್ಷಣ, ಸಂಸ್ಕೃತಿ ಮತ್ತು ಪರಂಪರೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಒಂದೇ ತಾಣದಲ್ಲಿ ಲಭ್ಯಗೊಳಿಸುವ ದೃಷ್ಟಿಕೋನಕ್ಕೆ ಬೆಂಬಲ ನೀಡುತ್ತದೆ. ಭಾರತೀಯ ಸಂಸ್ಕೃತಿ, ಇತಿಹಾಸ, ಶಿಕ್ಷಣ ಮತ್ತು ಈ ಪೀಳಿಗೆಯ ಮನರಂಜನೆಯನ್ನು ಒಂದೇ ಸೂರಿನಡಿ ಇಡೀ ಕುಟುಂಬಕ್ಕೆ ತಲುಪಿಸುವ ಉದ್ದೇಶದಿಂದ ಈ ವೇವ್ಸ್ OTT ಆಪ್ ಅನ್ನು ತರಲಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಿಲ್ಪಾ ಹೆಚ್.ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಂಗಳೂರು, ಸಮಯ 6:35.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವದ ಕುರಿತು ಕಡಬದ ಬೈಜು ಮ್ಯಾಥ್ಯೂ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ. 7:45 ಸಮಾಚಾರ ದರ್ಶನ. ವಾರದ ವಾರ್ತಾಚಿತ್ರ. 8 ಕೇಂದ್ರ ಸರ್ಕಾರವು 12 ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ ನಾಳೆ ರಾತ್ರಿ 8:00. ನಾಳಿನ ವಿಷಯ ಯುವಶಕ್ತಿ. 8:35 ಭಾವಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ನಾಳೆ ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಹೃಷಿಕೇಶ್ ಗಾಗುರ್ಡೆ ಅವರ ಗಾಯನವಿದೆ. ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ. ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026 ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತೆ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿ ರಾಜೀನಾಮೆ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೊಂದಿಗೆ ಚರ್ಚೆ ನಡೆಸಿದ್ದು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ವರಿಷ್ಠರು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಸರ್ಕಾರಕ್ಕೆ ಸಾಧ್ಯವಿಲ್ಲ ಎಂದಾದರೆ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ 4 ಶಕ್ತಿ ಕೇಂದ್ರಗಳನ್ನು ಹೊಂದಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಮುಖ್ಯಮಂತ್ರಿ ಹುದ್ದೆಗಾಗಿ ಹೋರಾಟ ನಡೆಯುತ್ತಿತ್ತು. ಇದೀಗ ಪ್ರಮಾಣ ವಚನ ಸ್ವೀಕರಿಸಿದ 48 ಗಂಟೆಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದು ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರ ಪ್ರಾತಿನಿಧ್ಯದ ಕೊರತೆಯನ್ನು ಉಲ್ಲೇಖಿಸಿದ್ದಾರೆ. ಖಾತೆ ಹಂಚಿಕೆಗೆ ಸಂಬಂಧಿಸಿದಂತೆ ಸಚಿವರ ಅಸಮಾಧಾನ ಆಡಳಿತ ಪಕ್ಷದ ಆಂತರಿಕ ಸಂಘರ್ಷಗಳನ್ನು ಬಹಿರಂಗಪಡಿಸಿದೆ ಎಂದು ಟೀಕಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಅವರು ಕೂಡ್ಲಿಗಿಯ ಚಿಕ್ಕಜೋಗಿಹಳ್ಳಿಯಲ್ಲಿ ಸ್ಥಳೀಯ ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಭೋಜನ ಸವಿಯುತ್ತ ಸಂವಾದ ನಡೆಸಿದರು. ಕೇಂದ್ರ ಸರ್ಕಾರದ ವಿವಿಧ ಉಪಕ್ರಮಗಳಿಂದ ಬೆಂಬಲಿತವಾಗಿರುವ ಸ್ವಸಹಾಯ ಗುಂಪುಗಳು ಹಾಗೂ ತಳಮಟ್ಟದಲ್ಲಿ ಜೀವನೋಪಾಯವನ್ನು ಬಲಪಡಿಸುವಲ್ಲಿ ಹಾಗೂ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಜೊತೆಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ

0: ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಜರ್ಮನಿಯ ತುರಿಂಜಿಯಾ ಪ್ರಾಂತ್ಯದ ಮಂತ್ರಿಮಂಡಲದ ಮುಖ್ಯಸ್ಥ ಮಾರಿಯೋ ವೈಟ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗದ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಕರ್ನಾಟಕ ಮತ್ತು ತುರಿಂಜಿಯಾ ಪ್ರಾಂತೀಯ ಸರ್ಕಾರಗಳು ಜೊತೆಗೂಡಿ ನಾವೀನ್ಯತೆ ಮತ್ತು ಮುಂದಿನ ತಲೆಮಾರಿನ ತಂತ್ರಜ್ಞಾನದತ್ತ ಗಮನ ಹರಿಸಲಿವೆ ಎಂದು ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಕರ್ನಾಟಕ ಮತ್ತು ತುರಿಂಜಿಯಾ ನಡುವೆ ಆಪ್ಟಿಕ್ಸ್ ಮತ್ತು ಫೋಟಾನಿಕ್ಸ್, ಸೆಮಿಕಂಡಕ್ಟರ್, ಬಯೋಟೆಕ್, ವಿದ್ಯುತ್ ಚಾಲಿತ ವಾಹನ ತಯಾರಿಕೆ, ಮರುಬಳಕೆ ಇಂಧನ, ಆಧುನಿಕ ತಯಾರಿಕಾ ಕ್ಷೇತ್ರಗಳಲ್ಲಿ ಉಜ್ವಲ ಅವಕಾಶಗಳಿದ್ದು ತುರಿಂಜಿಯಾ ಪ್ರಾಂತ್ಯದ ಕಂಪನಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಮಾರಿಯೋ ವಾಲ್ಟ್, ರಾಜ್ಯದಲ್ಲಿರುವ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯ ಪರಿಸರ ಡಿಜಿಟಲ್ ಪ್ರತಿಭಾ ಸಂಪನ್ಮೂಲ ಎಂಜಿನಿಯರಿಂಗ್ ವಿಶ್ವದರ್ಜೆಯ ನವೋದ್ಯಮ ಕಾರ್ಯ ಪರಿಸರ ಕ್ವಾಂಟಮ್ ತಂತ್ರಜ್ಞಾನ ಏರೋಸ್ಪೇಸ್ ವಲಯಗಳಲ್ಲಿ ಇರುವ ಮೂಲಸೌಕರ್ಯ ಇತ್ಯಾದಿಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ತರುವ ಉದ್ದೇಶದೊಂದಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಬದಲಾಗಿ ಕೃತಕ ಬುದ್ದಿಮತ್ತೆ ಜಿಪಿಎಸ್ ಆಧಾರಿತ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಇನ್ನು ಮುಂದೆ ಬೆಳಗ್ಗೆ 10 ಗಂಟೆ ಒಳಗೆ ಕಡ್ಡಾಯವಾಗಿ ಕಚೇರಿಗೆ ಹಾಜರಾಗಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ UGCET ಫಲಿತಾಂಶವನ್ನು ನಾಳೆ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವರೂ ಆದ ಪ್ರಾಧಿಕಾರದ ಸಹ ಅಧ್ಯಕ್ಷ ಡಾ ಶರಣಪ್ರಕಾಶ್ ಪಾಟೀಲ್ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶದ ವಿವರಗಳನ್ನು ಪ್ರಕಟಿಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮಧ್ಯಾಹ್ನ 2 ಗಂಟೆ ಬಳಿಕ ಆಯೋಗದ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರಕ್ಕೆ ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಭಾಜನವಾಗಿವೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಉಡುಪಿಯ ಮುದ್ರಾಳಿ, ಮಡಾಮಕ್ಕಿ, ವಣ್ಸೆ, ಹಕ್ಲಾಡಿ, ಸಾಣೂರು ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿ ಪಡೆದಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸತೀಶ್ ವಡ್ಡರ್ಸೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
4: ಕೇಂದ್ರ ಸರ್ಕಾರದ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ರಾಜ್ ಸತತ್ ವಿಕಾಸ್ ಪುರಸ್ಕಾರಕ್ಕೆ ಈ ಬಾರಿ ಕರ್ನಾಟಕ ರಾಜ್ಯದಿಂದ 6 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರ್ತಾರೆ. ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರುವಂತದ್ದು ಒಂದು ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮ ಪಂಚಾಯತ್, ಮಡಮಕ್ಕಿ ಗ್ರಾಮ ಪಂಚಾಯತ್, ಕುಂದಾಪುರ ತಾಲೂಕಿನ ವಣ್ಸೆ ಗ್ರಾಮ ಪಂಚಾಯತ್, ಹಕ್ಲಾಡಿ ಗ್ರಾಮ ಪಂಚಾಯತ್ ಮತ್ತು ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯಿತಿಗಳು ಈ ಒಂದು ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆಯಾಗಿರುತ್ತದೆ. ರಾಷ್ಟ್ರಪತಿಗಳ ಪರವಾಗಿ ಕೇಂದ್ರ ಪಂಚಾಯತ್ ರಾಜ್ ಸಚಿವರಾದ ರಾಜೀವ್ ರಂಜನ್ ಸಿಂಗ್, ಇತರ ಸಚಿವರು ಹಾಗೂ ಅಧಿಕಾರಿಗಳು ಈ ಪ್ರಶಸ್ತಿಯನ್ನ ಗ್ರಾಮ ಪಂಚಾಯಿತಿಗೆ ನೀಡಿರ್ತಾರೆ.
0: ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ತನ್ನ ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಖನಿಜ ತೈಲಕ್ಕೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಏಸ್ಟರ್ ಆಯಿಲ್ಗೆ ಬದಲಾಯಿಸಿದೆ. ರಾಜ್ಯಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಏಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಈಗಾಗಲೇ ಕೆಪಿಟಿಸಿಎಲ್ ವತಿಯಿಂದ ಪ್ರಾಯೋಗಿಕವಾಗಿ 45 ಟ್ರಾನ್ಸ್ಫಾರ್ಮರ್ಗಳಲ್ಲಿ ನ್ಯಾಚುರಲ್ ಏಸ್ಟರ್ ಆಯಿಲ್ ಅಳವಡಿಸಲಾಗಿದೆ.

0: ಸುಮಾರು 1,500 ಲೀಟರ್ಗಳಷ್ಟು ಮಿನರಲ್ ಆಯಿಲ್ ಬಳಕೆಯನ್ನು ತಪ್ಪಿಸಲಾಗಿದೆ. ರಾಜ್ಯದ ವಿವಿಧೆಡೆ ಇಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದರು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರಿಸರ ಮತ್ತು ಹವಾಮಾನ ಬದಲಾವಣೆ ಅಧ್ಯಯನ ವಿಭಾಗದ ಎನ್ಎಸ್ಎಸ್ ಸಹಯೋಗದಲ್ಲಿ ಆಚರಿಸಲಾದ ಕಾರ್ಯಕ್ರಮವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭವಿಷ್ಯದ ಹಿತದೃಷ್ಟಿಯಿಂದ ವಿದ್ಯಾಸಂಸ್ಥೆಗಳು ಯುವ ಪೀಳಿಗೆಯಲ್ಲಿ ಪರಿಸರ ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕೆವಿಜಿ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಪರಿಸರ ತಜ್ಞ ಹಾಗೂ ನಿವೃತ್ತ ಉಪನ್ಯಾಸಕ ಡಾ ಶ್ರೀಶಾಕುಮಾರ್ ಎಂಕೆ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪರಿಸರವನ್ನು ಉಳಿಸಿ ಬೆಳೆಸುವಂತೆ ಕರೆ ನೀಡಿದರು. ರೈತರ ಉಳಿವಿಗಾಗಿ ಕೆರೆ ಕಟ್ಟೆಗಳನ್ನು ಉಳಿಸಿ ಪರಿಸರವನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವು ಪ್ರದೇಶಗಳಲ್ಲಿ ನೈಋತ್ಯ ಮುಂಗಾರು ಮುಂದುವರೆದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಕರಾವಳಿ ಸೇರಿದಂತೆ ಹಲವೆಡೆ ಇಂದು ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ, ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026ನೇ ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕೃಷಿ ರಂಗದ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಕೇಶವಪ್ರಸಾದ್ ಕೊಡವಕರೆ ಅವರ ಸಮಗ್ರ ಕೃಷಿ ಅನುಭವವನ್ನು ಕೇಳೋಣ. ನಡೆಸಿಕೊಡುವವರು ರಜನಿ ಭಟ್.
1: ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನೀರ್ಚಾಲಿನ ಕೇಶವಪ್ರಸಾದ್ ಕೊಡವಕರೆ ಇವರ ಮನೆಗೆ ಬಂದಿದ್ದೇವೆ. ಇವರದು ಸಮಗ್ರ ಕೃಷಿ, ಇವರ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ಇವರೀಗ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ ಸರ್.
2: ನಮಸ್ತೆ ಮೇಡಮ್.
1: ಈಗ ನಿಮ್ಮ ಬಗ್ಗೆ ಹೇಳ್ತಿದ್ರೆ, ನೀವು ಸಂಪೂರ್ಣವಾಗಿ ಕೃಷಿಯನ್ನೇ ಅವಲಂಬಿಸಿದವರ ಅಥವಾ ಬೇರೆ ಏನಾದರೂ ಉದ್ಯೋಗ ಮಾಡ್ತೀರಾ?
2: ಕೃಷಿ ಒಟ್ಟಿಗೆ ನಾನು ಇದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ. ಬಿಡುವ ಸಮಯದಲ್ಲಿ ಕೃಷಿ ನೋಡುವುದು.
1: ಸರ್, ಈಗ ಸಮಗ್ರ ಕೃಷಿ ಅಂತ ಆಗುವಾಗ ನೀವು ಏನೆಲ್ಲ ಬೆಳೀತಾ ಇದ್ದೀರಿ, ಅಂದರೆ ಇದರಲ್ಲಿ ಎಷ್ಟು ಜಾಗ ಇದೆ, ಇದನ್ನೆಲ್ಲ ಸ್ವಲ್ಪ ಹೇಳ್ತೀರಾ?
2: ಮೇಡಮ್, ಇದರಲ್ಲಿ ಸಾಧಾರಣ ಒಂದು 7 ಎಕರೆ ಅಂದ ಜಾಗ ಉಂಟು. ಅದರಲ್ಲಿ ಇದು ಮುಖ್ಯವಾಗಿ ರಬ್ಬರು, ಅಡಿಕೆ, ತೆಂಗು, ಕರಿಮೆಣಸು, ಬಾಳೆ, ಸ್ವಲ್ಪ ಸಣ್ಣ ಮಟ್ಟಿಗೆ ಕೊಕ್ಕೋ ಕೂಡ, ಕಾಫಿ ಗಿಡ ಇತ್ತೀಚೆಗೆ ನೆಟ್ಟಿದ್ದೇವೆ. ಅದರಲ್ಲಿ ಮೈನು ನಾವು ರಬ್ಬರನ್ನು ಜಾಸ್ತಿ ನೋಡ್ತಾ ಇರೋದು. ಅಂದರೆ ರಬ್ಬರನ್ನು 4-5 ಎಕರೆ ಜಾಗ ಉಂಟು ರಬ್ಬರಿಗೆ. ಬಾಕಿ ಇರೋದು 2 ಎಕರೆಯಲ್ಲಿ ಅಡಿಕೆ ಮತ್ತು ತೆಂಗು ಹಾಗೆ ಕಾಳುಮೆಣಸು ಅಂತ ಕೃಷಿ ಇರೋದು. 2007 ನಾವು ಇಲ್ಲಿ ರಬ್ಬರನ್ನು ಪ್ಲ್ಯಾಂಟೇಷನ್ ಮಾಡಿದ್ದದ್ದು. ಮತ್ತು 2016 ರಬ್ಬರ್ ಹಾಲು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು.
1: ಇವಾಗ ನೀವು ರಬ್ಬರು 2007

0: ಅಂತ ಹೇಳಿದ್ರಿ. ಇದು ಹೇಗೆ ಪಾರಂಪರಿಕ ಕೃಷಿಯಾ ಅಥವಾ ನಿಮ್ಮದು ಬೇರೆ ರೀತಿಯಾದಂತಹ ಹೊಸ ಪ್ರಯೋಗಗಳು ಏನಾದರೂ ಮಾಡಿ ಇದಂತಹ ಕೃಷಿಯಾ ಹೇಗೆ?
1: 2007 ಈ ರಬ್ಬರ್ ಇಟ್ಟ ಜಾಗದಲ್ಲಿ ಬೇರೆ ಸಣ್ಣ ಮಟ್ಟಿಗೆ ಗೇರು ಕೃಷಿ, ಬಾಕಿ ಕಾಡು ಸಣ್ಣ ಮಟ್ಟಿಗೆ ಕಾಡಲ್ಲಿ ಇದ್ದು ಅದನ್ನೆಲ್ಲ. ಮತ್ತು ನಮಗೆ ಆ ಸಮಯದಲ್ಲಿ ನೀರಿನ ಕೊರತೆ ಜಾಸ್ತಿ ಇತ್ತು ಈ ಭೂಮಿಯಲ್ಲಿ. ಹಾಗೆ ಖಾಲಿ ಜಾಗದಂತೆ ಸುಮ್ಮನೆ ಬಿಡುದು ಬೇಡ ಅಂತ ದೃಷ್ಟಿಯಲ್ಲಿ ರಬ್ಬರ್ ಬೆಳೆಯನ್ನು ನಾವು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದದು. ಮತ್ತು ಇದಕ್ಕೆ ನೀರಿನ ಅವಲಂಬನೆ ಕಡಿಮೆ ರಬ್ಬರ್ ಕೃಷಿಗೆ, ಹಾಗೆ ಮೇಯ್ನ್ ರಬ್ಬರ್ ಇಡಲಿಕ್ಕೆ ಕಾರಣ. ಇಲ್ಲದ್ರೆ ಅಡಿಕೆ ಕೃಷಿ ಅಥವಾ ತೆಂಗಿನ ಕೃಷಿ ನಾವು ಮಾಡೋ ಫಾರ್ಮರ್ಗಾಗಿ, ರಬ್ಬರ್ ಕೃಷಿ ಫಾರ್ಮರ್ ಕೃಷಿ ಅಲ್ಲ, ನಾನೇ ಶುರು ಮಾಡಿದ್ದೆ ಅಷ್ಟೇ ಇಲ್ಲಿ.
0: ಸರ್, ಇವಾಗ ರಬ್ಬರ್ ಆಗ ಒಳ್ಳೆಯ ಮಾರುಕಟ್ಟೆ ಇತ್ತು, ಈಗ ಅದಕ್ಕೆ ಹೋಲಿಸಿದ್ರೆ ಇವತ್ತಿನ ಸ್ಥಿತಿಗತಿ ಏನು ರಬ್ಬರ್ ಇದು, ನಿಮ್ಮ ಅನಿಸಿಕೆ ಏನದರಲ್ಲಿ?
1: ನಾನು ಇಲ್ಲಿ ಗಿಡ ಇಡೋ ಸಮಯದಲ್ಲಿ ರಬ್ಬರಿಗೆ ಪ್ರತಿ ಕೆಜಿಗೆ 230-250 ರೂಪಾಯಿವರೆಗೆ ಇತ್ತು. ಅದೇ ಎಟ್ ಪ್ರೆಸೆಂಟ್ ರಬ್ಬರಿನ ಧಾರಣೆ ಬಹಳ ಕುಸಿತ ಕಂಡಿದೆ, 181-182 ರೂಪಾಯಿ ಇವತ್ತಿನ ರೇಟು. ಅದು 2007, ಇವಾಗ 2025, 18 ವರ್ಷ ಹಿಂದೆ ಆ ಧಾರಣೆ ನೋಡಿ ಈ ಧಾರಣೆ ಬಹಳ ಬಹಳ ಕಡಿಮೆ. 2016 ರಬ್ಬರ್ ಹಾಲು ತೆಗೆಯುವ ಸಂದರ್ಭದಲ್ಲಿ ಅವಳು 130 ಅದೇ ರೇಂಜಲ್ಲಿ ಇದ್ದದು, ಮತ್ತು 150 ರೂಪಾಯಿ, 160, 180, 200, 210 ವರೆಗೆ ಕಳೆದ ವರ್ಷ ಹೋಗಿತ್ತು, ಮತ್ತು ಕೆಳಗೆ ಬಂತದು. ಇವಾಗ 180 ಇವಾಗ ನಿಂತಿದೆ ಒಂದು ರೇಟು, ಅದು ಬಹಳ ಬಹಳ ಕಡಿಮೆ. ಅದರಲ್ಲಿ ನಿರ್ವಹಣೆ ಮಾಡಲಿಕ್ಕೆ ರಬ್ಬರ್ ಕೃಷಿ ಬಹಳ ಕಷ್ಟ. ಅದು ನಾವು ರಬ್ಬರನ್ನು ಹಲಿಯಲಿಕ್ಕೆ ನಾವು ಟ್ಯಾಪಿಂಗಿಗೆ ಇದು ಟ್ಯಾಪರ್ ಅಂತ ಬರ್ತಾನೆ ಬೆಳಿಗ್ಗೆ, ಅವನಿಗೆ ಒಂದು ಮರಕ್ಕೆ ಇಂತಿಷ್ಟು ಅಂತ ನಾವು ಕೊಡೋದು. ಅದು ಮತ್ತು ಆಕರ್ಷಣೆಯಲ್ಲಿ ನೋಡಿದರೆ ರಬ್ಬರ್ ಧಾರಣೆ ಬಹಳ ಬಹಳ ಕಡಿಮೆ, ಬಹಳ ಕಷ್ಟ ಆಗುತ್ತೆ ಅಂತ. ಅಲ್ಲಿ
0: ಈ ರಬ್ಬರ್ನ ಗಿಡದಿಂದ ಹಾಲು ತೆಗೆದ ನಂತರದ ಪ್ರೋಸೆಸ್ ಏನದು, ಅದು ಯಾರು ಅಂದರೆ ಕಾರ್ಮಿಕರು ಮಾಡ್ತಾರಾ, ಮನೆಯಲ್ಲಿರುವರ, ಅದು ಅದಕ್ಕೆ ನಾವು ಆಶ್ರಯಿಸಬೇಕಾಗ್ತದ ಹೇಗೆ?
1: ರಬ್ಬರ್ ಹಾಲು ತೆಗೆದ ನಂತರ ರಬ್ಬರ್ ತೆಗೆಯುವ ಟ್ಯಾಪರ್ ಅವನು ಹಾಲು ಕಲೆಕ್ಟ್ ಮಾಡಿ, ಅಥವಾ ಅವನೊಟ್ಟಿಗೆ ಇಬ್ಬರು ಅಸಿಸ್ಟೆಂಟ್ ಇರ್ತಾರೆ, ಒಂದು ಅವನ ಫ್ಯಾಮಿಲಿಯವರು ಅಥವಾ ನಾವು ಕೆಲಸ ಕೊಡೋದು ಜನ, ಅವರು ಹಾಲು ತಂದು ಕಲೆಕ್ಟ್ ಮಾಡಿ ಅವನ ರಬ್ಬರ್ ಶೀಟಿಗೆ ಬೇಕಾದ ಮಿಶ್ರಣ ಮಾಡ್ತಾರೆ. ಅದಕ್ಕೆ ಫಾರ್ಮಿಕ್ ಆ್ಯಸಿಡ್ ಅಂತ ಒಂದು ಆಸಿಡ್ ಬರ್ತದೆ, ಅದನ್ನು ಒಂದು ಪ್ರಮಾಣ ಉಂಟು, 1 ಲೀಟ್ರಿಗೆ ಇಂತಿಷ್ಟು ಆಗೋದಂತ. ಆ ಪ್ರಮಾಣದಲ್ಲಿ ಅವರು ಆ್ಯಸಿಡನ್ನು ಡೈಲ್ಯೂಟ್ ಮಾಡಿ ಈ ರಬ್ಬರ್ ಹಾಲಿಗೆ ಕ್ಯಾನಲ್ಲಿ ತುಂಬಿಸಿ ಟ್ರೈಯಲ್ಲಿ ಹಾಕಿಬಿಡ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟ ನಂತರ 1/2 ಗಂಟೆ ಮಿನಿಮಮ್, ಅಥವಾ ನೆಕ್ಸ್ಟ್ ಡೇ ಮಾಡಿದ್ರು ಸಾಕಾಗುತ್ತದೆ. ಇಲ್ಲಿ ಕೆಲವು ಸಾರಿ ಅವ ಹಾಗೆ ಮಾಡೋ ಕ್ರಮ ಉಂಟು, ಇವತ್ತು ರಬ್ಬರ್ ಹಾಲನ್ನು ಟ್ರೈಗೆ ಹಾಕಿದರೆ ನಾಳೆ ಮಧ್ಯಾಹ್ನ ಸಮಯದಲ್ಲಿ ಅವ ಇದು ಶೀಟ್ ಮಾಡುವ ಕ್ರಮ ಉಂಟು, ಇಲ್ಲಂತ ಏನಿಲ್ಲ. ಹಾಗೆ ಮಾಡಿಯೂ ಮಾಡ್ತಾರೆ, ಇಲ್ಲ ಅದೇ ದಿವಸ ಮಾಡಲಿಕ್ಕೂ ಆಗುತ್ತದೆ. ಅದಕ್ಕೆ ನಾವು ಅವರನ್ನೇ ರಬ್ಬರ್ ಹಾಲು ತೆಗೆಯುವ ಜನನ್ನೇ ಆ ರಬ್ಬರ್ ಶೀಟ್ ಮಾಡುವುದು, ನಮ್ಮ ಪ್ರತ್ಯೇಕ ನಾವು ಮಾಡುವ ಕ್ರಮ ಅಲ್ಲ. ನಾವು ಅವರನ್ನೇ ಆಶ್ರಯಿಸಬೇಕಷ್ಟೇ, ನಮಗೆ ಇದು ಹೊಸ ಕೃಷಿ, ಇದು ಅಡಿಕೆ ತೆಂಗಿನ ಹಾಗೆ ಅಲ್ಲ ನಮಗೆ.
0: ಇವಾಗ ಆರಂಭದಲ್ಲಿ ಏನು ಸಿಕ್ತಿತ್ತು ರಬ್ಬರ್ ಶೀಟುಗಳು, ಆಗಿಂದ ಈಗಕ್ಕೆ ಎಷ್ಟು ವ್ಯತ್ಯಾಸ ಬಂದಿವೆ ಅಂದರೆ ನಿಮಗೆ ಹೇಗೆ ವಾರಕ್ಕೊಮ್ಮೆ ಮಾರುಕಟ್ಟೆ ಹೇಗೆ ಅದು?
1: ಮೇಡಮ್, ಅದು ಅಡಿಕೆ ಮಾರುಕಟ್ಟೆ ಹಾಗೆ ಇದು ರಬ್ಬರ್ನ ಮಾರ್ಕೆಟ್ ಡೈಲಿ ಅಪ್ ಆ್ಯಂಡ್ ಡೌನ್ಸ್ ಬರ್ತಾ ಉಂಟು. ಇದು ಇವತ್ತು 182, ನಾಳೆ 183 ಅಥವಾ 85 ಹೋಲಿಕ್ಕೂ ಸಾಕು, ಅಥವಾ ಕೆಳಗೆ ಬರಲಿಕ್ಕೂ ಸಾಕು. ದಿನದಿಂದ ಧಾರಣೆ ಅಡಿಕೆ ತೆಂಗಿನ ಹಾಗೆ, ಕಾಳು ಮೆಣಸಿನ ಹಾಗೆ. ಅದನ್ನು ಮ್ಯಾಕ್ಸಿಮಮ್ ಅಂದರೆ 6 ಮಂತ್ಸ್ವರೆಗೆ ಅದನ್ನು ನಾವು ಇಲ್ಲಿ ಪ್ರಿಸರ್ವ್ ಮಾಡಿ ಇಡ್ಬೋದು. ಅದನ್ನು ಜಾಸ್ತಿ ಆಮೇಲೆ ಫಂಗಸ್ ಬರುವ ಸಂಭವ ಜಾಸ್ತಿ. ಕೆಲವರು ಅಪರೂಪಕ್ಕೆ ಬಹಳ ಕಡಿಮೆ ಶತಮಾನ ಜನ ಇಡ್ತಾರೆ, 1 ವರ್ಷವರೆಗೆ ಇಡುವ ಕ್ರಮ ಉಂಟಂತೆ, ನನಗೆ ಗೊತ್ತಿಲ್ಲ. 6 ತಿಂಗಳವರೆಗೆ ಇಡಲಿಕ್ಕೆ ಆಗುತ್ತೆ ರಬ್ಬರ್ ಶೀಟನ್ನು. ಅದು ಯಾವ ಬೇಕಾದ್ರೂ ಕೊಡ್ಬೋದು. ಅದನ್ನು 4 ದಿವಸ ಇದು ಇವತ್ತು ರಬ್ಬರ್ ಶೀಟ್ ಮಾಡಿದರೆ ಅದನ್ನು ರಾತ್ರಿ ನಾವು ಇಲ್ಲಿ ಅಂಗಳದಲ್ಲಿ ಹಗ್ಗದಲ್ಲಿ ಹಾಕ್ತೇವೆ, ಅದರ ನೀರೆಲ್ಲ ಅದರ ಆರಿ ಬತ್ತಿ ಹೋಗ್ತದೆ. ನೆಕ್ಸ್ಟ್ ಡೇ ಇದು ಅದು ಬಿಸಿಲಿಗೆ ನಾವು ಸ್ವಲ್ಪ ಒಣಗಿಸ್ತೇವೆ, ಸ್ವಲ್ಪ ಒಂದೇ ದಿವಸ ಒಣಗಿಸಿ ಆಮೇಲೆ ಅದನ್ನು ನಾವು ಇಲ್ಲಿ ಸ್ಮೋಕ್ ಹೌಸ್ ಇದು ಹೊಗೆ ಮನೆ ಉಂಟು, ಅದು ಅದಕ್ಕೆ ಬೆಂಕಿ ಹಾಕಿ ಹೊಗೆ ಬರ್ಸೋದು, ಬೆಂಕಿ ಹಾಕೋದಲ್ಲ ಹೊಗೆ ಬರ್ಸೋದು, ಹೊಗೆಯಲ್ಲಿ ಅದನ್ನು ಸ್ಮೋಕ್ ಹೌಸಲ್ಲಿ ಒಣಗಿಸೋದು ರಬ್ಬರ್ ಶೀಟನ್ನು. ಹಾಗೆ 4-5 ದಿವಸ ಸ್ಮೋಕ್ ಹೌಸಲ್ಲಿ ರಬ್ಬರ್ ಶೀಟು ಬೇಕಾಗುತ್ತೆ. ಅದು ದಿವಸಲೂ ರಬ್ಬರ್ ಶೀಟನ್ನು ಅದನ್ನು ಕೌಚಿ ಮಗುಚಿ ಹಾಕುವ ಕ್ರಮ ಉಂಟು, ಇಲ್ಲದ್ರೆ ಒಂದೇ ಸೈಡು ಒಣಗಿಕೊಂಡು ಹೋದಿತ್ತು, ಮತ್ತೊಂದು ಸೈಡು ಒಣಗಲಿಕ್ಕಿಲ್ಲ. ಹಾಗೆ ಆ ಒಂದು ಕ್ರಮ ಉಂಟು. ನಾವು 4-5 ದಿವಸದಲ್ಲಿ ರಬ್ಬರ್ ಶೀಟು ಒಣಗಿ ಬರ್ತದೆ. ಯಾಕೆ ಆಗಬೇಕು ಕೊಡ್ಬೋದು, ಅಥವಾ ಅದನ್ನು ಪ್ರಿಸರ್ವ್ ಮಾಡಿ 6 ತಿಂಗಳವರೆಗೆ ಇಡ್ಬೋದು, ಅಥವಾ ನೆಕ್ಸ್ಟ್ 1 ವಾರಗಳವರೆಗೂ ಕೊಡ್ಬೋದು.
0: ಈಗ ನೀವು ಪ್ರಿಸರ್ವ್ ಮಾಡೋದು, ಸಂರಕ್ಷಣೆ ಮಾಡೋದು ಅಂತ ಹೇಳಿದರೆ ಅದನ್ನು ಯಾವ ರೀತಿ ಸಂರಕ್ಷಿಸ್ಬೋದು, ಶೇಖರಿಸ್ಬೋದು?
1: ಅದರ ಆ್ಯಕ್ಚುಲಿ ನನಗೆ ತಿಳಿದ ಮಟ್ಟಿಗೆ ನಾವು ಇದು ಪ್ರಿಸರ್ವ್ ಮಾಡಿ ಪ್ರತ್ಯೇಕ ಇದು ಬೇರೆ ಅಂತೂ ಬರೋದಿಲ್ಲ, ಕೆಮಿಕಲ್ ಏನು ಬರೋದಿಲ್ಲ ನನ್ನ ತಿಳಿದ ಮಟ್ಟಿಗೆ. ಅದನ್ನು ಇದು ಏರ್ ಟೈಟ್ ರೂಮಲ್ಲಿ ಅಥವಾ ಗಾಳಿ ಆಡದಂತೆ ರೂಮಲ್ಲಿ ಸಂರಕ್ಷಿಸಿಡ್ಬೋದು. ಅಡಿಗೆ ನೆಲಕ್ಕೆ ಒಂದು ಟರ್ಪಲನ್ನು ಹಾಕಿ ಅದು ಶೀತ ಬರದಾಗೆ.

0: ರಬ್ಬರ್ ಶೀಟ್ ಹಾಕಿ ಅದನ್ನು ಮುಚ್ಚಬಹುದು, ಬೇಕಾದರೆ ಮುಚ್ಚಿದ್ರೆ ಒಳ್ಳೇದು, ಬಹಳ ಉತ್ತಮ. ಹಾಗೆ ನಾವಾಗ ಮಾಡ್ತೇವೆ, ಒಂದು ತಿಂಗಳಲ್ಲಿ ಇಡ್ತೇವೆ ಕೆಲವು ಸರಿ. ಪ್ಲಾಸ್ಟಿಕ್ ಶೀಟ್ ಸಾಕಾಗುತ್ತೆ, ಅದು ಟಾರ್ಪಲಿನೂ ಆಗುತ್ತೆ, ಯಾವುದಾಗುತ್ತದೆ.
1: ಹಾಗೆ ಆಗ ನಾನು ಕೇಳಿದ ಹಾಗೆ ಈಗ ಆರಂಭದಲ್ಲಿ ಏನು ಶೀಟ್ಗಳು ನಿಮಗೆ ಸಿಗ್ತಿದ್ದವು ಆರಂಭದಲ್ಲಿ, ಈಗಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಅಂದರೆ ಅದು ಬೆಳೆದ ಹಾಗೆ ಶೀಟ್ಗಳು ಹೆಚ್ಚು ಸಿಗ್ತವೆ, ಅಂದರೆ ಸ್ವಲ್ಪ ಅದೊಂದು ಮಧ್ಯದ ಇದು ಕಳೆದ ಕೂಡಲೇ ಮತ್ತೆ ಕಡಿಮೆ ಆಗ್ತದಾ, ಹೇಗೆ?
0: ಫಸ್ಟ್ ನನಗೆ ತೆಗೆದ 4-5 ವರ್ಷವರೆಗೆ ರಬ್ಬರಿನ ಹಾಲಿನ ಈಲ್ಡ್ ಒಳ್ಳೆಯದಾಯ್ತು, ತೊಂದರೆ ಇಲ್ಲ. ಆಮೇಲೆ ವಿಪರೀತ ಮಳೆ, ಪ್ರತಿ ವರ್ಷ ವಿಪರೀತ ಮಳೆ. ಈ ವಿಪರೀತ ಮಳೆಗೆ ರಬ್ಬರಿನ ಎಲೆಗಳು ಜುಲೈ ಆಗಸ್ಟ್ ಆ ಸಮಯದಲ್ಲಿ ಉದುರಿ ಹೋಗ್ತದೆ, ಅದು ಇದು ಫಂಗಸ್ಸಿನಾಗಿ ಉದುರಿ ಹೋಗುವುದು. ಹಾಗೆ ಅದು ಉದುರಿ ಹೋದರೆ ಮತ್ತೆ ಪುನಃ ಇದು ಈ ರಬ್ಬರಿನ ಹಾಲು ಇರುವುದು ಎಲೆಯಲ್ಲಿ, ಎಲೆಯಿಂದ ಅದು ಈ ಅಬ್ಸರ್ವ್ ಆಗಿ ಮರಕ್ಕೆ ಅಬ್ಸರ್ವ್ ಹಾಗೆ ಇದ್ರ ಮುಖಾಂತರ ಬರುವುದು. ಅದು ಎಲೆ ಹೋದರೆ ಹಾಲಿನ ಇದು ಈಲ್ಡ್ ಇಲ್ಲ, ಇಲ್ಲಂತಿಲ್ಲ, ಬಹಳ ಕಡಿಮೆ ಆಗ್ತದೆ. ಹಾಗೆ ಇವು ಈ ಸಾರಿ ರಬ್ಬರಿನ ಎಲೆ 2-3 ಸಾರಿ ಇದು ಉದುರಿತ್ತು. ಹಾಗೆ ಈ ವರ್ಷ ಅಂತ ಹಾಲು ಬಹಳ ಕಡಿಮೆ. ಇದು 2-3 ವರ್ಷಕ್ಕಿಂತ ಹಿಂದೆ ಕಂಪೇರ್ ಮಾಡಿದರೆ ಹಾಲಿನ ಈಲ್ಡ್ ಕಡಿಮೆ ಆಗಿದೆ. ಇದು ಆ್ಯಕ್ಚುಲಿ ವರ್ಷ ಹೋದಾಗ ಜಾಸ್ತಿ ಆಗಬೇಕಿತ್ತು, ಆದರೆ ಈಲ್ಡ್ ಕೂಡ ಕಡಿಮೆ, ರೇಟ್ ಕೂಡ ಕಡಿಮೆ.
1: ಇವಾಗ ಅಷ್ಟು ಬಿಸಿಲಿದ್ರು ಸಹ ಹಾಲು ಕಡಿಮೆ, ಸಾಮಾನ್ಯವಾಗಿ ಮಳೆ ಬಂದರೆ ಹಾಲು ಕಡಿಮೆ ಅಂತ ಹೇಳ್ತಾರೆ. ಈಗ ಬೇಸಿಗೆಯಲ್ಲಿ ಅಷ್ಟು ಬಿಸಿಲಿರ್ತಾರೆ ಆದರೂ ಸಹ ಕಡಿಮೆ ಅಂತ ಹೇಳ್ತೀರಾ?
0: ಮೇಡಮ್ ಆ್ಯಕ್ಚುಲಿ ಮಳೆಗಾಲದಲ್ಲಿ ಒಳ್ಳೆ ಹಾಲು ಬರೋ ಸಮಯ, ಮತ್ತು ಪ್ಲಸ್ ಈ ಚಳಿಗಾಲ, ಈ ಚಳಿಗಾಲದಲ್ಲಿ ಒಳ್ಳೆ ಹಾಲು ಬರ್ತದೆ, ತೊಂದರೆ ಇಲ್ಲ. ಆದರೆ ಕಂಪ್ಯಾರಿಸನ್ ಮೊದಲಿಗೆ ಕಂಪೇರ್ ಮಾಡಿದ್ರೆ ಹಾಲು ಬಹಳ ಕಡಿಮೆ. ಆ್ಯಕ್ಚುಲಿ 10 ಮರ ಟ್ಯಾಪಿಂಗ್ ಮಾಡಿದರೆ ಒಂದು ಶೀಟ್ ಸಿಗಬೇಕು, ಒಂದು ಅಂದರೆ 600-700 ಗ್ರಾಮಿನ ಒಂದು ಶೀಟ್ ಸಿಗಬೇಕು. ಒಣಗಿದ ಒಂದು ಶೀಟು, ಹಸಿದಲ್ಲ, ಒಣಗಿದ ಒಂದು ಶೀಟು 700 ಗ್ರಾಮ್ ಸಿಗಬೇಕು 10 ಮರಕ್ಕೆ. ಇವಾಗ ನಮಗೆ ಸಾಧಾರಣ 800 ಮರ ಉಂಟು, ನಮಗೆ ಇಲ್ಲಿ ಸಿಗೋದು 35-36 ಶೀಟು, ಅಂದರೆ ಬೆಳೆ 50% ಇಲ್ಲ ಮೇಡಮ್, ಅಷ್ಟು ಕಡಿಮೆ ಆಗಿದೆ.
1: ಈ ಒಂದು ಮರ ಎಷ್ಟು ವರ್ಷದ ತನಕ ನಾವು ಅದರಲ್ಲಿ ಹಾಲು ತೆಗಿಬಹುದು?
0: ಸಾಧಾರಣ 30-35 ವರ್ಷವರೆಗೆ ತೆಗಿಬಹುದು. ಮತ್ತೆ ಆಮೇಲೆ ಅದನ್ನು ನಾವು ಇದು ಸ್ಲಾಟರ್ ಕಟ್ ಅಂತ ಟ್ಯಾಪಿಂಗ್ ಮಾಡ್ತಾರೆ, ಮಾಡಿ ಅದಕ್ಕೆ ಬೇಕಾದಾಗ ಹಾಲು ತೆಗೆದು ಅದು ಮರ ಕಟ್ ಮಾಡಿ ಕೊಡ್ಬೋದು. 35 ವರ್ಷ ಮ್ಯಾಕ್ಸಿಮಮ್ ಹಾಲು ತೆಗಿಬಹುದು. ಮರ ಜಾಸ್ತಿ ಬದುಕಲಿಕ್ಕೆ ಸಾಕು, ಬಟ್ ತೆಗೆಯುವುದು 30-35 ವರ್ಷ.
1: ಈಗ ಎಷ್ಟು ವರ್ಷ ಆಯ್ತು ಅಂತ ಹೇಳಿದ್ರಿ?
0: 2007 ರಬ್ಬರ್ ಗಿಡ ಇಟ್ಟದು, 16 ರಬ್ಬರ್ ಹಾಲು ತೆಗಿಲಿಕ್ಕೆ ಶುರು ಮಾಡಿದ್ದು. ಇವಾಗ 10 ವರ್ಷ ಆಯಿತು, 10 ವರ್ಷ ಆಯ್ತು ಮೇಡಮ್. ಸುರಿಗೆ 4-5 ವರ್ಷ ಒಳ್ಳೆ ಹಾಲು ಸಿಕ್ಕಿದೆ, ಇವಾಗ ಕಡಿಮೆ ಆಗಿದೆ.
1: ಮತ್ತೆ ರೇಟು ಸಹ ಕಡಿಮೆ,
0: ರೇಟು ಕಡಿಮೆ, ಹಾಲು ಕೂಡ ಕಡಿಮೆ, ಕ್ಲೈಮೇಟಿನ ಈ ಡಿಫ್ರೆನ್ಸ್ ಇಂದಾಗಿ. ಮತ್ತೆ ಅದಕ್ಕೂ ಕೂಡ ಈ ಅಡಿಕೆಗೆ ಎಲೆ ಚುಕ್ಕೆ ಬರುವ ಹಾಗೆ ಇದು ರಬ್ಬರಿ ಎಲೆಗೂ ಫಂಗಸ್ ಬರ್ತದೆ, ಹಾಗೆ ಈ ಎಲೆ ಬೀಳುದು
1: ಬೀಳುದಾಗ. ಅದಕ್ಕೇನು ಔಷಧಿ ಇಲ್ವಾ?
0: ಆಕ್ಚುಲಿ ಔಷಧಿ ಉಂಟು ಮೇಡಮ್, ಬೋರ್ಡ್ ಮಿಕ್ಸರ್ ಮೈನ್ ಆಗಿ ರೆಕಮೆಂಡ್ ಮಾಡುದು ರಬ್ಬರ್ ಬೋರ್ಡಿನವರು. ಇದು ಅದರ ನಿರ್ವಹಣೆ ವೆಚ್ಚ ಜಾಸ್ತಿ ಆದ ಕಾರಣ ನಾವೀಗ ಬೋರ್ಡ್ ಸ್ಪ್ರೇ ಮಾಡುವುದೇ ಇಲ್ಲ. ಮಾಡಿದರೆ ಕಂಟ್ರೋಲ್ ಬರ್ತಾರೆ, ಏನಿಲ್ಲ, ಅದು ನಮಗೆ ಇದು ಅದರಲ್ಲಿ ದ್ರೋಣ ಮುಖಾಂತರ ಸ್ಪ್ರೇ ಮಾಡಬೇಕಷ್ಟೇ, ಅಥವಾ ಬೇರೊಂದು ದೊಡ್ಡ ಮಿಷಿನ್ ಬರ್ತದೆ ಅದಕ್ಕೆ ಮೇಂಟೆನೆನ್ಸ್ ಭಯಂಕರ ಜಾಸ್ತಿ ಬರ್ತದೆ, ಹಾಗೆ ನನಗೆ ಸ್ಪ್ರೇ ಮಾಡೋ ಕ್ರಮ ಇಲ್ಲ. ಹಾಗೆ ಅಡಿಗೆ ಸ್ಪ್ರೇ ಮಾಡಿದಾಗ ಇದಕ್ಕೆ ಸ್ಪ್ರೇ ಮಾಡಬೇಕು ಆ್ಯಕ್ಚುಲಿ ಜೂನ್ ಜುಲೈಯಲ್ಲಿ, ಆಗ ಸಾಧಾರಣ ನಿಯಂತ್ರಣಕ್ಕೆ ಬರ್ತಂತ ಹೇಳ್ತಾರೆ.
1: ಇದಕ್ಕೆ ಗೊಬ್ಬರಗಳ ಇದು ಹೇಗೆ
0: ಮೇಡಮ್? ಇದು ಮಳೆಗಾಲದ ಆರಂಭದಲ್ಲಿ ಸಾಧಾರಣ ಜೂನ್ ಫಸ್ಟ್ ವೀಕಲ್ಲಿ ರಬ್ಬರಿನ ಬುಡವನ್ನು ಕಾಡನ್ನೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ನಾವು ಇದು NPK 18 18 18 ಈ ರಬ್ಬರ್ ಮರಕ್ಕೆ ನಾವು ಕೊಡುವುದು. ಅದೇ ರಬ್ಬರ್ ಗಿಡಕ್ಕೆ ಆದರೆ ನಾವು 18 18 18 ಅಗತ್ಯ ಬರುವುದಿಲ್ಲ, ಅದಕ್ಕೆ ರಬ್ಬರ್ ಮಿಕ್ಸರ್ ಅಂತ ಬರ್ತದೆ, 12 12 12 ಕಾಣ್ತಾರೆ. ಇದು ನಾವು ಈ ಮರಕ್ಕೆ ಕೊಡೋದು 18 18 18 ಸಾಧಾರಣ ಹೆಚ್ಚಿನವರು ಕೊಡುವುದು ಅದನ್ನೇ. ಕೆಲವರು ಸಾವಯವನ್ನು ರೆಕಮೆಂಡ್ ಮಾಡ್ತಾರೆ, ಇಲ್ಲನೇ ಏನಿಲ್ಲ. ಕೆಲವರು ಕುರಿ ಗೊಬ್ಬರ ಕೂಡ ಹಾಕ್ತಾರೆ, ನಮ್ಮ ಇವರೆಲ್ಲ ಹಾಕ್ತಾರೆ, ಅವರಿಗೆ ಹಾಲಿನ ಸಮಯ ವ್ಯತ್ಯಾಸ ಏನು ಬರುವುದಿಲ್ಲ. ಅದು ಕೆಲವು ರಬ್ಬರ್ ಕೆತ್ತುವ ಟ್ಯಾಪರ್ ಅವರಿಗೆ ಅವರ ಪ್ರಿಫರೆನ್ಸ್ ನಾವು ನೋಡಬೇಕಾಗ್ತದೆ, ಹಾಗೆ ನಾವು ಅವರಿಗೆ ಬೇಕಾಗಿ ನಾವು NPK ಇದೆ 18 18 ಕೊಡೋದು, ಇಲ್ಲದಿದ್ದರೆ ನಾವು ಸಾವಯವಕ್ಕೆ ನಾವು ಪ್ರಿಫರ್ ಮಾಡೋದು. ಆ್ಯಕ್ಚುಲಿ ವರ್ಷಕ್ಕೆ 2 ಸಾರಿ ಕೊಡಬೇಕು, ಒಮ್ಮೆ ಜೂನಲ್ಲಿ ಮತ್ತೊಮ್ಮೆ ಅಕ್ಟೋಬರಲ್ಲಿ ಮಳೆ ನಿಲ್ಲುವ ಸಮಯದಲ್ಲಿ ಮಾಡಿ. ಹಾಗೆ
1: ಸಂತೋಷ, ಇವಾಗ ಇದರ ಮಾರುಕಟ್ಟೆ ಸಾಮಾನ್ಯ ಇಲ್ಲಿ ಎಲ್ಲಿ ಇರ್ತದೆ, ಎಲ್ಲಿಗೆ ಕೊಡ್ತೀರಿ ಇದು ಶೀಟುಗಳನ್ನೆಲ್ಲ?
0: ರಬ್ಬರ್ ಶೀಟನ್ನು ನಾವಿಲ್ಲಿ ನಮ್ಮ ಕೇರಳದಲ್ಲಿ ಇದು ರಬ್ಬರ್ ಸೊಸೈಟಿಯಿಂದ ಇರ್ತದೆ, ಅಲ್ಲಿ ಕರ್ನಾಟಕದಲ್ಲಿ ರಬ್ಬರ್ ಸೊಸೈಟಿ ಇದ್ದಾಗ ಇಲ್ಲಿ ಕೇರಳದಲ್ಲಿ ಒಂದು ರಬ್ಬರ್ ಸೊಸೈಟಿ ಉಂಟು. ಇಲ್ಲಿ ಹತ್ತರೆ ಪಡ್ಲ ಹೇಳುವ ಸ್ಥಳದಲ್ಲಿ ರಬ್ಬರ್ ಸೊಸೈಟಿ ಉಂಟು, ನಾವು ಅಲ್ಲಿ ಕೊಡ್ತೇವೆ. ಮತ್ತು ಬದ್ರಿಕಲ್ಲಿ ಪ್ರೈವೇಟ್ ಪಾರ್ಟಿಯವ್ರ ಶಾಪ್ ಉಂಟು, ಅಲ್ಲಿ ಕೂಡ ಕೊಡ್ತೇವೆ. ಕ್ಯಾಂಪ್ಗಳು ಕೂಡ ರಬ್ಬರನ್ನು ಪರ್ಚೇಸ್ ಮಾಡ್ತಾರೆ. ಆದರೆ ಇದನ್ನು ಸ್ಕ್ರ್ಯಾಪನ್ನು ಮಾತ್ರ ಸೊಸೈಟಿಯವರು ತೆಗಿತಾರೆ, ಅದು ತಿಂಗಳಲ್ಲಿ ಇಂಥ ದಿನ ಅಂತ ಉಂಟು, ಆ ದಿವಸ ತಗೊಂಡೋಗಿ ಕೊಡೋದಲ್ಲಿ.

0: ಪ್ರೈವೇಟ್ಲಿ ಆದರೆ ಅವರು ಯಾವಾಗ ಕೂಡ ತೆಗಿತಾರೆ. ಕ್ಯಾಮ್ಕೋದಲ್ಲಿ ಸ್ಕ್ರ್ಯಾಪ್ ತೆಗಿತಾರಲ್ಲ ಕರೆಕ್ಟ್ ಐಡಿಯಾ ಇಲ್ಲ, ಬಟ್ ಕ್ಯಾಮ್ಕಲ್ಲಿಗೆ ರಬ್ಬರ್ ಶೀಟ್ ತೆಗಿತಾರೆ ಗ್ಯಾರಂಟಿ. ಸ್ಕ್ರ್ಯಾಪ್ ಅಂದರೆ ರಬ್ಬರಲ್ಲಿ ಸೆಕೆಂಡ್, ನಾವು ಇಲ್ಲಿ ಅಡಿಕೆಯಲ್ಲಿ ಇದರಲ್ಲಿ ಕೋಕ ಮತ್ತು ಆಮೇಲೆ ಇದರಲ್ಲಿ ಪಟೋರ್ ಅಂತ ಹೇಳಿದ ಹಾಗೆ ರಬ್ಬರಲ್ಲಿ ಕೂಡ ಕರೆಕ್ಟದಲ್ಲಿ ಉಳಿದ ಹಾಲನ್ನು ನಾವು ಟ್ಯಾಪ್ ಮಾಡಿ ನೆಕ್ಸ್ಟ್ ಡೇ ತೆಗಿತೇವೆ. ಅದು ಇಡ್ಲಿ ಆಕಾರದಲ್ಲಿ ಅಥವಾ ಬಳ್ಳಿ ಆಕಾರದಲ್ಲಿ ಸಿಗ್ತದೆ ವೇಸ್ಟಿನ ಹಾಗೆ, ವೇಸ್ಟ್ ಸ್ಕ್ರ್ಯಾಪ್ ಅಥವಾ ವೇಸ್ಟ್ ಅಂತ ಹೇಳ್ತೇವೆ. ಅದನ್ನು ಅದನ್ನು ಕೂಡ ಸ್ಮೋಕ್ ಹೌಸ್ಲಾಗಿ ಒಣಗಿಸುವ ಕ್ರಮ ಉಂಟು. ಅದನ್ನು ಕೂಡ ನಾವು ರಬ್ಬರ್ ಶೀಟ್ ಕೊಡುವ ಸಮಯದಲ್ಲಿ ಅದನ್ನು ಸ್ಕ್ರ್ಯಾಪ್ ಕೂಡ ನಾವು ಗುಂಡ್ಲಾಕಿ ಕೊಟ್ಟು ಕೊಡ್ತೇವೆ. ಅದಕ್ಕೆ ಮತ್ತು ಇದಕ್ಕೆ ರೇಟ್ 80-90 ರೂಪಾಯಿ ವ್ಯತ್ಯಾಸ ಬರ್ತದೆ ಕೆಜಿಗೆ, ಸ್ಕ್ರ್ಯಾಪಿಗೆ. ಸ್ಕ್ರ್ಯಾಪಿಗೆ ಮತ್ತು ಒಳ್ಳೆ ಶೀಟಿಗೂ ಗ್ರೇಡಿಗೆ. ರಬ್ಬರ್ ಗ್ರೇಡ್ ಅಂದರೆ ರಬ್ಬರ್ ಗ್ರೇಡ್ 4, ಅದು ಬೇರೆ ಬೇರೆ ಗ್ರೇಡ್ ಮಾಡ್ತಾರೆ, 1, 2, 3, 4, 5. ನಮ್ಮದು ಇಲ್ಲೆಲ್ಲ ತೆಗೆದು 4 ಇಲ್ಲಿ.
1: ಸರ್, ಇವಾಗ ಸಾಮಾನ್ಯವಾಗಿ ಒಂದು ಸಣ್ಣ ಸಣ್ಣ ಮರ ಗಿಡಗಳು ನಾವೇನು ಬೆಳೆಸ್ತೇವೆ ಅದರ ನಡುವೆ ಉಪಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಯಾವುದಾದ್ರೂ ಹಾಕ್ಲಿಕ್ಕೆ ಆಗ್ತದೆ, ನೀವು ಹಾಗೇನಾದ್ರೂ ಈ ರಬ್ಬರ್ ಗಿಡಗಳ ಮಧ್ಯದಲ್ಲಿ ಹಾಕಿದ್ದೀರಾ ಹೇಗೆ
0: ಮೇಡಮ್? ಇದು ರಬ್ಬರಿನ

0: ವೇಸ್ಟ್ ಸ್ಕ್ರ್ಯಾಪ್ ಅಥವಾ ವೇಸ್ಟ್ ಅಂತ ಹೇಳ್ತೇವೆ. ಅದನ್ನು ನಾವು ಒಣಗಿ ಅದನ್ನು ಕೂಡ ಸ್ಮೋಕರ್ಸ್ಲಾಗಿ ಒಣಗಿಸುವ ಕ್ರಮ ಉಂಟು. ಅದನ್ನು ಕೂಡ ನಾವು ರಬ್ಬರ್ ಶೀಟ್ ಕೊಡುವ ಸಮಯದಲ್ಲಿ ಅದನ್ನು ಸ್ಕ್ರ್ಯಾಪ್ ಕೂಡ ನಾವು ಗುಂಡ್ಲಾಕಿ ಕೊಟ್ಟು ಕೊಡ್ತೇವೆ. ಅದಕ್ಕೆ ಅದಕ್ಕೆ ಮತ್ತು ಇದಕ್ಕೆ ರೇಟ್ 80-90 ರೂಪಾಯಿ ವ್ಯತ್ಯಾಸ ಬರ್ತದೆ ಕೆ ಜಿಗೆ, ಸ್ಕ್ರ್ಯಾಪಿಗೆ, ಸ್ಕ್ರ್ಯಾಪಿಗೆ ಮತ್ತು ಒಳ್ಳೆ ಶೀಟಿಗೂ, ಗ್ರೇಡಿಗೆ. ರಬ್ಬರ್ ಗ್ರೇಡ್ ಅಂದರೆ ರಬ್ಬರ್ ಗ್ರೇಡ್ 4, ಅದು ಬೇರೆ ಬೇರೆ ಗ್ರೇಡ್ ಮಾಡ್ತಾರೆ, 1, 2, 3, 4, 5. ನಮ್ಮದು ಇಲ್ಲೆಲ್ಲ ತೆಗೆದು 4 ಇಲ್ಲಿ.
1: ಸರ್, ಇವಾಗ ಸಾಮಾನ್ಯವಾಗಿ ಒಂದು ಸಣ್ಣ ಸಣ್ಣ ಮರ ಗಿಡಗಳು ನಾವೇನು ಬೆಳೆಸ್ತೇವೆ ಅದರ ನಡುವೆ ಉಪಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಯಾವುದಾದ್ರೂ ಹಾಕ್ಲಿಕ್ಕೆ ಆಗ್ತದೆ, ನೀವು ಹಾಗೇನಾದರೂ ಈ ರಬ್ಬರ್ ಗಿಡಗಳ ಮಧ್ಯದಲ್ಲಿ ಹಾಕಿದ್ದೀರಾ ಹೇಗೆ?
0: ಮೇಡಮ್, ಇದು ರಬ್ಬರಿನ ಕಾಡಲ್ಲಿ ಉಪಬೆಳೆ ಅಂದರೆ ಕೊಕ್ಕೋ ಒಂದು ಆಗ್ಬೋದು ನನ್ನ ಐಡಿಯಾ, ಕೊಕ್ಕೋ ಇದು ಗಿಡ. ಆಮೇಲೆ ರಬ್ಬರ್ ಮರಕ್ಕೆ ಕಾಳು ಮೆಣಸು ಬಿಡುವ ಪದ್ಧತಿ ಸುರಮ ಆಗಿದೆ. ನಾನು ಇಲ್ಲಿ ಕರ್ನಾಟಕದ ರೆಂಜ ಸೈಡಲ್ಲಿ ನೋಡಿದ್ದೇನೆ, ಅಲ್ಲಿ ರಬ್ಬರ್ ಮರಕ್ಕೆ ಕಾಳು ಮೆಣಸು ಗಿಡ ಕೂಡ ಬಿಟ್ಟಿದ್ದಾರೆ. ಅಲ್ಲ, ಬಿಡಲಿಕ್ಕೆ ನಾವು ಇಲ್ಲಿ ಬಿಟ್ಟಿದ್ದೇವೆ, ಬಟ್ ನಾವು ಅದನ್ನು 1-2 ಹೀಗೆ ಜಸ್ಟ್ ನೋಡಿದಷ್ಟೇ ಹೊರತು ಅದು ಹೇಗೆ ಬೆಳೆ ಬರ್ತದೆ ನೋಡಲಿಲ್ಲ. ಬಟ್ ಅದು ರಬ್ಬರಿನ ಮರಕ್ಕೆ ಹಾಕಿದರೆ ಅದು ಗೆಲ್ಲುವ ಸಮಸ್ಯೆ ಬಂದಿತ್ತು, ನೆರಳು ಬರ್ತದೆ ಅದಕ್ಕೆ. ಆದರೆ ಅದರ ಕಾಯ ಕರಿಮೆಣಸಿನ ಕಾಯ ಕ್ವಾಲಿಟಿ ಮಾತ್ರ ನಮ್ಮ ಈಚೆ ಮರದಲ್ಲಿ ಆದಷ್ಟು ಒಳ್ಳೆದು ಬರಲಿಕ್ಕೆ. ನನ್ನ ಐಡಿಯಾ, ನನ್ನ ಅಂದಾಜಿಗೆ ರಬ್ಬರಿನ ಮಧ್ಯದಲ್ಲಿ ಕಾಫಿ ಗಿಡ ಕೂಡ ಹಾಕ್ಬೋದು, ಆಮೇಲೆ ಕೊಕ್ಕೋ, ಮತ್ತು ಮತ್ತೊಂದು ನಮ್ಮ ಇಲ್ಲಿ ನೆರೆಕರಿಯವರು ರಬ್ಬರಿನ ಮಧ್ಯದಲ್ಲಿ ಸಿಂಗಾಪುರ ಅಡಿಕೆನ ಹಾಕಿದ್ದಾರೆ, ಸಣ್ಣ ಅಡಿಕೆ, ಸಿಂಗಾಪುರ ಅಡಿಕೆ ಸಣ್ಣ ಅಡಿಕೆ. ಅವರಿಗೆ ಅಲ್ಲಿ ಅಡಿಕೆ ಬರ್ತದೆ ಸ್ವಲ್ಪ ಸ್ವಲ್ಪ. ಹಾಗೆ ನಮ್ಮ ಕಡಲು ಒಂದು ಗಿಡ ಉಂಟು ಸಿಂಗಾಪುರದ್ದು, ಅದರಲ್ಲಿ ಸ್ವಲ್ಪ ಅಡಿಕೆ ಬರ್ತಾರೆ, ಅದು ಕೂಡ ಆ ಅಡಿಕೆ ಆಗುತ್ತದೆ, ಸಿಂಗಾಪುರ ಅಡಿಕೆ ಸಣ್ಣ ಅಡಿಕೆ. ನಾನು ಇವಾಗ ಈ ಮಳೆಗಾಲದಲ್ಲಿ ಸ್ವಲ್ಪ ಕೊಕ್ಕೋ ಗಿಡ ನೆಟ್ಟಿದ್ದೇನೆ, ಅದು ಅದರಲ್ಲಿ ಒಂದು 100 ಗಿಡ ಉಂಟು. ಇವಾಗ ಇವಾಗ ತೊಂದರೆ ಇಲ್ಲ, ಈಗ ಬದುಕಿದೆ. ಇನ್ನೀಗ ಕಾಡಲ್ಲಿ ತೆಗೆದಾಯಿತು, ಗೊಬ್ಬರ ಎಲ್ಲ ಹಾಕಿದ್ದೇವೆ, ಅದು ಒಳ್ಳೆ ಬರುವಂತ ವಿಶ್ವಾಸ ಉಂಟು. ಅದು ನಾವೊಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿದ್ದೆ, ಹೇಗೊಂದು ಬರ್ತು ನೋಡು ಅಂತ ಕೊಕ್ಕೋ. ಅದಕ್ಕೆ ನೀರಿನ ಅಗತ್ಯ ಬೇಕು, ಈ ಬೇಡ ಅಂತಲ್ಲ, ಅದ್ರ ನೀರಿನ ಪಸೆ ಜಾಸ್ತಿ ಇರುವಲ್ಲಿ ನೋಡಿ ಅಂಟದ್ದು ಕೊಕ್ಕೋ ಗಿಡವನ್ನು. ಹಾಗೆ ಮೇಡಮ್, ಕಾಫಿ ಕೂಡ ನೆಡ್ಬೋದು ನೀರಿದ್ದರೆ.
1: ಇವಾಗ ನಾವು ಅಡಿಕೆಗೆ ಬಂದರೆ, ಅಡಿಕೆ ತೆಂಗು ತೋಟದಲ್ಲಿ ನೀವು ಏನು ಬೆಳೀತೀರಿ ಅದರ ಬಗ್ಗೆ ಸ್ವಲ್ಪ ಹೇಳಿ. ಅಂದರೆ ಎಷ್ಟು ಎಕರೆಯಲ್ಲಿ ನೀವು ಅಡಿಕೆ ಗಿಡ ಅಂದರೆ ಅಡಿಕೆ ಮರ ಇದೆ, ತೆಂಗು ಎಲ್ಲ?
0: ಅಡಿಕೆ ಮತ್ತು ತೆಂಗು ಸೇರಿ 2 ಎಕರೆ ಜಾಗಿರುವುದು. ಅದರಲ್ಲಿ ಒಂದು 700 ಗಿಡ ಅಡಿಕೆ, ಮತ್ತು ಸ್ವಲ್ಪ 50-100 ತೆಂಗಿನ ಮರ ಉಂಟು, ಹಿಡಿಯುವ ತೆಂಗಿನ ಮರ. ಗಿಡ ಅಂತಿರೋದು ಕಡಿಮೆ, ಮತ್ತು ಸ್ವಲ್ಪ ಅದಕ್ಕೆ ಕಾಳು ಮೆಣಸಿನ ಬಳ್ಳಿ ಕೂಡ ಬಿಟ್ಟಿದ್ದೇವೆ. ಮತ್ತು ಕಾಳು ಮೆಣಸು ಪ್ರತಿ ವರ್ಷ ನೆಡ್ತೇವೆ, ಪ್ರತಿ ವರ್ಷವೂ ರೋಗ ಬಂದು ಹೋಗ್ತಾ ಉಂಟು, ಅದನ್ನು ನೆಡ್ತಾ ಇದ್ದೇವೆ. ಸ್ವಲ್ಪ ಕಾಳು ಮೆಣಸು ಉಂಟು. ಹಾಗೆ ಸಾಧಾರಣ ಎಕರೆಯಲ್ಲಿ ಅಡಿಕೆ ಸಾಧಾರಣ 400 ಅಂತ ಲೆಕ್ಕ, ಎವರೇಜ್ 1 ಎವರೇಜ್ 400 ರೆಕಮೆಂಡೆಡ್. ಕೆಲವರು ಜಾಸ್ತಿ ಆಗ್ತಾರೆ, ಕಡಿಮೆ ಆಗ್ತಾರೆ 400. ಹಾಗೆ 700 ಗಿಡ ಉಂಟು ನಮ್ಮದು 2 ಎಕರೆ ಹತ್ರದಲ್ಲಿ, 700 ಗಿಡ. ಆ ಗಿಡ ನಮ್ಮದು ಗಿಡ ಹಿಡಿಲಿಕ್ಕೆ ಶುರು ಆಗ್ತಾ ಉಂಟಷ್ಟೇ. ನಾವು ಇತ್ತೀಚೆಗೆ ಮಂಗಳ ಮತ್ತು ಇಂಟರ್ಸಿ ಮಂಗಳ ಒಂದು ಮೋಹಿತ್ ನಗರ ಹಾಕಿದ್ದೇವೆ. ನಾವು ಆ ಅಡಿಕೆ ಗಿಡವನ್ನು ಇತ್ತೀಚೆಗೆ ಈ 2 ಎಕರೆ ಜಾಗಲಿ ಇತ್ತೀಚೆಗೆ ಒಂದು 5-6 ವರ್ಷದಿಂದ ಈಚೆ ನೆಟ್ಟದಷ್ಟು. ಮೊದಲ ಮರ ಇತ್ತು, ಅದನ್ನು ನಾವು ಇದು ಹಳೆ ಮರ, ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಪುನಃ ರೀಪ್ಲಾಂಟೇಷನ್ ಮಾಡಿದ್ದು. ಅದರಲ್ಲಿ ಇಂಟರ್ಸಿ ಮಂಗಳವು ಪ್ಲಸ್ ಮೋಹಿತ್ ನಗರ ಆಗಿದ್ದು, ಅದರಲ್ಲಿ ಕಂಪೇರ್ಟಿವ್ಲಿ ಮೋಹಿತ್ ನಗರ ಒಳ್ಳೇದು ಬಂದದ್ದು. ಮಂಗಳಕ್ಕೆ ನನ್ನೊಂದಿಗೆ ರೋಗ ಜಾಸ್ತಿಯು, ಅಡಿಕೆ ಸಣ್ಣದು, ಅದು ಮಂಗಳದ ಮೋಹಿತ್ ನಗರ ಒಳ್ಳೇದು ನಾನು ಹೇಳೋದು ಅಭಿಪ್ರಾಯ. ಶುರುವಾಗಿ ಸ್ವಲ್ಪ ಶುರುವಾಗ್ತಾ ಉಂಟು, 700 ಗಿಡ ಶುರು ಆಗಲಿಲ್ಲ, ಒಂದು ಫಸ್ಟಿಗೆ ಹಾಕಿದ 200-300 ಗಿಡ ಸ್ವಲ್ಪ ಫಸಲು ಶುರು ಆಗಿತ್ತು. ಈ ಎಲೆ ಚುಕ್ಕೆ ರೋಗ ಕಾರಣದ ಅಡಿಕೆ ಗಿಡ ಸಪರ ಕೂಡ ಆಗಿದೆ. ಹಾಗೆ
1: ಅಂದ್ರೆ ಎಲೆ ಚುಕ್ಕೆ ರೋಗ ಈಗ ಇಲ್ಲಿ ಉಂಟ? ಹೇಗೆ
0: ಎಲೆ ಚುಕ್ಕೆ ರೋಗ ಇಲ್ಲಿ ಸಿಕ್ಕಾಪಟ್ಟೆ ಉಂಟು ಮೇಡಮ್. ಅಲ್ಲಿ ಇದು ಗಿಡ ರೋಗ ಬಂದು ಗಿಡ ಅರಿಶಿನ ಎಲ್ಲ ಆಗ್ಲಿಕ್ಕೆ ಶುರು ಆಯ್ತು, ಮತ್ತೆ ಅದರ ಅಡಿಕೆ ಮರದ ತುದಿ ಸಪರ ಆಗುತ್ತಾ ಉಂಟು ಮೇಡಮ್. ತಿರಿಗೆ ಅಂಜುದೆ, ಮತ್ತೆ ಆ ಕಡೆಗೆ ಅಡಿಕೆ ಮರ ಸಾಯ್ತದೆ, 1-2 ವರ್ಷಗಳಲ್ಲಿ ಅಡಿಕೆ ಮರ ಸಾಯ್ತದೆ.
1: ಅಂದ್ರೆ ನೀವು ಔಷಧಿ ಏನಾದರೂ ಪ್ರಯೋಗ ಮಾಡಿದ್ರ ಹೇಗೆ
0: ಮೇಡಮ್? ಎಲರ್ಜಿಕ್ ರೋಗಿಗೆ ನಾವು ಅದಕ್ಕೆ ಇರುವ ಎಕ್ಸಕನೋಸೋಲು, ಪ್ರೊಪಿಕನೋಸೋಲು, ಹೀಗೆ ಸುಮಾರು ಬೇರೆ ಬೇರೆ ತರಹದ ನಾವು ಔಷಧಿ ಸಿಂಪರಣೆ ಮಾಡಿದ್ದೇವೆ. ಒಂದೇ ಮೆಡಿಸಿನ್ ಸ್ಪ್ರೇ ಮಾಡಿದ್ದಲ್ಲ, ಬೇರೆ ಬೇರೆ ಒಂದೇ ಮೆಡಿಸಿನ್ ಸ್ಪ್ರೇ ಮಾಡಿದರೆ ಅದು ರೆಸಿಸ್ಟೆಂಟ್ ಬರ್ತ ಅಂತ ಹೇಳ್ತಾರೆ ರೋಗಕ್ಕೆ. ಅದಕ್ಕೆ ಬೇಕಾಗಿ ನಾವು ಅದರಲ್ಲಿ ಬೇರೆ ಬೇರೆ ಇದು ಮಾಲಿಕ್ಯೂಲ್ ನಾವು ಸ್ಪ್ರೇ ಮಾಡಿದ್ದು. ಮಾಡುವ ಒಂದು ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಪುನಃ ಸ್ಟಾರ್ಟ್ ಆಗುತ್ತಾ ಉಂಟು. ಇವಾಗ ಬಿಟ್ಟು 1.5 ತಿಂಗಳಾಯಿತು, ಇನ್ನೀಗ ಸ್ಪ್ರೇ ಮಾಡಬೇಕಷ್ಟೇ. ರೋಗ ಉಂಟು, ರೋಗನ ಕಡಿಮೆ ಪ್ರತಿ ವರ್ಷ ಬಿಡಬೇಕಾಗುತ್ತದೆ ಅದು. ಹಾಗೆ ರೋಗ ಬಂದು ಬಂದು ಅಡಿಕೆ ಮರ ಸಫರ್ ಆಗುತ್ತಾರೆ ಮೇಡಮ್, ಹಾಗೆ ಮತ್ತೆ ಅಡಿಕೆ ಮರ ಸಾಯ್ತಾರೆ.
1: ಅಂದರೆ ಇದಕ್ಕೆ ಇವಾಗ ಇಲ್ಲಿ ಅಂದರೆ ಯಾವುದು CPCRA ಅಥವಾ ಯಾವುದಾದರೂ ಸಂಸ್ಥೆಗಳು ಇದರ ಬಗ್ಗೆ ಏನಾದರೂ ಬಂದಿದ್ರಾ, ನೋಡಿದ್ರಾ, ಎಂತಾದರೂ ಮಾಹಿತಿ ಕೊಟ್ರಾ?
0: ಇಲ್ಲಿ ನಮ್ಮ ನೀರ್ಚಾಲಲ್ಲಿ ನಬಾರ್ಡಿನವರು ಇದು ಬಂದಿದ್ದಾರೆ, ತೋಟನ ಮಣ್ಣಿನ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಯಾವ ಯಾವ ಅಂಶ ಕಡಿಮೆ ಆಗಿದೆ ಅಂತ ನೋಡ್ಲಿಕ್ಕೆ ನಬಾರ್ಡಿನವರು ಒಮ್ಮೆ ಬಂದಿದ್ದಾರೆ.

0: ಬಂದು ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಬಂದಿದೆ, ತೋಟ ಮನೆ ಸ್ಯಾಂಪಲ್ ತಗೊಂಡು ಹೋಗಿದ್ದಾರೆ. ರಿಪೋರ್ಟ್ ಬರಬೇಕಷ್ಟೇ, ಈಗ ರಿಪೋರ್ಟ್ ಕಾಯ್ತಾ ಇದ್ದೇವೆ. ಯಾವ ಅಂಶ ಕಡಿಮೆ ಉಂಟು ನೋಡಿ ಅದನ್ನು ನಾವು ಸ್ಪ್ರೇ ಮಾಡುವುದಾ ಅಥವಾ ಮರದ ಬುಡಕ್ಕೆ ಹಾಕುದಾ, ಅದಕ್ಕೆ ಬೇಕೇನು ಏರ್ಪಾಡಿರೋದು.
1: ನೀವು ಈ ಕೃಷಿಗಾಗಿ, ರಬ್ಬರಿಗಾಗಲಿ ಅಥವಾ ನಮ್ಮ ಅಡಿಕೆ ಕೃಷಿಗಾಗಲಿ, ಸರ್ಕಾರದ ಯೋಜನೆಗಳನ್ನು ಏನಾದರೂ ಪಡೆದುಕೊಂಡಿದ್ರಾ? ಈಗ ಅಂದರೆ ನಬಾರ್ಡ್ನಲ್ಲಿ ಇರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಇಂಥ ಬಹಳಷ್ಟು ಯೋಜನೆಗಳಿವೆ, ಅದನ್ನು ಏನಾದರೂ ಪಡ್ಕೊಂಡಿದ್ರ ಫಲಾನುಭವಿಗಳ? ಹೇಗೆ
0: ರಬ್ಬರ್ ಗಿಡ ನೆಟ್ಟ ಸಮಯದಲ್ಲಿ ಒಂದು ಎರಡರಿಂದ ಮೂರು ವರ್ಷ ನಮಗೆ ಸಬ್ಸಿಡಿ ಅಂತ ಸಿಕ್ಕಿದೆ. ಅದು ಎಕರೆಗೆ ಇಂತಿಷ್ಟು ಅಂತ ಅವರು ಕೊಡ್ತಾರೆ, ರಬ್ಬರ್ ಬೋರ್ಡಿನವರು. ಅದು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಯಿಂದ ಕಾಣ್ತದೆ. ಅದನ್ನು ಸ್ವಲ್ಪ ಅವರು ದುಡ್ಡು ಕಳಿಸಿದ್ದಾರೆ, ಸಬ್ಸಿಡಿ ಸಿಕ್ಕಿದೆ. ಆಮೇಲೆ ಇವು ಇಂತಿಷ್ಟು ಎಕರೆದ ಕೆಳಗಿರುವವರಿಗೆ ಪಂಚಾಯತಿಂದ ಇದು ಕೃಷಿ ಭವನ ಮುಖಾಂತರ ಗೊಬ್ಬರ ಹೊಡೆಯಲ್ಲ ಕೊಡ್ತಾರೆ. ಅದನ್ನು ಪಡ್ಕೊಂಡಿದ್ದೇನೆ, ಇಲ್ಲ ಅಂತ ಹೇಳುದಿಲ್ಲ, ಪಡ್ಕೊಂಡಿದ್ದೇನೆ.
1: ಅಡಿಕೆ ಕೃಷಿಯನ್ನು ಈಗ ಹೇಳಿದರೆ ಕಾರ್ಮಿಕರ ಕೊರತೆ ಬಹಳಷ್ಟು ಕಾಣ್ತಾ ಇದೆ. ಅಡಿಕೆ ಕೊಯ್ಲಿಕ್ಕಾಗಲಿ, ಉಳಿದ ಒಂದು ಕೆಲಸಕ್ಕಾಗಲಿ ಕಾರ್ಮಿಕರದ್ದು ಬಹಳಷ್ಟು ಅಭಾವ ಇದೆ. ನಿಮ್ಮ ಊರಿನಲ್ಲೂ ಹೀಗೆ ಹೇಗೆ ಅದನ್ನು ಯಾವ ರೀತಿ ನೀವು ಹೊಂದಾಣಿಕೆ ಮಾಡ್ತೀರಿ ಇದಕ್ಕೆಲ್ಲ?
0: ನಮ್ಮ ಊರಲ್ಲಿಯೂ ಕಾರ್ಮಿಕರ ಕೊರತೆ ಇದ್ದೇ ಇದೆ, ಎಲ್ಲ ಊರಲ್ಲಿಂದ ನಮ್ಮ ಊರಲ್ಲಿಯೂ ಕಾರ್ಮಿಕ ಕೊರತೆ ಇದ್ದೇ ಉಂಟು. ಮತ್ತು ನಮ್ಮ ಇಲ್ಲಿ ಕಾಯಮಾಗಿ ಸಾಧಾರಣ ಒಂದರಿಂದ ಎರಡು ಮೂರು ಜನ ಬರ್ತಾರೆ, ಹಾಗೆ ಅವರು ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿ ನೀಸನ್ನು ಹೋಗ್ತೇವೆ. ಕೊರತೆ ಇಲ್ಲ ಅಂತಿಲ್ಲ, ಅದು ನೀಸನ್ನು ಹೋಗ್ತೇವೆ, ಕೊರತೆ ಉಂಟು. ಮೊದಲೇ ಇಲ್ಲಿ ಮನೆಗೆ ಬಂದುಕೊಂಡಿದ್ದವರು ಅವರ ಮಕ್ಕಳು ಅವರ ಮನೆಯವರು ಬಂದು ಕೆಲಸ ಮಾಡಿಕೊಟ್ಟು ಹೋಗ್ತಾರೆ.
1: ಅಡಿಕೆ ಕೊಯ್ಲಿಕ್ಕೆ ಜನ ಇದ್ದಾರಾ?
0: ಅಡಿಕೆ ಕೊಯ್ಲಿಕ್ಕೆ ಜನ ಇದ್ದಾರೆ, ಇದ್ದಾರೆಂದು ಫುಲ್ ಕಾನ್ಫಿಡೆಂಟ್ಲಿ ಹೇಳಿಕ್ಕೆ ಆಗುದಿಲ್ಲ, ಆದರೆ ಇದ್ದರೆ ಸಿಗ್ತಾರೆ. ಮತ್ತೆ ಅಡಿಕೆ ಕೊಯ್ಯೋರಾಗಲಿ ಬಾಕಿದ್ದ ಇದು ಆಗಲಿ, ಅವರು ಈಗ ನಾಳೆ ಬರ್ತಾರೆ ಅಂದರೆ ನಾಳೆ ಬರ್ತಾರೆ ಅಂದರೆ ಗ್ಯಾರಂಟಿ ಇಲ್ಲ. ನಾವು ಮತ್ತೆ ಅವ್ರಿಗೆ ಮಾಡಿಟ್ಟ ಇದು ತಿಂಡಿ ಊಟ ಅಂಥದ್ದೆಲ್ಲ ಬಾಕಿಯಾಗಿ ಮತ್ತೆ ಒಂದು ನಾವು ದನ ಇದ್ದರೆ ದನಕ್ಕೆ ಆಗೋದು, ಮತ್ತೆ ಇಲ್ಲದ್ರೆ ಮರು ದಿವಸ ನಾವೇ ತಿಂದು. ಹಾಗೆಂದ್ರೆ ಆಗಿರುವ ಸಮಸ್ಯೆ ಎಲ್ಲ ಉಂಟು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸಮಸ್ಯೆ ಉಂಟು. ಆದರೆ ಅದು ಅದೇ ಈಗ ಅಡ್ಜಸ್ಟ್ಮೆಂಟ್ ಮಾಡಿ ಹೋಗ್ತೀವಿ ಮೇಡಮ್. ಹಾಗೆ
1: ಅಂತಹ ಪರಿಸ್ಥಿತಿ ಈಗ ಕೃಷಿಗೆ ಬಂದಿದೆ ಅಲ್ವಾ? ಇನ್ನು ತೆಂಗಿನ ವಿಷಯಕ್ಕೆ ಬಂದ್ರೆ ಎಷ್ಟು ಮರಗಳು ಉಂಟು ಹೇಳಿದ್ರಿ ನೀವಾಗ? ನೂರ ಇಪ್ಪತ್ತು ಮರಗಳು ಉಂಟು ಅಂತ ಹೇಳಿದ್ರಿ. ಹೇಗಿದೆ ಫಸಲು? ಅಂದ್ರೆ ಈಗ ತೆಂಗಿನಕಾಯಿ ತುಂಬಾ ರೇಟು ಆಗಿರುವ ಫಸಲು ಹೇಗಿದೆ? ಅದಕ್ಕೆ ಹೊಂದಿಕೊಂಡು ರೇಟ್ ಸಹ ಹೆಚ್ಚಾಗಿರುವಾಗ ಬಹುಶಃ ಇದು ಲಾಭದಾಯಕ ಈ ಸಮಯದಲ್ಲಿ ಅಂತ ಅನ್ನಿಸ್ತಾ ಇದೆಯಾ?
0: ರೇಟು ಈಗ ಇವತ್ತು ದಿನ ರೇಟ್ ಸಾಧಾರಣ 65-70 ರೇಟ್ ಉಂಟು. ರೇಟು ಒಳ್ಳೆ ಸ್ಫೂರ್ತಿದಾಯಕ, ಅದರಲ್ಲಿ ಏನು ತೊಂದರೆ ಏನಿಲ್ಲ. ಬಟ್ ಈ ವರ್ಷ ತೆಂಗಿನ ಫಸಲು ಬಹಳ ಕಡಿಮೆ. ಇದು 4 ಸಾರಿ ಕೊಯ್ಯುವಲ್ಲಿ 1 ಸಾರಿ 2 ಸಾರಿ ಕೊಯ್ಲಿಕ್ಕೂ ಇಲ್ಲ ಮೇಡಮ್, ಕೊಯ್ದು ಆಗಲಿಲ್ಲ, ಫಸಲಿಲ್ಲ ಆದ ಕಾರಣ ರೇಟ್ ಜಾಸ್ತಿ ಆಯಿತು. ಅದೇ ಫಸಲಿದ್ದರೆ ರೇಟ್ 28 ರೂಪಾಯಿ ಆ ಸಮಯದಲ್ಲಿ, ಅದೇ ಸಮಸ್ಯೆ.
1: ಯಾಕಿರ್ಬೋದು ಫಸಲು ಕಡಿಮೆ ಆದದ್ದು, ರೋಗ ಏನಾದ್ರೂ?
0: ಅದು ಫಸಲು ಸಾಧಾರಣ ತೆಂಗಿನ ಬೆಳೆ ಮೊದಲು ಹಿರಿಯೂರು ಹೇಳಿದಾಗ 2 ವರ್ಷಕ್ಕೊಮ್ಮೆ ತೆಂಗಿನ ಬೆಳೆ ಬರುದು ಇಲ್ಲಿ. ಇದು ಬಹುಶಃ ಅದೇ ಆ ಪೀರಿಯಡ್ ಈ ವರ್ಷ ಅದು ಆಗಿರ್ಬೋದು ಅಂತ ನನ್ನ ಅಂದಾಜಿ. ಕಳೆದ ವರ್ಷ ಇಷ್ಟು ತೆಂಗಿನ ಬೆಳೆ ಮೋಸ ಆಗಲಿಲ್ಲ, ಕಳೆದ ವರ್ಷ ರೇಟು ಅದರ ಲೆಕ್ಕ ರೇಟು ಕಡಿಮೆ ಇತ್ತು. ಈ ವರ್ಷ ಮೊದಲು ರೇಟ್ ಇಷ್ಟು ಜಾಸ್ತಿ ಆಯಿತು. ಈ ಸಾಧನ 6-7 ತೆಂಗಿನಿಂದ ರೇಟ್ ಉಂಟು, 25ರಿಂದ ರೇಟ್ ಉಂಟು, 24ಲಿ ಇಷ್ಟು ರೇಟ್ ಇರಲಿಲ್ಲ.
1: ನೀವೆಂತ ಕೊಬ್ಬರಿ ಮಾಡಿ ಮಾರುದ ಅಥವಾ ಎಣ್ಣೆ ತೆಗೆದು ಮಾರುದ, ಹೇಗೆ?
0: ಎರಡು ಉಂಟು ಮೇಡಮ್, ಇದು ಕೊಬ್ಬರಿ ಮಾಡ್ತೇವೆ, ಎಣ್ಣೆ ಮಾಡ್ತೇವೆ, ತೆಂಗಿನ ಹಸಿ ತೆಂಗಿನೇ ಮಾಡ್ತೇವೆ. ಸಿಚುವೇಶನ್ ನೋಡಿಕೊಂಡು ಆ ಸಮಯಕ್ಕೆ ಯಾವುದು ಯೋಗ್ಯ ಅಂತ ನೋಡಿಕೊಂಡು ಮಾಡ್ತೇವೆ, ಇಂಥದ್ದು ಅಂತ ಏನಿಲ್ಲ. ಮತ್ತು ತೆಂಗಿನ ಎಣ್ಣೆ ಸ್ವಲ್ಪ ನಮಗೆ ಮನೆ ಇದು ನಮ್ಮ ಪರ್ಪಸ್ಗೆ ಬೇಕಾಗುತ್ತದೆ, ಬಾಕಿಗಳು ನಾವು ಕೊಡ್ತೇವೆ ಮಾರ್ತೇವೆ.
1: ಇವಾಗ ಅಡಿಕೆಯಲ್ಲಿ ನೀವು ಯಾವ ರೀತಿಯ ಅಂದರೆ ಈಗ ಕೊಳೆ ರೋಗ ಆಗಲಿ ಅಂತಹ ರೋಗಗಳಿಗೆ ಮೊದಲೇ ನೀವು ಔಷಧಿ ಸಿಂಪಡಿಸ್ತೀರಾ ಅಥವಾ ಬರದ ಹಾಗೆ ತಡೆಗಟ್ಟಲಿಕ್ಕೆ ಅಥವಾ ಬಂದ ನಂತರ ಅದಕ್ಕೆ ಪ್ರಯೋಗಾರ್ಥವಾಗಿ ಏನಾದರೂ ಮಾಡ್ತಾರೆ?
0: ಅಡಿಕೆ ಕೊಳೆ ರೋಗ ನಾವು ಇದು ಕೊಳೆ ರೋಗ ಬರಲಿಕ್ಕೆ ವೆಯ್ಟ್ ಮಾಡಲಿಕ್ಕೆ ಕ್ರಮ ಇಲ್ಲ. ನಾವು ಜೂನ್ ತಿಂಗಳಲ್ಲಿ ಒಂದು 20-25 ಮಳೆ ಬಂದು ಶುರುವಾಗಿ 1 ತಿಂಗಳೊಳಗೆ ಮದ್ದು ಸ್ಪ್ರೇ ಮಾಡಲೇಬೇಕಾಗುತ್ತದೆ, ಮಾಡ್ತೇವೆ, ಸ್ಪ್ರೇ ಮಾಡ್ತೇವೆ. ಅದು ಬೋರ್ಡ್ ಮಿಕ್ಸರು, ಬೇರೆ ಏನು ಮಾಡುವ ಕ್ರಮ ಇಲ್ಲ. ಯಾಕೆ ಪುನಃ 28-30 ದಿವಸ ಹೋಗಿ ಪುನಃ ಸ್ಪ್ರೇ ಮಾಡ್ತೇವೆ. ಹಾಗೆ ಮಳೆಗಾಲದ ವರ್ಷದಲ್ಲಿ ಮಳೆಗಾಲ ಇದು 3 ಮಿನಿಮಮ್ ಮಾಡಲೇಬೇಕಾಗುತ್ತದೆ, ಮಳೆ ನೋಡಿಕೊಂಡು 4 ದಿನ ಮಾಡಿದ್ರೆ ಉತ್ತಮ, ಹಾಗೆ ಅದು ಸಾಕಾಗ್ತದೆ.
1: ತಮ್ಮ ಉದ್ಯೋಗವನ್ನು ಹಿಡ್ಕೊಂಡು ಕೃಷಿಯನ್ನು ಅಂದ್ರೆ ಯಾವ ರೀತಿಯಲ್ಲಿ ನಿಮ್ಮ ಸಮಯ ಅದಕ್ಕೆ ಕೊಡ್ತೀರಿ?
0: ಅದೇ ನಾ ತೋಟದ ಸಮಯ ಹೆಚ್ಚಾಗಿ ನಾನು ಸಂಜೆ ಹೊತ್ತಿಗೆ ಹೋಗುದು, ಒಂದು 5-6 ನಂತರ ತೋಟಕ್ಕೆ ಹೋಗುದು. ಮತ್ತೆ ಕೆಲವು ಸಾರಿ ಬಿಡುವ ಸಮಯದಲ್ಲಿ ಬೆಳಿಗ್ಗೆ ಹೋಗೋ ಕ್ರಮ ಇಲ್ಲಂತಿಲ್ಲ, ಸಂಜೆ ಹೊತ್ತಿಗೆ 90 ವರ್ಷ ಸಂಜೆ ಹೊತ್ತಿಗೆ ಹೋಗುದು. ಮೇಯ್ನ್ ಆಗಿ ನಾನು ತೋಟಕ್ಕೆ ಹೋಗುದು ನೀರು ಬಿಡ್ಲಿಕ್ಕೆ ಮಾತ್ರ, ಬಾಕಿದ್ದೆಲ್ಲ ಕೆಲಸ ಮುಖಾಂತರ ಆಗ್ಬೇಕಷ್ಟೇ. ಅಂದ್ರೆ ಅದು ಬೆಳಿಗ್ಗೆ ಮಾಡುವ ಕೆಲಸ, ಕೆಲವು ಬೆಳಿಗ್ಗೆ ಮಾಡ್ಬೇಕಲ್ಲ, ಕೆಲವು ಕೆಲಸ ತೋಟ ಗೊಬ್ಬರ ಹಾಕುದು, ಆಚೆ ಈಚೆ ಹಾಕುದು, ಅದೆಲ್ಲ ಬೆಳಿಗ್ಗೆ ಮಾಡಬೇಕು. ನೀರು ಸ್ಪ್ರೇ ಮಾಡೋದು ಮಾತ್ರ ನಾನು, ನೀರು ಸ್ಪ್ರಿಂಕ್ಲರ್ ಹಾಕುದು, ಹಾಗೆ ಎಂತ ಬಿಡುದೆಲ್ಲ ನಾನೇ ಬಿಡುದು. ಕೆಲವು ಸಾರಿ ನಮ್ಮ ಮಿಸಸ್ ಕೂಡ ಅವರು ತೋಟಕ್ಕೆ ಹೋಗ್ತಾರೆ, ಅಷ್ಟು ಅನಿವಾರ್ಯ ಹೋಗ್ತಾರೆ. ಹಾಗೆ
1: ಅಂದ್ರೆ ಇದಕ್ಕೆ ಈ ಕೃಷಿಯಲ್ಲಿ

0: ತಮ್ಮ ಮನೆಯವರ ಮಕ್ಕಳ ಸಹಕಾರ ಹೇಗಿದೆ?
1: ಖಂಡಿತ ಇದೆ, ಖಂಡಿತ ಇದೆ ಮೇಡಮ್, ಎಲ್ಲರ ಸಹಕಾರ ಉಂಟು. ಮಗನಿಗೂ ಇದು ಕೃಷಿ ಬಗ್ಗೆ ಅವನಿಗೆ ಸ್ವಲ್ಪ ಆಸಕ್ತಿ ಉಂಟು. ಈಗ ಕಾಲೇಜಲ್ಲಿ ಓದ್ತಾ ಇದ್ದಾನೆ, ಹಾಗೆ ಕೃಷಿಗೆ ತೋಟಕ್ಕೆ ಹೋಗ್ತಾನೆ, ವಾರಕ್ಕೊಂದು ಎರಡು ಸರ್ತಿ ಎಲ್ಲ ಹೋಗ್ತಾನೆ, ನಾನಿಲ್ಲ ಸಮಯದಲ್ಲಿ ಹೋಗ್ತಾನೆ, ನೀರು ಬಿಡಲಿಕ್ಕೆಲ್ಲ ಹೋಗ್ತಾನೆ. ಅದೇನು ಇಲ್ಲ, ಏನೂ ಇಲ್ಲ, ಕೃಷಿ ಆಸಕ್ತಿ ಉಂಟು ಅವನಿಗೆ.
0: ಅಂದರೆ ಕೃಷಿ ಮುಂದುವರಿಬೋದು ಅಂತ ನಮಗೆ ಭರವಸೆ ಇದೆ?
1: ಭರವಸೆ ಕಂಡಿದೆ.
0: ಉತ್ತಮ ವಿಚಾರ. ಈಗ ನಾವು ಅಡಿಕೆ ಬಗ್ಗೆ ಮಾತಾಡಿದ್ವಿ, ತೆಂಗಾಯಿತು, ಇನ್ನು ಕಾಳು ಮೆಣಸಿನ ವಿಚಾರಕ್ಕೆ ಬಂದರೆ ಎಷ್ಟು ಗಿಡಗಳಿವೆ ನಿಮಗೆ, ಎಷ್ಟು ಇದು ಮಾಡಿದ್ದೀರಿ ಕೃಷಿ, ಅದರ ಬಗ್ಗೆ ಹೇಳಿ.
1: ಆ್ಯಕ್ಚುಲಿ ನಮಗೊಂದು 100-200 ಬುಡಲ ಇತ್ತು ಕಾಳು ಮೆಣಸಿನ, ದೊಡ್ಡ ಬುಡಲ ಇತ್ತು. ಆದರೆ ಈ ಎಲ್ಲದಕ್ಕೂ ಒಂದು ರೋಗವೇ, ಈ ಅಡಿಕೆಗೆ ರಬ್ಬರಿಗೆ ಇದ್ದಾಗೆ ಕಾಳು ಮೆಣಸಿನ ಬಳ್ಳಿಗೂ ರೋಗ. ಅದಕ್ಕೂ ಕೂಡ ಮಳೆಯಲ್ಲಿ ಫಸ್ಟಿಗೆ ಮರುವ ಸಮಯದಲ್ಲಿ ಗೊತ್ತಾಗೋದಿಲ್ಲ, ಮಳೆ ಬಿಟ್ಟ ಕೂಡಲೇ ಒಂದು ಈ ಚಳಿ ಈ ಸಮಯದಲ್ಲಿ ಒಂದೊಂದೇ ಬಳ್ಳಿ ಒಣಗಿ ಹೋಗ್ತಾ ಇರ್ತದೆ, ಅದು ಕೂಡ ರೋಗ. ಅದಕ್ಕೂ ಕೂಡ ಬೋರ್ಡ ಮಿಕ್ಸರೇ ಪರಿಹಾರ ಅಂತ ಹೇಳ್ತಾರೆ, ನಾವು ಹಾಕಿದ್ದೇವೆ, ಕೆಲವು ಒಳ್ಳೊಳ್ಳೆ ಲಕ್ಷಣ ಕಾಣ್ತದೆ. ಎಷ್ಟಾದರೂ ಇದು ವರ್ಷ ಪ್ರತಿಯೂ ಒಂದು 20-30 ಬಳ್ಳಿ ಹೋಗ್ತದೆ, ನಾವು ಹಾಗೆ ನಡ್ತಾ ಇರ್ತೇವೆ, ಹಾಗೆ ಇರ್ತದೆ. ಅದು ರೋಗ ಬಂದಿರ್ತದೆ, ಅದಕ್ಕೆ ಸ್ಪ್ರೇ ಮಾಡೋದು, ಮತ್ತು ಗಿಡ ನೆಡೋದು, ಹಾಗೆಲ್ಲ ಕಾರ್ಯಕ್ರಮ ಆಗುತ್ತಾ ಉಂಟು. ಒಂದು 60-70 ಬಳ್ಳಿ ಇರ್ಬೋದು, ಇವಾಗ ಒಂದು 70 ಕೆಜಿ ಸಿಗ್ತದೆ, 70-75 ಕೆಜಿ ಇರ್ಬೋದು, ವರ್ಷಕ್ಕೆ ಅಷ್ಟಿಗೆ ಗೊತ್ತಷ್ಟೇ. ಹಾಗೆ ಮನೆ ಹತ್ರ ದೊಡ್ಡ ದೊಡ್ಡ ಬಳ್ಳಿ ಇತ್ತು, ಎಲ್ಲ ಯಾವುದು ಈಗ ಕಾಣೋದಿಲ್ಲ, ಎಲ್ಲ ಸತ್ತು ಹೋಯಿತು.
0: ತುಂಬ ಬೇಸರದ ವಿಚಾರ.
1: ಅದೊಂದು ಇದು ಕ್ಲೈಮೇಟ್ ಮಾತ್ರ ಭಯಂಕರ ಸೂಟೇ ಆಗುದಿಲ್ಲ ಈ ವರ್ಷ.
0: ಈಗಂತೂ ಸಿಕ್ಕಾಪಟ್ಟೆ ಹವಾಮಾನ ವೈಪರೀತ್ಯ. ಇವಾಗ ಎಷ್ಟು ಕಾಳು ಮೆಣಸು, ಎಷ್ಟು ಕೆಜಿ ನಿಮಗೆ ಸಿಗ್ತದೆ?
1: ಅಷ್ಟೇ ಕಳೆದಷ್ಟೊಂದು 70 ಕೆಜಿ ಸಿಗಿದೆ ಮೇಡಮ್, ಅಷ್ಟೇ ಸಿಗಿದೆ. ಅದಕ್ಕೆ ಅದಕ್ಕೆ ಅಷ್ಟೇ ಅಸಲಾಗ್ತದೆ. ಅದಕ್ಕೆ ಇದು ಕೊಯ್ಯುವುದೇ ಒಂದು ಸಮಸ್ಯೆ ಉಂಟೆ ಈಗ ಕಾಳು ಮೆಣಸಿಗೆ. ಎಲ್ಲರೂ ಕಾಳು ಮೆಣಸು ಕೊಯ್ಲಿಕ್ಕೆ ಒಪ್ಪುದಿಲ್ಲ, ಕೆಲವರ ಅದೇ ಎಕ್ಸ್ಪರ್ಟ್ ನುರಿತ ಕೆಲಸದವರು ಇದ್ದಾರೆ, ಅವರಲ್ಲಿ ನಾವು ಹೇಳೋದು ಹಾಗೆ.
0: ಅದೇ ನಾವು ಅವರನ್ನೇ
1: ಆಶ್ರಯಿಸಬೇಕು, ಖಂಡಿತ ಆಶ್ರಯಿಸಬೇಕಾಗುತ್ತದೆ.
0: ಆದರೂ ನೀವು ಕೃಷಿಯಲ್ಲಿ ಖುಷಿಯನ್ನು ಕಂಡವರು?
1: ಹಾಂ, ಖಂಡಿತ ಹೌದು.
0: ಅಂದರೆ ಈಗ ಹೇಳಿದರೆ ಆ ಒಂದು ಕೃಷಿಯನ್ನೇ ಮಾಡಿಕೊಂಡು ಬಂದವರು ಕೃಷಿಯನ್ನು
1: ಮುಂದುವರಿಸ್ತಾರೆ.
0: ನಂತರದ ಒಂದು ಜನರೇಷನ್ ಏನಿದೆ, ನಂತರದ ಒಂದು ತಲೆಮಾರು ಎಲ್ಲರೂ ಕೃಷಿಗೆ ಬರುವರು ಅಂತ ಹೇಳಲಿಕ್ಕಾಗೋದಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ?
1: ನನ್ನ ಲೆಕ್ಕದಲ್ಲಿ ಇದು ಕೃಷಿ ಇದ್ದವರಿಗೆ ಕೃಷಿಗೆ ಬರಲೇಬೇಕು. ಎಂದರೆ ತಾವು ತಂದೆಯವರು ಹಿರಿಯರು ಮಾಡಿದಷ್ಟು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಸ್ವಲ್ಪ ಪರ್ಸೆಂಟ್ ಕಡಿಮೆ ಆಗಿ ಆಗುತ್ತೆ ಕೃಷಿ, ಯಾವುದೇ ಕೃಷಿ ಆದರೂ ಕೂಡ. ಹಾಗೆ ನಾನು ನೆಕ್ಸ್ಟ್ ಜನರು ಇಷ್ಟು ಮಾಡಿದರೆ ಮತ್ತು ಏನೂ ಇರಲಿಕ್ಕಿಲ್ಲ ಮುಂದಿನ ಜನರೇಷನ್ಗೆ. ಹಾಗೆ ನಮ್ಮ ಸಮಾಜ ಅಥವಾ ಇದು ಎಲ್ಲಿಗೆ ಹೋಗ್ತದೆ ಅಂತ ದೇವರೇ ಬಲ್ಲ. ಹಾಗೆ ನಾನು ಹೇಳೋದು ಕೃಷಿಯೂ ಬೇಕು, ಬರೀ ಕೃಷಿ ಒಂದು ಆಗೋದಿಲ್ಲ, ಅದರೊಟ್ಟಿಗೆ ನಮ್ಮ ಜೀವನಕ್ಕೆ ಬೇರೆ ದಾರಿ ನೋಡಲೂ ಬೇಕು. ಉಪಕಸಬು ಅಥವಾ ಆಗಸಬು ಇದು ಉಪ ಕೃಷಿ ಯಾರು ಒಂದು ಬೇಕೇ ಬೇಕು. ಹಾಗೆ ಇದ ಸ್ವಲ್ಪ ಆದರೂ ಉಳಿದಿತ್ತು ನನ್ನ ಭಾವನೆ.
0: ರೈತ ಮಿತ್ರರೇ, ಇದುವರೆಗೆ ನೀರ್ಚಾಲಿನ ಕೊಡುವಕೆರೆಯ ಕೇಶವ ಪ್ರಸಾದ್ ಇವರು ಸಮಗ್ರ ಕೃಷಿಯ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಅವರಿಗೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ನಮಸ್ಕಾರ.
2: ಕೇಶವ ಪ್ರಸಾದ್ ಕೊಡುವಕರೆ ಅವರ ಸಮಗ್ರ ಕೃಷಿ ಅನುಭವವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಜನಿ ಭಟ್. ಈಗ ಕೃಷಿ ಮಾಹಿತಿ ಕೇಳೋಣ.
3: ಕೇಳುವರೆ, ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಕೃಷಿಯಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗ್ತಾ ಇರುವಂತಹ ರಸಗೊಬ್ಬರ ಮತ್ತು ಪೀಡನಾಶಕಗಳಿಂದಾಗಿ ಪರಿಸರ ಸಾಕಷ್ಟು ಮಲಿನಗೊಳ್ತಾ ಇದೆ. ನೆಲ, ಜಲ ಮತ್ತು ವಾಯು ಕೂಡ ಮಾಲಿನ್ಯಗೊಂಡು ಇಂದು ಕೃಷಿಯು ಅನೇಕ ಸವಾಲುಗಳನ್ನು ಎದುರಿಸುವಂತಹ ಸ್ಥಿತಿಯಲ್ಲಿದೆ. ಇದರಿಂದಾಗಿ ಕೀಟ ಮತ್ತು ರೋಗಗಳು ರಾಸಾಯನಿಕಗಳಿಗೆ ನಿರೋಧಕತೆಯನ್ನು ಬೆಳೆಸಿಕೊಂಡು ಅವುಗಳ ನಿಯಂತ್ರಣ ಕಷ್ಟವಾಗ್ತಾ ಇದೆ. ಹಾಗಾಗಿ ರಾಸಾಯನಿಕದ ಬದಲಾಗಿ ಪರ್ಯಾಯ ಸಸ್ಯ ಸಂರಕ್ಷಣಾ ವಿಧಾನಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಂತಹದ್ದು ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನದ ಮೂಲ ಉದ್ದೇಶವಾಗಿದೆ ಅಂತ ಹೇಳಬಹುದು. ಇದರಲ್ಲಿ ಸ್ವಚ್ಛ ಬೇಸಾಯ ಕ್ರಮವನ್ನು ಅನುಸರಿಸುವಂತಹದ್ದು, ಆಸರೆ ಸಸ್ಯಗಳನ್ನು ನಾಶಪಡಿಸುವಂತಹದ್ದು, ವ್ಯವಸ್ಥಿತವಾಗಿ ನೀರು ಮತ್ತು ಗೊಬ್ಬರದ ನಿರ್ವಹಣೆ ಮಾಡುವಂತಹದ್ದು, ಬೆಳೆಗಳ ಪರಿವರ್ತನೆ, ಬೆಳೆ ಪದ್ಧತಿಗಳು, ಮಿಶ್ರ ಬೆಳೆಗಳು, ಸರಿಯಾದಂತಹ ನಾಟಿಯ ಸಮಯ, ರೋಗ ನಿರೋಧಕ ತಳಿಗಳ ಬಳಕೆ, ಇವಲ್ಲದೆ ಭೌತಿಕವಾಗಿ ಹಾಗೂ ಯಾಂತ್ರಿಕ ಕ್ರಮಗಳಿಂದ ಪೀಡೆಗಳನ್ನು ನಿರ್ವಹಣೆ ಮಾಡಿ ಬೆಳೆಗಳಿಗೆ ರೋಗ ಮತ್ತು ಕೀಟಗಳಿಂದ ಆರ್ಥಿಕ ನಷ್ಟವಾಗುವುದನ್ನು ಕೂಡ ತಡೆಗಟ್ಟಬಹುದಾಗಿದೆ. ಕೆಲವೊಂದು ಪರಿಸರ ಸ್ನೇಹಿ ಕೀಟ ಮತ್ತು ರೋಗ ನಿರ್ವಹಣಾ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹೇಳುವುದಿದ್ರೆ, ಮಾಗಿ ಉಳುಮೆಯನ್ನು ಮಾಡುವಂತಹದ್ದು ಒಂದು ಪ್ರಮುಖವಾದಂತಹ ಬೇಸಾಯ ಕ್ರಮ. ಮಾಗಿ ಉಳುಮೆಯಿಂದ ಹಿಂದಿನ ಬೆಳೆಯ ಉಳಿಕೆಯಿಂದ ಮಣ್ಣಿನಲ್ಲಿರುವಂತಹ ಕೀಟದ ಮೊಟ್ಟೆಗಳು, ಮರಿಹುಳುಗಳು, ರೋಗಕಾರಕ

ಕಳೆಗಳ ಬೀಜಗಳು ಸೂರ್ಯನ ರಶ್ಮಿಗೆ ಒಡ್ಡುವುದರಿಂದ ಮಣ್ಣಿನಿಂದ ಪ್ರಸಾರವಾಗುವಂತಹ ರೋಗ ಮತ್ತು ಕೀಟಗಳನ್ನು ನಿರ್ವಹಿಸಬಹುದು. ಸಾಗುವಳಿ ಪದ್ಧತಿಯಲ್ಲಿ ವಿಶೇಷವಾಗಿ ಭತ್ತದಲ್ಲಿ ನಾಟಿ ಮಾಡುವಾಗ ಪ್ರತಿ 8 ಸಾಲಿನ ಅಂತರದಲ್ಲಿ 2 ಸಾಲು ನಾಟಿ ತಪ್ಪಿಸಿ ಜಾಗ ಬಿಡುವುದರಿಂದ ಕಂದು ಜಿಗಿ ನಿರ್ವಹಣೆಯನ್ನು ಮಾಡಬಹುದು. ಭತ್ತದ ಗದ್ದೆಯ ಸುತ್ತ ಕಳೆ ಮತ್ತು ಆಶ್ರಯ ಸಸ್ಯಗಳನ್ನು ಸ್ವಚ್ಛಗೊಳಿಸುವುದರಿಂದ ಹಾಗೂ ಪ್ರತಿ ಎಕರೆಗೆ ಸುಮಾರು 800 ಕಿಲೋದಷ್ಟು ಭತ್ತದ ಹೊಟ್ಟಿನ ಬೂದಿಯನ್ನು ಕೆಸರು ಮಡಿಯೊಂದಿಗೆ ಹಾಕುವುದರಿಂದ ಬೆಂಕಿ ರೋಗವನ್ನು ತಡೆಗಟ್ಟಬಹುದು. ಹಾಗೆಯೇ ಹತ್ತಿ ಬೆಳೆಯಲ್ಲಿ ಬೆಂಡೆ, ಚೆಂಡು ಹೂವು, ಸಾಸಿವೆಯನ್ನು ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ರಸಹೀರುವ ಕೀಟಗಳನ್ನು ತಡೆಗಟ್ಟಬಹುದು. ಅದರಂತೆ ಟೊಮೆಟೋದಲ್ಲಿ ಸಾಸಿವೆ ಮತ್ತು ಚೆಂಡು ಹೂವನ್ನು 4 ಸಾಲುಗಳಿಗೆ 1 ಹಾಗೆ ಮತ್ತು ಹೊಲದ ಸುತ್ತ ಬೆಳೆಯುವುದರಿಂದ ಬೇರುಗಂಟು ಜಂತು ರೋಗಕ್ಕೆ ಆಕರ್ಷಕ ಬೆಳೆಗಳಾಗಿ ಇವುಗಳನ್ನು ನಿರ್ವಹಣೆ ಮಾಡಬಹುದು. ಇನ್ನೊಂದು ಪ್ರಮುಖವಾದಂತಹ ಕ್ರಮ ಅಂತಂದರೆ ಲಿಂಗಾಕರ್ಷಕ ಬಲೆಗಳ ಬಳಕೆಯನ್ನು ಮಾಡುವಂತಹದ್ದು. ಲೈಂಗಿಕ ಸಂಪರ್ಕಕ್ಕೆ ಸಿದ್ಧವಾಗಿರುವಂತಹ ಹೆಣ್ಣು ಪತಕಗಳು ಅಥವಾ ದುಂಬಿಗಳು ಒಂದು ನಿರ್ದಿಷ್ಟವಾದಂತಹ ವಾಸನೆಯನ್ನು ವಿಸರ್ಜಿಸ್ತವೆ. ಈ ದ್ರವದ ರಾಸಾಯನಿಕ ಸಂಯೋಜನೆಗಳನ್ನು ಉಪಯೋಗಿಸಿಕೊಂಡು ಕೃತಕ ರೀತಿಯಲ್ಲಿ ಮೋಹಕ ಬಲೆಗಳನ್ನು ಉತ್ಪಾದಿಸಿ ಗಂಡು ಪತಂಗಗಳನ್ನು ಆಕರ್ಷಿಸಿ ನಾಶಪಡಿಸಬಹುದು. ಉದಾಹರಣೆಗೆ ತೊಗರಿ, ಅವರೆ, ಕಡಲೆ ಮತ್ತು ಹತ್ತಿಕಾಯಿ ಕೊರಕ ಲಿಂಗಾಕರ್ಷಕ ಬಲೆಗಳನ್ನು ಪ್ರತಿ ಎಕರೆಗೆ ಸುಮಾರು 8 ಬಲೆಗಳನ್ನು ಬಳಸಬಹುದು. ತೆಂಗಿನ ರೈನೋಸಿರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳ ಆಕರ್ಷಕ ಬಲೆಗಳನ್ನು ಪ್ರತಿ ಎಕರೆಗೆ ಸುಮಾರು 2-3 ಬಲೆಗಳನ್ನು ಬಳಸಬಹುದು. ಬದನೆಕಾಯಿ ಮತ್ತು ಕಾಂಡ ಕೊರಕ ನಿರ್ವಹಣೆಗಾಗಿ ನಾಟಿ ಮಾಡಿದ 15 ದಿವಸಗಳಲ್ಲಿ ಎಕರೆಗೆ 12-16 ಲೂಸಿನ್ ಲ್ಯೂರ್ ಬಲೆಗಳನ್ನು ಬಳಸಬಹುದು. ಮಾವಿನ ಹಣ್ಣಿನ ನೊಣ, ಹೀರೆಕಾಯಿ, ಹಾಗಲಕಾಯಿ ಮತ್ತು ಕಲ್ಲಂಗಡಿ ಹಣ್ಣಿನ ನೊಣದ ಆಕರ್ಷಣೆಗೆ ಪ್ರತಿ ಎಕರೆಗೆ ಸುಮಾರು 8 ಬಲೆಗಳನ್ನು ಬಳಸಬಹುದು. ಹಾಗೆಯೇ ಟ್ರೈಕೋಡರ್ಮ ಎನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂತಹ ಜೈವಿಕ ಶಿಲೀಂಧ್ರ. ಇದರ ಬಳಕೆಯನ್ನು ಮಾಡಿಕೊಂಡು ಹಲವಾರು ರೋಗವನ್ನು ನಿಯಂತ್ರಣ ಮಾಡಬಹುದು. ಟ್ರೈಕೋಡರ್ಮ ಶಿಲೀಂಧ್ರವು ಸೂಕ್ಷ್ಮಜೀವಿಗಳಲ್ಲಿ ಒಂದು ಜಾತಿಯಾಗಿದೆ. ಇದು ಎಲ್ಲ ತರಹದ ಬೆಳೆಗಳ ಮಣ್ಣಿನಲ್ಲಿ ಇರ್ತದೆ. ಈ ಟ್ರೈಕೋಡರ್ಮವು ಮಣ್ಣಿನಿಂದ ಬರುವಂತಹ ಸಸ್ಯ ರೋಗಕ್ಕೆ ಕಾರಣವಾದ ಶಿಲೀಂಧ್ರದ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿರುವ ಪರಿಸರ ಸ್ನೇಹಿಯಾದಂತಹ ಶಿಲೀಂಧ್ರವಾಗಿದೆ. ಇದನ್ನು ಬಳಸುವಂತಹ ವಿಧಾನ ಈ ರೀತಿಯಾಗಿದೆ. 1 ಕಿಲೋ ಟ್ರೈಕೋಡರ್ಮವನ್ನು ಸುಮಾರು 100 ಕಿಲೋದಷ್ಟು ಚೆನ್ನಾಗಿ ಕಳೆತ ಕೊಟ್ಟಿಗೆ ಗೊಬ್ಬರ ಇಲ್ಲವೇ ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತಂಪಾದ ಜಾಗದಲ್ಲಿ ಗೋಣಿಚೀಲ ಹೊದಿಕೆಯಿಂದ ಸುಮಾರು 15-20 ದಿವಸಗಳ ಕಾಲ ಮುಚ್ಚಿ ಇಡಬೇಕು. ಪ್ರತಿ 4 ದಿವಸಗಳಿಗೆ ಒಂದು ಸಾರಿ ಮರುಮಿಶ್ರಣ ಮಾಡುವುದರಿಂದ ಟ್ರೈಕೋಡರ್ಮ ಸಂಖ್ಯೆಯು ಕೂಡ ಹೆಚ್ಚಾಗ್ತದೆ. ಇಂತಹ ಕಾಂಪೋಸ್ಟ್ ಮಿಶ್ರಿತ ಮಿಶ್ರಣವನ್ನು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಬೆಳೆಗಳಿಗೆ ಸೇರಿಸುವುದರಿಂದ ಮಣ್ಣಿನಿಂದ ಪ್ರಸಾರವಾಗುವಂತಹ ಬುಡಕೊಳೆ ರೋಗ, ಬೇರುಕೊಳೆ ರೋಗ, ಗಡ್ಡೆಕೊಳೆ ರೋಗ ಹಾಗೂ ಸೊರಗು ರೋಗದಂತಹ ರೋಗಗಳನ್ನು ತಡೆಗಟ್ಟಬಹುದು. 10 ಗ್ರಾಂ ಟ್ರೈಕೋಡರ್ಮವನ್ನು 1 ಕಿಲೋ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಿಯೂ ಕೂಡ ಬಳಸಬಹುದು. ಇನ್ನೊಂದು ಜೀವಾಣು ಅಂತಂದರೆ ಸುಡೋಮೋನಾಸ್ ಎನ್ನುವಂತಹದ್ದು. ಇದು ಸಸ್ಯ ಬೆಳವಣಿಗೆ ಪ್ರಚೋದಕವಾಗಿ ಕೆಲಸ ಮಾಡ್ತದೆ. ಇದು ಒಂದು ದುಂಡಾಣು ಅಥವಾ ಬ್ಯಾಕ್ಟೀರಿಯಾವಾಗಿದೆ. ಎಲ್ಲ ಥರದ ಮಣ್ಣಿನಲ್ಲಿ ಇದು ಇರ್ತದೆ. ಈ ಬ್ಯಾಕ್ಟೀರಿಯಾವು ಮಣ್ಣಿಗೆ ಬಳಸುವುದರಿಂದ ಮಣ್ಣಿನಿಂದ ಬರುವಂತಹ ಸಸ್ಯ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಮತ್ತು ಜಂತು ಹುಳ ವಿರುದ್ಧ ಹೋರಾಡುವಂತಹ ಶಕ್ತಿಯ ಜೊತೆಗೆ ಸಸ್ಯಗಳ ಬೆಳವಣಿಗೆಯನ್ನು ಪ್ರಚೋದಿಸಿ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ. ಸುಡೋಮೋನಾಸ್ ಫ್ಲೋರೆಸೆನ್ಸ್ ಈ ಬ್ಯಾಕ್ಟೀರಿಯಾವನ್ನು ಬಳಸುವಂತಹ ವಿಧಾನ ಈ ರೀತಿಯಾಗಿದೆ. 1 ಕಿಲೋ ಸುಡೋಮೋನಾಸ್ ಫ್ಲೋರೆಸೆನ್ಸ್ ಇದನ್ನು ಸುಮಾರು 100 ಕಿಲೋದಷ್ಟು ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತಂಪಾದ ಜಾಗದಲ್ಲಿ ಗೋಣಿಚೀಲ ಹೊದಿಕೆಯಿಂದ 15-20 ದಿವಸಗಳ ಕಾಲ ಮುಚ್ಚಿಡಬೇಕು. ಪ್ರತಿ 4 ದಿವಸಗಳಿಗೆ ಒಂದು ಸಾರಿ ಅದನ್ನು ಮರು ಮಿಶ್ರಣ ಮಾಡಬೇಕು. ಇಂತಹ ಕಾಂಪೋಸ್ಟ್ ಮಿಶ್ರಿತ ಮಿಶ್ರಣವನ್ನು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಬೆಳೆಗಳಿಗೆ ಅನುಸಾರವಾಗಿ ಬಳಸಬಹುದು ಅಥವಾ ಬೀಜೋಪಚಾರವನ್ನು ಕೂಡ ಮಾಡಬಹುದು. ಹಾಗೆಯೇ ಬೇವು ಆಧಾರಿತ ಕೀಟನಾಶಕಗಳನ್ನು ಕೂಡ ಬಳಕೆ ಮಾಡಬಹುದು. ಸಸ್ಯ ರೋಗ ಮತ್ತು ಕೀಟಗಳ ಹತೋಟಿ ಗುಣವಿರುವ ಸಾವಿರಾರು ಜಾತಿ ಗಿಡಮರಗಳಲ್ಲಿ ಬೇವು ಅತ್ಯಂತ ಉಪಯುಕ್ತವಾದಂತಹ ಔಷಧೀಯ ಗಿಡವಾಗಿದೆ. ಬೇವಿನ ಎಲೆ, ಬೇವಿನ ಬೀಜ, ಬೇವಿನ ಎಣ್ಣೆ, ಕಾಂಡ ಹಾಗೂ ಕಾಯಿ ಇವು ಔಷಧೀಯ ಗುಣಗಳನ್ನು ಹೊಂದಿದೆ. 5% ಬೇವಿನ ಕಷಾಯವನ್ನು ತಯಾರಿಸುವಂತಹ ವಿಧಾನ ಅಂತಂದರೆ 5 ಕಿಲೋಗ್ರಾಂನಷ್ಟು ಒಣಗಿಸಿದಂತಹ ಬೇವಿನ ಬೀಜವನ್ನು ಎಣ್ಣೆಯು ಹೊರಬರದ ಹಾಗೆ ಹಗುರವಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ಒಂದು ತೆಳುವಾದಂತಹ ಬಿಳಿ ಬಟ್ಟೆಯಲ್ಲಿ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಸುಮಾರು 10 ಲೀಟರ್ ನೀರಿನಲ್ಲಿ 8-10 ಗಂಟೆಗಳ ಕಾಲ

0: ನೆನೆಯುವುದಕ್ಕಿಡಬೇಕು. ಅನಂತರ ಚಹಾ ಪುಡಿಯನ್ನು ಹಿಂಡುವಂತೆ ಇವುಗಳನ್ನು ಹಿಂಡಿ ಸೋಸಬೇಕು. ಹೀಗೆ ತಯಾರಾದಂತಹ ಪ್ರತಿ ಲೀಟರ್ ಕಷಾಯವನ್ನು 10 ಲೀಟರ್ ನೀರು ಮತ್ತು 10 ಗ್ರಾಂ ಸೋಪಿನ ಪುಡಿಯ ಜೊತೆಗೆ ಮಿಶ್ರಣ ಮಾಡಿ ಶಿಫಾರಸಿನ ಪ್ರಕಾರ ಬೆಳೆಗಳಿಗೆ ಸಿಂಪಡಿಸಬೇಕು. 1 ಎಕರೆ ಪ್ರದೇಶಕ್ಕೆ ಸುಮಾರು 200-250 ಲೀಟರ್ ಸಿಂಪರಣ ದ್ರಾವಣ ಬೇಕಾಗ್ತದೆ. ಇದಕ್ಕಾಗಿ ಸುಮಾರು 10-12 ಕಿಲೋದಷ್ಟು ಬೇವಿನ ಬೀಜವನ್ನು ಉಪಯೋಗಿಸಬೇಕಾಗ್ತದೆ.
1: ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ರೈತ ಬಂಧುಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಲ್ಗೆ 36,000-55,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 30,000-47,000 ರೂಪಾಯಿ, ಕೋಕಾ ಕ್ವಿಂಟಲ್ಗೆ 25,000-33,500 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಲ್ಗೆ 10,000-16,500 ರೂಪಾಯಿ, 1ನೇ ವರ್ಗದ ತೆಂಗಿನಕಾಯಿ 30,000-40,000 ರೂಪಾಯಿ, 2ನೇ ವರ್ಗದ್ದು 25,000-35,000 ರೂಪಾಯಿ, ಸ್ಥಳೀಯ ಅಕ್ಕಿ ಕ್ವಿಂಟಲ್ಗೆ 4,600-5,500 ರೂಪಾಯಿ, ಕಟ್ ಸಾಂಬಾರ್ 3,500-4,500 ರೂಪಾಯಿ, ಐಆರ್8 ಕ್ವಿಂಟಲ್ಗೆ 3,800-4,500 ರೂಪಾಯಿ, ಆಮದು ಭತ್ತ ಕ್ವಿಂಟಲ್ಗೆ 2,350-2,550 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಲ್ಗೆ 4,650-5,400 ರೂಪಾಯಿ, ಕೆಂಪು ಬೆಲ್ಲ 4,500-5,000 ರೂಪಾಯಿ, ಕಪ್ಪು ಬೆಲ್ಲ 5,000-5,500 ರೂಪಾಯಿ, ಮೆಣಸು ಕ್ವಿಂಟಲ್ಗೆ 17,000-24,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಲ್ಗೆ 13,000-67,000 ರೂಪಾಯಿ, ಕಚ್ಚಾ ಗೇರು ಬೀಜ ಕ್ವಿಂಟಲ್ಗೆ 12,000-14,000 ರೂಪಾಯಿ, ಮೈಸೂರು ಬಾಳೆ 5,000-6,500 ರೂಪಾಯಿ, ಕದಳಿ ಕ್ವಿಂಟಲ್ಗೆ 6,000-7,500 ರೂಪಾಯಿ, ಗಾಳಿ ಕ್ವಿಂಟಲ್ಗೆ 6,000-6,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಲ್ಗೆ 7,000-8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು.
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700-01-4242
3: 8700-00-42

ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವದ ಕುರಿತು ಕಡಬದ ಬಿಜು ಮ್ಯಾಥ್ಯೂ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ.

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ಸಮಯ 7:35. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ಟ್ರಂಕ್ನಿಂದ 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಂದಾಜು %7.7 ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಸೂರತ್ನಲ್ಲಿ ಇಂದು ರಸ್ತೆ, ವಿದ್ಯುತ್ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಿಸಿದ 18,800 ಕೋಟಿ ರೂಪಾಯಿಗೂ ಅಧಿಕ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಉಪಕ್ರಮಗಳು ಬೆಳವಣಿಗೆಯ ಚಾಲಕ ಶಕ್ತಿಯಾಗಿದ್ದು ಜನತೆಯ ಸುಗಮ ಜೀವನ ಉತ್ತಮಪಡಿಸಲಿವೆ ಎಂದರು. ಪರಿಸರ ದಿನದ ಸಂದರ್ಭದಲ್ಲಿ ದೇಶದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದಾದ ಸೂರತ್ನಲ್ಲಿ ಇರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ವಿಶ್ವ ಕ್ರಮೇಣವಾಗಿ ಹಸಿರು ಭವಿಷ್ಯದತ್ತ ಸಾಗುತ್ತಿದ್ದು ಭಾರತ ಇದಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದೆ ಎಂದರು. ಈ ಶತಮಾನದ ಆರಂಭದಲ್ಲಿಯೇ ಗುಜರಾತ್ ಸರ್ಕಾರ ನವೀಕರಿಸಬಹುದಾದ ಇಂಧನ ಇಲಾಖೆಯನ್ನು ಸ್ಥಾಪಿಸಿದ್ದು, ಪಠಾಣ್ ಜಿಲ್ಲೆಯ ಚರಂಕಾ ಗ್ರಾಮದಲ್ಲಿ ದೇಶದ ಮೊದಲ ಸೌರ ಉದ್ಯಾನ ಅಭಿವೃದ್ಧಿಪಡಿಸಲಾಯಿತು ಎಂದು ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಪ್ರಧಾನಿ ಅವರು ಹಜಿರಾಗೆ ಭೇಟಿ ನೀಡಿ ಔದ್ಯಮಿಕ ಹಾಗೂ ಮೂಲಸೌಕರ್ಯ ಕಾರ್ಯಾಚರಣೆ ವೀಕ್ಷಿಸಿದರು. ಪ್ರಧಾನಿ ಅವರು ಈ ಸಂಜೆ ದಮನ್ಗೆ ಭೇಟಿ ನೀಡಿ 2,970 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಭಾರತದ ಡಿಜಿಟಲ್ ಮೂಲಸೌಕರ್ಯ ಪಯಣ ಗಮನಾರ್ಹ ಚಲನಶೀಲತೆಯನ್ನು ಕಂಡುಕೊಳ್ಳುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತದಲ್ಲಿ ಏರ್ಟ್ರಂಕ್ ಸುಮಾರು 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ ಯೋಜನೆ ಪ್ರಕಟಿಸಿದೆ. ಇದಲ್ಲದೆ 5 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಕೇಂದ್ರ ಅಭಿವೃದ್ಧಿಪಡಿಸುವುದಾಗಿ ಘೋಷಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದು ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿನ ಅತಿದೊಡ್ಡ ಬಂಡವಾಳ ಹೂಡಿಕೆ ಪ್ರಸ್ತಾಪವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಂತಹ ಬಂಡವಾಳ ಹೂಡಿಕೆಗಳು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಎಐಗಳಲ್ಲಿ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿಸುವಲ್ಲಿ ಬಲ ನೀಡಲಿವೆ. ಉದ್ಯೋಗಾವಕಾಶ ಸೃಷ್ಟಿಸುವುದರ ಜೊತೆಗೆ ಸ್ಥಳೀಯ ಪೂರೈಕೆ ಸರಪಳಿ ಬೆಂಬಲಿಸಲಿದೆ ಮತ್ತು ನಾವೀನ್ಯತೆ ನೇತೃತ್ವದ ಬೆಳವಣಿಗೆಯ ವೇಗ ವರ್ಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ವಿಶ್ವದ ಡಿಜಿಟಲ್ ಆರ್ಥಿಕ ಭವಿಷ್ಯ ಹೆಚ್ಚಿನದಾಗಿ ಭಾರತದಲ್ಲಿಯೇ ನಿರೂಪಣೆಗೊಳ್ಳಲಿದೆ ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಎಂದು ಪ್ರಧಾನಿ ನರೇಂದ್ರ

0: ಮೋದಿ ತಿಳಿಸಿದ್ದಾರೆ. ದೇಶದ ಆರ್ಥಿಕತೆ 2025-26 ಅಂದಾಜು ಶೇಕಡಾ 7.7 ಬೆಳವಣಿಗೆಯ ನೈಜ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬಲವಾದ ವೇಗವನ್ನು ಕಾಯ್ದುಕೊಂಡಿದೆ. ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ವಾರ್ಷಿಕ ಜಿಡಿಪಿ ಅಂದಾಜು ವರದಿಯಲ್ಲಿ ಈ ವಿಷಯ ಸ್ಪಷ್ಟಪಡಿಸಲಾಗಿದೆ. 2024-25 ಈ ಬೆಳವಣಿಗೆ ಶೇಕಡಾ 7.1 2025-26 ಒಟ್ಟು ದೇಶೀಯ ಉತ್ಪನ್ನ 323 ಲಕ್ಷ ಕೋಟಿ ರೂಪಾಯಿ ಹಂತ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಕೃಷಿ ಮತ್ತು ಮೀನುಗಾರಿಕೆ ವಲಯದ ಉತ್ತಮ ಸಾಧನೆಯಿಂದಾಗಿ ಪ್ರಾಥಮಿಕ ವಲಯ ಶೇಕಡಾ 3.2 ಬೆಳವಣಿಗೆ ದರ ಸಾಧಿಸಿದೆ ಎಂದು ಗಮನಿಸಲಾಗಿದೆ. ತಯಾರಿಕಾ ವಲಯ, ವ್ಯಾಪಾರ, ಹೋಟೆಲ್, ಸಾರಿಗೆ, ಸಂಪರ್ಕ ಮತ್ತು ಪ್ರಸಾರಕ್ಕೆ ಸಂಬಂಧಿಸಿದ ಸೇವೆ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ಕಳೆದ ಹಣಕಾಸು ವರ್ಷದಲ್ಲಿ 2 ಅಂಕಿಯ ಬೆಳವಣಿಗೆ ದಾಖಲಿಸಿವೆ. 2025-26 ನಾಲ್ಕನೇ ತ್ರೈಮಾಸಿಕದಲ್ಲಿ ನೈಜ ಜಿಡಿಪಿಯಲ್ಲಿ ಶೇಕಡಾ 7.8 ಬೆಳವಣಿಗೆ ಅಂದಾಜಿಸಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ ಸಾಧಿಸಲಾದ ಶೇಕಡಾ 7.7 ಜಿಡಿಪಿ ಅಭಿವೃದ್ಧಿ ದರ ಹಾಗೂ ನಾಲ್ಕನೇ ತ್ರೈಮಾಸಿಕದಲ್ಲಿ ಸಾಧಿಸಲಾದ ಶೇಕಡಾ 7.8 ಬೆಳವಣಿಗೆ ದರ ಭಾರತದ ಪಾರಂಪರಿಕ ಬಲವನ್ನು ಪ್ರತಿಫಲಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖಾನನ್ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಹ್ವಾನದ ಮೇರೆಗೆ ಶಿಶಿರ್ ಅನಾಲ್ ಆಗಮಿಸಿದ್ದು ನಾಳೆ ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತ್ರಿಪುರಾದ ಭಾರತ ಬಾಂಗ್ಲಾದೇಶ ಅಂತಾರಾಷ್ಟೀಯ ಗಡಿಯಲ್ಲಿರುವ ಲಂಕಾಮುರ ಗಡಿ ಔಟ್ಪೋಸ್ಟ್ನಲ್ಲಿರುವ ಪ್ರಹರಿ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು 7-8 ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ದೇಶದ ಸುರಕ್ಷತೆ ಮತ್ತು ಭದ್ರತೆ ಅತ್ಯಂತ ಅವಶ್ಯಕವಾಗಿದ್ದು ಮಾದಕ ದ್ರವ್ಯ, ಮಾನವ ಕಳ್ಳಸಾಗಾಟ, ಅಕ್ರಮ ಗೋವು ಸಾಗಾಟಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು ಅತ್ಯಗತ್ಯ ಎಂದರು. ಪರಿಸರ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗೃಹ ಸಚಿವ ಅಮಿತ್ ಶಾ ಗಿಡವೊಂದನ್ನು ನೆಟ್ಟರು. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ 2019 ಇದುವರೆಗೂ ದೇಶದಲ್ಲಿ ಒಟ್ಟು 6,40,00,000 ಅಧಿಕ ಸಸಿಗಳನ್ನು ನೆಟ್ಟಿದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇದಕ್ಕೂ ಮುನ್ನ ಅಗರ್ತಲಾದ ಕುಂಚ್ಬನ್ನಲ್ಲಿರುವ ಐತಿಹಾಸಿಕ 1917 ಪುಷ್ಪಂಬತ ಅರಮನೆಯನ್ನು ಪ್ಯಾಲೆಸ್ ಹೋಟೆಲ್ ಆಗಿ ಪರಿವರ್ತಿಸುವ ಕಾಮಗಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶಿಲಾನ್ಯಾಸ ನೆರವೇರಿಸಿದರು. ಅಂಡಮಾನ್ ದ್ವೀಪದ ಪೂರ್ವ ಕರಾವಳಿಯ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿಜಯಪುರಂ 3 ಪ್ರದೇಶದಲ್ಲಿ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಕಟಿಸಿದ್ದಾರೆ. ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ವ್ಯಾಪಕ ಇಂಧನ ಸಾಮರ್ಥ್ಯ ಇರುವುದನ್ನು ಈ ಪರಿಶೋಧನೆ ಸಾಬೀತುಪಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸುಮಾರು 355 ಮೀಟರ್ ನೀರಿನಾಳದಲ್ಲಿ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದ್ದಾರೆ. ಅಸ್ಸಾಂನ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಾಗಿದೆ. ಗುವಾಹಟಿಯ ಜ್ಯೋತಿ ವಿಷ್ಣು ಆಂತರ್ಜಿಕ ಕಲಾಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ 12 ಹೊಸ ಸಂಪುಟ ದರ್ಜೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಸಮ್ಮುಖದಲ್ಲಿ

0: ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರಿಂದ ನೂತನ ಸಚಿವರು ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸಿದರು. ಇದರಿಂದಾಗಿ ಅಸ್ಸಾಂ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ 17ಕ್ಕೇರಿದೆ. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಗರಿಷ್ಠ 19 ಸಚಿವ ಸ್ಥಾನಗಳಿಗೆ ಅವಕಾಶವಿದೆ. ಭಾರತ 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಫೈನಲ್ ಪ್ರವೇಶಿಸಿದೆ. ಜಪಾನಿನ ಕಕಾಮಿಗಹರ ಹಾಕಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ 5-3 ಗೋಲುಗಳ ಅಂತರದಿಂದ ಜಯ ಗಳಿಸಿತು. ಪ್ರಶಸ್ತಿಗಾಗಿ ನಾಳೆ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿ ನಾಳೆ ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ ಟ್ರಂಕ್ನಿಂದ 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಿ ನರೇಂದ್ರ ಮೋದಿ. ಅಂದಾಜು 7.7% ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 7:45. ಚಿತ್ರಗೀತೆಗಳು ಸ್ವಲ್ಪ ಹೊತ್ತಿನಲ್ಲಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಆನಂದ ಬಾಷ್ಪ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ಗೀತೆ. ಸಾಹಿತಿ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ನೀಡಿದ್ದಾರೆ ಸಲೀಲ್ ಚೌಧರಿ.

ಮುಂದೆ ಕೇಳಿ. ಸಮರ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಅವರು ಹಾಡಿರುವ ವಿ ಮನೋಹರ್ ಅವರ ಸಾಹಿತ್ಯ, ಸಂಗೀತ ನೀಡಿದವರು ಕೌಸ್ತುಭಾ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಮುಂದಿನ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ಅಂತ ಚಿತ್ರದಿಂದ. ಸಾಹಿತ್ಯ ಗೀತಪ್ರಿಯ ಅವರದು, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ, ವಾರದ ಅತಿಥಿ ಕಾರ್ಯಕ್ರಮ ಸ್ವಲ್ಪ ಹೊತ್ತಿನಲ್ಲಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ವಾರದ ಅತಿಥಿ, ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಹೂರಣದ ಸೊಂಪು. ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಮನಸ್ಸಿಗೆ ಹಿತ ನೀಡುವ ನಾದ, ನಮ್ಮ ಕರಾವಳಿಯ ಹೆಮ್ಮೆಯ ನಾದಸ್ವರ ಮಾಂತ್ರಿಕ, ಕಲಾಶ್ರೀ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವಿದ್ವಾನ್ ನಾಗೇಶ್ ಬಪ್ಪನಾಡು. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಸೂರ್ಯನಾರಾಯಣ ಭಟ್ ಪಿಎಸ್. ಬನ್ನಿ, ವಿದ್ವಾನ್ ನಾಗೇಶ್ ಬಪ್ಪನಾಡು ಅವರ ಮನಸ್ಸಿನ ಮಾತುಗಳು.
5: ಶ್ರೋತೃಗಳೇ, ನಮ್ಮ ಈ ವಾರದ ಅತಿಥಿ ವಿದ್ವಾನ್ ನಾಗೇಶ್ ಬಪ್ಪನಾಡು ಅವರು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾಗೇಶ್ ಬಪ್ಪನಾಡು ಅವರು ಮೂಲತಃ ಒಬ್ಬ ನಾಗಸ್ವರ ಕಲಾರಾಧಕ, ಕಲೋಪಾಸಕ ಎಲ್ಲವೂ ಹೌದು. ಈಗ ಇತ್ತೀಚೆಗೆ ತಾನೇ ಅವರಿಗೆ ಸಂಗೀತ ನೃತ್ಯ ಅಕಾಡೆಮಿಯ ಕಲಾಶ್ರೀ ಪ್ರಶಸ್ತಿ ಸಿಕ್ಕಿದೆ. ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದರಾಗಿ ಅವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಜೊತೆಗೆ ಕಾಂಚಿ ಕಾಮಕೋಟಿ ಆಸ್ಥಾನ ವಿದ್ವಾಂಸರಾಗಿ ಕೂಡ ಅವರಿಗೆ ಆ ಒಂದು ಭಾಗ್ಯ ಒದಗಿ ಬಂದಿದೆ. ಸ್ಟಾಲಿನ್ ಅವರು ನಿಮಗೆ ಗೊತ್ತಿದ್ದ ಹಾಗೆ ಹಿಂದಿನ ತಮಿಳುನಾಡಿನ ಮುಖ್ಯಮಂತ್ರಿಯವರು ಅವರಿಗೆ ನಾಗಸ್ವರ ಸೆಲ್ವಂ ಅನ್ನುವಂಥ ಒಂದು ಬಿರುದನ್ನು ಕೂಡ ನೀಡಿದ್ದಾರೆ. ಒಟ್ಟಾರೆಯಾಗಿ ಅವರ ಕಲಾ ಹಿನ್ನೆಲೆ ಏನು, ಜೊತೆಗೆ ಅವರು ನಡೆದುಕೊಂಡು ಬಂದ ದಾರಿ ಏನು ಅನ್ನೋದ್ರ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸರ್.
6: ನಮಸ್ತೆ.
5: ಈಗ ನಾಗೇಶ್ ಬಪ್ಪನಾಡು ಅಂತ ಹೇಳುವಾಗ ನಮಗೆ ಅವರ ಒಂದು ನಾಗಸ್ವರವನ್ನು ಕೇಳಿ ಗೊತ್ತಲ್ಲದೆ ಅವರ ಬಗ್ಗೆ ಹೆಚ್ಚು ಪರಿಚಯ ಹೆಚ್ಚಿನವರಿಗೆ ಇರುವುದಿಲ್ಲ. ಈಗ ಮುಖ್ಯವಾಗಿ ಹೇಳುದಿದ್ರೆ ನಿಮ್ಮ ಮನೆ, ನೀವು ಚಿಕ್ಕದಿರುವಾಗ ನೀವು ಎಷ್ಟು ಜನ ಮಕ್ಕಳು, ನಿಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣ ಇದರ ಬಗ್ಗೆ ಸ್ವಲ್ಪ ಹೇಳಿ.
6: ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ, ನಾವು ಮಕ್ಕಳು, ಒಟ್ಟು 6 ಮಕ್ಕಳು, 5 ಗಂಡು 1 ಹುಡುಗಿ. ಮನೆಯ ವ್ಯವಸ್ಥೆ ಅಂದರೆ ನಾವು ಬಾರಿ, ನಮ್ಮ ತಂದೆ ಒಬ್ಬರೇ ಕೆಲಸಕ್ಕೆಲ್ಲ ಹೋಗಿ ತುಂಬ ಕಷ್ಟಪಟ್ಟು ನಮಗೆ ಕಲಿಸಿದ್ದಾರೆ. ಅಲ್ಲಿ ನಮ್ಮ ಮುಲ್ಕೆಯಲ್ಲಿ ಶಾಲೆಗೊಂದು 7ನೇ ತರಗತಿ

0: ಪಾಸ್ ಮಾಡಿದ್ದೇನೆ. ಆಮೇಲೆ ಇನ್ನು 8ನೇ ತರಗತಿ ಹೋಗು ಅಂತ ಹೇಳುವಾಗ ನಮ್ಮ ತಂದೆಗೊಂದು, ನಮ್ಮ ಮನೆಯಲ್ಲಿ ಯಾರು ಸಂಗೀತದಲ್ಲಿ ಇಲ್ಲ ಎಂಬ ಒಂದು ತುಂಬ ಕೊರತೆ ಇತ್ತು ಅವರಲ್ಲಿ.
1: ಈಗ ನಿಮಗೆ ಈ ಪರಂಪರಾನುಗತವಾಗಿ ನಾದಸ್ವರ ಇರುವಂಥದ್ದ, ನಿಮ್ಮ ತಂದೆಯೆಲ್ಲ ಏನು ಮಾಡ್ತಾ ಇದ್ರು?
0: ನಮ್ಮ ಅಜ್ಜ ನಾದಸ್ವರ ಹಳೆಬಪ್ಪನಾಡಲ್ಲಿದ್ದರು, ಆಮೇಲೆ ನನ್ನ ತಂದೆ ಕೂಡ, ಅವರು ಕೂಡ ವಿದ್ವಾನೆ. ಅಂದರೆ ಈಗದಾಗೆ ಎಲ್ಲ ಕಡೆಯಲ್ಲಿ ಕಾಣಿಸ್ಕೊಳ್ಳಿಲ್ಲ, ದೇವಸ್ಥಾನಗಳಲ್ಲಿ ಎಲ್ಲ ಕಡೆಯಲ್ಲಿ ನೋಡಿಸ್ತಾ ಇದ್ದರು. ಆದರೆ ಸಂಗೀತದ ದೊಡ್ಡ ಜ್ಞಾನ ಇತ್ತು ಅವರಿಗೆ, ಈ ರಾಗಗಳ ಹೆಸರನ್ನು ಇದೆಲ್ಲ ಹೇಳ್ತಿದ್ರು. ಹಾಗೆ ಅವರಿಗೊಂದು ಏನು ಆಸೆ ಇತ್ತು ಮನೆಯಲ್ಲಿ, ಒಬ್ಬರಾದರೂ ನಾವು ಪರಂಪರೆಯಿಂದ ಬರುವಾಗ ಒಬ್ಬರಾದರೂ ಬೇಕೆಂಬುದನ್ನು. ಆದರೂ ಇದರಲ್ಲಿ ಎಷ್ಟು ಜೀವನ ಹೋಗ್ತದಂತ ಆ ಟೈಮಲ್ಲಿ ಗೊತ್ತಿರಲಿಲ್ಲ. ಆದರೆ ನನಗೆ ಒಂದು ಹಠ ಇತ್ತು
1: ದೇವಸ್ಥಾನದಲ್ಲಿ,
0: ಬಪ್ಪನಾಡು ದೇವಸ್ಥಾನದಲ್ಲಿ ಅಜ್ಜ ನೋಡಿಸ್ತಿದ್ರು. ಆಮೇಲೆ ಅಜ್ಜನ ಹತ್ತದ ನಂತರ ನಮ್ಮ ತಂದೆ ನೋಡಿಸಿದರು. ತಂದೆ ಅವರು ಮೋಸ್ಟ್ಲಿ ಕಡೆಯ ದಿನದವರೆಗೂ ಕೂಡ ದೇವಸ್ಥಾನಕ್ಕೆ ಹೋಗಿ ನೋಡಿಸ್ತಾ ಇದ್ರು. ಒಂದು 2-3 ದಿವಸನೇನು ಹುಷಾರಿಲ್ಲದಿದ್ದರು.

0: ಹಠ ಇತ್ತು
1: ದೇವಸ್ಥಾನದಲ್ಲಿ
0: ಬಪ್ಪನಾಡು ದೇವಸ್ಥಾನದಲ್ಲಿ ಅಜ್ಜ ನೋಡಿಸ್ತಿದ್ರು. ಆಮೇಲೆ ಅಜ್ಜನ ಹತ್ತದ ನಂತರ ನಮ್ಮ ತಂದೆ ನೋಡಿಸಿದ್ರು. ತಂದೆ ಅವರು ಮೋಸ್ಟ್ಲಿ ಕಡೆಯ ದಿನದವರೆಗೂ ಕೂಡ ದೇವಸ್ಥಾನಕ್ಕೆ ಹೋಗಿ ನೋಡಿಸ್ತಾ ಇದ್ರು. ಒಂದು ಎರಡು ಮೂರು ದಿವಸನೇನು ಹುಷಾರಿಲ್ಲದಿದ್ದರು, ಅಷ್ಟರವರೆಗೆ ನೋಡಿಸ್ತಿದ್ರು.
1: ಹೌದೌದು,
0: ಅವರಿಗೆ ಅಂದರೆ ಇಡೀ ಅಲ್ಲಿ ಆ ಏರಿಯಾದಲ್ಲಿ ಅನ್ನುಶರಿಗರು ಅಂದರೆ ಎಲ್ಲರಿಗೂ. ಹೌದೌದು, ನನ್ನ ತಾಯಿ ಹೆಸರು ಅಪ್ಪಿ ಅಂತ. ಹಾಗೆ ನಮ್ಮ ತಂದೆಗೆ ಗೊತ್ತಿಲ್ಲದ ಜನ ಇಲ್ಲ, ಅಷ್ಟೊಂದು ಫೇಮಸ್ ಆಗಿದ್ದರು. ಹೌದೌದು, ಬಪ್ಪನಾಡಲ್ಲಿ ನಾವು ವರ್ಷ ಇಡೀ ನಾವು ಅಲ್ಲಿ ನೋಡ್ತಾ ಇರಬೇಕು. ನಮ್ಮ ತಂದೆ ನೋಡಿಸುವಾಗ ಅದು ನನಗೆ ಸರಿ ನೆನಪುಂಟು. ಅಲ್ಲಿ ಇಲ್ಲಿ ನಮ್ಮ ಲೋಕಲಲ್ಲಿ ಹೇಳ್ತಾರೆ ಏನಂದರೆ, ಒಂದು ಮುಡಿ ಅಕ್ಕಿ ಒಂದು 100 ರೂಪಾಯಿದ್ದು ನನಗೆ ಸರಿ ನೆನಪಿತ್ತು. ನಮ್ಮ ತಂದೆ ಅಷ್ಟಕ್ಕೆ ಮಾಡ್ತಿದ್ರು
1: ಅದು
0: ತಿಂಗಳಿಗೆ
1: ತಿಂಗಳಿಗೆ.
0: ಹೌದೌದು, ಅದರಲ್ಲೇ ಜೀವನ. ಮತ್ತು ಹೊರಗೆ ಟೆಂಪಲು ಅದು ಸಣ್ಣ ಮದುವೆಗಳೆಲ್ಲ ಹೋಗಿ ನಮ್ಮನ್ನೆಲ್ಲ ಸಾಕಿದೆ ಅಂತ ಒಂದು ಕಷ್ಟದ ಒಂದು ಪರಿಸ್ಥಿತಿ ಇದ್ದದ್ದು.
1: ನೀವು ಶಾಲೆಗೆ ಹೋಗುವಾಗಲೇ ಈ ಪಾಠ ಎಲ್ಲ ಕಲ್ತಿದ್ದೀರಾ ಹೇಗೆ?
0: ಹೌದು, ನಾ ಶಾಲೆಗೆ ಹೋಗ್ತಿರುವಾಗಲೇ ಅದೇ 6ನೇ 7ನೇಯಲ್ಲಿ ನಮ್ಮ ತಂದೆ ನುಡಿಸಿದ್ರು ಕೇಳ್ತಾ ಇದ್ದೆ. ಆದರೆ ಈಗದಾಗೆ ಅಷ್ಟು ಜ್ಞಾನ ಇತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೇಳೋದು ಒಂದು ದೊಡ್ಡ ಅಥವಾ ಯಾರಾದರೂ ದೊಡ್ಡ ಒಂದು ನಾದಸ್ವರ ಅಥವಾ ಒಂದು ವೋಕಲ್ ಕಚೇರಿ ವಯಲಿನ್ ಅಂತ ಕೇಳುವಂಥದ್ದು ಸಣ್ಣ ವಯಸ್ಸಲ್ಲಿ ಇತ್ತು ಅದು ನನಗೆ. ಆಗ ಆಕಾಶವಾಣಿಯಿಂದ ಕೂಡ ನಾವು ಆ ರೇಡಿಯೋನ ಕೇಳ್ತಾ ಇತ್ತು, ಯಾರ್ದು ಕಚೇರಿ ಯಾರು ಸಂಗೀತ ಆಗ್ತಾ ಇದ್ದಾರೆ ಇದನ್ನು ಕೇಳುವಂತ.
1: ಈಗ ಹೇಳಿದ್ರಿ ನಿಮ್ಮ ತಂದೆಯವರು ಯಾರಾದ್ರೂ ಒಬ್ರು ಇದರಲ್ಲಿ ಆಗ್ಬೇಕು ಅಂತ ಹೇಳಿ ಆಗ ನಿಮ್ಮನ್ನು ಹಿಡಿದು ಕೂರಿಸಿ ಕಲ್ಸಿದ್ರ ಹೇಗೆ?
0: ಅದೇ ನೀವು ಸತ್ಯ ಮಾತನ್ನು ಹೇಳಿದ್ರಿ. ಅವರಿಗೆ ನನ್ನನ್ನು ಯಾಗಾದರೂ ಮಾಡಿದ್ರಲ್ಲಿ ನಮ್ಮ ಅಣ್ಣನಿಗೆಲ್ಲ ಕನ್ವಿನ್ಸ್ ಮಾಡಿ ಬೇಡ ಅಂತ ನಿಂತು ಎಲ್ಲರಿಗೆ, ಇದರಿಂದ ಜೀವನ ಹೋಗೋ ಕಷ್ಟ. ಆದರೂ ಎಲ್ಲರಿಗೆ ಮಾತಾಡಿ ಇಲ್ಲೆಲ್ಲ ಅವನನ್ನು ಕಲಿಸಲೇಬೇಕೆಂಬ ಒಂದು ಉದ್ದೇಶದಿಂದ ಅವರು ಕಲಿಸಿದ್ದೌದೇ. ನೀವೀಗ 7ನೇ ಇರುವಾಗಲೂ ಆಗ ಬಂದು ಸಾಯಂಕಾಲ ಬಂದು ಕೂಡಲೇ ಅದೇ ಒಂದು 1/2 ಗಂಟೆ ಆದರೂ ಪಾಠ ಮಾಡ್ತಿದ್ರು. ಅಂದರೆ ಆಗದ ಮಟ್ಟಿಗೆ ಈಗ ಸಂಗೀತ ಸ್ವಲ್ಪ ಇಂಪ್ರೂವ್ ಬೇರೆ ಆಗಿದೆ. ಕಲಿಸಿದ್ರು ದೇವಸ್ಥಾನ ದೈವಸ್ಥಾನ ಈ ಥರದಲ್ಲಿ ಹೋಗ್ತಿದ್ದೆ ಸ್ವಲ್ಪ ಸಣ್ಣ ಮಟ್ಟಿನಲ್ಲಿ.
1: ಆ ಸಮಯದಲ್ಲಿ ಕಲಿಯುವಾಗ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು?
0: ಇತ್ತು ನನಗೆ. ಇಲ್ಲ ತಂದೆಯದು ಆಸೆ ಒಂದು, ನನಗೂ ಮತ್ತು ಕೇಳೋದು ಸಂಗೀತದ ಒಂದು ಅಭಿರುಚಿ ಇತ್ತು. ಆಗಲೇ ತಂದೆಯಲ್ಲಿ ಸ್ವಲ್ಪ ಪಾಠ ಮಾಡಿದ್ದೆ, ಅಂದರೆ ಒಂದು ಈಗ ನಮ್ಮಲ್ಲಿ ಸ್ವಲ್ಪ ಸರಳ ವರ್ಷ ಅಥವಾ ಅಲಂಕಾರನೋ ಗೀತೆಯೋ ಅಥವಾ ವರ್ಣನೋ ಅದು ಒಂದು 10 ಕೀರ್ತನೆಗಳು ಇಷ್ಟೇ ಆದದ್ದು ಆ ನಮ್ಮ ತಂದೆ ಟೈಮಲ್ಲಿ.
1: ನಿಮಗೆ ಜೊತೆಗೆ ಪಕ್ಕವಾದ್ಯಕ್ಕೆ ಅಂತ ಜನ ಬೇಕಾಗಿರಲಿಲ್ವ ಆವಾಗ?
0: ಇಲ್ಲ, ಅದೇ ಹೇಳಿದ್ದು. ಆವಾಗ ಅದೊಂದು ಈ ಡೋಳಕ್ಕಿ ಅಥವಾ ಮೃದಂಗದ ನಮಗೆ ವ್ಯವಸ್ಥೆ ಇರಲಿಲ್ಲ. ಸಂಬೇಳ ಅಂತ ಉಂಟು ಈ ದೇವಸ್ಥಾನದಲ್ಲೆಲ್ಲ ನುಡಿಸುವಂಥದ್ದು. ನಮ್ಮ ಮಾವ ಒಬ್ಬರು ಇದ್ದರು, ಅವರು ಎಲ್ಲ ನಮಗೆ ಒಳ್ಳೆ ನುಡಿಸಿದ್ರು ಅವರು. ಆದರೆ ಈಗದಾಗಿ ಲಯಬದ್ಧವಾಗಿ ಆಗಿ ಇರಲಿಲ್ಲ ಅಂತ ನಂದು ಅನಿಸಿಕೆ. ಹೌದೌದು, ನಮ್ಮ ಬಪ್ಪನಾಡು ದೇವಸ್ಥಾನದಲ್ಲಿ ಅವರು ಕೂಡ ನಮ್ಮ ಎರಡು ಫ್ಯಾಮಿಲಿ ಕೂಡ ನಾವು ಬಪ್ಪನಾಡು ದೇವಸ್ಥಾನದಲ್ಲಿ ವೃತ್ತಿ ಮಾಡಿದ್ದವರೇ. ಹಾಗೆ ನುಡಿಸಿದ್ರು, ನಮ್ಮ ತಂದೆ ಕಲಿಸ್ತಿದ್ರು. ಆದರೆ ಅವರು ಬೆಳಿಗ್ಗೆ ಇಲ್ಲ ಸಾಯಂಕಾಲ, ನಾನು ಬೆಳಿಗ್ಗೆ ಎದ್ದು ನಾವು ಪ್ರಾಕ್ಟೀಸ್ ಮಾಡಲೇಬೇಕಾಗಿ ಸಾಧನೆ ಮಾಡಬೇಕಿತ್ತು. ಆದರೆ ತಂದೆ ಅಲ್ವ, ಅಷ್ಟು ನಾವು ಅದನ್ನು ಕಿವಿ ಕೊಡಲಿಲ್ಲ. ಒಂದು 5:30 ಗಂಟೆಗೆ ಎದ್ದು ಆ ಥರ, ಅದೇ ನಾವು ತಮಿಳ್ನಾಡು ಅಥವಾ ಬೆಂಗಳೂರು ಹೋದ ನಂತರ ಅಲ್ಲಿ ಒಂದು 3:15 ಗಂಟೆಗೆ ಎದ್ದು ಸ್ನಾನ ಮಾಡಿ ಅದೇ ಸಾಧನೆ ದೇವರು ಏನೋ ಇಷ್ಟುವರೆಗೆ ತಂದಿದ್ದಾರೆ ಅಂತ ಎನಿಸ್ತೇನೆ.
1: ತಂದೆಯವರ ಜೊತೆ ಬೇರೆ ಕಡೆ ಎಲ್ಲ ಹೋಗ್ತಿದ್ರಿ, ಯಾವ್ಯಾವ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇದ್ದೀವಿ?
0: ಜಾತ್ರಾ ಸಮಯ ನಮ್ಮ ಬಪ್ಪನಾಡಲ್ಲಿ ಯಾವಾಗಲೂ ಇತ್ತು. ಅವ್ರು ನುಡಿಸುವಾಗ ನಾನು ಒಂಚೂರು ಒಟ್ಟು ಸೇರ್ತಿದ್ದೆ. ನಮ್ಮ ಬಪ್ಪನಾಡಲ್ಲಿ ಒಂದು ವಿಶೇಷ ಏನಂದರೆ ಅಲ್ಲಿ ಜಾತ್ರೆ ಅಂದರೆ ಅಲ್ಲ, ಎಲ್ಲ ಕಡೆ ದೇವರು ದೊಡ್ಡದೆ. ಆದರೆ ನಮ್ಮಲ್ಲಿ ಏನಂದರೆ ಈ ಉಡುಕು ಸುತ್ತು ಈ ಚೆಂಡೆ ಸುತ್ತು ಅಂತೇಳು ಅದಕ್ಕಂಥದ್ದೇ ಒಂದು
1: ವ್ಯವಸ್ಥೆಗಳಿರ್ತದೆ.
0: ಅದು ನಮ್ಮ ತಂದೆಗೆ ಏನು ಗೊತ್ತು. ಈಗ ನಾವು ಏನು ತಂದೆ ನುಡಿಸಿದ್ರು ಈಗಲೂ ಕೂಡ ನಾನು ಅದನ್ನೇ ಪರಂಪರೆ ಹೋಗಿದೆ. ಆ್ಯಕ್ಚುಲಿ ನಾವು ಈಗ ದೊಡ್ಡ ನಾದಸ್ವರ ತವಿಲು ಎಲ್ಲ ಬಂದು ಪಲ್ಲಕ್ಕಿ ಸುತ್ತು ಮಾಡ್ತೇವೆ. ಆದರೆ ಅದು ಒಂದು ಇಂಪಾರ್ಟೆಂಟ್ ಅಲ್ಲಿ ಬಪ್ಪನಾಡಲ್ಲಿ ಆ ಉಡುಗೆ ಸುತ್ತು ಚೆಂಡೆ ಸುತ್ತು ಅದು ಇಂಥದ್ದೇ ಜಾಗದಲ್ಲಿ ಇಂಥದ್ದೇ ನುಡಿಸ್ಬೇಕಂತ ಉಂಟು. ಅದು ನಾನು ಆವಾಗ ತಂದೆಯಿಂದ ಪಾಠ ಮಾಡಿದ್ದು, ಈಗ ಕೂಡ ನಾನು ಅದನ್ನೇ ನುಡಿಸ್ತಾ ಇದ್ದೇನೆ. ಅದು ನಮ್ಮ ಬಪ್ಪನಾಡು ದೇವಸ್ಥಾನದಲ್ಲಿ ಚಿನ್ನದ ನಾದಸ್ವರ ಉಂಟು. ಹೌದೌದು, ಅದು 8 ದಿವಸ ನುಡಿಸುವಂಥದ್ದು.
1: 8 ದಿವಸ? ಇದು ಯಾವ ದಿವಸಗಳಲ್ಲಿ ನುಡಿಸುವುದು?
0: ಆ್ಯಕ್ಚುಲಿ 2 ದಿವಸ ಮುಂಚೆನೆ. ಆದರೂ ಧ್ವಜೋರಣ ಪ್ರಾರಂಭ ಆದರೆ ಜಳಕಕ್ಕೆ ಹೋಗಿ ಬಂದು 8 ದಿವಸ, ಆ 8 ದಿವಸ ನುಡಿಸ್ಬೇಕು. ಅಂದರೆ ನಾವು ವೆಜಿಟೇರಿಯನ್ ಅಲ್ಲ, ಆದರೆ ಆ ಟೈಮಲ್ಲಿ ನಾವು ಯಾವುದೇ ಮುಟ್ಟುವಂಥದ್ದಲ್ಲ, ಭಾರಿ ಪರಿಶುದ್ಧವಾಗಿರಬೇಕು. ದೇವರೊಟ್ಟಿಗೆ ಜಳಕದಲ್ಲಿ ಅದನ್ನು ಇಟ್ಕೊಂಡು ಸ್ನಾನ ಮಾಡುವಂಥದ್ದು. ಹೌದೌದು.
1: ಈಗ ಚಿನ್ನದ ನಾದಸ್ವರವನ್ನು ನುಡಿಸುವುದಕ್ಕೂ ನಿಮ್ಮ ಸಾಮಾನ್ಯ ನುಡಿಸೋದಕ್ಕೂ ವ್ಯತ್ಯಾಸ ಉಂಟಾ?
0: ತುಂಬ ಉಂಟು. ಅದಂದರೆ ಅದು ಜಾನಪದ ರೂಟಲ್ಲಿ ಉಂಟದು. ಯಾಕಂದರೆ ಈ ಮಧ್ಯಮ ಅದು ಅಥವಾ ಒಂದು 13-14 ಅಂಗೈಲ ಅಂತ ಹೇಳ್ತಾರೆ, ಅದಾದರೂ ಶುದ್ಧ ಮಧ್ಯಮ ಕೇಳ್ಬೋದು. ಇದರಲ್ಲಿ ಕೇಳಲಿಕ್ಕೆ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟಲ್ಲೇ ನೋಡಿಸುವಂಥದ್ದು. ಅದು ನಮ್ಮ ತಂದೆ ಕಲಿಸಿದ್ದಿತ್ತು, ಅದನ್ನೇ ಮುಂದುವರಿಸಿದ್ದಾರೆ.

0: ಅಲ್ಲಿ ಬೇರೆ ನುಡಿಸ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಜನರು ಕೇಳುದಿಲ್ಲ ನಾನು ತಪ್ಪು ನುಡಿಸಿದೆ ಅಂತ ಎನಿಸುವಂಥ ಪರಿಸ್ಥಿತಿ. ಯಾಕಂದರೆ ಹೌದೌದು, ಇಂಥ ಜಾಗದಲ್ಲಿ ಇಂಥದ್ದೇ ಉಂಟು, ಅವರಿಗೆ ಅದನ್ನು ಕೇಳಿ ಕೇಳಿ ಕಿವಿ ಅದೇ ಉಂಟು. ಆ ಜಾಗದಲ್ಲಿ ಅದೇ ನುಡಿಸ್ಬೇಕು ನಾನು. ಏನಾದರೂ ಅದಕ್ಕೆ ಬೇಕಾದ ತಾಳಗಳಿದ್ದರೂ ನನಗೆ ಏನು ಕೀರ್ತನೆ ನುಡಿಸುವ ಅಂತ ಹೇಳಿದರೂ ಸ್ವಲ್ಪ ಕಷ್ಟ. ಅದರಿಂದಾಗಿ ನನ್ನ ತಂದೆ ಏನು ನುಡಿಸಿದ್ರು ಅದನ್ನೇ ಸುತ್ತಿಗೆ ನೋಡ್ತೇನೆ. ಮತ್ತೆ ಪಲ್ಲಕ್ಕಿ ಸುದ್ದಿಯಲ್ಲಿ ನಾವು ಕೀರ್ತನೆಗಳು ನೋಡ್ತಾ ಇದ್ದೇವೆ. ನೀವು ಚಿನ್ನದ ನಾದಸ್ವರ ಕೇಳಿದ್ದಕ್ಕೆ ಅದು ಅದನ್ನು ಕೇಳ್ತಾರೆ ಜನರು, ಬಂಗಾರದ ನಾಗಸ್ವರ ಆ ಥರ. ಹೌದೌದು, ಅದೊಂದು ದೊಡ್ಡ ಪಾವಿತ್ರ್ಯತೆ ಉಂಟು ಅದಕ್ಕೆ.
1: ಅದಕ್ಕೆ ನುಡಿಸ್ಲಿಕ್ಕೆ ಮಾತ್ರ ನಿಮಗೆ ಸ್ವಲ್ಪ
0: ಸ್ವಲ್ಪ ನನಗೆ ಅದು ದೊಡ್ಡ ನಾದಸ್ವರ, ಅದರದ್ದು ಶಿವಲೇ ಬೇರೆ ನುಡಿಸುವಂತ ಮೇಲೆದು. ಇಲ್ಲಿ ಎಲ್ಲ ನಾವು ತೂಲಲ್ಲಿ ಒಲಿ ಅಂತ ಹೇಳ್ತೇವೆ, ಅದಕ್ಕೆ ಬೇರೆ. ಅದು ಇದರದ್ದು ಏನು ಹೇಳ್ತಾರೆ, ತಾಳೆ ಮರ ಉಂಟು ನೋಡಿ, ತಾರಿ ಅಂತ ಹೇಳ್ತಾರೆ ತುಳಲ್ಲಿ. ಅದರದ್ದು ಮಡಲ್ ಇದು ತೆಗೆದು ಅದರಲ್ಲಿ ಕಟ್ ಮಾಡಿ, ಅದು ಕಟ್ಟಲಿಕ್ಕೇನು ಗೊತ್ತಿದ್ದವರು ಇದ್ದಾರೆ, ಅದು ಇಲ್ಲೇ ಕಟ್ಟುವಂಥದ್ದು. ಈ ನಾವು ದೊಡ್ಡನಾದಸ್ವರಿಗೆ ಇಲ್ಲಿ ಯಾರು ಮಾಡುವವರಲ್ಲ, ಅದು ಅಲ್ಲೇ ಉಂಟು ತಮಿಳ್ನಾಡಲ್ಲಿ. ಅದು ಡಜನ್ ಲೆಕ್ಕದಲ್ಲಿ ತರಿಸ್ತಾರೆ ನಮ್ಮ ದೇವಸ್ಥಾನದ ಅಧಿಕಾರಿ.
1: ಈಗ ನಿಮ್ಮ ಪಾಠದ ಬಗ್ಗೆ ಬರೋದಿದ್ರೆ, ನೀವಾಗ ಹೇಳಿದಾಗೆ ಅವರು ನಿಮ್ಮನ್ನು ಬೆಂಗಳೂರಿಗೆ ಕಳಿಸಿದ್ರು, ಈ ಬೆಂಗಳೂರಿಗೆ ಯಾಕೆ ಕಳಿಸಿದ್ರು?
0: ಆವಾಗ ತಮಿಳ್ನಾಡುದು ಟಚ್ ಜಾಸ್ತಿ ಇರಲಿಲ್ಲ, ನಮ್ಮ ತಂದೆ ಭಾರಿ ಹುಡುಕ್ತಿದ್ದರು. ಮತ್ತೆ ನನಗೆ ಸಣ್ಣ ಪ್ರಾಯ 14-15 ವರ್ಷ, ತಮಿಳ್ನಾಡಿಗೆ ಭಾಷೆ ಬರ್ತಾ ಇಲ್ಲ, ಆಗ ಇಲ್ಲಿ ಕನ್ನಡ ಗೊತ್ತುಂಟು. ಮತ್ತೆ ನಮ್ಮ ತಂದೆ ಅಲ್ಲಿಗೆ ಯಾರೋ ಬಂದಿದ್ದರು ಇಲ್ಲಿಗೆ, ಅವರನ್ನು ಮೀಟ್ ಮಾಡಿ ಅಲ್ಲಿ ಮುನಿ ವೆಂಕಟಪ್ಪ ಅಂತ ಮಲ್ಲೇಶ್ವರ ಬೆಂಗಳೂರಲ್ಲಿ ದೊಡ್ಡ. ಹೌದೌದು ಹೌದು
1: ಅಲ್ಲಿ
0: ಹೌದು, ನಾನು ಹೋಗೋಗ್ಲಿ ತುಂಬ ಒಂದು 70 ವರ್ಷ ದಾಟಿರ್ಬೇಕು ಆ ಟೈಮಲ್ಲಿ. ಆದರೂ ತುಂಬ ಪಾಪ ನನಗೆ ಒಳ್ಳೆ ಕಲಿಸಿಕೊಟ್ರು.
1: ಅಲ್ಲಿ ನಿಮ್ಮ ವ್ಯವಸ್ಥೆಗಳೆಲ್ಲ ಊಟಕ್ಕೆ ನಿಲ್ಲಿಕ್ಕೆ ಮತ್ತೆ ಈ ಕಲಿಯುವಂಥದ್ದು ಹೇಗಿತ್ತು?
0: ಒಳ್ಳೆ ವಿಷಯ ಕೇಳಿದ್ರೆ, ಯಾಕಂದ್ರೆ ಆವಾಗ ಎಲ್ಲ ತುಂಬ ಮನೆಯಿಂದೇ ಕಷ್ಟ ನಮಗೆ. ಇಷ್ಟೆಲ್ಲ ಮಾಡಿಕೊಂಡು ಅವರು ಅದರಿಂದನೂ ನನಗೆ ಒಂಚೂರು ಏನೋ ಕಲಿಸಿ ತಿಂಗಳಿಗೆ ಅಲ್ಲಿ ಕಲಿಸಿದ್ರು. ಹೌದು, ಗುರುಗಳ ಒಂದು ಸಂಭಾವನೆ ಆಗೆಲ್ಲ ಸ್ವಲ್ಪ ಕಡಿಮೆನೆ ಇತ್ತು. ಊಟ ಗುರುಗಳ ಮನೆಯಲ್ಲೇ ಇತ್ತು, ಅವ್ರು ನಿಲ್ಲಿಕ್ಕೆ ಕೂಡ ಅಲ್ಲೇ ಇತ್ತು. ಅಂದರೆ ಆವಾಗ ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಾಗಿದೆ, ಕಷ್ಟದ ಜೀವನ ತುಂಬ. ಇಲ್ಲ, ಒಂದು 2 ವರ್ಷ ಚಿಲ್ಲರೆ ಅಲ್ಲಿ.
1: 2 ವರ್ಷ ಅಲ್ಲಿ ಏನು ಕಲ್ತ್ರಿ ಇಲ್ಲಿಗಿಂತ ಹೆಚ್ಚಾಗಿ?
0: ಇಲ್ಲಿಗಿಂತ ಅಂದರೆ ಅಲ್ಲಿ ಒರಿಜಿನಲ್ ಪಾಠಕ್ಕೆ ಪ್ರಾರಂಭ ಆಯಿತು. ಇಲ್ಲಿ ನೀವು ಕೇಳಿದಿರಿ ದೇವಸ್ಥಾನ ದೈವಕ್ಕೆ ಸಾಕಾಗ್ತಿತ್ತು ಅಂತ. ಅಲ್ಲಿ ಓದ್ಕೊಡ್ಲೇ ನನಗೆ ಸ್ವಲ್ಪ ಕೀರ್ತನೆಗಳು ಸಾಹಿತ್ಯ ಸ್ವಲ್ಪ ಏನೇನು ನಿಜವಾಗ್ಲೂ ಏನು ಇದು ಸಂಗೀತ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ನನಗೆ ಅಲ್ಲಿಗೆ ಬಂತು. ಅಲ್ಲಿಂದ ಬಂದೆ.
1: ಅಲ್ಲಿಂದ ಬಂದದ್ದು ಯಾಕೆ ನೀವು
0: ಬಂದದ್ದಂದರೆ, ನನಗೆ ಇಲ್ಲಿ ಊರಿಗೆ ಸ್ವಲ್ಪ ಎನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಮತ್ತು ಅಲ್ಲಿಂದ ಬಂದವನಿಗೆ ಮತ್ತೆ ತಿರುಗಿ ಹೋಗಲಿಕ್ಕೆ ನನಗೆ ಅಷ್ಟು ಮನಸ್ಸು ಬರಲಿಲ್ಲ. ಒಂದು 50 ಕೀರ್ತನೆ ಆದರೂ ನಾನು ಅಲ್ಲಿ ಮಾಡಿದ್ದೆ. ಸಾಹಿತ್ಯಕ್ಕೆ ತುಂಬ ಪ್ರಾಮುಖ್ಯತೆ ಇರಲಿಲ್ಲ ಅಲ್ಲಿ. ನಮಗೆ ಖಾಲಿ ಸಂಗೀತ ಕಲ್ತರೆ ಸಾಲದು ನುಡಿಸೋದು, ಸಾಹಿತ್ಯನೂ ಗೊತ್ತಿರಬೇಕು, ಮತ್ತು ಅದರ ಥಿಯರಿ ಒಳಗಡೆ ಏನೇನು ಉಂಟು ಅಂತ ಉಂಟು. ಹೌದು, ಇಂಥ ಎಷ್ಟು 72 ಮೇಳಕರ್ತರಾಗೋಣ ಅಥವಾ ಅದರಲ್ಲಿ ಎಷ್ಟು ಇದೆಲ್ಲ ಒಂಚೂರು ಕಲಿಬೇಕಂತ ಮತ್ತೆ ತುಂಬ ಇಂಟ್ರೆಸ್ಟ್ ಬಂತು. ಅಷ್ಟರವರೆಗೆ ಅಲ್ಲಿಂದ ಅಲ್ಲಿ
1: ಅಷ್ಟೇ. ಅಲ್ಲಿ ದಿನಾಲೂ ಹೇಗೆ ಪಾಠದ ವ್ಯವಸ್ಥೆ ಎಲ್ಲ ಹೇಗೆ?
0: ಅಲ್ಲಿ ಬೆಳಿಗ್ಗೆ ನುಡಿಸುವಂಥದ್ದು, ಒಂದು ಸಾಯಂಕಾಲ 4 ಗಂಟೆ ನಂತರ ಒಂದು 5 ಗಂಟೆವರೆಗೆ ಕೀರ್ತನೆ ಹೇಳ್ತಾರೆ. ಒಂದು ಕೀರ್ತನೆ ಅಂದರೆ ಅದು 1 ವಾರ ಆದರೂ ಹೋಗ್ತದೆ ಅಲ್ಲಿ ಕಲಿಯುವಾಗ.
1: ಈ ಬಾಕಿ ಉಳಿದ ಸಮಯದಲ್ಲಿ ಏನು ಮಾಡ್ತಾ ಇದ್ರಿ?
0: ನಾವು ಕಲಿತಾ ಇತ್ತು ಅವ್ರಿಗೆ ಹೇಳಿಕೊಟ್ಟು, ಬೇರೆ ಕೆಲಸ ಏನಿಲ್ಲ, ನಾವು ಎಲ್ಲಿ ಹೋಗುವಂಥದ್ದಿಲ್ಲ, ಅದನ್ನೇ ಕಲಿಯೋದು. ನಮ್ಮಷ್ಟಿಗೆ ನಾವು ಪ್ರಾಕ್ಟೀಸ್ ಮಾಡೋದು, ನಾದಸ್ವರ ತೆಗೆದು ಎಲ್ಲಿದ್ರೆ ಸಾಯಂಕಾಲ ನುಡಿಸುವಾಗ ಸ್ವಲ್ಪ ಪ್ರಾಕ್ಟೀಸ್.
1: ಆಮೇಲೆ ನೀವು ಪುನಃ ಮನೆಗೆ ಬಂದ್ರಿ. ಮನೆಗೆ ಬಂದು ಇನ್ನು ಬ್ಯಾಡ ಅಂತ ಯೋಚನೆ ಮಾಡಿ, ಮತ್ತೆ ಪುನಃ ಬೇಕು ಅಂತ ಹೇಗೆ ಆದದ್ದು?
0: ಅದೇ ನನ್ನ ತಂದೆಯ ಆಸೆ, ನನ್ನ ತಂದೆಯದೇ ಆಸೆ. ಅವರು ಏನಾದರೂ ಮಾಡಿ, ನನ್ನ ಮಗ ನನ್ನೊಂದು ಅಜ್ಜ ನುಡಿಸಿದ್ರು ಬಪ್ಪನಾಡಲ್ಲಿ, ನಮ್ಮ ತಂದೆ ನುಡಿಸಿದ್ರು. ಅವರಿಗೆ ಅದೊಂದು ಯಾರಾದರೂ ಪರಂಪರೆಯಲ್ಲಿ ಒಂದು ಇರಲಿ ಎಂಬ ಒಂದೇ ಭಾವನೆಗೆ, ಯಾವುದೇ ಸಂಭಾವನೆ ಇಲ್ಲ ಅಷ್ಟು ದೊಡ್ಡದಾಗ. ಹಾಗೆ ಮತ್ತೆ ತುಂಬ ಎಲ್ಲ ಒತ್ತಾಯ ಮಾಡುವಾಗ, ಮನೆಯಿಂದ ಎಲ್ಲ ಮಾಡುವಾಗ, ಸರಿ ನನಗೆ ಬೇಡ ಅಂದರೆ ಫುಲ್ ಬೇಡ ಅಂತಲೇ ಅಲ್ಲ, ಆದರೆ ಇನ್ನು ನೆಕ್ಸ್ಟ್ ಇದರಲ್ಲಿ ಎಷ್ಟು ಹೋಗ್ಬೋದು, ಸಾಕು ಇಷ್ಟೇ, ದೇವಸ್ಥಾನ ದೈವ ಇಷ್ಟೇ ಸಾಕು ಅಂತ ಒಂದು ತಲೆಯಲ್ಲಿ ಇತ್ತು. ನನ್ನ ಪುಣ್ಯನೇನು ಸಿಂಗಾರವೇಲ್ ಅಂತ ದೊಡ್ಡ ತವಿಲರಷ್ಟು, ಅವರು ಪ್ರಿನ್ಸಿಪಲ್ ಆಗಿದ್ದರು, ತವಿಲ್ ಕಾಲೇಜ್ ಇದೆ. ಅವರು ನಮ್ಮ ತಂದೆಗೆ ಪರಿಚಯ ಇತ್ತು, ಮನೆಗೆ ಬರ್ತಾ ಹೋಗ್ತಿದ್ರು. ಆಗ ಅವರು ನಮ್ಮ ತಂದೆಗೆ ಹೇಳಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ನನಗೆ ಭಾಷೆನೂ ಬರ್ತಿರ್ಲಿಲ್ಲ.
1: ಎಲ್ಲಿಗೆ?
0: ತಂಜೂರು ಡಿಸ್ಟಿಕ್ ಕಿವಳೂರು ಅಂತ, ಅಲ್ಲಿ ಕಲೆಮ್ಮಮ್ಮನ ಎನ್ ಜಿ ಗಣೇಶ್ ಅಂತ ದೊಡ್ಡ ಮೇದೆಯವರು. ಹಾಗೆ
1: ಅವರಲ್ಲಿಗೆ ಹೋಗಿದ್ದೆ.
0: ಅಲ್ಲಿ ಮನೆಯಲ್ಲೇ ಕಲಿಯುವಂಥದ್ದು ಅಂದರೆ ಮನೆ ಬೇಡ, ಗುರುಕುಲ ಪದ್ಧತಿ. ನಾನು ಒಬ್ಬಲ್ಲ, 25-30 ಅಲ್ಲಿ ನಾದಸ್ವರ ಕಾಲೇಜಿ, ವೈಲಿನ್ ಕಾಲೇಜ್, ಎಲ್ಲ ಕಾಲೇಜುಗಳಿದೆ ಅಲ್ಲಿ ತಮಿಳ್ನಾಡಲ್ಲಿ. ಆದರೆ ನಾದಸ್ವರ ಕಾಲೇಜಲ್ಲಿ ಕಲಿತವರು ಕೂಡ 5 ವರ್ಷ ಪುನಃ ಇವ್ರ ಹತ್ರ ಬಂದು
1: ಕಲಿಯೋದು.
0: ಹೌದೌದು, ಎನ್ ಜಿ ಗಣೇಶನ್ ಅಂತೇಳಿ.
1: ಅಲ್ಲಿ ನಿಮಗೆ ಭಾಷೆ ಬರುವುದಿಲ್ಲ?
0: ಇಲ್ಲ.
1: ಹೋದ ದಿವಸ ನಿಮಗೆ ಹೇಗೆ ಅನ್ನಿಸ್ತು?
0: ಅದು ಕೂಗಿದ್ದೆ. ನಮ್ಮ ತಂದೆ ಇದ್ದರು 2 ದಿವಸ, ಮತ್ತು ಅದು ಹೇಗೆ ಕೂತ್ಕೊಂಡು ನನಗೆ

0: ಏನು ಗೊತ್ತಿಲ್ಲ ಅಂದರೆ ಅದೇ ನಿಮ್ಮ ಮಾತ್ರ ಹೇಳಿದಲ್ಲ, ಕೂಕೊಂಡು ಇದು ನನ್ನಿಂದ ಆಗ್ತದೋ, ಅವರು ನೋಡುವಾಗಲೇ ಗುರುಗಳನ್ನು ಒಂಥರ ನಮಗೆ ಹೆದರಿಕೆ, ಕಲಿಯುವ ಮಕ್ಕಳು ಅಷ್ಟು ಶಾರ್ಪು, ಅದು ಜಾಗನೇ ಆಗಿತ್ತು. ಮತ್ತು ದೇವ್ರ ದಯದಲ್ಲಿ ಒಂದು ತಿಂಗಳು ಹೋಗೋ ಸ್ವಲ್ಪ ಸರಿ ಆಯಿತು.
1: ಸರಿ ಆಯಿತು.
0: ಮತ್ತೆ ಮತ್ತೆ ಮಕ್ಕಳಿದ್ದಾರೆ ಅಲ್ವಾ, ಅವ್ರ ಹತ್ರ ಮಾತಾಡಿಕೊಂಡು, ಅವ್ರ ಮನೆ ಮಕ್ಕಳ ಹತ್ರ ಎಲ್ಲ ಮಾತಾಡಿ ಮಾತಾಡಿ ತಮಿಳ್ ಸ್ವಲ್ಪ
1: ಅಭ್ಯಾಸ ಆಯಿತು.
0: ಆಯಿತು.
1: ಅಲ್ಲಿ ಕನ್ನಡ ಅಥವಾ ಈ ಕಡೆ
0: ಇಲ್ಲವೇ ಇಲ್ಲ, ತಮಿಳ್ ಒಂದು ಬಿಟ್ಟರೆ ಇಂಗ್ಲೀಷ್ ಮಾತಾಡ್ತಿದ್ದಾರೆ, ಬೇರೆ ಯಾವುದೇ ಭಾಷೆ ಅಲ್ಲಿ ನಡೀತಿಲ್ಲ.
1: ಸುಮಾರು ಯಾವ ಸಮಯ ನಿಮಗೆ ಎಷ್ಟು ಪ್ರಾಯ ಆಗ?
0: 1981 ನನಗೆ 18-19 ವರ್ಷ ಅನಿಸಿಕೆ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು.
1: ಸುಮಾರು ಎಷ್ಟು ವರ್ಷ ಅಲ್ಲಿ ಕಲ್ತ್ರಿ?
0: ನಾನು ಅಲ್ಲಿ ಒಂದು 5-6 ವರ್ಷ ಇದ್ದೆ, ಕಂಟಿನ್ಯೂ ಆಗಿ 5 ವರ್ಷ ಅಲ್ಲೇ ಇದ್ದೆ. ಮನೆಯಲ್ಲಿ ಪಾಠ,
1: ಅಲ್ಲಿಯ ವ್ಯವಸ್ಥೆ,
0: ಅಲ್ಲಿ ವ್ಯವಸ್ಥೆ ಏನಂದರೆ ಸಂಗೀತದಲ್ಲಿ ಏನಾದರೂ ಸುಪ್ರೀಮ್, ಅಲ್ಲಿ ಒಂದು ಏನಾದರೂ ಆಗಲೇ ಬರಬೇಕು. ಅದು ಅವ್ರಿಗೆ ಗೊತ್ತಾಗ್ತಾನೆ ಗುರುಗಳು, ನಿನಗೆ ಬರ್ತದೆ ಇಲ್ಲ ಎಂಬುದನ್ನು ಫಸ್ಟ್ ಹೇಳಿಬಿಡ್ತಾರೆ. ಹಾಗೆ ಅವ್ರಿಗೆ ಖುಷಿಯಾಗಿದೆ ನಾನು ಸ್ವಲ್ಪ
1: ಕಲಿತ.
0: ಹೌದೌದೌದು. ನಮಗೆ ಅಲ್ಲಿ ಒಂದು ಸಣ್ಣ ರೂಮು, ನಮ್ಮ ತಂದೆ ಮಾತಾಡಿ ಬಂದಿದ್ದರು. ಆಗ ಕಷ್ಟದ ಜೀವನ,
1: ಊಟದ್ದು
0: 300 ರೂಪಾಯಿ ನನಗೆ ನನ್ನ ತಂದೆ ಇಲ್ಲಿಂದ ತಿಂಗಳಿಗೆ ಕಲಿಸಿದ್ರು. ಅದರಲ್ಲಿ ನನ್ನ ರೂಮು ಬಾಡಿಗೆ ಕೊಟ್ಟು ಆಮೇಲೆ ಗುರುಗಳ ಕೈಯಲ್ಲಿ ಬಾಕಿ ಇದು ಕೊಡಬೇಕು. ಆಗ ರೂಮ್ ನನಗೆ ಅನಿಸಿದ 30-40 ರೂಪಾಯಿ ಖಾಲಿ ಸ್ನಾನ ಮಲಗಲಿಕ್ಕೆ, ಸಣ್ಣದೊಂದು ರೂಮ್, ಪಾಠ ಮನೆಯಲ್ಲಿ, ಊಟ ಮನೆಯಲ್ಲಿ. ಆಗ ನನಗೆ 250 ರೂಪಾಯಿನ ಅವ್ರಿಗೆ ಟೋಟಲ್ ಕೊಟ್ಟಿದ್ದು. ಈಗ ಜಾಸ್ತಿ ಆಗೋದು ಆ ಟೈಮ್. ಅವರು ಹಣದಾಚೆ ನೋಡಲಿಲ್ಲ ನನ್ನ ಗುರುಗಳು, ಅವ್ರಿಗೆ ಒಂದೇ ಕಲಿಸುವಂಥದ್ದು ಅವನು ಕಲೀಲಿ ಅಂತ. ಬೆಳಿಗ್ಗೆ ಬೇಗ ಎದ್ದಿತ್ತು, ನಾವು 4 ಗಂಟೆಗೆ ಎದ್ದು ಸ್ನಾನ ಮಾಡಿ, ಅಲ್ಲಿ ಜಾತಕ ಅಂತ ಹೇಳ್ತಾರೆ ಅಂದರೆ ಸಾಧನೆಗೆ, ಒಟರದಲ್ಲಿ ದೊಡ್ಡ ದೇವಸ್ಥಾನಗಳು, ಅಕ್ಷಯಲಿಂಗ ಅಂತ ಈಶ್ವರ ದೇವ, ಅಲ್ಲಲ್ಲಿ ಕಾರ್ನರಲ್ಲಿ ಒಬ್ಬೊಬ್ಬರು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇತ್ತು. 4 ಗಂಟೆ ನಾವು ಪ್ರಾಕ್ಟೀಸ್ ಮಾಡುವಾಗ ಕೂಡ ಇವರು ನಮ್ಮ ಗುರುಗಳು ದೂರದಿಂದ ಬಂದು ಎದ್ಕೊಂಡು ಮನೆ ಹತ್ತಿರೋದು, ಎಲ್ಲಿಂದ ಏನು ಸೌಂಡು, ಏನಾದರೂ ಅಪಸೌಂಡ್ ಬರ್ತದೆ ಕೇಳ್ತಾ ಇದ್ರು. ಹೌದೌದೌದು. ಅವರಿಂದಾಗಿ ನಾನು ಏನಾದರೂ ಒಂಚೂರು ಬಂದಿದ್ದರೆ ಸೀದಾ ಅಲ್ಲಿಗೆ ಬರ್ತಾರೆ, ಅದೇ ಜಾಗಕ್ಕೆ ಬಂದು ಒಂದು 2 ಮಾತು ಹೇಳಿದರೆ ಮತ್ತೆ ನಮಗೆ ಹೇಳಿ ಪ್ರಯೋಜನ ಇಲ್ಲ, ಅಷ್ಟು ಕಷ್ಟ ಆಗೋಗ್ತದೆ. ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡಿ ಸಾಯಂಕಾಲ ಪ್ರಾಕ್ಟೀಸ್ ಮಾಡೋದು. ಅವರು ರಾತ್ರಿ 12 ಗಂಟೆವರೆಗೆ ನಮಗೆ ಕೀರ್ತನೆ ಪಾಠ ಮಾಡ್ತಿದ್ರು. ಹೌದೌದು.
1: ಇಂಥದ್ದೇ ಸಮಯ ಅಂತ ಇರಲಿಲ್ಲ?
0: ಇಲ್ಲ ಇಲ್ಲ, ಮನೆ ಆದ ಕಾರಣ ಈಗ ಅವರಿಗೆ ಪ್ರೋಗ್ರಾಮ್ಗಳು ಇರ್ತದೆ, ಆಗ ಅವರ ಒಟ್ಟಿಗೆ ಹೋಗ್ತೇವೆ. ಕಲಿಸುವಂಥದ್ದಕ್ಕೆ ಟೈಮ್ ಇಲ್ಲ, ಟೈಮ್ ಇರುವಾಗ ಅಲ್ಲಿ ಕರೀತಾರೆ ಬನ್ನಿ ಅಂತ. ನನಗಂತೂ ತುಂಬ ಪ್ರಯೋಜನ ಆಗಿದೆ ಅಲ್ಲಿ.
1: ಈಗ 6 ವರ್ಷಗಳಲ್ಲಿ ನೀವೇನು ಕಲ್ತ್ರಿ ಅಲ್ಲಿ? ಸುಮಾರು
0: ಅಲ್ಲಿ ನನ್ನ ಲೆಕ್ಕದಲ್ಲಿ 500 ಕ್ಕೆ ಮೇಲೆ ಕೀರ್ತನೆ ಮಾಡಿರ್ಬೋದು. ಹಾಗೆ ಅಂತ ಹೇಳಿ ಅಷ್ಟು ಕೀರ್ತನೆ ನಾನು ಬರೆದಿದ್ದೇನೆ. ಅವರು ತಮಿಳಲ್ಲಿ ಹೇಳೋದು, ನಾನು ಕನ್ನಡದಲ್ಲಿ ಬರಿಬೇಕು. ಅದರಲ್ಲಿ ಕೂಡ ಈ ತೆಲುಗು ಮತ್ತು ಈ ತಮಿಳು ಕೀರ್ತನೆಗಳನ್ನು ಬರಿಸಲು ಭಾರಿ ಕಷ್ಟ ಬರೀಲಿಕ್ಕೆ. ಹೌದು, ನಮಗೆ ಅಕ್ಷರಣೆ ತುಂಬ ಕಷ್ಟ ಅದು. ಆದರೆ ನನಗೆ ಆ ಸರಿಗಮ ಪದನಿಸಿ ಅದರಲ್ಲಿ ತಮಿಳಲ್ಲಿ ನಾನು ಬರೀತೇನೆ. ಸಾಹಿತ್ಯ ಬರೀಲಿಕ್ಕೆ ಕಷ್ಟ ಆಗ್ತಿತ್ತು.
1: ಈ 5 ವರ್ಷ ಅಥವಾ 6 ವರ್ಷ ನೀವು ಅಲ್ಲಿ ಕಲಿತ ಸಮಯದಲ್ಲಿ ನೀವು ಅಲ್ಲಿ ಏನಾದರೂ ಕೂಡ ಈ ಥರದ ಕಾರ್ಯಕ್ರಮಕ್ಕೆ
0: ಹೋಗಿದೆ ಈಗ ಅಲ್ಲಿ ನಮಗೆ ಈ ತ್ಯಾಗರಾಜ ಉತ್ಸವ ಅಂತ ತಿರುವೆಯರು, ಅದು ಬಾರಿ ಎಲ್ಲರೂ ವರ್ಲ್ಡ್ ಗೊತ್ತಿದ್ದ ವಿಷಯ, ಎಲ್ಲೆಲ್ಲಿ ಬರ್ತಿದ್ದಾರೆ. ಅಲ್ಲಿ ಸಿಕ್ಕುವುದೇ ಕಷ್ಟ, ಅಲ್ಲಿ ನಮಗೆ ಕೊಡೋದಿಲ್ಲ, ಗ್ರೇಡ್ ಆಗಿರಬೇಕಂತ ಆ ಥರ ಇತ್ತು. ಆಗ ನನ್ನ ಗುರುಗಳೊಟ್ಟಿಗೆ ಜೊತೆಯಾಗಿ ಹಿಂದಿಂದ ಕೂತ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ನಮಗೊಂದು ಆಸೆ ಇತ್ತು ಇಲ್ಲಿ ನಾನು ನುಡಿಸ್ಬೇಕಂತ. ನಂದು BA ಇಲ್ಲಿ ಆಕರ್ಷಣ ಇಲ್ಲಿ ಮಾಡಿದ ನಂತರ ಅಲ್ಲಿ ಹೋಗೋಕೆ ನನಗೆ ಡೈರೆಕ್ಟ್ ರಿಲೇ ಆಲ್ ಇಂಡಿಯಾ ರೇಡಿಯೋ BA ನಿಜವಾಗಲೇ ಅದು A ಗ್ರೇಡಿಗೆ ಮಾತ್ರ ಕೊಡುವುದು ಅಂತ ನನ್ನ ಅದೇ ದೇವರದು ಗುರುಗಳು ಆಶೀರ್ವಾದದಿಂದ ಆವಾಗಲೇ ಡೈರೆಕ್ಟ್ ಇದು ಕೊಟ್ಟಿದ್ದರು. ದಿನತಂತೆ ಅಂತ ತಮಿಳ್ ಪೇಪರ್ ಇತ್ತು, ಮರುದಿವಸ ನಮ್ಮ ಪೇಪರ್ ಫೋಟೋ ಬಂದು ರೇಡಿಯೋಲ್ಲಿ, ಅದು ಅದೇ ಗುರುಗಳ ಆಶೀರ್ವಾದದಿಂದ. ಹೌದು ಹೌದು.
1: ಈಗ ಅಲ್ಲಿ ಬೇರೆ ಕಚೇರಿ ಏನಾದರೂ ಮಾಡಿದ್ದು ಉಂಟು?
0: ಉಂಟು, ನಾನು ಈ ಮದುವೆ ಕಾರ್ಯಕ್ರಮಗಳೆಲ್ಲ ಬರ್ತಿತ್ತು ಆಗಲೇ ಗುರುಗಳ ಮುಖಾಂತರ. ಈಗ ನಾನು ಇಲ್ಲಿ ಮಂಗಳೂರಲ್ಲಿ ಕಲಿತು ಬಂದ ನಂತರ ನಾನು ಈಗ ಚೆನ್ನೈಯಲ್ಲಿ ಅಲ್ಲೆಲ್ಲ ಪ್ರೋಗ್ರಾಮ್ ಕೊಡ್ತಾ ಇದ್ದೆ.
1: ನೀವು ಸಂಗೀತ ಕಚೇರಿ ಅಂತ ಯಾವಾಗ ಕೊಡಲಿಕ್ಕೆ ಪ್ರಾರಂಭ?
0: ಅದು ಒಳ್ಳೆ ಇದು ಕೇಳಿದರೆ, ನನಗೂ ಇದರಲ್ಲಿ ಭಾರಿ ಹಠ ಇತ್ತು. ಯಾಕೆ ನಾವು ವೋಕಲೋ ಅಥವಾ ವಯಲಿನೋ ಫ್ಲೂಟೋ ಎಂತ ವೀಣೆ ಈ ಥರ ಯಾಕೆ ಸಂಗೀತ ಕಚೇರಿ ಅಕಾಡೆಮಿಯಿಂದ ನಮಗೆ ಸಿಗ್ತಾ ಇಲ್ಲ? ಈ ಆಲೋಚನೆಯನ್ನು ಮಾಡಿ ನಾನು ಅದಕ್ಕೆ ಬೇಕಾದಷ್ಟು ನಾನು ಪ್ರಯತ್ನ ಪಟ್ಟೆ. ಪ್ರಾಕ್ಟೀಸ್ ಇಲ್ಲದೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಅಕಾಡೆಮಿ ಕರೆಯೋದು ಅಂದರೆ ಅಲ್ಲಿ ಏನು ಒಂಚೂರು ಆಚೆಚೆ ಆದರೂ ಅಲ್ಲಿ ಅಷ್ಟು ಜನ ಇದ್ದಾರೆ ಹೇಳಲಿಕ್ಕೆ ಇದು ಸರಿ ಇಲ್ಲ ಅಂತ ಹೇಳೋದು. ಆದ್ದರಿಂದಾಗಿ ತುಂಬ ಪ್ರಯತ್ನ ಪಟ್ಟು ಕಲಿತೆ. ಹಾಗೆ ಇಲ್ಲಿ ಮಣಿಕೃಷ್ಣ ಅಕಾಡೆಮಿ ಅಥವಾ ಸಂಗೀತ ಪರಿಷತ್ತು ಉಡುಪಿ ರಾಗದನ, ಯಾಕೆಂದರೆ ಒಂದೇ ಮಾತು ಆಗ ಈಶ್ವರೇ ಈಶ್ವರೇ ರಾವ್ ಅವರಾಗ ವಿಮರ್ಶಕ ಇದು ಸಂಗೀತ. ಹೌದೌದು, ಅದರಲ್ಲಿ ರಾಜಿ ಇಲ್ಲ ಅವರದು. ಆಗ ನಾನು ನುಡಿಸಿದ್ದು ಉದಯವನಲ್ಲಿ ಒಂದು ಅದಕ್ಕಿಂತನೇ ಒಂದು
1: ಕಲಾ ಸಂಪದ ಅಂತ
0: ಇತ್ತು. ಅದರಲ್ಲಿ ನಂದು ಪಟಕೆಲ್ಲ ಹಾಕಿದರು, ಆದರೂ ಅವರು ಒಂದು ವರ್ಡ್ ಕೊಟ್ಟರು, ಕಬ್ಬಿಣದ ಕಡಲೆ ಏನೋ ಮುಟ್ಟಿದ್ದೀರಿ, ಅದೊಂದು ದರ್ಬರಾಗ ನುಡಿಸಿ ನಾನು ನುಡಿಸಿದ್ದೆ. ತುಂಬ ಒಳ್ಳೆ

0: ನುಡಿಸಿದ್ದೀರಿ, ಆದರೂ ಇನ್ನೂ ಸಾಧನೆ ಬರುವಂಥದ್ದು ಉಂಟಂತ ಕೊಟ್ಟಿದ್ದರು. ಆ ಉದಯನ್ ಪೇಪರ್ ನನ್ನ ಹತ್ರ ಇವತ್ತಿನವರೆಗೆ ನಾನು ತೆಗೆದಿಟ್ಟಿದ್ದೇನೆ. ಅದರಿಂದ ನನಗೆ ಆ ದಿವಸ ನನಗೆ ಸ್ವಲ್ಪ ಮನಸ್ಸು ಆಚೆಚ್ಚಿದ್ದರು, ಅದರಿಂದಾಗಿ ನಾನು ತುಂಬ ಕಲಿತೆ. ಹೌದೌದು.
1: ಹೀಗೆ ಬೇರೆ ಬೇರೆ ಕಡೆಗೆ ಕಾರ್ಯಕ್ರಮಗಳಲ್ಲೆಲ್ಲ ಕೊಡ್ತಾ ಇರುವಾಗ ಆಕಾಶವಾಣಿಯಲ್ಲಿ ಮೊದಲ ಕಾರ್ಯಕ್ರಮ ಕೊಟ್ಟದ್ದು ಯಾವಾಗ?
0: ಅದೇ 84-85 ಬಿ ಗ್ರೇಡ್ಗೆ. ಅದು ಎಲ್ಲರೂ ಹೇಳ್ತಿದ್ರು ಆಕಾಶವಾಣಿ ಸಾಧ್ಯನೇ ಜಿ, ಆಕಾಶವಾಣಿಯಲ್ಲಿ ಪಾಸ್ ಆದರೆ ಅದು ದೊಡ್ಡದು ಮ್ಯಾಟ್ರ್, ಎಕ್ಸಾಮ್ ಕೂತ್ಕೊಳ್ಳಿ ಬೇರೆ, ಜೂನಿಯರ್ ಸೀನಿಯರ್ ಅಂತ ಹೇಳ್ತಾರೆ. ಆಕಾಶವಾಣಿಯಲ್ಲಿ ಆಡಿಷನ್ ಹೇಗೆ ಕೊಡೋದು, ಭಾರಿ ಭಯದಲ್ಲಿತ್ತು. ಆದಷ್ಟು ಸಾಧನೆ ಮಾಡಿದೆ, ಆದರೂ ಇಲ್ಲಿ ಬರುವಾಗ ಅಲ್ಲಿ ಎಕ್ಸಾಮ್ ಅಂತ ಕೇಳಿ ಕೂತ್ಕೊಳ್ಳುವಾಗ ಒಂಥರ ಶೇಕಿಂಗ್ ಆಗೋದು, ನಾವು ಹೇಳಿದಾಗೆ ಕೇಳ್ತಾ ಇಲ್ಲ. ಅದು ಶಿವಳ್ ಅಂತ ಹೇಳಿದ್ದು, ಅದು ಅಲ್ಲಿ ಇದಾಗುವಂಥದ್ದು. ಅದೇ ಮನಸ್ಸು ನೋವಲ್ಲಿ ನುಡಿಸಿ ದೇವರಿಗೆ ಕೈ ಮುಗಿದು, ಶಾಲೆಯಲ್ಲಿ ಪರೀಕ್ಷೆಗೆ ಹೋಗುವಾಗ
1: ಹೇಗೆ ಮಾಡ್ತೇವೆ
0: ಅದೇ ರೀತಿ. ನನಗೆ ಏನಾದರೂ ದೇವರದೇ ಗುರುಗಳದ್ದು ನಮ್ಮ ತಂದೆ ತಾಯಿದ ಆಶೋದ್ಯದಿಂದ ಪ್ರಾರಂಭದಲ್ಲಿ ನನಗೆ ರಿಸಲ್ಟ್ ಒಳ್ಳೆ ಬಂದು, ಆಮೇಲೆ ಸ್ವಲ್ಪ ಧೈರ್ಯ ಬಂತು. ನನಗೊಂದು ದೊಡ್ಡ ಸಿಗೆ ಅಂದರೆ ಬಿ ಗ್ರೇಡ್ ಬಂತು, ನಮಗೆಲ್ಲ ಅದು ಎನಿಸುವಂಥದ್ದಲ್ಲ ನಾವು ಕಲೀಲಿಕ್ಕೆ ಇರುವಾಗ. ಆಮೇಲೆ ನಮ್ಮ ಆಕಾಶವಾಣಿದೆ ಕಲಾವಿದರಿದ್ದಾರೆ ಎಲ್ಲ, ದೊಡ್ಡ ದೊಡ್ಡ ಕಲಾವಿದರಿದ್ದರು, ಅವರೆಲ್ಲ ಹೇಳಿದರು ಯಾಕೆ ನೀನು ಬಿ ಎಗೆ ಹಾಕಲ್ಲ, ಹಾಗೆ ಪ್ರಾಕ್ಟೀಸ್ ಮಾಡಿ ಬರ್ತದಪ್ಪ ನೀನು. ಆಗ ನಾನು ಪುನಃ ಆಡಿಷನ್ಗೆ ಹಾಕಿದೆ ಬಿ ಎಗೆ. ಅದು ದೇವ್ರದಲ್ಲಿ ಒಂದೇ ಟೈಮಲ್ಲಿ ಆಗೋಯಿತು. ಸ್ವಲ್ಪ ವರ್ಷದ ನಂತರ ಎ ಗ್ರೇಡಿಗೆ ಹಾಕುವಂತಾಯಿತು, ಅದು ದೇವರು ಒಂದೇ ಟೈಮಲ್ಲಿ ಆಯಿತು. ಮತ್ತು ಆವಾಗ ಈ ಟಾಪ್ಗೆ ಕೂತ್ಕೊಳ್ಳೋಕೆ 10 ವರ್ಷ ಆಗಬೇಕಂತ ಉಂಟು ಎ ಗ್ರೇಡ್ ಅಂತ, ತಮಗೆ ಗೊತ್ತಿದ್ದ ವಿಷಯ. ಹಾಗೆ ಆ 10 ವರ್ಷಕ್ಕಾದೆ, ಆ 10 ವರ್ಷ ಆಗೋಗ್ಲಿಗೆ ಅದಕ್ಕೆ ಕೂಡ ನಾವು ರೆಕಾರ್ಡಿಂಗ್ ಮಾಡಿ ಕಲಿಸಾಯಿತು. ಮೋಸ್ಟ್ಲಿ ತಾವು ಇದ್ದಿರಿ, ಆಗ ನೀವೇ ಕಲಿಸಿ ಇರಬೇಕು.
1: ಇಷ್ಟೆಲ್ಲ ಇದಾಗುವಾಗ ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮಲ್ಲಿ ಟಾಪ್ ಗ್ರೇಡ್ ಅಂತ ಹೇಳಿ ಕಲಾವಿದರನ್ನು ಮಾಡೋದು ಬರೇ ಅದು ನಾದಸ್ವರದ ಪರೀಕ್ಷೆ ಅಲ್ಲ, ಯಾಕಂದರೆ ಅವರ ಸರ್ವಾಂಗೀಣ ಬೇರೆ ಬೇರೆ ಕಡೆಯಲ್ಲಿ ಅವರು ಮಾಡಿದ ಸಾಧನೆಯ ಬಗ್ಗೆ ಅದನ್ನು ಕೂಡ ನಮ್ಮ ಇದರಲ್ಲಿ ಗುರುತಿಸ್ತೀವಿ. ನಿಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿದ ಕೆಲಸಗಳೆಲ್ಲ ಏನೇನಿತ್ತು?
0: ನಾನು ಇಲ್ಲಿಗೆ ಸಾಕ್ಷೇಪನದ ಕಲೆಮಾಮನಿಯವರು ಕದ್ರಿ ಗೋಪಾಲನಾಥ್ ಪದ್ಮಶ್ರೀ ಅವರು ಇರುವ ಟೈಮಲ್ಲಿ ನನಗೆ ಅವರದ್ದು ಸ್ವಲ್ಪ ಹತ್ತಿರ, ನಾವು ಅವರು ಚೆನ್ನೈಯಿಂದ ಬಂದು ಕೂಡಲೇ ನನಗೆ ಫೋನ್ ಮಾಡ್ತಾರೆ. ಅವರ ಒಂದು ಒಟ್ಟಿಗಿದ್ದ ಇದರಿಂದಾಗಿ ಕೆಲವು ಅವರಿಂದ ನಾನು ಕಲಿತದ್ದು ಉಂಟು. ಇಲ್ಲಿ ಹೇಗೆ ಒಂದು ಕಚೇರಿ ಅಂದರೆ ಹೋಗೋದು ಹೇಗೆ, ಅಲ್ಲಿ ಏನು ಮಾಡಬೇಕು ಈ ಥರ. ಆವಾಗ ಎಲ್ಲರೂ ನಾವು ಇಲ್ಲಿ ಒಂದು ವಾದ್ಯ ಕಲಾವಿದರ ಇತರ ರಕ್ಷಣಾ ವೇದಿಕೆ ಅಂತ ಮಾಡಿತ್ತು ಎರಡು ಡಿಸ್ಟಿಕ್ಕಿದು, ಹೆರಿಕ್ ಓಜೋರಿ ಅಂತ ಅವರು ತೀರ್ಕೊಂಡ್ರು. ಅವರು ಇದ್ದರು, ಅವರು ಹೇಳಿದರು ಬ್ರಾಸ್ ಬ್ಯಾಂಡ್ ನೀವು ಎಲ್ಲ ಒಟ್ಟಿಗೆ ಸೇರಿ ನಾವೊಂದು ಸಂಸ್ಥೆ ಮಾಡಬೇಕಂತ. ಆಗ ಅಧ್ಯಕ್ಷ ನನ್ನನ್ನು ಮಾಡಿದರು, ಕದ್ರಿ ಗೋಪಾಲನಾಥ್ ಅವರು ಗೌರವ ಅಧ್ಯಕ್ಷ ಆಗಿದ್ದರು.
1: ಅದು ಯಾಕಾಗಿ ಮಾಡಿದ್ದದು?
0: ಅದು ನಾವು ಈ ಕಲಾವಿದರು ಏನು ಕೇಳುವವರು ಸ್ವಲ್ಪ ಕಡಿಮೆ ಇತ್ತಾಗ, ಈ ಮಾಸನ ಏನಾದರೂ ನಾನು ಆದರೆ ಇರುವಾಗ ತುಂಬ ಜನಕ್ಕೆ ನಾನು ತೆಗೆಸಿಕೊಟ್ಟಿದ್ದೆ. ನಾನು ಅಲ್ಲಿ ಬೆಂಗಳೂರು ಹೋಗಿ ಸಂಸ್ಕೃತಿ ಇಲಾಖೆ ಅದು ಅರ್ಜಿಗಳನ್ನು ಕೊಟ್ಟು ಸಾಧ್ಯದಷ್ಟು ಮಾಡಿದ್ದೇವೆ, ಎಲ್ಲವನ್ನು ಮಾಡಿದ್ದೇವೆ ಅಂತಲ್ಲ. ಹೋಗಿ ಅವರಿಗೆ ಒಂದು ಮಾಸ ತಿಂಗಳಿಗೆ ಏನು 1,000 1,000 ಎಲ್ಲ ಬರೆದುವಂಥದ್ದು ಪಾಪದವರನ್ನೆಲ್ಲ ಮಾಡಿದ್ದುಂಟು, ಅದಕ್ಕೋಸ್ಕರನೇ ಮಾಡಿದ್ದದು. ಸ್ವಲ್ಪ ವರ್ಷ ಇತ್ತು ಅದು, ಆಮೇಲೆ ನಾನು ಸ್ವಲ್ಪ ಹಿಂದೆ ಬಂದೆ ಮತ್ತೆ ಅಲ್ಲಿ ನಿಂತು ಹೋಯ್ತದ್ದು. ಹೌದೌದು.
1: ಅಂದ್ರೆ ಕಲಾವಿದರ ಸಹಾಯಕ್ಕಾಗಿ.
0: ಈಗ
1: ನಿಮಗೆ ನಿಮ್ಮ ಒಟ್ಟಿಗೆ ಪಕ್ಕವಾದ್ಯಕ್ಕೆ ನುಡಿಸ್ಲಿಕ್ಕೆ ಇದರಲ್ಲಿ ಯಾರ್ಯಾರೆಲ್ಲ ಇದ್ರು ನಿಮಗೆ ನೆನಪಾಗ್ತದ?
0: ಈಗ ತವಿಲಾರ್ಸಿ ತಮಿಳ್ನಾಡಿನಿಂದ ಬಂದವರಿದ್ದಾರೆ, ರಾಧಾಕೃಷ್ಣನ್ ರಾಜೇಂದ್ರನ್ ಅಂತ ಒಳ್ಳೆ ದೊಡ್ಡ ದೊಡ್ಡ ಕಲಾವಿದರು ಅವರೆಲ್ಲ. ಊರಲ್ಲಿ ಕೂಡ ಡಿ ಕೆ ಸುರೇಶ್ ಅಂತ, ಹಾಗೆ ಆ ಟೈಮಲ್ಲಿ ಹೇಳ್ತಿದ್ದೇನೆ ಆವಾಗ.
1: ಹೌದು.
0: ಹಾಗೆ ದೊಡ್ಡ ದೊಡ್ಡ ಕಲಾವಿದರು, ಈಗ ವಯಲಿನಲ್ಲಿ ವಿಠಲ್ ರಾಮಮೂರ್ತಿ, ಪತ್ರಿ ಸತೀಶ್ ಮೃದಂಗು, ಇಲ್ಲಿ ನಿಮ್ಮ ನಿಲಯ ಕಲಾವಿದರು ರಫಿಕಾನ್, ಈಗೆಲ್ಲ ಜೂಗಳು ಬಂದು ಅದು ಇದೆಲ್ಲ. ಹೀಗೆ ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ನಾವು ನುಡಿಸ್ಕೊಂಡು ನಮಗೆ ಅದೊಂದು ಆಸೆ, ಹಾಗೆ ಅವರೊಟ್ಟು ನುಡಿಸ್ಬೇಕು, ನಾವು ಅಷ್ಟು ಕಲಿತೇ ಇರಲೇಬೇಕಾಗ್ತದೆ. ಹಾಗೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ನಾನು ನುಡಿಸಿದ್ದುಂಟು.
1: ನಿಮ್ಮ ಕಚೇರಿಯ ಬಗ್ಗೆ ಹೇಳುದಿದ್ರೆ, ನೀವು ಕಚೇರಿ ಕೊಡಲಿಕ್ಕೆ ಎಲ್ಲೆಲ್ಲೆಲ್ಲ ಹೋಗಿದ್ದೀರಿ?
0: ನಾನು ಇಂಡಿಯಾ ಬಿಟ್ಟು ಮಲೇಷ್ಯಾದಲ್ಲಿ ಕೂಡ ಕಚೇರಿ ಕೊಟ್ಟಿದ್ದೇನೆ. ಹೌದು, ಕೊಟ್ಟಿದ್ದೇನೆ.
1: ಈಗ ದಕ್ಷಿಣ ಭಾರತದಲ್ಲಿ ಹೇಳುದಿದ್ರೆ, ನಮ್ಮ ಊರು ಇರ್ಬೋದು, ಕರ್ನಾಟಕದ ಬೇರೆ ಬೇರೆ ಭಾಗ, ಕೇರಳದಲ್ಲಿ, ತಮಿಳುನಾಡಲ್ಲಿ ಕಚೇರಿ ಕೊಡುವಾಗ ಇಲ್ಲಿ ವ್ಯತ್ಯಾಸ ಅಂತ ಏನಾದರೂ ಕಾಣ್ತದ ನಿಮಗೆ?
0: ಖಂಡಿತ ಖಂಡಿತ. ಅದು ಈಗ ಚೆನ್ನೈ ಅಂದರೆ ಅಲ್ಲಿ ಜನರು ಬಂದು ಕೂತ್ಕೊಳ್ಳುವಂಥದ್ದೇ, ಅದು ಅವರಿಗೆ ಪರಿಶುದ್ಧವಾದ ಜ್ಞಾನ, ಅದರಲ್ಲಿ ಎರಡು ಮಾತಿಲ್ಲ. ಸುಮ್ಮನೆ ತಲೆ ಆಡಿಸುವಂಥದ್ದು ಕಥೆನೇ ಇಲ್ಲ ಅಲ್ಲಿ, ಅಲ್ಲಿ ಆಗಲಿ ಕೇರಳ, ಏನಾದರೂ ಸಂಗತಿ ಬಂದ್ರೇ ಅಲ್ಲಿ ಹೀಗೆ ಅಂತ ಹೇಳುವಂಥದ್ದು. ಸಂಗೀತದಲ್ಲಿ ಅಲ್ಲಿ ರಾಜಿ ಇಲ್ಲ, ಹಾಗೆ ಅವರು ಹಾಗೆ ಮಾಡಿದ್ರೆ ನಮಗೆ ಒಂದು ಕ್ಲ್ಯಾಪ್ ಹಾಕೋದಂದರೆ ನಮಗೆ ಅಂಥದ್ದು ದೊಡ್ಡದು, ನಾನು ಸರಿಯಾಗಿ ಇದ್ದೇನೆ ಅಂತ ಹಾಕಲಿಲ್ಲ.

0: ಅಂದ್ರೆ ಸ್ವಲ್ಪ ಮನಸ್ಸಲ್ಲಿ ಇದೇ ಇರ್ತದೆ,
1: ಬೇಜಾರಾಗ್ತದೆ.
0: ಖಂಡಿತ ಆಗ್ತದೆ, ಖಂಡಿತ. ಈಗಂತೂ ಇಲ್ಲಿ ಕೂಡ ಬಂದಿದೆ, ಇಲ್ಲಿ ಸೌತ್ ಕೇಂದ್ರದ ಉಡುಪಿ ಇಲ್ಲಿ ಎಲ್ಲ ಮಂಗಳೂರಲ್ಲೆಲ್ಲ ಅಕಾಡೆಮಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಇಡ್ತಾ ಇದ್ದಾರೆ. ಇನ್ನು ಆಚೆಯಿಂದ ಎಲ್ಲ ದೊಡ್ಡ ಕಲಾವಿದರನ್ನು ತಂದು ಇಲ್ಲಿ ಕಚೇರಿ ಮಾಡಿಸ್ತಾ ಇದ್ದಾರೆ. ಹಾಗೆ ನಮ್ಮ ಇಲ್ಲಿಯವರಿಗೆ ಹೋಗಿ ಅಲ್ಲಿ ಕೇಳುವಂಥದ್ದು. ಈಗ ನಮ್ಮ ಈ ಕಲಾವಿದರಿಗೆ ಏನು ಹೇಳ್ತಾ ಇದ್ದೇನೆ ಅಂದರೆ, ಅದರದ್ದು ಇನ್ನೂ ಜ್ಞಾನ ಸ್ವಲ್ಪ ಬರಲಿಕ್ಕೆ ಉಂಟು. ಈಗ ಇನ್ನೂ ಬರೋವರಿಗೆ ಹೇಳ್ತಾ ಇದ್ದೇನೆ, ಯಾಕೆಂದರೆ ಅದು ಕಾಲಿನಾದ ಸ್ವರನ ಸಾಕ್ಷೇಪವನ್ನು ಕಲಿತರೆ ಸಾಕಾದಾಗ ಒಂದು ಹಂತಕ್ಕೆ ಬರಬೇಕು. ನಾನು ಕಲಿಬೇಕೆಂಬ ಒಂದು ಅವರು ಬಂದರೆ ಖಾಲಿ ಮದುವೆ ಅಂತ ಇಟ್ಕೊಳ್ಳೋದು ಅಂಥದ್ದು ಸರಿಯಲ್ಲ. ಆಕಾಶವಾಣಿ ಗ್ರೇಡೋ ಅಥವಾ ಏನೋ ಒಂದು ಪರಿಷತ್ತಿಗೆ ಹೋಗಿತ್ತು ಸಂಗೀತ ಪರಿಷತ್, ಅವ್ರು ನಮ್ಮ ಮನೆ ಕೃಷ್ಣಾವಣಿ ಅವರು ಕರೆದ್ರೆ ಕಚೇರಿ ನುಡಿಸುವಾಗ ನಾವು ಏನು ಭಾರಿ ಜಾಗ್ರತೆಯಲ್ಲಿ ನುಡಿಸುವಂಥದ್ದು, ಅದು ಮದುವೆಯಲ್ಲಿ ಆಗಿ ಅಂತೆಲ್ಲ ದೇವಸ್ಥಾನಗಳಲ್ಲೆಲ್ಲ ಅಕಾಡೆಮಿಯಲ್ಲಿ ನುಡಿಸಿ ಅಲ್ಲಿ ಏನಾದರೂ ದೇವರು ಒಂದು ನಮ್ಮ ಹೆಸರು ಬರಬೇಕು, ಅವರೇ ಅಲ್ಲಿ ನಮಗೆ ಕಲೀಲೇಬೇಕಂತ ನನ್ನದೊಂದು ಆಸೆ. ಎಲ್ಲರಿಗೆ ಯಾರಿಗೆ ಆದರೂ ನಮ್ಮ ಇನ್ನೂ ಕಲಿಯುವ ಮಕ್ಕಳಿದ್ದರೆ ನನ್ನದು ಅದನ್ನು ಹೇಳ್ತಾ ಇದ್ದೀನಿ ಕಿವಿ ಮಾತು.
1: ಈಗ ನೀವು ಇಷ್ಟೆಲ್ಲ ಕಲ್ತ್ರಿ, ನೀವು ನಿಮ್ಮ ಶಿಷ್ಯ ವೃಂದವನ್ನು ಏನಾದರೂ ತಯಾರು ಮಾಡಿದ್ದೀರಾ?
0: ತುಂಬ ಜನ ಇದ್ದಾರೆ. ಈಗ ಇಲ್ಲಿ ನಾನು ಹೆಸರು ಹೇಳೋದು ಎಷ್ಟು ಸರಿ ಅಂತ ಗೊತ್ತಾಗೋದಿಲ್ಲ. ಈಗ ನಮ್ಮ ಉಮೇಶ್ ಸೂರತ್ಕಲ್ ಅಂತ, ಅವ್ರು ನನ್ನೊಟ್ಟಿಗೆ ಒಂದು 40 ವರ್ಷದಿಂದ ಸಾಕ್ಷ್ಯವನ್ನು ನೋಡ್ತಾ ಇದ್ದಾರೆ. ತುಂಬ ಕೀರ್ತನೆ ಮಾಡಿದ್ದಾರೆ, ತುಂಬ ಇದ್ದಾರೆ. ಒಬ್ಬರು ಹೆಸರು ಹೇಳುವಂಥದ್ದಲ್ಲಿ ಕಾರ್ಕಳದಲ್ಲಿ ಇಲ್ಲಿ ನಾರೇನಂತ ತುಂಬ ಜನ ಇದ್ದಾರೆ. ಅವರೆಲ್ಲ ಅಂದರೆ ಕಲಿಯೋದು ಏನಂದರೆ, ಅವರು ಈ ಅದೇ ಮಳೆ ಟೈಮಲ್ಲಿ ಒಂದು ಬಂತಾರೆ, ಒಂದು 3 ತಿಂಗಳು ಕಲಿತಾರೆ, ಒಂದು ವರ್ಷಕ್ಕೆ ಒಂದು 2-3 ಕೀರ್ತನೆ ಮಾಡಿಕೊಡೋದು ಹೋಗ್ತಾರೆ. ಹಾಗೆ ತುಂಬ ಜನ ಇದ್ದಾರೆ. ಹಾಗೆ ಅಂತೇಳಿ ತಮಿಳ್ನಾಡಿಂದನೇ ಅಲ್ಲಿಂದ ಗುರುಗಳು ಕಲಿಸಿದ್ದಾರೆ. ಈಗ ಒಬ್ಬ ಸುರೇಶ್, ಈಗ ಆನಂದ್ ಅಂತ ಇವರೆಲ್ಲ ಇದ್ದಾರೆ, ಕಲಿತಿದ್ದಾರೆ ಈಗಲೂ.
1: ಈಗ ಬೇರೆ ವಾದ್ಯಗಳಿಗೆ ಹೋಲಿಸಿದರೆ ನಾಗಸ್ವರಕ್ಕೆ ಮತ್ತು ಬೇರೆ ವಾದ್ಯಗಳಿಗೆ ಏನು ವ್ಯತ್ಯಾಸ ಕಾಣ್ತದೆ ಈಗ ಸಂಗೀತ ಕಚೇರಿಯ ಅಥವಾ ಬೇರೆ ಕಾರ್ಯಕ್ರಮಗಳನ್ನು ಕೊಡುವಂಥದ್ರಲ್ಲಿ?
0: ನಾದಸ್ವರ ಅಂದರೆ ಇಲ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ತುಂಬ ಕಡಿಮೆ, ತುಂಬ ಕಡಿಮೆ. ಒಂದು 3-4 ಜನ ಇದ್ದೇವೇನೋ ಅಷ್ಟೇ ದೇವಸ್ಥಾನಗಳಲ್ಲಿ. ಬಾಕಿ ವಾದ್ಯಗಳೇನಂದರೆ ಅದನ್ನು ಚೆನ್ನಾಗೈತೆ, ನಾವು ಅದರ ಬಗ್ಗೆ ಕಮೆಂಟ್ಸ್ ಮಾಡುವಂಥದ್ದಲ್ಲ. ನಾದಸ್ವರ ಯಾರು ಮುಟ್ಲಿಕ್ಕೆ ಹೋಗ್ತಾ ಇಲ್ಲ ಇಲ್ಲಿ, ನಾನು ನೋಡ್ತಾ ಇದ್ದೇನೆ ಆವಾಗದಿಂದ. ನನ್ನ ಹತ್ರನೇ ಒಂದು 3-4 ಮಕ್ಕಳಿಗೆ ಕಲಿತಾ ಇದ್ದಾರೆ, ಮತ್ತು ಕಟೀಲು ಅಥವಾ ಧರ್ಮಸ್ಥಳ ಸುಬ್ರಹ್ಮಣ್ಯ ಈ ಥರ ಉಂಟು.
1: ಯಾಕಾಗಿ
0: ಸ್ವಲ್ಪ ಕಷ್ಟನೇ ಅದು, ಅದಂದರೆ ಅದು ಭಾರಿ ಕಷ್ಟ ಅದು ನಾದಸ್ವರ. ಅದು ಆ 7 ಇದ್ದಾರೆ, ಬಾಕಿದು ಕೂಡ ಅದೇ ರೀತಿ. ಈಗ ಕೊಲ್ಲಲ್ ಉಂಟು, ಫ್ಲೂಟು, ವಯಲಿನ್ ಎಲ್ಲ ಅದೇ ರೀತಿ. ಇದು ಸ್ವಲ್ಪ ಭಾರಿ ಕಷ್ಟದ ಸಂಗತಿ.
1: ನಾದಸ್ವರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಬೇರೆ ಬೇರೆ ಪ್ರಶಸ್ತಿಗಳು ಬಂದಿವೆ. ಈಗಾಗಲೇ ನಾವು ಮಾತಾಡಿದ್ದೀವಿ, ಯಾವುದಾದ್ರೂ ಬೇರೆ ಪ್ರಶಸ್ತಿ ಬಂದದ್ರದ್ದು ನೆನಪು ಮಾಡ್ಕೋಬೋದಾ?
0: ಉಂಟು, ಪೇಜಾವರ ಸ್ವಾಮೀಜಿಯವರು ಅವರದ್ದೊಂದು ರಾಮ ವಿಠಲ ಶ್ರೀ ಅದು ಕೊಟ್ಟಿದ್ದರು ಅವರು, ಅದೆಲ್ಲ ನಮಗೆ ಸಂತೋಷದ ವಿಷಯ. ಅವರೆಲ್ಲ ಕೊಟ್ಟಿದ್ದರು ಅಂತ ಧರ್ಮಸ್ಥಳ ವೀರೇಂದ್ರ ಗೌಡ ಅವ್ರ ಕೈಯಿಂದ ಒಂದು ಕೊಟ್ಟಿದ್ದರು.
1: ಮುಖ್ಯವಾಗಿ ನಾದಸ್ವರದ ಒಂದು ನಿಮ್ಮ ಜೀವನದಲ್ಲಿ ನಾವೇನು ಹೇಳ್ತೇವೆ, ನಿಮ್ಮ ಕಲಾ ಜೀವನದಲ್ಲಿ ಒಂದು ವಿಶೇಷವಾದ ಘಟನೆ ಅಂತ ಏನಾದರೂ ನೆನಪಾಗ್ತದೆ, ಏನು ಇದು ನನಗೆ ಬಹಳ ಖುಷಿ ಕೊಟ್ಟದ್ದು ಅಂತ?
0: ಈ ಸಂಗೀತ ಕಚೇರಿ ಏನು ಮಾಡ್ತೇನೆ ಅಕಾಡೆಮಿಯಲ್ಲಿ ಮಾಡುವಂಥದ್ದು, ಈಗ ಒಂದು 4 ವರ್ಷ ಮುಂಚೆ ಇಲ್ಲಿ ನಾನು ಮನೆ ಕೃಷ್ಣ ಅಕಾಡೆಮಿಯಲ್ಲಿ ಮಾಡಿದರು. ಅದಕ್ಕೆ ಒಳ್ಳೊಳ್ಳೆ ನಮ್ಮ ಶಿವ ಅವರು, ಇದು ಅನಂತ ಮೃದಂಗ ಬಂದಿದ್ದರು, ಪತ್ರಿ ಸತೀಶ್, ಇಂಥವರ ಒಟ್ಟಿಗೆ ನಾನೊಂದು ಕಚೇರಿ ಮಾಡಿದ್ದು. ಆವತ್ತು ಇಷ್ಟು ನಮ್ಮ ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಆದದ್ದು. ಅದು ಹೊರಗಡೆ ಚೇರ್ ಇಟ್ಟರು ಇನ್ನೂ ಸಭೆ ಬರ್ತುಂಟು, ಅಂದರೆ ಸಂಗೀತ ಗೊತ್ತಿದ್ದವರೇ ಬಂದದ್ದು. ಬಾಕಿ ಆಡಿಯನ್ಸ್ ಬರುವಂಥದ್ದಕ್ಕೂ ಸಂಗೀತ ತಿಳಿದವರು ಬರುವುದೇ ಅದಕ್ಕೆ ನನಗೆ ದೊಡ್ಡ ಒಂದು ಸಂತೋಷ.
1: ಈಗ ನಿಮ್ಮ ಈಗಿನ ಮನೆಯ ಬಗ್ಗೆ ಹೇಳಿ.
0: ಈಗ ನನ್ನ ಪತ್ನಿ ಶ್ರೀಲತಾ, 2 ಮಕ್ಕಳು, ನನ್ನ ಮಗ ವಿಘ್ನೇಶ್, ಮಗಳು ವೈಷ್ಣವಿ ಅಂತ. ಹೀಗೆ ನಾವು ಒಂದೇ ಕೂಡು ಕುಟುಂಬವಾಗಿ ನಾವು ಎಲ್ಲ ಬೆಳೆದು ಬಂದವರು. ಮನೆಯಿಂದ ಎಲ್ಲ ಸಪೋರ್ಟ್ ಇದ್ದ ಕಾರಣ ನಾನು ಏನಾದರೂ ಇಷ್ಟು ಸಾಧನೆ ಮಾಡಲಿಕ್ಕೆ ಬಂತು. ಪ್ರಯತ್ನ ಈಗಲೂ ಮಾಡ್ತಾ ಇದ್ದೇನೆ, ಸಾಧನೆ ಮಾಡಿ ಮಾಡ್ತೇನೆ. ಅದಕ್ಕಿಂತಲೂ ನಾನು ನನ್ನ ದೇವರು ಬಪ್ಪನಾಡು ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲಿ ಮಧ್ಯಾಹ್ನ ರಾತ್ರಿಯಲ್ಲಿ ನುಡಿಸಲೇಬೇಕಾಗಿದೆ, ನುಡಿಸ್ತೇನೆ ನಾನು. ಅದು ರಾತ್ರಿ ಅಂತೂ 1 ಅವರ್ ಒಂದೂವರೆ ಗಂಟೆ ಅಲ್ಲಿ ಪೂಜೆಗೆಲ್ಲ ನುಡಿಸುವಾಗ ಅಷ್ಟು ಅದು ನಮಗೆ ಒಂದು ರೀತಿಯಲ್ಲಿ ಪ್ರಾಕ್ಟೀಸಿಗೂ ಆಗ್ತದೆ, ದೇವರಿಗೆ ನುಡಿಸಿದಾಗೇನೂ ಆಗ್ತದೆ. ಅದು
1: ಅದು ನೀವು ನಿರಂತರವಾಗಿ
0: ನಿರಂತರ ಮಾಡ್ತಾ ಇದ್ದೇನೆ, ನಿರಂತರ.
1: ಒಳ್ಳೆಯದು ನಾಗೇಶ್ ಬಪ್ಪನಾಡವರೇ, ಸುಮಾರು 1/2 ಗಂಟೆಯ ಕಾಲ ನಿಮ್ಮ ಈ ಕಲಾ ಜೀವನದ ಪಯಣದ ಬಗ್ಗೆ ನಮ್ಮ ಜೊತೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ.
0: ನಮಸ್ತೆ.
2: ಇದುವರೆಗೆ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು ಮನಸ್ಸಿಗೆ ಹಿತ ನೀಡುವನಾದ ನಮ್ಮ ಕರಾವಳಿಯ ಹೆಮ್ಮೆಯ ನಾದಸ್ವರ ಮಾಂತ್ರಿಕ, ಕಲಾಶ್ರೀ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವಿದ್ವಾನ್ ನಾಗೇಶ್ ಬಪ್ಪನಾಡು. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಸೂರ್ಯನಾರಾಯಣ ಭಟ್ ಪಿಎಸ್.

0: ಸಮಯ 8:30.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಈಗ ರಾಜಲಕ್ಷ್ಮಿ ಕೋಡಿಬೆಟ್ಟು ಅವರಿಂದ ಭಾಷಣ ಕೇಳೋಣ. ವಿಷಯ, ಮನುಷ್ಯರಿಗೋಸ್ಕರ ಪರಿಸರದ ರಕ್ಷಣೆ ಎಂಬ ಅರಿವು.
4: ಒಂದು ದಶಕದ ಹಿಂದೆ ಪರಿಸರದ ಕುರಿತು ಒಂದು ಪ್ರಬಂಧ ಬರೆಯುವುದು ಎಂದರೆ ಅದರಲ್ಲಿ ಮೂರು ವಿಚಾರಗಳಿರುತ್ತಿದ್ದವು. ಮೊದಲನೆಯದಾಗಿ, ಈ ಹಸಿರು ಪರಿಸರವನ್ನು ರಕ್ಷಿಸಬೇಕು, ಅಂದರೆ ಭೂಮಾಲಿನ್ಯ, ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯವನ್ನು ತಡೆಯಬೇಕು. ಇವುಗಳನ್ನು ತಡೆಯಲು ಹಸಿರು ಸಂಪತ್ತೇ ಆಸರೆಯಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ಗಿಡ ನೆಡಬೇಕು, ಹಸಿರು ಉಳಿಸಬೇಕು ಎಂದು ಬರೆದು ಭಾಷಣ ಮಾಡಿ ಮುಗಿಸುತ್ತಿದ್ದೆವು. ಆದರೆ ಇಂದು ಪರಿಸರದ ಕುರಿತು ಬರೆಯುವುದು ಎಂದರೆ ಯಾವ ವಿಚಾರವನ್ನು ಹೇಳಬಹುದು, ಯಾವುದನ್ನು ಬಿಡಬಹುದು ಎಂಬುದೇ ಅರ್ಥವಾಗದಷ್ಟು ಪರಿಸ್ಥಿತಿ ಬಿಗಡಾಯಿಸಿದೆ. ಒಂದು ಕಾಲದಲ್ಲಿ ಪರಿಸರ ನಾಶವಾದರೆ ಯಾವೆಲ್ಲ ಸಮಸ್ಯೆಗಳು ಎದುರಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿದ್ದೆವು. ಇಂದು ಆ ಎಲ್ಲ ಆತಂಕಗಳು ನಿಜವಾಗಿವೆ. ಆತಂಕದ ಪರಿಣಾಮವಾಗಿ ಉಂಟಾಗಿರುವ ಸಮಸ್ಯೆಗೆ ಜಾಗತಿಕ ತಾಪಮಾನ ಏರಿಕೆ, ಹವಾಮಾನ ವೈಪರೀತ್ಯ ಎಂಬೆಲ್ಲ ನಾಮಕರಣಗಳನ್ನು ಮಾಡಲಾಗಿದೆ. ಕರ್ನಾಟಕದಲ್ಲಿ ಹವಾಮಾನ ಬದಲಾವಣೆಯು ಅನಿಯಮಿತ ಮಳೆ, ದೀರ್ಘಕಾಲದ ಬರ ಮತ್ತು ಹೆಚ್ಚುತ್ತಿರುವ ತಾಪಮಾನಕ್ಕೆ ಕಾರಣವಾಗಿದೆ. ಉತ್ತರದ ಜಿಲ್ಲೆಗಳು ಅಂದರೆ ಕಲಬುರಗಿ, ರಾಯಚೂರು ಮತ್ತು ಯಾದಗಿರಿ ಮುಂತಾದವು ಮತ್ತು ನಮ್ಮ ಕರಾವಳಿಯಲ್ಲಿ ಮಳೆಯ ಪ್ರಮಾಣದಲ್ಲಿ ಗಮನಾರ್ಹವಾಗಿ ಏರುಪೇರುಗಳು ಉಂಟಾಗಿವೆ. ಬೇಸಿಗೆ, ಮಳೆ ಮತ್ತು ಚಳಿಗಾಲಗಳು ಮನುಷ್ಯನ ಪಾರಂಪರಿಕ ಜ್ಞಾನವನ್ನು ಮೀರಿ ಆಗಮಿಸುತ್ತಿದೆ. ಇದರ ನೇರ ಪರಿಣಾಮವು ರೈತಾಪಿ ವರ್ಗದ ಮೇಲೆ ಆಗುತ್ತದೆ. ಆ ಮೂಲಕ ನೇರ ಪರಿಣಾಮವು ನಮ್ಮ ಬಟ್ಟಲಿನಲ್ಲಿರುವ ಆಹಾರದ ಮೇಲೆ ಆಗುತ್ತದೆ. ಈ ಬದಲಾಗುತ್ತಿರುವ ಹವಾಮಾನವು ಕೃಷಿ, ಅರಣ್ಯ, ಜೀವ ವೈವಿಧ್ಯತೆ ಮತ್ತು ಕರಾವಳಿ ಮೂಲಸೌಕರ್ಯದ ಮೇಲೆ ಕೂಡ ತೀವ್ರ ಪರಿಣಾಮ ಬೀರುತ್ತಿದೆ. ಕಳೆದ 2 ದಶಕಗಳಲ್ಲಿ ರಾಜ್ಯವು ಸರಾಸರಿ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನಗಳಲ್ಲಿ ಸ್ಪಷ್ಟ ಏರಿಕೆ ಕಂಡಿದೆ. ದೇಶದ ವಿವಿಧ ಪ್ರದೇಶಗಳಲ್ಲಿ ಅಷ್ಟೇ ಯಾಕೆ, ನಮ್ಮ ರಾಜ್ಯದ ವಿವಿಧೆಡೆಗಳಲ್ಲಿ ಮಳೆಯ ಮಾದರಿಗಳು ಬದಲಾಗಿವೆ. ಉತ್ತರ ಕರ್ನಾಟಕದ ಗದಗ, ಬಿಜಾಪುರ ಭಾಗಗಳಲ್ಲಿ ಹತ್ತಿಯ ಬೆಳೆಗೆ ಚಳಿಗಾಲದ ಇಬ್ಬನಿಯ ಹನಿಯಷ್ಟೇ ಸಾಕು. ಆದರೆ ಕಟಾವಿನ ಸಂದರ್ಭದಲ್ಲಿ ಭರ್ರೋ ಎಂದು ಮಳೆ ಸುರಿದರೆ ರೈತರ ಗತಿಯೇನಾಗಬೇಕು? ಇಡೀ ಬೆಳೆಯನ್ನು ಮಳೆಯು ಕೊಚ್ಚಿಕೊಂಡು ಹೋದರೆ ಜೀವನ ಹೇಗೆ ನಡೆಸಬೇಕು? ಹೀಗೆ ನಮ್ಮ ರಾಜ್ಯವು ಆಗಾಗ್ಗೆ ತೀವ್ರ ಬರಗಾಲ ಮತ್ತು ಹಠಾತ್ ಭಾರೀ ಪ್ರವಾಹದ ನಡುವೆ ತೂಗಾಡುತ್ತಿದೆ. ಪಶ್ಚಿಮ ಘಟ್ಟಗಳಲ್ಲಿ ದೈನಂದಿನ ಮಳೆಯ ಪ್ರಮಾಣ ಗಮನಾರ್ಹವಾಗಿ ಹೆಚ್ಚಾಗಿದೆ. ಉತ್ತರ ಕರ್ನಾಟಕದ ಬಳ್ಳಾರಿ, ರಾಯಚೂರು, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳನ್ನು ಬರಗಾಲಕ್ಕೆ ಹೆಚ್ಚು ಗುರಿಯಾಗಿಸುವ ಜಿಲ್ಲೆಗಳೆಂದು ಗುರುತಿಸಲಾಗಿದೆ. ಈ ಪ್ರದೇಶಗಳು ಕಡಿಮೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ಆಹಾರ ಹಾಗೂ ನೀರಿಗೆ ಹೆಚ್ಚು ಬರಗಾಲ ಎದುರಾಗುತ್ತಿದೆ. ಇತ್ತೀಚೆಗಷ್ಟೇ ಧಾರವಾಡದ ಬಳಿಯ ಕಲಘಟಕಿಯಲ್ಲಿ ಭಾರೀ ಆಲಿಕಲ್ಲಿನ ಮಳೆ ಸುರಿದ ಸುದ್ದಿ ಕೇಳಿದ್ದೇವೆ. ಅಚ್ಚರಿಯ ವಿಷಯವೆಂದು ಇದನ್ನು ಪಕ್ಕಕ್ಕೆ ಇಡುವಂತಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಸುರಿಯಲಿರುವ ಮಳೆ ಮತ್ತು ಬರಲಿರುವ ಬೇಸಿಗೆಯ ಸ್ವರೂಪ ಎಂತಹುದು ಎಂದು ನಿರೀಕ್ಷಿಸಲಾರದ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ನಮ್ಮ ದೇಶಕ್ಕೆ ಕೂಡ ಅನ್ವಯಿಸಿದ ಸಮಸ್ಯೆ. ಮಳೆಗಾಳಿ ಬಿಸಿಲು ಬೇಸಿಗೆಗೆ ಗಡಿಗಳ ಹಂಗಿಲ್ಲವಲ್ಲ. ಸಮಭಾಜಕ ವೃತ್ತದ ಬಳಿ ಇರುವ ನಮ್ಮ ಭಾರತ ಮತ್ತು ಪಾಕಿಸ್ತಾನಕ್ಕೆ ಬಿಸಿಲಿನ ಝಳ ಹೊಸದೇನಲ್ಲ. ಜೂನ್ನಿಂದ ಮುಂಗಾರು ತಂಪಾದ ಹವಾಮಾನವನ್ನು ತರುವ ಮೊದಲು ಬಿಸಿಲು ಉತ್ತುಂಗಕ್ಕೇರುವ ಕಾರಣ ವರ್ಷದ ಈ ಸಮಯವು ಅತ್ಯಂತ ಕಠಿಣವಾಗಿರುತ್ತಿತ್ತು. ಆದರೆ ಈ ವರ್ಷದ ಬಿಸಿಲು ಭಿನ್ನವಾಗಿದೆ. ಏಪ್ರಿಲ್ ಮಧ್ಯಭಾಗದಿಂದಲೇ ತೀವ್ರವಾದ ಮತ್ತು ನಿರಂತರವಾದ ಬಿಸಿಲು ಪ್ರಾರಂಭವಾಗಿ ಸಮಸ್ಯೆಗಳು ಉಂಟಾದ

ಹಲವು ಸ್ಥಳಗಳಲ್ಲಿ ದೈನಂದಿನ ಗರಿಷ್ಠ ತಾಪಮಾನವು 46 ಡಿಗ್ರಿ ಸೆಂಟಿಗ್ರೇಡ್ ದಾಟಿದೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯ ತಾಪಮಾನಕ್ಕಿಂತ 5-8 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶ ಹೆಚ್ಚಾಗಿದೆ. ಜನರೇನೋ ಸದ್ಯಕ್ಕೆ ಏರ್ ಕಂಡೀಷನರ್ಗಳನ್ನು ಬಳಸಲು ಆರಂಭಿಸಿದ್ದರಿಂದ ನಿರಂತರ ಬಿಸಿಲು ಭಾರತದಲ್ಲಿ ವಿದ್ಯುತ್ಗೆ ದಾಖಲೆಯ ಬೇಡಿಕೆಯನ್ನು ಸೃಷ್ಟಿಸಿದೆ ಮತ್ತು ಎರಡೂ ದೇಶಗಳಾದ್ಯಂತ 1,00,000 ಚದರ ಕಿಲೋಮೀಟರ್ಗೂ ಹೆಚ್ಚು ಪ್ರದೇಶದ ಮೇಲೆ ಪರಿಣಾಮ ಬೀರುವ ಬರಗಾಲದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ತೀವ್ರವಾದ ಬಿಸಿಲು ಮತ್ತು ಆರ್ದ್ರತೆ ಅಂದರೆ ತೇವಾಂಶ ಸೇರಿದಾಗ ಅದು ಪ್ರಾಣಕ್ಕೆ ಅಪಾಯ ತರುವಂತಹವೆ. ಇಂತಹ ಪರಿಸ್ಥಿತಿಗಳಲ್ಲಿ ಮಾನವನ ದೇಹವು ಸುಲಭವಾಗಿ ತಂಪಾಗುವುದಿಲ್ಲ. ಅದನ್ನೇ ನಾವು ಬಿಸಿಗಾಳಿ ಅಥವಾ ಹೀಟ್ ವೇವ್ ಎನ್ನುವುದು. ಹಾಗಿದ್ದರೆ ಇಷ್ಟೊಂದು ಬಿಸಿಲು ಇರಲು ಕಾರಣವೇನು? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಮುಂಗಾರು ಬರುವವರೆಗೆ ಬಿಸಿಲಿನ ಕಾಯುವಿಕೆ ಇರುತ್ತದೆ, ಆದರೆ ಈ ಬಾರಿ ಪರಿಸ್ಥಿತಿ ಅಷ್ಟು ಸರಳವಾಗಿ ಇರಲಿಲ್ಲ. ಈ ವರ್ಷ ಪರಿಸ್ಥಿತಿ ಇಷ್ಟು ಹದಗೆಡಲು ಇರುವ ಒಂದು ಕಾರಣವೆಂದರೆ ನಿರಂತರವಾಗಿರುವ ಅಧಿಕ ಒತ್ತಡದ ತಾಪಮಾನದ ವ್ಯವಸ್ಥೆಗಳು. ಈ ವ್ಯವಸ್ಥೆಗಳು ಒಂದೇ ಕಡೆ ನೆಲೆ ನಿಂತಾಗ ಮೋಡಗಳು ರೂಪುಗೊಳ್ಳದಂತೆ ತಡೆಯುತ್ತವೆ ಮತ್ತು ತಂಪೇರಿಯುವ ಮಳೆಯ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಈ ವರ್ಷ ಬಲವಾದ ಅಧಿಕ ಒತ್ತಡದ ವ್ಯವಸ್ಥೆಗಳು ಭಾರತ, ಪಾಕಿಸ್ತಾನ ಮುಂತಾದ ದೇಶಗಳ ಕೆಲವು ಭಾಗಗಳಲ್ಲಿ ಉಳಿದುಕೊಂಡಿವೆ. ಬಿಸಿಗಾಳಿಯನ್ನು ಭೂಮಿಯ ಮೇಲ್ಮೈಯಲ್ಲಿಯೇ ಹಿಡಿದಿಟ್ಟು ಅನೇಕ ದಿನಗಳವರೆಗೆ ತಾಪಮಾನ ಏರಿಕೆಯಾಗಿಯೇ ಇರುವಂತೆ ಈ ಪರಿಸ್ಥಿತಿಯು ಸೃಷ್ಟಿ ಮಾಡುತ್ತದೆ. ಕಡಿಮೆ ಮಳೆ ಆದರೆ ನೆಲದ ಮಟ್ಟದಲ್ಲಿ ಹೆಚ್ಚು ಶಾಖವಿರುತ್ತದೆ ಮತ್ತು ಮಣ್ಣು ಒಣಗುತ್ತದೆ. ಮಣ್ಣಿನಲ್ಲಿರುವ ತೇವಾಂಶವನ್ನು ಆವಿಯಾಗಿಸಲು ಕಡಿಮೆ ಶಾಖ ಬಳಕೆಯಾಗುವುದರಿಂದ ಮತ್ತು ಭೂಮಿಯನ್ನು ಬಿಸಿ ಮಾಡಲು ಹೆಚ್ಚು ಶಾಖ ಬಳಕೆಯಾಗುವುದರಿಂದ ಒಣಗಿದ ಮಣ್ಣು ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸುತ್ತದೆ. ಅಧಿಕ ಒತ್ತಡದ ಪರಿಸ್ಥಿತಿಯು ಹೆಚ್ಚಾಗಿ ಅನೇಕ ದಿನಗಳವರೆಗೆ ಇದು ಮುಂದುವರಿಯಬಲ್ಲದು. ಇದರಿಂದ ತೀವ್ರ ಶಾಖವು ಶೇಖರಣೆಯಾಗುತ್ತದೆ. ಕಾಂಕ್ರೀಟ್ ಮತ್ತು ಡಾಂಬರು ಹಗಲಿನಲ್ಲಿ ಶಾಖವನ್ನು ಹೀರಿಕೊಳ್ಳುವುದರಿಂದ ಮತ್ತು ರಾತ್ರಿಯಿಡೀ ಅದನ್ನು ನಿಧಾನವಾಗಿ ಬಿಡುಗಡೆ ಮಾಡುವುದರಿಂದ ನಗರಗಳಲ್ಲಿ ಪರಿಸ್ಥಿತಿ ಹೆಚ್ಚಾಗಿ ಹದಗೆಡುತ್ತದೆ. ಅಂದರೆ ಈ ನಗರಗಳು ರಾತ್ರಿಯಲ್ಲೂ ಬಿಸಿಯಾಗಿರುತ್ತವೆ. ಗಾಜು ಅಳವಡಿಸಿದ ಭಾರೀ ಕಟ್ಟಡಗಳು ಹೀಗೆಯೇ ಹಗಲಿಡೀ ಬಿಸಿಯಾಗಿ ರಾತ್ರಿ ಅವು ಬಿಸಿಯನ್ನು ಉಗುಳಲು ಶುರು ಮಾಡುತ್ತವೆ. ಒಟ್ಟಿನಲ್ಲಿ 24 ಗಂಟೆಯು ಪರಿಸ್ಥಿತಿಯು ಬಿಸಿಯಾಗಿಯೇ ಇರುತ್ತದೆ. ಇದು ತಂಪಾಗಿಸುವ ವ್ಯವಸ್ಥೆಗಳಿಲ್ಲದೇ ಇರುವಂತಹ ಜನರಿಗೆ ಆರೋಗ್ಯದ ಅಪಾಯಗಳನ್ನು ತಂದೊಡ್ಡುತ್ತದೆ. ಅಂದರೆ ಇಡೀ ನಗರವೇ ಬಿಸಿ ಗೋಳದಂತೆ ಆಗಿಬಿಡುತ್ತದೆ. ಪ್ರಪಂಚವು ಸತತವಾಗಿ ಬಿಸಿಯಾಗುತ್ತಿರುವಂತೆ ಈ ಬಿಸಿಗಾಳಿಗಳು ಹೆಚ್ಚು ಹೆಚ್ಚು ಭೀಕರವಾದ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿವೆ. ಪ್ರಸ್ತುತ ಜಾಗತಿಕ ತಾಪಮಾನ ಏರಿಕೆಯ ಮಟ್ಟದಲ್ಲಿ ಈ ಉಪಖಂಡವು ಪ್ರತಿ 5 ವರ್ಷಗಳಿಗೊಮ್ಮೆ ಇಂಥ ಪರಿಸ್ಥಿತಿಯನ್ನು ತಂದೊಡ್ಡುತ್ತಿದೆ. ಅಂದರೆ ಜನರು ಹೀಟ್ ವೇವ್ ಅಥವಾ ಬಿಸಿಗಾಳಿಯಿಂದ ಕಂಗಾಲಾಗುವ ಪರಿಸ್ಥಿತಿಯು ಸೃಷ್ಟಿಯಾಗುತ್ತಿದೆ. ಸದ್ಯಕ್ಕೆ ನಾವು 2100ರ ವೇಳೆಗೆ 2.6 ಡಿಗ್ರಿ ತಾಪಮಾನ ಏರಿಕೆಯತ್ತ ಸಾಗುತ್ತಿದ್ದೇವೆ. ಆ ಮಟ್ಟದ ಶಾಖದಲ್ಲಿ ಇಂತಹ ಬಿಸಿಗಾಳಿಗಳು ಪ್ರತಿ 2-3 ವರ್ಷಗಳಿಗೊಮ್ಮೆ ಅಪ್ಪಳಿಸುತ್ತವೆ ಮತ್ತು ಅವು ಸುಮಾರು 2.2 ಡಿಗ್ರಿಯಷ್ಟು ಹೆಚ್ಚು ಬಿಸಿಯಾಗಿರುತ್ತದೆ. ಅಂದರೆ ಮನುಷ್ಯರು ಬಾಳಿ ಬದುಕುವುದು ಬಹಳ ದುಸ್ತರವಾಗುವ ಪರಿಸ್ಥಿತಿಯು ನಿರ್ಮಾಣವಾಗಬಹುದು. ಈ ಆರ್ದ್ರತೆ ಎಂದರೆ ಗಾಳಿಯಲ್ಲಿರುವ ತೇವಾಂಶದ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ವಿಜ್ಞಾನಿಗಳು ಆರ್ದ್ರತೆಯು ಕೆಲವೊಮ್ಮೆ ಪ್ರಾಣಾಂತಿಕವೂ ಆಗಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಶಾಖ ಮತ್ತು ಆರ್ದ್ರತೆ ಸೇರಿದಾಗ ಅದು ವೇಗವಾಗಿ ಕಾಯಿಲೆಯನ್ನು ಹರಡುವಂತೆ ಮಾಡುತ್ತದೆ ಅಥವಾ ಪ್ರಾಣವನ್ನೇ ತೆಗೆಯುತ್ತದೆ. ಈ ರೀತಿಯ ಸಾವು ಅತ್ಯಂತ ಯಾತನಾದಾಯಕವಾಗಿರುತ್ತದೆ. ಅಂದರೆ ನಿರಂತರವಾದ ಸುಸ್ತು, ಉಸಿರಾಡಲು ಕಷ್ಟವಾಗುವುದು ಮುಂತಾಗಿ ರೋಗಿಯಲ್ಲಿ ಇರುವ ರೋಗವನ್ನು ಮತ್ತಷ್ಟು ಉಲ್ಬಣಗೊಳ್ಳುವಂತೆ ಮಾಡುತ್ತದೆ. ದೇಹದ ಒಳಗಿನ ತಾಪಮಾನ ಹೆಚ್ಚಾಗುವುದರಿಂದ ಇದು ಆರಂಭವಾದರೂ ಮತ್ತಿನ ಪರಿಸ್ಥಿತಿ ಬಹಳಷ್ಟು ಬಿಗಡಾಯಿಸುತ್ತದೆ. ಶಾಖವನ್ನು ಹೊರಹಾಕಲು ಜನರು ಹೆಚ್ಚು ಬೆವರುತ್ತಾರೆ, ಆದರೆ ಬೆವರುವಿಕೆಯು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಅಂದರೆ ಮನುಷ್ಯನು ಅದರಿಂದ ನಿರಾಳ ಆಗುವುದಿಲ್ಲ. ಯಾವುದೇ ಪರಿಹಾರ ಸಿಗದಿದ್ದರೆ ದೇಶದ ಉಷ್ಣತೆಯು 40 ಡಿಗ್ರಿಗಿಂತ ಹೆಚ್ಚಾಗುತ್ತಲೇ ಇರುತ್ತದೆ ಮತ್ತು ಹೀಟ್ ಸ್ಟ್ರೋಕ್ ಉಂಟಾಗಿ ಮೆದುಳು ಮತ್ತು ಇತರ ಅಂಗಗಳಿಗೆ ಹಾನಿಯಾಗಬಹುದು. ತ್ವರಿತವಾಗಿ ದೇಹವನ್ನು ತಂಪಾಗಿಸದೆ ಮತ್ತು ತುತ್ತು ಕಾಳಜಿ ವಹಿಸದೇ ಹೋದರೆ ಇದು ಪ್ರಾಣಾಂತಿಕ. ಶಾಖ ಮತ್ತು ಆರ್ದ್ರತೆಯ ಸಂಯೋಜಿತ ಅಪಾಯವನ್ನು ಅಳೆಯಲು ವಿಜ್ಞಾನಿಗಳು ವೆಟ್ ಬಲ್ಬ್ ತಾಪಮಾನದಂತಹ ಅಳತೆಯನ್ನು ಬಳಸುತ್ತಾರೆ. ಬೆವರುವಿಕೆಯ ಮೂಲಕ ಎಷ್ಟು ತಂಪಾಗಿಸಲು ಸಾಧ್ಯ ಎಂಬುದನ್ನು ಇದು ಪ್ರತಿಬಿಂಬಿಸುತ್ತದೆ. ಈ ಸಾಧ್ಯತೆಯನ್ನು ದಾಟಿದ ನಂತರ ಹೊರಗಿನ ಸಹಾಯವು ಮನುಷ್ಯನ ಆರೋಗ್ಯ ಕಾಪಾಡಲು ಅತ್ಯಂತ ಅಗತ್ಯವಾಗಿರುತ್ತದೆ. ಶಾಖ ಮತ್ತು ಆರ್ದ್ರತೆಯ ಅಪಾಯಗಳನ್ನು ಎಲ್ಲರೂ ಸಮಾನವಾಗಿ ಎದುರಿಸುತ್ತಿಲ್ಲ. ಇದರಲ್ಲಿ ಇನ್ನೊಂದು ಅಪಾಯವಿದೆ. ತೀವ್ರವಾದ ಬಿಸಿಲಿನಿಂದ ಚೇತರಿಸಿಕೊಳ್ಳಲು ದೇಹಕ್ಕೆ ರಾತ್ರಿಯ ವೇಳೆ ತಂಪಾದ ತಾಪಮಾನದ ಅಗತ್ಯವಿದೆ.
ಬಿಸಿಲಿನ ಉಪಟಳವು ರಾತ್ರಿಯೂ ಮುಂದುವರಿದರೆ, ಅಂದರೆ ಹಗಲು ಬಿಸಿಲಿನಿಂದಾಗಿ

ಬಿಸಿಯೇರಿದ ವಸ್ತುಗಳು ರಾತ್ರಿಯೂ ಶಾಖವನ್ನು ಹೊರಹಾಕಿ ಅದರ ಉಪಟಳವು ಹೆಚ್ಚಾದರೆ, ಗಾಜಿನ ಕಟ್ಟಡಗಳು ರಾತ್ರಿಯೂ ಬಿಸಿಯನ್ನು ಹೊರಹಾಕುತ್ತಿದ್ದರೆ, ಜನರು ವಿಶ್ರಾಂತಿಯನ್ನು ಪಡೆಯುವುದಾದರೂ ಹೇಗೆ? ಶ್ರಮಿಕ ಜನರಿಗೆ ರಾತ್ರಿ ನೆಮ್ಮದಿಯ ನಿದ್ದೆಯೂ ಸಿಗದೇ ಇದ್ದರೆ ಅವರು ಮಾರನೆಯ ದಿನ ಕೆಲಸ ಮಾಡುವುದು ಹೇಗೆ? ಅಂದರೆ ಮನುಷ್ಯನ ವ್ಯವಸ್ಥೆಯು ನಿರುಮ್ಮಳವಾಗಿ ಮುಂದುವರೆದುಕೊಂಡು ಹೋಗುವುದಾದರೂ ಹೇಗೆ? ಹೀಗೆ ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ನಗರಗಳು ಹೆಚ್ಚು ಬಿಸಿಯಾಗುತ್ತವೆ. ಗ್ರಾಮೀಣ ಸಮುದಾಯಗಳು ಸಹ ಶಾಖ ಮತ್ತು ಆರ್ದ್ರತೆಯ ಸಮಸ್ಯೆಗಳನ್ನು ಇತ್ತೀಚೆಗೆ ಎದುರಿಸುತ್ತಿವೆ, ಏಕೆಂದರೆ ಅಲ್ಲಿ ಹೆಚ್ಚಿನ ಕೆಲಸಗಳು ಹೊರಾಂಗಣದಲ್ಲಿಯೇ ನಡೆಯುತ್ತವೆ ಅಲ್ಲವೇ? ಆರೋಗ್ಯ ರಕ್ಷಣಾ ಕೇಂದ್ರಗಳು ಹೆಚ್ಚಾಗಿ ದೂರದಲ್ಲಿ ಇರುತ್ತವೆ, ಮನೆಗಳು ಕೂಡ ದೂರ ದೂರ ಇರುತ್ತವೆ. ಹಾಗಾಗಿ ಮನೆಯನ್ನು ಅಥವಾ ವಾತಾವರಣವನ್ನು ತಂಪಾಗಿಸುವ ಸೌಲಭ್ಯಗಳು ಹಳ್ಳಿಗಳಲ್ಲಿ ಸೀಮಿತ ಪ್ರಮಾಣದಲ್ಲಿ ಇರುತ್ತವೆ. ಪರಿಸರದ ಸೂಕ್ಷ್ಮತೆಯನ್ನು ಹಾನಿಗೆಡುವ ಸಾವಿರಾರು ವಿಷಯಗಳನ್ನು ಮನುಷ್ಯ ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿಯೂ ಪ್ಲಾಸ್ಟಿಕ್ ಎಂಬುದು ಎಲ್ಲ ಸಮಸ್ಯೆಗಳು ಮತ್ತಷ್ಟು ಬಿಗಡಾಯಿಸುವಂತೆ ಮಾಡುತ್ತಿದೆ. ಭಾರತದಲ್ಲಿ ಪ್ಲಾಸ್ಟಿಕ್ ಬಿಕ್ಕಟ್ಟು ಭೂಮಿಯ ಮೇಲಿನ ಅತ್ಯಂತ ಕೆಟ್ಟ ಬಿಕ್ಕಟ್ಟುಗಳಲ್ಲಿ ಒಂದಾಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ CPCB ಯ ಪ್ರಕಾರ ಭಾರತವು ಪ್ರಸ್ತುತ ಪ್ರತಿದಿನ ಸರಾಸರಿ 25,000 ಟನ್ಗಳಿಗಿಂತ ಹೆಚ್ಚು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ. ಇದು ದೇಶದಲ್ಲಿ ಉತ್ಪತ್ತಿಯಾಗುವ ಒಟ್ಟು ಘನತ್ಯಾಜ್ಯದ ಸುಮಾರು 6%ಆಗಿದೆ. ರಾಷ್ಟ್ರೀಯವಾಗಿ ಮತ್ತು ಜಾಗತಿಕವಾಗಿ ಹೆಚ್ಚಿನ ಪ್ರಮಾಣದ ಪ್ಲಾಸ್ಟಿಕ್ ಉತ್ಪನ್ನ ಹೊಂದಿರುವ Top 20 ದೇಶಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಸಿಂಧು ನದಿ, ಬ್ರಹ್ಮಪುತ್ರ ಮತ್ತು ಗಂಗಾ ನದಿಗಳು ದೇಶದಲ್ಲಿ ಹೆಚ್ಚಿನ ಪ್ಲಾಸ್ಟಿಕ್ ಅವಶೇಷಗಳನ್ನು ಸಾಗಿಸುವ ಮತ್ತು ಹೊರಹಾಕುವ ಕಾರಣ ಅವುಗಳನ್ನು ಪ್ಲಾಸ್ಟಿಕ್ ಹರಿವಿನ ಹೆದ್ದಾರಿಗಳು ಎಂದು ದುರದೃಷ್ಟವಶಾತ್ ಕರೆಯಲಾಗುತ್ತಿದೆ. 10 ಇಂತಹ ಕಲುಷಿತ ನದಿಗಳೊಂದಿಗೆ ಅವು ಜಾಗತಿಕವಾಗಿ ಸುಮಾರು 90%ರಷ್ಟು ಪ್ಲಾಸ್ಟಿಕ್ ಅನ್ನು ಸಮುದ್ರಕ್ಕೆ ತಳ್ಳಲು ಸಹಕಾರಿ ಆಗುತ್ತಿವೆ ಎನ್ನುವುದು ಬೇಸರದ ವಿಷಯ. ಹೀಗೆ ಸಮಸ್ಯೆಗಳ ಸರಮಾಲೆಗೆ ಪರಿಹಾರ ಇಲ್ಲ ಎಂದಿಲ್ಲ. ದೀರ್ಘಕಾಲ ಸಮಸ್ಯೆಯನ್ನೇ ಹೇಳುತ್ತಾ ಹೋದರೆ ಅದಕ್ಕೆ ಅಂತ್ಯವಿಲ್ಲ. ಆದರೆ ಈ ಸಮಸ್ಯೆಯನ್ನು ಪರಿಹರಿಸುವ ಮಾರ್ಗವೂ ಕೂಡ ಮನುಷ್ಯನ ಕೈಯಲ್ಲಿಯೇ ಇದೆ, ಅಥವಾ ಮನುಷ್ಯರ ಆಲೋಚನೆಗಳಲ್ಲಿಯೇ ಇದೆ. ಯಾರ ಬಳಿ ವಿವೇಕ ಇರುವುದೋ ಅವರು ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದುವರು. ಆದರೆ ನಿಸ್ವಾರ್ಥ ಮನಸ್ಸಿದ್ದಾಗ ಮಾತ್ರ, ಎಲ್ಲರ ಒಳಿತಿನ ಆಶಯವಿದ್ದಾಗ ಮಾತ್ರ ಮನುಷ್ಯನ ಮನಸ್ಸಿನಲ್ಲಿ ಅಥವಾ ಮೆದುಳಿನಲ್ಲಿ ವಿವೇಕವು ಜಾಗೃತವಾಗಿರುತ್ತದೆ. ಅಂದರೆ ಮುಂಗಾರು ಬಂದಾಗ ಅದು ಸಾಮಾನ್ಯವಾಗಿ ತಂಪಾದ ಹವಾಮಾನವನ್ನು ತರುತ್ತದೆ. ಮೋಡ ಕವಿದ ವಾತಾವರಣ ಮತ್ತು ವ್ಯಾಪಕ ಮಳೆಯು ಹಗಲಿನ ತಾಪಮಾನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೂ ಆರ್ದ್ರತೆಯು ಹೆಚ್ಚಾಗಿ ಹಾಗೆಯೂ ಬಿಸಿಯು ಉಳಿಯುತ್ತದೆ. ಮುಂಗಾರು ಸಾಮಾನ್ಯವಾಗಿ ದಕ್ಷಿಣ ಭಾರತಕ್ಕೆ ಜೂನ್ ಆರಂಭದಲ್ಲಿ ಬರುತ್ತದೆ ಮತ್ತು ಜುಲೈ ಮಧ್ಯದ ವೇಳೆಗೆ ಇಡೀ ದೇಶವನ್ನು ಆವರಿಸುತ್ತದೆ. ಈ ಮುಂಗಾರು ಹೆಚ್ಚಾಗಿ ಸೆಪ್ಟೆಂಬರ್ವರೆಗೆ ಇರುತ್ತದಲ್ಲವೇ? ಈ ಅವಧಿಯಲ್ಲಿ ನಾವೇನು ಮಾಡಬಹುದು? ಈ ಸಮಸ್ಯೆಗೆ ಪರಿಹಾರವು ಆದಷ್ಟು ಬೇಗ ಸಿಗಬೇಕಿದೆ. ಎಲ್ಲೆಲ್ಲ ಬಿಸಿಲಿನ ಜಾಡು ಪ್ರಖರವಾಗಿರುವುದೋ ಅಲ್ಲೆಲ್ಲ ವಾಸಸ್ಥಾನಗಳನ್ನು, ಕಟ್ಟಡಗಳನ್ನು ಬಿಸಿಲಿನಿಂದ ಪಾರುಗಾಣಿಸುವ ರೀತಿಯಲ್ಲಿ ಕಟ್ಟುವುದು ನಮ್ಮಿಂದ ಸಾಧ್ಯವೇ? ಪ್ರತಿಷ್ಠೆಯನ್ನು ಬದಿಗಿಟ್ಟರೆ ಇದು ಖಂಡಿತ ಸಾಧ್ಯ. ಪ್ರಸಿದ್ಧ ಸಾಹಿತಿ ಶಿವರಾಮ ಕಾರಂತರು ಬರೆದ ಬೆಟ್ಟದ ಜೀವ ಕಾದಂಬರಿಯಲ್ಲಿ ಮನೆಯು ಹೇಗೆ ತೆಂಕಣ ಗಾಳಿಯ ಹೊಡೆತಕ್ಕೆ ಸಿಗದಂತೆ ಮರೆಯಾಗಿರಬೇಕು ಎಂಬ ಉಲ್ಲೇಖವಿದೆ. ಹಳೆಯ ಕಾಲದ ಮನೆಗಳ ನಿರ್ಮಾಣ ಶೈಲಿಯೇ ಹೇಳುತ್ತದೆ ಬಿಸಿಗಾಳಿಯಿಂದ ಪಾರಾಗಲು ಏನೇನು ಉಪಾಯ ಮಾಡಬೇಕು ಎಂದು. ನೀವೇ ಹೇಳಿ, ಈ ಬಿಸಿಯ ವಾತಾವರಣದಿಂದ ಪಾರಾಗಲು, ಈ ಭಾರೀ ಮಳೆಯ ಹೊಡೆತದಿಂದ ಪಾರಾಗಲು ನಾವು ಏನೇನು ಕ್ರಮ ತೆಗೆದುಕೊಳ್ಳಬೇಕು ಎಂದು ನಿಮ್ಮ ಅಂತರಂಗಕ್ಕೆ ಗೊತ್ತಿದೆ ಅಲ್ಲವೇ? ಹಾಗಾಗಿ ಮುಖ್ಯವಾಗಿ ನಮ್ಮ ಅಂತರಂಗವನ್ನು ನಾವೇ ಆಲಿಸುವುದು ಮೊದಲನೆಯ ಪಾಠ. ಚರಂಡಿಗಳು ಸ್ವಚ್ಛವಾಗಬೇಕು, ಕಟ್ಟಡ ಬಳಕೆಗೆ ಬಿಸಿ ಹೀರುವ ವಸ್ತುಗಳನ್ನು ಬಳಸಬೇಕು, ಜೋರು ಗಾಳಿ ಬೀಸುವ ಕಡೆಗಳಲ್ಲಿ ಗಿಡಮರಗಳನ್ನು ಅಡ್ಡಲಾಗಿ ಬೆಳೆಸಬೇಕು, ಭೂಕುಸಿತವಾಗದಂತೆ ಜರಿಯಂಚಿನಲ್ಲಿ ಜರಿಗಿಡಗಳನ್ನು ಬೆಳೆಸಬೇಕು, ಮಳೆಗಾಲ ಬರುವ ಮುನ್ನ ತಯಾರಿ ಮಾಡಿಕೊಳ್ಳಬೇಕು, ಆದಷ್ಟು ಹಸಿರು ಗಿಡಗಳನ್ನು ಬೆಳೆಸಬೇಕು ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಅದನ್ನು ಕಾರ್ಯಗತ ಮಾಡಲು ನಾವು ಮನಸ್ಸು ಮಾಡುವುದು ಯಾವಾಗ? ಈಗ ನೋಡಿದರೆ ಪರಿಸರ ಪರ ಚಳುವಳಿಗಳನ್ನು ಜನರು ನಂಬಿಕೆಯಿಂದ ನೋಡುವ, ಅದರೊಡನೆ ಸೇರಿಕೊಳ್ಳುವ ಪರಿಸ್ಥಿತಿ ಉಳಿದಿಲ್ಲ. ಈ ಪರಿಸರವು ಹಾಳಾದರೆ ಅದರಿಂದ ಭೂಮಿಗೆ ಯಾವುದೇ ನಷ್ಟವಿಲ್ಲ, ಅದು ಇನ್ನೊಂದು ತೆರನಾದ ಅಸ್ತಿತ್ವದಲ್ಲಿ ಇದ್ದೇ ಇರುತ್ತದೆ. ಆದರೆ ಭೂಮಿಯ ಮೇಲೆ ಮನುಷ್ಯರು ಉಳಿಯಬೇಕಾದರೆ ಇಂತಹುದೇ ತಾಪಮಾನ, ಇಂತಹುದೇ ಪೂರಕ ಪರಿಸ್ಥಿತಿಗಳು ಇರಬೇಕಾಗುತ್ತದೆ. ಪ್ರಕೃತಿಯು ಸಕಾರಾತ್ಮಕವಾಗಿ ಇರಬೇಕಾದರೆ ಮುಖ್ಯ ಕಾರಣವೇ ಮನುಷ್ಯನಿಗೆ ಇರುವುದಕ್ಕೆ ಪೂರಕ ವ್ಯವಸ್ಥೆ ಬೇಕು ಎಂಬುದು. ಆದ್ದರಿಂದ ನಿಜಕ್ಕೂ ಪರಿಸರ ರಕ್ಷಣೆ ಎಂಬ ಪದಕ್ಕೆ ಬದಲಾಗಿ ನಾವು ಮನುಕುಲದ ರಕ್ಷಣೆ ಎಂಬ ಪದಪುಂಜವನ್ನು ಬಳಸಬೇಕು. ಈ ನಡೆಯು ಮನುಷ್ಯರಿಗಾಗಿಯೇ ಹೊರತು ಪರಿಸರಕ್ಕಾಗಿ ಅಲ್ಲ. ನೀವೇನಂತೀರಿ?

ಮನುಷ್ಯರಿಗೋಸ್ಕರ ಪರಿಸರದ ರಕ್ಷಣೆ ಎಂಬ ಅರಿವು. ರಾಜಲಕ್ಷ್ಮಿ ಕೋಡಿಬೆಟ್ಟು ಅವರಿಂದ ಭಾಷಣ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.

0: ಆಕಾಶವಾಣಿ ಮಂಗಳೂರು. ಸಮಯ 9:30.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಂಗಳೂರು ಯಕ್ಷಸಿರಿ.
5: ಕೇಳಿ ಯಕ್ಷಗಾನ ತಾಳಮದ್ದಳೆ. ಪ್ರಸಂಗ ದತ್ತಾತ್ರೇಯ ಜನನ. ನಡೆಸಿಕೊಡುತ್ತಾರೆ ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಜಾರಾಮ ಹೊಳ್ಳ ಕೈರಂಗಳ, ಮದ್ದಳೆ ಜಯರಾಮ ಶೆಟ್ಟಿ ಅಸೇಗೋಳಿ, ಚೆಂಡೆ ರಾಘವೇಂದ್ರ ರಾವ್ ಮಂಜನಾಡಿ. ಪಾತ್ರ ಪರಿಚಯ ವಿಷ್ಣು ಬಾಬು ಜಿ ಕೋಟೆಕಾರ್, ಬ್ರಹ್ಮ ಮತ್ತು ವಾಣಿ ಕೆಎ ಶೆಟ್ಟಿ ನೀಲಿಪಾಲು, ಶಿವ ಕೆ ಸದಾಶಿವ ಸಂಕೊಳಿಗೆ, ಲಕ್ಷ್ಮಿ ಕೃಷ್ಣಪ್ಪ ಕೋಟೆಕಾರ್, ಗೌರಿ ಅಭಿಜಿತ್ ಶೆಟ್ಟಿ ಕೊಂಡಾನಗುತ್ತು, ನಾರದ ಹರೀಶ್ ಶೆಟ್ಟಿ ನೀಲಿಪಾಲು, ಅನಸೂಯೆ ದಯಾನಂದ ಪಿಲಿಕೂರು. ಕೇಳಿ ಪ್ರಸಂಗ ದತ್ತ

0: ಸೃಷ್ಟಿಕರ್ತನಾದ ಬ್ರಹ್ಮದೇವ,
1: ನಾರಾಯಣ
0: ವಯೋಧಿಕಾರಿ ಮಹಾದೇವ,
1: ಮಹಾವಿಷ್ಣು,
0: ಈ ಲೋಕದಲ್ಲಿ ಮಾತೆಯ ಮಹತ್ವ ಏನು ಎಂಬುದನ್ನು ಸೃಷ್ಟಿಯ ಆರಂಭದಲ್ಲೇ ನಾವು ಕಂಡವರು. ತ್ರಿಮೂರ್ತಿಗಳಾದ ನಾವು ಮೂವರು ಯಾರು ಏನು ಹೇಗೆಂಬುದನ್ನು ಅರಿಯದಂತಹ ಸ್ಥಿತಿಯಲ್ಲಿದ್ದ ಅಂದಿನ ಸಂದರ್ಭದಲ್ಲಿ ಕಾಣಿಸಿಕೊಂಡವಳೇ ಆ ಆದಿಮಾಯಿ. ನಮ್ಮನ್ನು ಮಕ್ಕಳೇ ಎಂದು ಕರೆದು ನಮಗೆ ಹೆಸರು, ಕರ್ತವ್ಯ, ಗುಣ ವಿಶೇಷಗಳನ್ನೆಲ್ಲ ಕರುಣಿಸಿ ನಮಗೆ ಮಾರ್ಗದರ್ಶನ ನೀಡಿದ್ದಳು ಆ ತಾಯಿ. ಆ ಬಳಿಕ ನಾವು ನಮ್ಮ ಸೃಷ್ಟಿ ಸ್ಥಿತಿ ಲಯ ಕಾರ್ಯದಲ್ಲಿ ನಿರತರಾಗಿದ್ದ ಸಂದರ್ಭದಲ್ಲಿ ನಮಗೆ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಎದುರಾದಾಗ ಮಮತೆಯ ತಾಯಿಯಾಗಿ ನಮ್ಮನ್ನು ಎಲ್ಲಾ ಕಷ್ಟಗಳಿಂದ ಪಾರು ಮಾಡಿದವಳು. ಆ ಮಹಾಮಾತೆಯ ಮುಂದೆ ಮಕ್ಕಳಾಗಿ ನಡೆದುಕೊಳ್ಳುವುದರಲ್ಲೇ ಆನಂದವನ್ನು, ಧನ್ಯತೆಯನ್ನು ಕಂಡವರು ನಾವು. ಅಂತಹ ಮಾತೃಶಕ್ತಿಗೆ ಸದಾ ಸರ್ವದಾ ನಮೋ ನಮೋ ನಮೋ ನಮೋ ಅನ್ನಬೇಕು. ಹರಬ್ರಹ್ಮರೇ,
1: ನಾರಾಯಣ,
0: ಇಂದು ನೀವಿಲ್ಲಿ ಬರುವುದಕ್ಕೆ ಕ್ಷಣ ಹೊತ್ತು ಮೊದಲು ಹಾಗೆ ಕಣ್ಣು ಮುಚ್ಚಿ ಸುಷುಪ್ತಿಗಿಳಿದಾಗ ಮತ್ತೊಮ್ಮೆ ಮಾತೆಯ ಮಾತೃತ್ವದ ದೃಶ್ಯಗಳು ಸುಪ್ತ ಪ್ರಜ್ಞೆಯಲ್ಲಿ ಗೋಚರವಾದವು. ತಾಯಿಯ ಮಡಿಲಲ್ಲಿ ಎಳೆ ಮಕ್ಕಳು ಮುಗ್ಧತೆಯಿಂದ ಮೈಮರೆಯುವಂತೆ ಆ ಅಪೂರ್ವ ಸನ್ನಿವೇಶದಲ್ಲಿ ನನ್ನಂತೆಯೇ ಮಗುವಾಗಿರುವ ನಿಮ್ಮನ್ನು ಕೂಡ ನೋಡ ನೋಡುತ್ತಿದ್ದಂತೆ ಎಚ್ಚರಗೊಂಡೆ. ಎಚ್ಚರಗೊಂಡು ನೋಡುತ್ತಿದ್ದೇನೆ, ಇಲ್ಲಿ ನಿಜದಲ್ಲೂ ನೀವೇ ನನ್ನ ಕಣ್ಣ ಮುಂದೆ ಇದ್ದೀರಿ. ಆದರೆ ಶಿಶುಗಳಾಗಿ ಮಾತ್ರ ಅಲ್ಲ. ಬ್ರಹ್ಮ,
1: ನಾರಾಯಣ,
0: ಪರಮೇಶ್ವರ,
2: ಶ್ರೀಹರಿ,
0: ನಾವು ಮೂವರು ಒಂದು ಕೂಡಿದ ಸಂದರ್ಭಗಳು ಈ ಮೊದಲು ಅದೆಷ್ಟು ಬಾರಿ ನಡೆದಿವೆ. ಹಾಗೆ ನಾವು ಒಂದುಗೂಡೋದಕ್ಕೆ ಕಾರಣಗಳು ಇದ್ದವು, ಮತ್ತು ಹಾಗೆ ಒಂದುಗೂಡಿದಾಗಲೆಲ್ಲ ವಿಶೇಷ ಘಟನೆಗಳು ನಡೆದದ್ದೂ ಉಂಟು.
1: ನಿಜ,
0: ಇಂದಿನ ನಿಮ್ಮ ಬರವಿಗೆ ವಿಶೇಷ ಕಾರಣವೇನಾದರೂ ಇದೆಯೇ? ನಾ ತಿಳಿಯೇ, ಆದರೆ ನೀವಿರುವರು ನಾನಿಲ್ಲೋರಿಗೆ ಬಂದಿದ್ದೀರಲ್ಲ, ಅದೇ ಮಹತ್ವದ ವಿಷಯ.
1: ಏನು
0: ಏನು ವಿಚಾರಗಳು? ನಿಮ್ಮ ಲೋಕದಲ್ಲಿ ಎಲ್ಲವೂ ಸರಿಯಷ್ಟೇ, ನಿಮ್ಮ ಅನುವರ್ತಿಗಳು ಭಕ್ತಾದಿಗಳು ಕ್ಷೇಮಿಗಳು ತಾನೇ. ನಿಮ್ಮ ಮುಖಭಾವವನ್ನು ನೋಡುವಾಗ ಯಾವುದೇ ಒಂದು ಸಮಸ್ಯೆಯನ್ನು ಎತ್ತಿಕೊಂಡು ಇಲ್ಲಿಗೆ ಬಂದಿರುವಂತೆ ತೋರುವುದಿಲ್ಲ. ಹಾಗೆಯೇ ಸೌಜನ್ಯದ ಭೇಟಿ ಇದೆಂದು ಭಾವಿಸಬಹುದಾದರೆ ನೀವು ಮಾತ್ರ ಬಂದಿರುವುದು ಅಷ್ಟೆಂದು ಸರಿ ಕಂಡು ಬರುವುದಿಲ್ಲ. ನಿಮ್ಮ ಪತ್ನಿಯರು ಸುಖ ಸಮಾಧಾನಗಳಲ್ಲಿ ಇರುವರಷ್ಟೇ. ಒಂದು ವೇಳೆ ನೀವಿಲ್ಲಿ ಬರುವಾಗ ಅವರನ್ನು ಜೊತೆಯಲ್ಲಿ ಕರೆತರುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು. ನನ್ನಾಕೆ ಲಕ್ಷ್ಮಿ ಬಹಳ ಸಂತೋಷ ಪಡುತ್ತಿದ್ದಳು ಕರೆದುಕೊಂಡು ಬರಬಹುದು.

0: ಓ ಶ್ರೀಹರಿಯೇ
1: ಬ್ರಹ್ಮದೇವ,
0: ನಿನ್ನ ಪ್ರಶ್ನೆ ಸೋಜಿಗವಾದುದೇ ಸರಿ. ಎಲ್ಲವನ್ನು ತಿಳಿದವನಾಗಿರುವ ನೀನು ಏನು ತಿಳಿಯದವನಂತೆ ನಟಿಸುತ್ತಿರುವೆಯಲ್ಲ.
1: ಓಹೋ,
0: ನಮ್ಮ ಮಡದಿಯರು ಹೇಗಿದ್ದಾರೆ, ಅವರು ಬರಬಹುದಿತ್ತಲ್ಲ ಎಂದು ಅವರ ಕುರಿತಾಗಿಯೇ ಪ್ರತ್ಯೇಕವಾಗಿ ವಿಚಾರಿಸುತ್ತಿರುವೆಯಲ್ಲ. ನಾರಾಯಣ,
1: ಏನು
0: ನಾವಿಲ್ಲಿಗೆ ಬಂದುದು ನಮ್ಮ ಮಡದಿಯರ ವಿಚಾರವನ್ನೇ ಹೇಳುವುದಕ್ಕಾಗಿ. ಬೇಕಿದ್ದರೆ ಪರಮೇಶ್ವರನಲ್ಲಿ ಕೇಳು.
1: ಪರಮೇಶ್ವರ,
2: ಶ್ರೀಹರಿ, ನಮ್ಮೊಂದಿಗೆ ನಮ್ಮ ಮಡದಿಯರೇಕೆ ಬಂದಿಲ್ಲವೆಂದು ವಿನಯದಿಂದಲೇ ಕೇಳುತ್ತಿರುವೆಯಲ್ಲ. ಅವರು ಬಂದಿದ್ದಾರೆ,
1: ಇಲ್ಲಿ
2: ಅದಾಗಲೇ ಒಳಗೆ ಹೋಗಿ ಲಕ್ಷ್ಮಿಯೊಂದಿಗೆ ಮಾತುಕತೆಯಲ್ಲಿ ತೊಡಗಿದ್ದಾರೆ.
1: ಹೌದೇ,
2: ಇನ್ನು ನಾವು ಬಂದ ವಿಚಾರ ಅದು ನಮ್ಮ ಮಡದಿಯರಿಗೆ ಸಂಬಂಧಿಸಿದ ವಿಚಾರವೇ.
1: ಓಹೋ,
2: ಅದನ್ನೇ ನಿನ್ನಲ್ಲಿ ಹೇಳುವುದಾದರೆ, ಇಂದು ಸಕಲ ಲೋಕಗಳಲ್ಲೂ ಚರಾಚರ ಜೀವಿಗಳ ಬದುಕು ಒಂದು ನಿಯತಿಗೆ ಒಳಪಟ್ಟು ಸುಸಾಂಗವಾಗಿ ನಡೆಯುತ್ತಿರುವುದು ಸರಿಯಷ್ಟೇ.
1: ಸರಿ,
2: ಈ ರೀತಿಯ ಲೋಕದ ಸ್ವಾಸ್ಥ್ಯಕ್ಕೆ ತಾವು ಅನುಸರಿಸಿಕೊಂಡು ಬರುತ್ತಿರುವ ಪಾತಿವೃತ್ಯ ಧರ್ಮವೇ ಕಾರಣವೆಂದು ನನ್ನ ಸತಿ ಗೌರಿಯ ಅಂಬೋಣ.
1: ಓಹೋ,
2: ಬ್ರಹ್ಮನ ಮಡದಿ ವಾಣಿಯೂ ಅದನ್ನೇ ಅನುಮೋದಿಸಿದ್ದಾಳೆ. ಸತೀಧರ್ಮದ ಕಾರಣದಿಂದಲೇ ಲೋಕದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಿದೆ ಎಂಬ ಮಾತನ್ನು ಅರಗಿಸಿಕೊಳ್ಳಲು ಅದೇಕೋ ಕೊಂಚ ಕಷ್ಟವಾಯಿತು.
1: ಓಹೋ,
2: ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನೆಂದು ತಿಳಿಯಲು ಇಲ್ಲಿಗೆ ಬಂದಿದ್ದೇವೆ. ಶ್ರೀಹರಿ, ಪತಿವ್ರತಾ ಧರ್ಮ ಅಷ್ಟೊಂದು ಶ್ರೇಷ್ಠವೇ, ನಿನ್ನ ಅಭಿಪ್ರಾಯವೇನು?
1: ಪರಮೇಶ್ವರ,

0: ಪರಮೇಶ್ವರ, ನಿಮ್ಮಿರುವರ ಪತ್ನಿಯರ ಅಭಿಪ್ರಾಯದಂತೆ ಲೋಕದಲ್ಲಿ ಪತಿವ್ರತ ಧರ್ಮವೇ ಶ್ರೇಷ್ಠ. ಅದರ ಪ್ರಭಾವದಿಂದಲೇ ಇಂದು ಎಲ್ಲಾ ಲೋಕಗಳು ಒಂದು ಸುಸಂಬದ್ಧ ವ್ಯವಸ್ಥೆಯೊಳಗೆ ನಡೆಯುತ್ತಿರುವುದು
1: ನಿಜ.
0: ಇದು ಸರಿಯೇ. ಲೋಕದಲ್ಲಿ ಪತಿವ್ರತ ಧರ್ಮ ಒಂದು ಶ್ರೇಷ್ಠ ಧರ್ಮ, ಇದನ್ನು ಒಪ್ಪದವರೇ ಇಲ್ಲ. ನನ್ನ ಪತ್ನಿ ಲಕ್ಷ್ಮಿಯಲ್ಲಿ ಕೇಳುವಿರು, ಆಕೆಯ ಅಭಿಪ್ರಾಯವೂ ಅದೇ ಆಗಿದೆ. ಇದರಲ್ಲಿ ಗೊಂದಲಕಾರಿಯಾದದ್ದೇನೂ ನನಗೆ ಕಾಣಿಸುವುದಿಲ್ಲ. ಅದು

0: ಅವರೇ ಈ ಕಡೆ ಬರುತ್ತಿದ್ದಾರೆ. ನಾವು ಇದೇ ವಿಷಯ ಚರ್ಚಿಸುತ್ತಿರುವುದನ್ನು ಅವರು ಗಮನಿಸಿದ್ದಾರೆ. ಅವರು ಏನು ಹೇಳುವರೋ ಕೇಳೋಣ.
1: ಆಗಲಿ, ಎಲ್ಲರಿಗೂ ವಂದನೆಗಳು.
0: ಎದ್ದೇಳಿ,
1: ನಾನು ಮತ್ತು ಸರಸ್ವತಿ ಗೌರಿಯರು ಒಳಗಡೆ ಇದ್ದು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೇವೋ ಅದೇ ವಿಚಾರವಾಗಿ ನೀವು ಮಾತನಾಡುತ್ತಿರುವುದು ಕಂಡು ನಾವು ಮೂವರು ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಈ ಮೂವರ ಪತಿಯರು ಇಲ್ಲಿ ಒಟ್ಟಾಗಿ ಸೇರಿರುವುದರಿಂದ ವಿಷಯದ ಕುರಿತಾಗಿ ಇಲ್ಲಿಯೇ ನನ್ನ ಅಭಿಪ್ರಾಯವನ್ನು ಹೇಳಲಿ. ನಿಮ್ಮ ಮಾತು ಸಹಜ,

0: ನನ್ನ ಪತಿಯಾದ ಶ್ರೀಮನ್ನಾರಾಯಣ ಅತ್ಯಂತ ಸಹಜವಾದ ಮಾತನ್ನೇ ಆಡಿದ್ದಾರೆ. ಪತಿವ್ರತ ಧರ್ಮವು ಶ್ರೇಷ್ಠ ಧರ್ಮವೆಂದು ಲೋಕದಲ್ಲಿ ಎಲ್ಲರೂ ಒಪ್ಪಿಕೊಂಡಿರುವ ಸತ್ಯ. ಅಂತ ಶ್ರೇಷ್ಠ ಧರ್ಮವನ್ನು ನಾವು ಮೂರು ಪಾಲಿಸಿಕೊಂಡು ಬಂದುದರಿಂದಲೇ ಮೂರು ಮೂರ್ತಿಗಳಾದ ನಿಮಗೆ ಮತ್ತು ಮೂರು ಕಾಲಗಳಲ್ಲೂ ಲೋಕಮಾನ್ಯತೆ ದೊರೆಯುವುದು. ನಮ್ಮ ಧರ್ಮ ಪಾಲನೆಯಿಂದ ನಿಮಗೆ ಗೌರವ ಸ್ಥಾನಮಾನ ಎಲ್ಲ. ನಾವಿಲ್ಲದೆ ನಿಮಗೆ ಪೂರ್ಣತೆ ಎಂಬುದೇ ಇಲ್ಲ. ನೀವೇನಂತೀರಿ ಗೌರಿ ವಾಣಿ?
1: ಲಕ್ಷ್ಮಿ ಹೇಳಿರುವುದು ಪೂರ್ಣ ಸರಿ. ಇಲ್ಲಿಗೆ ಬರುವ ಮೊದಲು ನನ್ನ ಪತಿ ದೇವರಲ್ಲಿ ಇದನ್ನೇ ನಾನು ಚರ್ಚಿಸುತ್ತಿದ್ದುದು.
0: ಹೌದೇ
2: ಲಕ್ಷ್ಮಿ, ನನ್ನ ಪತಿ ಬ್ರಹ್ಮದೇವನಲ್ಲಿ ಕೂಡ ನಾನು ಇದನ್ನು ಹೇಳಿದ್ದೆ. ಅದಕ್ಕೆ ಅವರು ಯಾವುದೇ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ.
0: ತ್ರಿಮೂರ್ತಿಗಳೆಲ್ಲರೂ ಮೌನವಹಿಸಿದ್ದಾರೆಂದರೆ ಏನರ್ಥ? ನಮ್ಮ ಅಭಿಪ್ರಾಯಕ್ಕೆ ಅವರು ಒಪ್ಪಿದ್ದಾರೆಂದೇ ಅರ್ಥ. ಮೌನಂ ಸಮ್ಮತಿ ಲಕ್ಷಣಂ ಅಲ್ಲವೇ? ಓ, ಅದಾರು ಬರುತ್ತಿರುವುದು
3: ನಾರಾಯಣ ನಾರಾಯಣ. ಓಹೋ ನಾರದ ಮಹರ್ಷಿ, ಹೀಗೆ ಬರಬೇಕು. ಹೇಗಿದ್ದೀ ನಾರದ, ಕುಶಲವೇ?
4: ಕುಶಲ.

0: ಮಹರ್ಷಿ ನಾರದ, ಮೂರು ಲೋಕ ಸಂಚಾರ ನಿರತನಾದ ನೀನು,
1: ಹೌದು,
0: ಈ ವೈಕುಂಠಕ್ಕೆ ಹೊಸದಾಗಿ ಬರುವುದೇನು ಅಲ್ಲ, ಆದರೆ ಈ ಬಾರಿ ಬಂದದ್ದು ಹೊಸತೆನ್ನಬೇಕು.
1: ಹೌದೇ,
0: ನೀನು ಇಲ್ಲಿಗೆ ಈಗ ಬರುತ್ತಿರೋ ಹೊತ್ತಿಗೆ ಸರಿಯಾಗಿ ಶಿವನು ಬ್ರಹ್ಮನು ಇಲ್ಲಿದ್ದಾರೆ.
1: ಹೌದು,
0: ಮಾತ್ರವಲ್ಲ ಅವರ ಮಡದಿಯರಾದ ಗೌರಿ ಶಾರದೆಯರು ಬಂದಿದ್ದಾರೆ. ಹೀಗೆ ನಾವು ಆರು ಮಂದಿಯೂ ಒಟ್ಟಾಗಿದ್ದ ಹೊತ್ತಿನಲ್ಲಿ ನೀನು ಬಂದುದು ಅದು ವಿಶೇಷವೇ. ಮತ್ತೇನು ವಿಚಾರ ನಾರದ, ಭೂಲೋಕದ ಕಡೆಗೆ ಹೋಗಿದ್ದೀಯೋ? ಅಲ್ಲಿನ ಜನರು ಏನನ್ನುತ್ತಾರೆ? ಅದರಲ್ಲೂ ನಮ್ಮ ಮೂವರು ಮಡದಿಯರ ಬಗ್ಗೆ ಲೋಕದ ಜನರ ಅಭಿಪ್ರಾಯವೇನು? ಹೇಳಿ ಕೇಳಿ, ನಮ್ಮ ಪತ್ನಿಯರ ಪಾತಿವೃತ್ಯ ಧರ್ಮದ ಬಗ್ಗೆ ಲೋಕ ಮೂರರಲ್ಲೂ ಕೀರ್ತಿ ಹರಡಿದೆ ತಾನೇ?
1: ಹೌದು,
0: ಅದೇ ಮಾತು ಭೂಲೋಕದಲ್ಲಿ

0: ನಾರದ ಮಹರ್ಷಿ
1: ಭೂಲೋಕದ ಕುರಿತಾಗಿ ಕೇಳುತ್ತಾ, ಅಲ್ಲಿ ತ್ರಿಮೂರ್ತಿಗಳಾದ ನಿಮ್ಮ ಮೂವರ ಸತಿಯರ ಕುರಿತು ಏನು ಹೇಳುತ್ತಾರೆಂದು ಕೇಳುತ್ತಿರುವೆಯಲ್ಲ.
0: ಸರಿ,
1: ನಿಮ್ಮ ಮಡದಿಯರ ಪುಣ್ಯ ನಾಮದ ಸ್ಮರಣೆಯನ್ನು ಭೂಲೋಕದ ಜನರು ನಿತ್ಯವೂ ನಿರಂತರವೂ ಮಾಡುತ್ತಿರುವರು.
0: ಓಹೋ,
1: ಮೂವರ ಪ್ರತಿವೃತ ಧರ್ಮದ ಕೀರ್ತಿ ಪಠಣ ಎಲ್ಲೆಡೆ ಕೇಳಿಬರುವುದಂತೂ ನಿಜ. ಆದರೆ
0: ಏನು ನಾರದ, ಅದರಲ್ಲಿ
1: ಈ ದಿನಗಳಲ್ಲಿ ಮತ್ತೋರ್ವ ಪತಿವ್ರತ ಶಿರೋಮಣಿಯ ಗುಣಗಾನ ಎಲ್ಲೆಡೆ ಬಹಳ ಹೆಚ್ಚಾಗಿ ಕೇಳಿ ಬರುತ್ತಾ ಇದೆ. ಆಕೆ ಮತ್ತೆ ಯಾರೂ ಅಲ್ಲ,
0: ಯಾರು?
1: ಬ್ರಹ್ಮ ಪಾರಸ ಪುತ್ರನು, ಸಪ್ತರ್ಷಿಗಳಲ್ಲಿ ಓರ್ವನೂ ಆದ ಅತ್ರಿ ಮಹಾಮುನಿಗಳ ಪತ್ನಿ ಅನುಸೂಯೆ. ಪತಿವ್ರತ ಧರ್ಮ ಪಾಲನೆಯಲ್ಲಿ ಅನುಸೂಯೆಯನ್ನು ಹೋಲುವ ಬೇರೆ ಸತಿಯರೇ ಲೋಕದಲ್ಲಿಲ್ಲ.
0: ಓಹೋ,
1: ಎಂಬ ಮಾತೇ ಜನಜನಿತವಾಗಿದೆ.
0: ಹೌದೇ,
1: ನಿಮ್ಮ ಸತಿಯರ ಕುರಿತಾಗಿ ಹೇಳುವಾಗ ಅನಸೂಯೆಯ ಪಾತಿವೃತ್ಯ ಧರ್ಮವೆಂಬ ಪ್ರಬಲ ಪ್ರಕಾಶದ ಮುಂದೆ ಅದು ಕೇವಲ ಮಂದ ಬೆಳಕಿನಂತೆ ಎಂದೆನ್ನಬಹುದು. ಭೂಲೋಕದಲ್ಲಿ ಹೊಸ ವಾರ್ತೆ ಏನೆಂದು ಆಗ ಕೇಳಿದೆಯಲ್ಲ, ನಿಜವಾಗಿ ಇದುವೇ ಈಗಿನ ಹೊಚ್ಚ ಹೊಸ ವಾರ್ತೆ.
0: ಓಹೋ,
1: ಅತ್ರಿಜಾಯಾದ ಅನಸೂಯೆ ಸತಿ ಕುಲ ರತ್ನಳು, ಭೂಮಿಯ ಭಾಗ್ಯದೇವತೆ ಎಂಬಿತ್ಯಾದಿ ವಿಶೇಷಣೆಗಳಿಂದ ಕೊಂಡಾಡಲ್ಪಡುವ ಮಾತೆ ಎಲ್ಲೆಡೆ ಕೇಳಿಬರುತ್ತಾ ಇದೆ.
2: ನಾರದ, ಏನಂದೇ?

0: ಶಾರದ, ಇಂತಹ ಮಾತುಗಳನ್ನು ಆಡುತ್ತಿದ್ದೀಯ? ನಮ್ಮ ಸತೀ ಧರ್ಮದ ಕುರಿತು ಕೇಳಿದೊಡನೆ ನಮ್ಮನ್ನು ಹಂಗಿಸುವ ರೀತಿಯಲ್ಲಿ ಬೇರೊಬ್ಬರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಆಡುತ್ತಿದ್ದೀಯಲ್ಲ.
1: ಓಹೋ,
0: ನಿನ್ನ ಮಾತುಗಳನ್ನು ನಂಬಲು ಸಾಧ್ಯವೇ ಇಲ್ಲ. ಭೂಲೋಕದಲ್ಲಿರುವ ಮುನಿ ಪತ್ನಿಯಾಗಿರುವ ಸಾಮಾನ್ಯ ಹೆಣ್ಣೋರುಗಳೊಂದಿಗೆ ನಮ್ಮನ್ನು ತುಲನೆ ಮಾಡುವುದಲ್ಲದೆ ಆಕೆ ನಮಗಿಂತಲೂ ಶ್ರೇಷ್ಠಳೆಂದು ಹೇಳುತ್ತಿರುವೆಯಲ್ಲ. ಶಿವನರ್ಧಾಂಗಿಯಾದ ಈ ಗೌರಿ ನಂಬುವ ಮಾತೇ ಅಲ್ಲ ಇದು.

0: ತಾಯಿ,
1: ನಿನ್ನ ಮಾತನ್ನು ಈ ಗೌರಿ ಒಪ್ಪುವುದಿಲ್ಲ. ಹಾಗೆಯೇ ಬ್ರಹ್ಮನ ಮಡದಿಯಾದ ನಾನೂ ಒಪ್ಪುವುದಿಲ್ಲ. ಒಪ್ಪದಿರುವುದಕ್ಕೆ ಕಾರಣವೂ ಉಂಟು.
0: ಏನದು?
1: ಪತಿವ್ರತ ಧರ್ಮಾಚರಣೆಯಲ್ಲಿ ನಾವು ಶ್ರೇಷ್ಠರಾದಿರಂದಲೇ ನಮಗೆ ವಿಶೇಷ ಸ್ಥಾನಮಾನ ಲಭಿಸಿದೆ ಗೊತ್ತೇ?
0: ಹೌದು.
1: ಸೃಷ್ಟಿ ಸ್ಥಿತಿ ಲಯಕರ್ತರಾದ ತ್ರಿಮೂರ್ತಿಗಳು ನಮಗೆ ನೀಡಿದ ವಿಶೇಷ ಗೌರವ ಸ್ಥಾನಗಳ ಅರಿವಿದೆಯೇ ನಿನಗೆ?
0: ಅದು ಅರಿವಿದೆ
1: ರಮೇ. ನೀನದನ್ನು ಹೇಳಿಕೊಡು ಈ ನಾರದನಿಗೆ.

0: ನಾರದ
1: ತಾಯಿ,
0: ಪತಿವ್ರತೆಯರಾದ ನಾವು ಮೂವರು ನಮ್ಮ ಪತಿಯಂದರು ವಿಶೇಷ ಸ್ಥಾನವನ್ನು ಕೊಟ್ಟದ್ದನ್ನು ಹೇಳಲಿ. ಶಿವನ ಪತ್ನಿಯಾದ ಗೌರಿಗೆ ತನ್ನ ದೇಹದ ಅರ್ಧ ಭಾಗವನ್ನೇ ಶಿವ ಕೊಟ್ಟಿದ್ದಾನೆ.
1: ಹೌದು,
0: ಹಾಗಾಗಿಯೇ ಶಿವ ಅರ್ಧನಾರೀಶ್ವರನಾದುದು. ಬ್ರಹ್ಮನ ಪತ್ನಿಯಾದ ವಾಣಿಗೆ ತನ್ನ ನಾಲಿಗೆಯಲ್ಲೇ ಬ್ರಹ್ಮ ಸ್ಥಾನ ಕಲ್ಪಿಸಿಕೊಟ್ಟಿದ್ದಾನೆ.
1: ಹೌದು,
0: ನನ್ನ ಪತಿಯಾದ ಶ್ರೀಮನ್ನಾರಾಯಣ ತನ್ನ ವಕ್ಷಸ್ಥಳದಲ್ಲೇ ನನಗೆ ಸ್ಥಾನವನ್ನು ಕೊಟ್ಟಿದ್ದಾನೆ. ನಾವಾಚರಿಸುವ ಧರ್ಮದಲ್ಲಿ ಲೋಪವಿದ್ದಿದ್ದರೆ ಇಂತಹ ಉನ್ನತ ಸ್ಥಾನಮಾನಗಳು ನಮಗೆ ದೊರೆಯುತ್ತಿತ್ತೆ.
1: ಹೌದು,
0: ನಮ್ಮ ಮೂವರ ಪತಿಯರು ನಮ್ಮನ್ನು ಈ ರೀತಿ ಓರೈಸುತ್ತಿದ್ದರೆ ನಾರದ
1: ತಾಯಿ,
0: ಆ ಮುನಿಪತ್ನಿಯನ್ನು ನಮ್ಮೆದುರಿಗೆ ಹೊಗಳಿದ್ದು ಸ್ವಲ್ಪ ಹೆಚ್ಚಾಯಿತು ಹೆಚ್ಚಾಯಿತು.
1: ಆದಿತಮ್ಮ, ನೀವು ಹೇಗೆ ಹೇಳಿದರೂ ಸರಿ, ಎಷ್ಟೆಂದರೂ ನಾನು ನಿಮ್ಮ ಮಗನಲ್ಲವೇ.

0: ದೇವಋಷಿ
1: ನೊಂದುಕೊಳ್ಳಬೇಡಿ, ನಿಮ್ಮ ಮಗನೆಂದು ನನ್ನನ್ನು ಮನ್ನಿಸಿ. ಮಹಾಸತಿ ಅನುಸೂಯೆಯ ಕುರಿತು ನಾನಾಡಿದ ಮಾತುಗಳನ್ನು ಒಪ್ಪಲು ನೀವು ಸಿದ್ಧರಿಲ್ಲ ಎಂಬುದಷ್ಟೇ ನಿಮ್ಮ ಸಿಟ್ಟಿಗೆ ಬೇಸರಕ್ಕೆ ಕಾರಣ ಎಂಬುದನ್ನು ಬಲ್ಲೆ ನಾನು.
0: ಬಲ್ಲೆಯಾ?
1: ಅದಕ್ಕಾಗಿ ಒಂದು ದಾರಿ ಹೇಳುತ್ತೇನೆ.
0: ಏನದು?
1: ನಾನಾಡಿದ ಮಾತುಗಳ ನಂಬಲರ್ಹವೆಂದು ತಿಳಿದಿರುವ ನೀವು ನಿಜವೇನೆಂದು ಸ್ವತಃ ಪರೀಕ್ಷಿಸಿ ನೋಡುವುದೇ ಒಳ್ಳೆಯದಲ್ಲವೇ?
0: ಹೌದು.
1: ಅನುಸೂಯೆಯ ಪಾತಿವೃತ್ಯ ಧರ್ಮವನ್ನು ಯಾವ ರೀತಿ ಎಂಬುದು ನೀವೇ ಪರಾಂಬರಿಸಿ ನೋಡಬಹುದಲ್ಲಿ.
2: ಸರಿ ಸರಿ ಸರಿ, ನಾರದನ ಅಭಿಪ್ರಾಯವನ್ನು ಸ್ವೀಕರಿಸೋಣ. ಅನಸೂಯೆಯ ಪಾತಿವೃತ್ಯದ ಪರೀಕ್ಷೆ ನಡೆಯಲಿ, ಆದರೆ ಅದಕ್ಕಾಗಿ ದೇವಿಯರೇ ಹೋಗುವುದು ಬೇಡ, ತ್ರಿಮೂರ್ತಿಗಳಾದ ನಾವೇ ಹೋಗುತ್ತೇವೆ. ಆಗದೆ
0: ಆದೀತು. ಗೌರಿ ಶಾರದೆಯರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ.
2: ಪರಮೇಶ್ವರ,
3: ಹರಿ,
2: ಬ್ರಹ್ಮ,
4: ನಾರಾಯಣ,
2: ನಾವು ಮೂವರೊಂದಾಗಿ ಭೂಲೋಕದಲ್ಲಿರುವ ಅತ್ರಿಮುನಿ ಆಶ್ರಮಕ್ಕೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ.

ಬ್ರಹ್ಮ ಮಾನಸ ಪುತ್ರರಾಗಿದ್ದು ಸಪ್ತಋಷಿಯಾಗಿರುವ ಅತ್ರಿ ಮಹರ್ಷಿಗಳ ಆಶ್ರಮವಿದು. ಅವರ ಯೋಗ್ಯತೆಯನ್ನು ತಿಳಿದ ನನ್ನ ತಂದೆ ಕರ್ದಮ ಮುನಿಗಳು ನನ್ನನ್ನು ಅವರಿಗೆ ಧಾರೆ ಎರೆದು ಕೊಟ್ಟರು. ಅವರ ಕೈ ಹಿಡಿದು ಮಡದಿಯಾಗಿ ಈ ಆಶ್ರಮವನ್ನು ಸೇರಿದಂದಿನಿಂದ ಅವರ ಸಕಲ ಕಾರ್ಯಗಳನ್ನು ಅನುಕೂಲೆಯಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದೇನೆ. ಸಹಧರ್ಮಿಣಿಯಾಗಿ ಸಹಕರಿಸುತ್ತಾ ಗೃಹಿಣಿಯಾಗಿದ್ದುಕೊಂಡು ಸಾಂಸಾರಿಕವಾಗಿಯೂ ಸುಖವನ್ನುಂಡವಳು ನಾನು. ಅತ್ರಿಮುನಿಗಳ ಸತಿ ಅನಸೂಯೆ ಓರ್ವ ಆದರ್ಶ ಪತ್ನಿ ಎಂಬ ಮಾತು ಎಲ್ಲರ ಬಾಯಲ್ಲೂ ಕೇಳುತ್ತಾ ಇದೆ. ಆದರೆ ಆ ಬಗ್ಗೆ ಎಂದೂ ನಾನು ಯೋಚಿಸಿದವಳಲ್ಲ. ಸದಾ ತಪಸ್ಸು ಧ್ಯಾನ ಸಾಧನೆಗಳಲ್ಲಿ ನಿರತರಾಗಿರುವ ನನ್ನ ಪತಿಯವರ ಅವಶ್ಯಕತೆಗಳನ್ನು ಪೂರೈಸುವುದರಲ್ಲಿ, ಅವರಿಗೆ ಎಲ್ಲ ವಿಧದ ಅನುಕೂಲತೆಗಳನ್ನು ಒದಗಿಸುವುದರಲ್ಲಿ ಹೆಚ್ಚಿನ ತೃಪ್ತಿ ಸಂತೋಷ ನನಗೆ ದೊರೆಯುತ್ತದೆ. ಇದೇನು ಕುಟೀರದ ಒಳಗೆ ಒಮ್ಮೆಲೆ ಹೆಚ್ಚಿನ ಬೆಳಕು ಪಸರಿಸಿದಂತೆ ಭಾಸವಾಗುತ್ತಿದೆಯಲ್ಲ? ಏನೋ ಮಹತ್ವದ ಸಂಗತಿ ಇರುವಂತೆ ತೋರುತ್ತಿದೆ. ಹೊರಗೆ ಹೋಗಿ ನೋಡುತ್ತೇನಂತೆ. ಹೋ ಹೋ ಹೋ ಹೋ, ಯಾರೋ ಮೂವರು ಆಶ್ರಮದ ಕಡೆಗೆ ಬರುತ್ತಾ ಇದ್ದಾರೆ. ಅಬ್ಬಬ್ಬಬ್ಬಬ್ಬಾ, ಕೋಟಿ ಸೂರ್ಯನ ಪ್ರಭೆ ಕಾಣುತ್ತಾ ಇದೆ. ಸ್ವಾಮೀ ಬನ್ನಿ ಬನ್ನಿ ಬನ್ನಿ, ನಿಮಗಿದೋ ಪ್ರಣಾಮಗಳು. ಓ ಮಹಾಮಹಿಮರೇ, ಯಾರು ನೀವು?

0: ಸಾಧ್ವಿ
1: ಮತ್ತೊಮ್ಮೆ ನಿಮಗೆ ಪ್ರಣಾಮಗಳು. ಇದ್ದಕ್ಕಿದ್ದಂತೆ ನೀವು ಮೂವರು ಆಶ್ರಮದ ಮುಂದೆ ಕಾಣಿಸಿಕೊಂಡಿದ್ದೀರಿ. ಅತ್ಯಂತ ಮಹಿಮಾನ್ವಿತರು ನೀವು ಎಂಬುದನ್ನು ನಿಮ್ಮ ತೇಜಸ್ಸು ಓಜಸ್ಸು ವರ್ಚಸ್ಸಿನಿಂದಲೇ ಅರ್ಥೈಸಿಕೊಂಡಿದ್ದೇನೆ. ನೀವು ಯಾರು, ಎಲ್ಲಿಂದ ಬಂದಿರಿ, ಇಲ್ಲಿಗೆ ಬಂದ ಕಾರ್ಯ ಕಾರಣ ತಿಳಿಸುವಿರಾ, ನನ್ನಿಂದ ಏನಾಗಬೇಕೆಂದು ಅರುಹುವಿರಾ ಸ್ವಾಮಿ?
0: ಓ ಸತೀ ಶಿರೋಮಣಿ,

0: ಸತಿ ಶಿರೋಮಣಿ
1: ಸ್ವಾಮಿ,
0: ಅತ್ರಿಮುನಿಗಳ ಸತಿಯಾದ ನೀನು ಪರಮ ಪತಿವ್ರತೆ ಎಂಬ ಮಾತನ್ನು ನಾವು ಕೇಳಿ ಬಲ್ಲೆವು.
1: ಓಹೋ,
0: ನಿನ್ನಂತಹ ಮಹಾಸಾಧ್ವಿಯನ್ನೊಮ್ಮೆ ನೋಡಬೇಕು, ನಿನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದು ಯೋಚಿಸಿ ಬಂದವರು ನಾವು.
1: ಹೌದೇ,
0: ಈ ಆಶ್ರಮಕ್ಕೆ ಅತಿಥಿಗಳಾಗಿ ಬಂದ ನಾವೇ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳು.
1: ನೀವು ತ್ರಿಮೂರ್ತಿಗಳೇ?
0: ಹೌದು
1: ದೇವಾ, ನೀವು ತ್ರಿಮೂರ್ತಿಗಳು.
0: ಶುಚಿರುಚಿಯಾದ ಭೋಜನವನ್ನು ನಿನ್ನಿಂದ ಪಡೆದು ಉಣ್ಣುವುದಕ್ಕೆಂದು ಬಂದಿದ್ದೇವೆ. ಹೇಗೆ ದೊರೆಯಬಹುದೇ
1: ತ್ರಿಮೂರ್ತಿಗಳೇ? ಸ್ವಾಮಿ, ದೇವಾದಿ ದೇವ ಮಗದೊಮ್ಮೆ ನಿಮಗೆ ನಮೋ ನಮೋ. ದೇವಾದಿ ದೇವರೇ ನೀವು, ಮೂವರು ಭೂಮಿಗಿಳಿದು ಬಂದಿದ್ದೀರಿ, ಅದರಲ್ಲೂ ನಮ್ಮಾಶ್ರಮಕ್ಕೆ ಬಂದುದು ಆಶ್ಚರ್ಯವೇ ಹೌದು. ನಿರಾಹಾರವಾಗಿ ಅದೆಷ್ಟು ಕಾಲ ನಿಮ್ಮನ್ನು ಕುರಿತು ತಪಸ್ಸನ್ನಾಚರಿಸಿದರೂ ಒಲಿಯುವವರು ನೀವಲ್ಲ. ನಾನು ಕನಸಲ್ಲೂ ಗ್ರಹಿಸದೆ ನಮ್ಮಾಶ್ರಮಕ್ಕೆ ಚಿತ್ತೈಸಿದ್ದು ನನ್ನ ಪಾಲಿನ ಪುಣ್ಯವೇ ಅಲ್ವೇ. ಹಸಿದವರಿಗೆ ಅನ್ನ, ಬಾಯಾರಿದವರಿಗೆ ನೀರು, ಬಳಲಿದವರಿಗೆ ಆಸರೆ ನೀಯುವುದು ನಮ್ಮ ಆಶ್ರಮ ಧರ್ಮ. ಆದರೆ ನೀವು ಭೋಜನಕ್ಕಾಗಿಯೇ ಬಂದವರಲ್ವೇ? ಖಂಡಿತ ಇಲ್ಲ ಎನ್ನಲಾರೆ. ಆದರೆ ಉಪಚಾರ ಸರಿಯಾಗುತ್ತದೋ ಇಲ್ಲವೋ ಎಂಬ ಸಂಕೋಚ ಯೋಚನೆಯಾಗುತ್ತದೆ. ಹೇಗೆ ಉಪಚರಿಸಲಿದೆಯವ ನಿಮ್ಮನ್ನು? ಓ ದೇವಾದಿ ದೇವರೇ, ನೀವು ಬಂದಿರುವ ಈ ಹೊತ್ತಿನಲ್ಲಿ ನನ್ನವರಾದ ಅತ್ರಿಮುನಿಗಳು ಆಶ್ರಮದಲ್ಲಿಲ್ಲ. ತ್ರಿಮೂರ್ತಿಗಳಾದ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಹೇಗೆ ಸತ್ಕರಿಸಬೇಕೋ ತಿಳಿದವಳು ನಾನಲ್ಲ. ಇಲ್ಲಿ ಏನಿದೆಯೋ ಅದನ್ನೇ ನಿಮಗೆ ನೀಡಲೇ. ಅದು ನಿಮಗೆ ಸರಿಯಾದೀತೋ? ಒಂದು ವೇಳೆ ಮುನಿವರಿಯರು ಇರುತ್ತಿದ್ದರೆ ಬೇರೇನಾದರೂ ವ್ಯವಸ್ಥೆಯನ್ನಾದರೂ ಮಾಡಬಹುದಿತ್ತು. ಈಗ ನಾನು ಬೇರೇನು ಮಾಡಬಹುದು? ನನ್ನಿಂದ ಏನು ಸಾಧ್ಯ? ಈ ರೀತಿಯ ಯೋಚನೆ ಗೊಂದಲಕ್ಕೆ ನಾನು ಸಿಲುಕಿದ್ದೇನೆ ಸ್ವಾಮಿ.
2: ಅನಸೂಯ
1: ದೇವ,
2: ಆ ರೀತಿ ಯಾವ ಯೋಚನೆಯನ್ನೂ ನೀನು ಮಾಡಬೇಕಾದಿಲ್ಲ. ನಿನ್ನ ಕುಟೀರದೊಳಗೆ ಏನಿದೆಯೋ ಅದನ್ನೇ ನಮಗೆ ನೀಡು. ನೀನು ಏನನ್ನು ನೀಡುವೆಯೋ ಅದನ್ನೇ ಉಣುವೆವು ನಾವು.
1: ಹೌದೇ,
2: ನಮಗದು ಸಾಕು.
3: ಅನಸೂಯ
1: ದೇವ,
3: ನಾವು ದೇವರಾದರೂ ಭೂಮಿಗಿಳಿದ ಬಳಿಕ ಈ ಭೂಮಿಯ ಗುಣವೇ ನಮ್ಮಲ್ಲೂ ಬರುತ್ತದೆ.
1: ಹೌದೇ,
3: ಭೂಮಿಯಲ್ಲಿರುವ ನೀವು ಸೇವಿಸುವ ಆಹಾರವೇ ನಮಗೂ ಸೇರುತ್ತದೆ. ಆದರೆ ಕೊಡುವುದನ್ನು ಮಾತ್ರ ಸಂಪೂರ್ಣ ಸಮರ್ಪಣಾ ಭಾವದಿಂದ ಕೊಡಬೇಕು. ಅಷ್ಟೇ ನನ್ನ ಬಯಕೆ, ಇದು ನಮ್ಮ ನಿರೀಕ್ಷೆ. ಏನನ್ನುತ್ತೀ ಇದಕ್ಕೆ?
1: ಭಗವಂತ, ನಾನು ನನ್ನದು ಏನೂ ಇಲ್ಲ, ಎಲ್ಲ ನಿನ್ನದೇ. ದೇವರ ಮುಂದೆ ಸಮರ್ಪಣಾ ಭಾವವಲ್ಲದೆ ಬೇರೇನು ಬರಬಹುದು? ನೀವು ಭೂಮಿಗಿಳಿದು ಬಂದ ಭಗವಂತರು. ಆಶ್ರಮಕ್ಕೆ ಬರುವವರನ್ನೆಲ್ಲ ಅತಿಥಿ ದೇವೋಭವ ಎನ್ನುವ ಸಂಸ್ಕಾರ ನಮ್ಮದು. ಆದರೆ ಇಲ್ಲಿ ದೇವರೇ ಅತಿಥಿಗಳಾಗಿ ಬಂದ ಮೇಲೆ ಕೇಳುವುದಕ್ಕುಂಟೆ? ದೇವಾದಿ ದೇವರೇ, ಸರ್ವ ಸಮರ್ಪಣಾ ಭಾವದಿಂದ ನಿಮಗೆ ಬಡಿಸಲೂ ಸಿದ್ಧಳಾಗಿದ್ದೇನೆ. ಆದರೆ ಅದಕ್ಕೆ ಸಂಬಂಧಿಸಿ ಕ್ರಮ ನಿಯಮಗಳಿವೆಯೋ ತಿಳಿಯಲಾರೆ. ನೀವು ಹೇಗೆ ಹೇಳುತ್ತೀರೋ ಹಾಗೆ ನಡೆದುಕೊಳ್ಳುತ್ತೇನೆ, ಹಾಗೆಯೇ ಉಪಚರಿಸುತ್ತೇನೆ.
0: ಓ ವನಿತೆ
1: ದೇವಾ.

0: ದೇವ
1: ಅತಿಥಿಗಳನ್ನು ದೇವರಂತೆ ಆಧರಿಸಿ ಸತ್ಕರಿಸುವ ನಿನ್ನ ಮಾತು ನಮಗೆ ಮೆಚ್ಚುಗೆಯಾಯಿತು.
0: ಧನ್ಯಲಾದಿ.
1: ನಾವು ಹೇಗೂ ತ್ರಿಮೂರ್ತಿಗಳು, ದೇವರು ದೇವರು ಕರ್ಮಾತೀತರು.
0: ಸತ್ಯ.
1: ಭೂಮಿಯಲ್ಲಿ ಹುಟ್ಟಿದ ನೀನು ಮುಪ್ಪು ಸಾವನ್ನು ಒಳಗೊಂಡಿರುವ ಕರ್ಮ ಬಂಧಿತಳು.
0: ಸರಿ.
1: ದೇವರ ಸೇವೆಯನ್ನು ಸರ್ವ ಸಮರ್ಪಣ ಭಾವದಿಂದ ಮಾಡುವವರಿಗೆ ಯಾವುದೇ ರೀತಿಯ ಸ್ವಾರ್ಥ ಆಸೆ ಮೋಹಗಳಿರಬಾರದು.
0: ಹೌದು.
1: ಅಂತರಂಗ ಬಹಿರಂಗ ಶುದ್ಧಿ ಇರಬೇಕು. ಆದ್ದರಿಂದ ನಿನ್ನಲ್ಲಿ ನಮ್ಮದೊಂದು ಅಪೇಕ್ಷೆ ಇದೆ.
0: ಏನು ದೇವ?
1: ನೀನು ಹುಟ್ಟುಡುಗೆಯಲ್ಲಿ ಬಂದು ನಮಗೆ ಉಣಬಡಿಸಬೇಕು.
0: ಏನು?
1: ಹುಟ್ಟುಡುಗೆಯಲ್ಲಿ ಬಂದು
0: ದೇವ
1: ನಮಗೆ ಉಣಬಡಿಸಬೇಕು. ಯಾವುದೇ ರೀತಿಯ ಸಂಕೋಚ ಅಳುಕುಗಳಿಲ್ಲದೆ ದೇವರ ಮುಂದೆ ಎಲ್ಲವೂ ಸಮರ್ಪಿತ ಎಂಬಂತೆ ಭಾವಿಸಿ ಹುಟ್ಟುಡುಗೆಯಲ್ಲಿ ಬಂದು ಬಡಿಸಿದರೆ ಮಾತ್ರ ನಾವು ಉಣುತ್ತೇವೆ, ಇಲ್ಲದಿದ್ದರೆ ಹೊರಟೋಗುತ್ತೇವೆ.
0: ಏನು
2: ನಿರದ ಕ್ಷಣ ನುಡಿಗೆ
0: ಏನು ಹೇಳಿದ್ದೀರಿ?

ಎಂತಹ ವಿಚಿತ್ರವಿದು? ತ್ರಿಮೂರ್ತಿಗಳ ಸೇವೆಯಲ್ಲಿ ಮುಂದುವರಿಯುವ ಹೊತ್ತಿಗೆ ಅವರು ಆಡಿದ್ದೇನು? ಜನನ ದುಡುಗೆಯಲ್ಲೇ ನಮಗೆ ಉಣಬಡಿಸು, ಇಲ್ಲವಾದರೆ ಬೇಡ. ನನ್ನ ಪತಿಯವರಿಲ್ಲದ ಈ ಹೊತ್ತಿನಲ್ಲಿ ಬಂದ ಇವರು ಆಡುವ ಮಾತೇ ಇದು. ಇಂತಹ ಒಂದು ಅಪೇಕ್ಷೆಯನ್ನು ಮುಂದಿಡುವುದೆಂದರೇನು? ಹೌದು, ಇವರು ನನ್ನನ್ನು ಪರೀಕ್ಷೆಗೆ ಒಡ್ಡುವುದಲ್ವೇ? ಪರೀಕ್ಷೆ ಮಾಡುವವರಾದರೂ ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರರು. ಹೌದು, ತ್ರಿಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯಕರ್ತರು. ತ್ರಿಮೂರ್ತಿಗಳೇ ಬಂದು ಪರೀಕ್ಷೆಗೆ ಒಳಪಡಿಸುತ್ತಾರೆ ಎಂದಾದರೆ ಈ ಪರೀಕ್ಷೆಗೆ ಅಳುಕುವ ಹಿಂದೇಟು ಹಾಕುವ ಮಾತುಂಟೆ? ಖಂಡಿತ ಇಲ್ಲ. ಸರಿ, ನನ್ನ ಮನಸ್ಸನ್ನು ಗಟ್ಟಿಗೊಳಿಸಿದ್ದೇನೆ. ಇವರಿಗೆ ಬೇಕಾಗಿರುವುದು ಜನನ ದುಡುಗೆ ಅಲ್ವೇ? ಅದಕ್ಕಾಗಿ ವ್ಯವಸ್ಥೆಗಳಾಗುತ್ತೇನೆ. ಹಾ ಹಾ ಹಾ, ಆದರೆ ಅದಕ್ಕಿಂತ ಮೊದಲೊಂದು ಕೆಲಸ ಮಾಡಬೇಕಾಗಿದೆ. ಕೈಯಲ್ಲಿ ಮಂತ್ರೋದಕವನ್ನು ಎತ್ತಿಕೊಂಡು ಪರಮ ತಪಸ್ವಿಗಳಾದ ನನ್ನ ಪತಿದೇವರನ್ನು ಮನಸ್ಸಲ್ಲೇ ಶ್ರದ್ಧೆಯಿಂದ ಧ್ಯಾನಿಸುತ್ತ ಈ ನೀರನ್ನು ತ್ರಿಮೂರ್ತಿಗಳ ಮೇಲೆ ಚಿಮುಕಿಸಿಬಿಡುತ್ತೇನೆ. ಹಾ, ಎಲ್ಲವೂ ಸರಿಯಾಯಿತು. ನಾನು ಸಂಕಲ್ಪ ಮಾಡಿದಂತೆಯೇ ಆಯಿತು. ತ್ರಿಮೂರ್ತಿಗಳು ಮೂವರು ಕ್ಷಣಾರ್ಥದಲ್ಲಿ 6 ತಿಂಗಳ ಶಿಶುಗಳಾಗಿ ಮಾರ್ಪಾಡು ಹೊಂದಿದ್ದಾರೆ. ತ್ರಿವಳಿ ಶಿಶುಗಳನ್ನು ನೋಡುತ್ತಿರುವಂತೆ ಮಾತೃತ್ವದ ಭಾವ ಉಕ್ಕಿ ಬರುತ್ತಿದೆ. ಹೌದು, ಈ ಶಿಶುಗಳು ನನ್ನ ಮಕ್ಕಳೇ. ಹೌದು, ನನ್ನ ಮಕ್ಕಳೇ, ಅದರಲ್ಲೂ ಎಳೆಗೂಸುಗಳು. ಎಳೆ ಶಿಶುಗಳನ್ನು ಎತ್ತಿಕೊಂಡು ತೊಡೆಯ ಮೇಲಿಸಿ ಅವರಿಗೆ ಉಣಿಸನ್ನಿತ್ತಿದ್ದೇನೆ. ಹೌದು, ತಾಯಿತನದ ಅರಿವು ನನಗೆ ಈಗ ಆಗುತ್ತಿದೆ. ಹೆಣ್ಣಾದವಳ ಬದುಕು ಸಾರ್ಥಕವಾಗುವುದು ಈಗಲ್ವೇ? ಮಕ್ಕಳು ಕಣ್ಣ ರೆಪ್ಪೆಯನ್ನು ಮುಚ್ಚುತ್ತಾ ಇದ್ದಾರೆ. ತುಟಿಯೂ ಸಪ್ಪೆಯಾಗುತ್ತಾ ಇದೆ. ಕೈಯ ಹಿಡಿಗಳೂ ಗಟ್ಟಿಯಾಗುತ್ತಾ ಇದೆ. ಹಾಗಾದರೆ ಶಿಶುಗಳಿಗೆ ನಿದ್ದೆಯ ಮಂಪರು ಆವರಿಸಿತಲ್ವೇ? ಈ ಮಕ್ಕಳ ಲಾಲನೆ ಪಾಲನೆಯ ಹೊಣೆ ನನ್ನದೇ ಅಲ್ವೇ? ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ನಾನೇ ಮಾಡಿಕೊಳ್ಳಬೇಕು. ನಾರುಡೆಯನ್ನು ಕುಟೀರದ ಸೂರಿಗೆ ಕಟ್ಟಿ ತೊಟ್ಟಿಲನ್ನಾಗಿಸಿದೆ.

0: ಶಾರದೆ, ಗೌರಿ, ಆ ಸತಿ ಅನಸೂಯೆಯ ಪಾದಿವೃತ್ಯ ಪರೀಕ್ಷೆಯಾಗಿ ತೆರಳಿದ ನಮ್ಮ ಪತಿಯರು ಇನ್ನೂ ಮರಳಿ ಬಂದಿಲ್ಲ. ಅದೆಷ್ಟೋ ಕಾಲ ಕಳೆದು ಹೋಯಿತು. ಏನಾಯ್ತೋ ಏನೋ ಎಂದು ಚಿಂತಿಸುವ ಹೊತ್ತಿನಲ್ಲಿ ನಾರದನು ಬಂದು ವಿಷಯವನ್ನೆಲ್ಲ ಹೇಳಿದ. ಮಹಾಸತಿಯು ಅನಸೂಯೆಯು ತನ್ನನ್ನು ಪರೀಕ್ಷಿಸಲು ಬಂದ ತ್ರಿಮೂರ್ತಿಗಳನ್ನೇ ತನ್ನ ಪಾತಿವೃತ್ಯ ಧರ್ಮದ ಶಕ್ತಿಯಿಂದ ಶಿಶುಗಳನ್ನಾಗಿಸಿರುವಳಂತೆ, ತನ್ನ ಮಕ್ಕಳಂತೆ ಪಾಲಿಸಿರುವಳಂತೆ. ಹೀಗಾದರೆ ನಮ್ಮ ಗತಿಯೇನೆಂದು ನಾರದನಲ್ಲಿ ಕೇಳಿದಾಗ ನಾರದನೇ ಒಂದು ದಾರಿ ತೋರಿಸಿದ. ನಾವೇ ಆಕೆಯ ಬಳಿ ಹೋಗಿ ಪತಿಭಿಕ್ಷೆಯನ್ನು ಕೇಳಬೇಕಂತೆ. ಹೌದು ಹೌದು, ಅಲ್ಲಿಗೆ ಹೋಗೋಣ, ನಮಗೆ ಬೇರೆ ದಾರಿಯೇ ಇಲ್ಲ.
1: ಲಕ್ಷ್ಮೀ ವಾಣಿ, ನಾವು ಹಾಗಲೇ ಹೊರಟು ಬಂದು ಅತ್ರಿ ಆಶ್ರಮವನ್ನೂ ತಲುಪಿಯಾಯಿತು.
2: ಅಮ್ಮ ಭಿಕ್ಷೆ ತಾಯೇ,
3: ಯಾರಮ್ಮ ನೀವು?

0: ಬನ್ನಿ ಬನ್ನಿ ಬನ್ನಿ ತಾಯಂದಿರಾ, ಮೂರು ಜನ ಇದ್ದೀರಿ ನೀವು, ಒಟ್ಟಾಗಿ ಬಂದು ನನ್ನಲ್ಲಿ ಭಿಕ್ಷೆ ನೀಡಿ ಎಂದು ಕೇಳುತ್ತಾ ಇದ್ದೀರಿ. ಯಾರು ನೀವು? ಎಲ್ಲಿಂದ ಬಂದಿದ್ದೀರಿ? ದೀನತೆಯಿಂದ ಕಣ್ಣಲ್ಲೇ ಏನನ್ನು ಯಾಚಿಸುವಂತಿದೆ? ನಿಮ್ಮಂತ ತಾಯಂದಿರು ಮುನಿಪತ್ನಿಯಾದ ನನ್ನಿಂದ ಏನನ್ನು ಬಯಸುವಿರಿ? ನಿಮಗೆ ನಾನು ಏನನ್ನು ಕೊಡಲಿ? ಏನಾಗಬೇಕು ತಿಳಿಸುವಿರಾ?
1: ಕೇಳಮ್ಮ.

0: ನಾವು ಸಾಮಾನ್ಯ ಸ್ತ್ರೀಯರೆಂದು ಭಾವಿಸದಿರು. ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಮಡದಿಯರು ನಾವು.
1: ಹೌದೇ,
0: ವಾಣಿ ರಮೆ ಉಮೆಯರು.
1: ದೇವಿಯರೇ,
0: ನಮ್ಮ ಬಾಳನ್ನು ಗೋಳು ಮಾಡದಿರು ತಾಯಿ.
1: ಯಾಕಮ್ಮ,
0: ನಮ್ಮ ಪತಿಯರು ನಿನ್ನ ಬಳಿ ಬಂದು ಇದೀಗ ಶಿಶುಗಳಾಗಿದ್ದಾರೆ. ನಮ್ಮ ಪತಿಯವರನ್ನು ದಯವಿಟ್ಟು ಮರಳಿಸಬೇಕೆಂದು ಬೇಡಿಕೊಳ್ಳುತ್ತಿದ್ದೆ ಅನಸೂಯ, ಬೇಡಿಕೊಳ್ಳುತ್ತಿದ್ದೇವೆ.
2: ತಾಯೇ,
1: ಅಮ್ಮ,
2: ನಮ್ಮಿಂದ ಅಪರಾಧವಾಗಿದೆ.
1: ಸತಿ
2: ಧರ್ಮದಲ್ಲಿ ನಾವೇ ಎಲ್ಲರಿಗಿಂತ ಮಿಗಿಲೆಂದು ಅಹಂಕಾರ ಹೊಂದಿದ್ದೆವು. ಆದರೆ ನಾವು, ನೀನು ನಿಮಗಿಂತಲೂ ಶ್ರೇಷ್ಠಳು. ನಿನ್ನನ್ನು ಸಂದೇಹ ಪಟ್ಟದ್ದಕ್ಕೆ ಕ್ಷಮಿಸು ತಾಯೇ, ಕ್ಷಮಿಸು.
3: ಅನಸೂಯ
1: ದೇವಿ,
3: ನಿನ್ನ ಪಾತಿವೃತ್ಯದ ಪರೀಕ್ಷೆಗೆ ತ್ರಿಮೂರ್ತಿಗಳನ್ನು ಪ್ರೇರೇಪಿಸಿದವರೇ ನಾವು. ನಾವು ಕಾರಣರಾಗಿ ನಮ್ಮ ಪತಿಯಂದಿರು ನಿನ್ನನ್ನು ಪರೀಕ್ಷಿಸುವ ದುಡುಕಿಗೆ ಇಳಿದು ಬಿಟ್ಟರು. ಅವರನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ಉದ್ಧರಿಸುತ್ತಾಯೇ.
1: ದೇವಿಯರೇ, ನಿಮ್ಮ ಮೇಲೆ ನನಗೇನೂ ಬೇಸರವಿಲ್ಲ. ನನ್ನನ್ನು ಪರೀಕ್ಷಿಸಲು ಬಂದ ತ್ರಿಮೂರ್ತಿಗಳ ಮೇಲೂ ಕೋಪವಿಲ್ಲ. ಸಮಯ ಸಂದರ್ಭ ಹಾಗಿದ್ದ ಕಾರಣ ತ್ರಿಮೂರ್ತಿಗಳನ್ನು ಶಿಶುಗಳನ್ನಾಗಿಸಿದ್ದೆ ಹೊರತು ಅವರನ್ನು ಶಿಕ್ಷಿಸಿದಂತೂ ಖಂಡಿತ ಅಲ್ಲ. ತ್ರಿಮೂರ್ತಿಗಳನ್ನು ಮರಳಿಸಲು ಕರುಣಿಸಲು ಎಂದು ಬೇಡಿಯುತ್ತಾ ಇದ್ದೀರಲ್ಲ. ಇದು ಮಂತ್ರಜಲವನ್ನು ಪ್ರೋಕ್ಷಿಸಿ ಮತ್ತೆ ಅವರನ್ನು ಮೊದಲಿನಂತಾಗಿಸುತ್ತೇನೆ.
0: ತಾಯಿ ಅನಸೂಯ ದೇವಿ,
1: ದೇವಿಯರೇ,
0: ಧನ್ಯರಾದೆವು, ಧನ್ಯರಾದೆವು.
4: ಸತಿ ಅನಸೂಯ
1: ದೇವ,
4: ನಾವು ಮೂವರು ನಿನ್ನ ಪಾತಿವೃತ್ಯದ ಪರೀಕ್ಷೆಗೆ ಬಂದವರು. ಆದರೆ ಅದರ ಪರಿಣಾಮವಾಗಿ ನಾವು ನಿನ್ನ ಮಕ್ಕಳಾಗಬೇಕಾಯಿತು.
1: ಸತ್ಯ,
4: ನಿನ್ನ ಸತೀ ಧರ್ಮವನ್ನು ಮೆಚ್ಚಿದ್ದೇವೆ.
1: ಧನ್ಯರಾದೆ,
4: ನಿನ್ನಲ್ಲಿ ಪ್ರಸನ್ನರಾಗಿದ್ದೇವೆ. ನಿನಗೇನು ಬರಬೇಕು ಕೇಳು, ಕೊಡುತ್ತೇವೆ ಕೊಡುತ್ತೇವೆ.

0: ದೇವಾದಿ ದೇವರೇ, ತ್ರಿಮೂರ್ತಿಗಳು ನೀವು ಲೋಕನಾಯಕರು, ಲೋಕ ರಕ್ಷಕರು. ನಿಮ್ಮನ್ನು ನಾನು ಮಣಿಸಿದೆ, ದಣಿಸಿದೆ, ಅದಕ್ಕಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು. ವರವನ್ನು ಬೇಡು ಎನ್ನುತ್ತಿರಲ್ಲ.
1: ಸರಿ,
0: ಹೌದು, ನನಗೊಂದು ಅಪೇಕ್ಷೆ ಇದೆ.
1: ಏನದು?
0: ಕೆಲವು ಹೊತ್ತಿಗೆ ನೀವು ನನ್ನ ಮಕ್ಕಳಾಗಿದ್ದೀರಿ.
1: ಹೌದು,
0: ನಿಮಗೆ ಮೂವರಿಗೂ ನಾನು ತಾಯಿಯಾಗಿದ್ದೆ.
1: ಸರಿಯಷ್ಟೇ.
0: ಆ ತಾಯಿತನದ ಬಯಕೆ ಇನ್ನೂ ನನಗೆ ಹಾಗೆ ಇದೆ. ಮುಂದೆ ನೀವು ನನ್ನ ಹೊಟ್ಟೆಯಲ್ಲೇ ಹುಟ್ಟಿ ಬರಬೇಕು ಎಂಬ ಆಸೆ, ನನ್ನದೇ ಮಕ್ಕಳಾಗಬೇಕು, ಅದೇ ನನ್ನ ಅಪೇಕ್ಷೆ. ನನಗೆ ವರವನ್ನು ಕರುಣಿಸುವಿರಾ?
1: ಹಾಗೆಯೇ ಆಗಲಿ, ನಿನ್ನ ಇಚ್ಛೆ ಈಡೇರುತ್ತದೆ. ಅದಕ್ಕಾಗಿ ಸ್ವಲ್ಪ ಸಮಯ ಕಾದಿರು.
0: ಆಗಲಿ,
1: ಇನ್ನು ನಾವೆಲ್ಲ ನಮ್ಮ ನಮ್ಮ ಲೋಕಕ್ಕೆ ತೆರಳುತ್ತೇವೆ. ಆಗದೇ
0: ಆಗಲಿ.

ಅಂದು ತ್ರಿಮೂರ್ತಿಗಳು ನನ್ನ ಮಕ್ಕಳಾಗಿ ಹುಟ್ಟಿ ಬರುವರೆಂದು ಮಾತು ಕೊಟ್ಟಂತೆ ಎಲ್ಲವೂ ನಡೆದಿದೆ. ಬ್ರಹ್ಮನ ಅಂಶದಿಂದ ಚಂದ್ರನು, ಹರಿಯ ಅಂಶದಿಂದ ದತ್ತನು, ಶಿವನ ಅಂಶದಿಂದ ದೂರ್ವಾಸನು ನನಗೆ ಮಕ್ಕಳಾಗಿ ಹುಟ್ಟಿದರು. ಮಕ್ಕಳನ್ನು ಪಡೆಯುವುದು ನನ್ನ ಪತಿ ಅತ್ರಿಯವರ ಅಪೇಕ್ಷೆಯೂ ಆಗಿತ್ತು. ತ್ರಿಮೂರ್ತಿಗಳ ಅನುಗ್ರಹ ವಿಶೇಷದಿಂದ ಪಡೆದ ನನ್ನ ಮೂವರು ಮಕ್ಕಳಲ್ಲಿ ಓರ್ವನಾದ ದತ್ತನು ಮುಂದೆ ದತ್ತಾತ್ರೇಯನೆಂದೇ ಹೆಸರನ್ನು ಪಡೆದ. ದತ್ತಾತ್ರೇಯ ಜನನದಿಂದ ಲೋಕದಲ್ಲಿ ಮತ್ತೊಂದು ದೈವೀ ಶಕ್ತಿ ಕಾಣಿಸಿಕೊಂಡಿತೆಂದು ಜನರೆಲ್ಲ ಆನಂದ ಪರವಶವಾಗಿದ್ದಾರೆ. ದತ್ತಾತ್ರೇಯನ ಕಾರಣಕದಿಂದ ಜಗದೋದ್ಧಾರವಾಗುವ ದಿನಗಳನ್ನು ನಿರೀಕ್ಷಿಸುತ್ತಾ ಸರ್ವರು ಆತನ ಕುರಿತಾದ ಭಕ್ತಿಭಾವದ ಮಂಗಳಗೀತೆಗಳನ್ನು ಹಾಡುತ್ತಿದ್ದಾರೆ.

0: ಇಲ್ಲಿಯವರೆಗೆ ದತ್ತಾತ್ರೇಯ ಜನನ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಕಲಾ ಗಂಗೋತ್ರಿ ಯಕ್ಷಗಾನ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಜಾರಾಮ ಹೊಳ್ಳ ಕೈರಂಗಳ, ಮದ್ದಳೆ ಜಯರಾಮ ಶೆಟ್ಟಿ ಅಸೇಗೋಳಿ, ಚೆಂಡೆ ರಾಘವೇಂದ್ರ ರಾವ್ ಮಂಜನಾಡಿ. ಪಾತ್ರ ಪರಿಚಯ ವಿಷ್ಣು ಬಾಬು ಜಿ ಕೋಟೆಕಾರ್, ಬ್ರಹ್ಮ ಮತ್ತು ವಾಣಿ ಕೆಎ ಶೆಟ್ಟಿ ನೀಲಿಪಾಲು, ಶಿವ ಕೆ ಸದಾಶಿವ ಸಂಕೊಳಿಗೆ, ಲಕ್ಷ್ಮಿ ಕೃಷ್ಣಪ್ಪ ಕೋಟೆಕಾರ್, ಗೌರಿ ಅಭಿಜಿತ್ ಶೆಟ್ಟಿ ಕೊಂಡಾನಗುತ್ತು, ನಾರದ ಹರೀಶ್ ಶೆಟ್ಟಿ ನೀಲಿಪಾಲು, ಅನಸೂಯೆ ದಯಾನಂದ ಪಿಲಿಕೂರು.
1: ಇದುವರೆಗೆ ಯಕ್ಷಸಿರಿ ಪ್ರಸಾರವಾಯಿತು. ಪ್ರಸಾರ ಸಂಯೋಜನೆ ಲತೀಶ್ ಪಾಲ್ದಾನೆ, ನೆರವು ಚೈತನ್ಯ ಪ್ರಶಾಂತ್.
2: ಆಕಾಶವಾಣಿ ಮಂಗಳೂರು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆಕಾಶವಾಣಿ ಮಂಗಳೂರು, ಸಮಯ 10:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಮಹಿಳಾ ಸಶಕ್ತೀಕರಣ.
1: ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ, ವಿಷಯ ಮಹಿಳಾ ಸಶಕ್ತೀಕರಣ.
2: This is Akashvani in the special

ಆಕಾಶವಾಣಿ ಮಂಗಳೂರು. ಈಗ ಸಮಯ 11:10:20. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ನಾಳಿನ ಪ್ರಸಾರ 5:55 ಆರಂಭ. ಎಲ್ಲ ಕೇಳುಗ ಮಿತ್ರರಿಗೆ ನಿಲಯದ ಪರವಾಗಿ ರವಿರಾಜ್ ಸೋಟರ್ಪೇಟೆ ಹಾರೈಸುವ ಶುಭರಾತ್ರಿ. ಜೈ ಹಿಂದ್.